ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 14 ಮಂಗಳವಾರ. ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು. ಯೋಗ ವ್ಯಾಘಾತ, ಕರ್ಣ ಭದ್ರ, ಸೌರ ಮಿಥುನ 28. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿ ಇಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ. ಹೊಸ ದಿನ, ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಕಣಿವೆ ಇಲ್ಲದ ಪರ್ವತ ಶ್ರೇಣಿಯನ್ನು ಕಾಣುವುದು ಎಲ್ಲಿ ಎಂಬ ಗಾದೆ ಮಾತಿನ ವಿವರವನ್ನು ವಿವರಿಸುತ್ತಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಹೊಳಲ್ಕೆರೆಯ ಉಪನ್ಯಾಸಕರಾದ ಡಾಕ್ಟರ್ ಮಂಜುನಾಥ್ ಅವರು ಅನುಭವ ಮಂಟಪ ಮತ್ತು ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಮಳೆಯ ಕುರಿತಾದಂತಹ ಗಾದೆ ಮಾತುಗಳ ಬಗ್ಗೆ ದಿನೇಶ್ ಹೊಸನಗರ ಇವರು ಮಾಹಿತಿ ಹೇಳಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವು

0: ಇದರಲ್ಲಿ ಇಂದುಮತಿ ಅವರ ಸ್ವರಚಿತ ಕಥೆಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11 ಗಂಟೆಗೆ ಸೋಷಿಯಲ್ ಮೀಡಿಯಾ ಕಥೆಗಳು ಎಂಬ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಹಾಗೆ ಭಾವಗೀತೆಗಳನ್ನ ಕೇಳುವ ಸಮಯ. 12:30ಕ್ಕೆ ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 1:00 ಗಂಟೆಗೆ ಇದು ಊಟದ ಸಮಯ. ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಹಲಸಿನಕಾಯಿ ರೆಸಿಪಿಯ ಬಗ್ಗೆ ಮಾಹಿತಿ ಇರಲಿದೆ. 1:30ಕ್ಕೆ ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. 2:00 ಗಂಟೆಗೆ ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. 3:00 ಗಂಟೆಗೆ ಹಳೆಯ ಕನ್ನಡ ಚಿತ್ರಗಳು ಪ್ರಸಾರವಾಗಲಿದೆ. 4:00 ಗಂಟೆಗೆ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. 5:00 ಗಂಟೆಗೆ ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30ಕ್ಕೆ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಎಸ್ಐಆರ್ ಪರಿಷ್ಕರಣೆಯ ಪ್ರಕ್ರಿಯೆ ಬಗ್ಗೆ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರು ಮಾಹಿತಿ ನೀಡಲಿದ್ದಾರೆ. 6:00 ಗಂಟೆಗೆ ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಮ್ಯಾಜಿಕ್ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರಲಿದೆ. 6:30ಕ್ಕೆ ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶಂಕರ ರಾವ್ ಅಂಡ್ ಸನ್ಸ್ ಅವರ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. 7:00 ಗಂಟೆಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಕುಮಾರ್ ಅವರು ಸಮಗ್ರ ಕೃಷಿ ಬಗ್ಗೆ ಮಾಹಿತಿಯನ್ನು ತಿಳಿಸಲಿದ್ದಾರೆ. 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರವರು. 7:37ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. 8:30ರಿಂದ ಬೆಳಗ್ಗೆ 6 ಗಂಟೆಯವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.
1: ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ

ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ, ಸೂರ್ಯನ ಕಿರಣಗಳು ಮಲೆನಾಡಿನ ಮಡಿಲನ್ನು ತಣಿಸುತ್ತಿರುವ ಈ ಸುಂದರ ಅರುಣೋದಯದ ಸಮಯದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ರೇಡಿಯೋ ಸ್ಟೇಷನ್ನಲ್ಲಿ ನಾನು ನಿಮ್ಮ ಗೆಳತಿ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ದಿನದ ಚಿಂತನೆಯಲ್ಲಿ ಒಂದು ಅದ್ಭುತವಾದ ಮಾತಿದೆ. ಅದು ಏನ್ ಗೊತ್ತಾ? ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಸಂಕಷ್ಟಗಳು ನಮ್ಗೆ ಹೇಳದೆ ಕೇಳದೆ ಬರುತ್ತೆ. ಕೆಲವೊಂದ್ಸರಿ ಪರಿಸ್ಥಿತಿಗಳು ಎಷ್ಟು ಬಿಗಡಾಯಿಸುತ್ತೆ ಅಂತಂದ್ರೆ ಅವುಗಳನ್ನ ಬದಲಾಯಿಸೋದಕ್ಕೆ ನಮ್ಗೆ ಸಾಧ್ಯನೇ ಆಗೋದಿಲ್ಲ. ನಮಗೆ ಬೇಕಾಗಿರುವಂತಹ ವ್ಯಕ್ತಿ ಸಿಗದಿದ್ದಾಗ ಅಥವಾ ಅಂದುಕೊಂಡ ಕೆಲಸ ಕೈಗೂಡದಿದ್ದಾಗ ನಾವು ಕುಗ್ಗಿ ಹೋಗ್ತೀವಿ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಪರಿಸ್ಥಿತಿಯನ್ನ ಬದಲಿಸೋದು ಕಷ್ಟವಾದಾಗ ನಮ್ಮ ಮನಸ್ಥಿತಿಯನ್ನ ಬದಲಿಸಿಕೊಳ್ಳೋದೇ ಶ್ರೇಷ್ಠವಾದ ದಾರಿ. ಹೇಗೆ ಅಂತೀರಾ? ಎಸ್, ನಮ್ಗೆ ಸಮುದ್ರದ ಅಲೆಗಳನ್ನ ನಿಲ್ಸೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಆದ್ರೆ ಆ ಅಲೆಗಳ ಮೇಲೆ ಸರ್ಫಿಂಗ್ ಮಾಡೋದನ್ನ ಖಂಡಿತ ಕಲಿಬಹುದು ಅಲ್ವಾ? ಹೊರಗಿನ ಜಗತ್ತನ್ನು ಬದಲಾಯಿಸುವುದು ನಮ್ಮ ಕೈಯಲ್ಲಿ ಇಲ್ಲದೇ ಇರಬಹುದು, ಆದ್ರೆ ಆ ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನ ಬದಲಿಸ್ಕೊಂಡ್ರೆ ಸಾಕು. ಸೋಲಿನಲ್ಲೂ ನಮ್ಗೆ ಒಂದು ಪಾಠ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನದಂದು ನಿಮ್ಮ ಮನಸ್ಸಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಸಂದರ್ಭ ಯಾವುದಾದ್ರೂ ಇರಲಿ, ಅದನ್ನು ಎದುರಿಸುವ ಧೈರ್ಯ ಮತ್ತು ಪ್ರಶಾಂತ ಮನಸ್ಥಿತಿ ನಿಮ್ಮದಾಗಿರಲಿ. ಎದುರಾಗುವ ಸವಾಲುಗಳನ್ನೇ ಗೆಲುವಿನ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳೋಣ. ಪರಿಸ್ಥಿತಿ ಕೈಮೀರಿ ಹೋದಾಗ ಚಿಂತಿಸುವುದನ್ನ ಬಿಟ್ಟು ಆ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಹೇಗೆ ಸ್ಥಿತಪ್ರಜ್ಞರಾಗಿ ಇಟ್ಕೊಳ್ಬಹುದು ಅಂತ ಯೋಚಿಸೋದೇ ಅರುಣೋದಯದ ನಿಜವಾದ ಬೆಳಕು. ಏನಂತೀರಾ? ನಿಜ ಅಲ್ವಾ? ಸೊ ಈ ಒಂದು ನುಡಿಮುತ್ತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಮೌಲ್ಯದ ಕಥೆಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯನ ಬೆಲೆ ಎಷ್ಟು? ಏನ್ ಶ್ವೇತಾ ಹಿಂಗ್ ಕೇಳ್ತೀಯ? ಇದು ಸಿಂಪಲ್ ಕ್ವಶನ್. ಮನುಷ್ಯನ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟು ಬೆಲೆ ಇರುತ್ತೆ ಅಂತ ಹೇಳ್ತೀರಾ ಅಲ್ವಾ? ಖಂಡಿತ ಅಲ್ಲ ಸ್ನೇಹಿತರೆ. ಅದಕ್ಕೆ ಅಂತಾನೆ ನಾನೊಂದು ಕತೆ ಹೇಳ್ತೀನಿ, ಕೇಳಿ. ನಾವೆಲ್ಲ ಅಂದ್ಕೊಂಡಿದ್ದೀವಿ ಈ ಪ್ರಪಂಚದಲ್ಲಿ ನಾವೇ ಗ್ರೇಟು ಅಂತ. ಯಾಕೆ ಗೊತ್ತಾ? ನಮಗೆ ಮಾತನಾಡೋದಕ್ಕೆ ಬರುತ್ತೆ, ಲಾಜಿಕ್ ಇದೆ ಅಂತ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ಈ ಮನುಷ್ಯನ ದೇಹಕ್ಕೆ ಸತ್ತ ಮೇಲೆ ಒಂದು ಕಾಸಿನ ಬೆಲೆಯೂ ಸಿಗೋದಿಲ್ಲ. ಸೊ ನಮ್ಮ ಪುರಾಣಗಳನ್ನೇ ತೆಗೆದುಕೊಳ್ಳಿ. ಅಲ್ಲಿ ಶಿವನಿಗೆ ಎತ್ತು ವಾಹನ, ಯಮನಿಗೆ ಕೋಣ, ವಿಷ್ಣುವಿಗೆ ಗರುಡ, ಹೀಗೆ ಪ್ರತಿಯೊಂದು ಪ್ರಾಣಿಗೂ ಒಂದು ದೇವರ ಸ್ಥಾನವಿದೆ. ಹುಲಿ, ಸಿಂಹ, ಆನೆ ಇವು ಬದುಕಿದ್ದಾಗಲೂ ರಾಜಗಾಂಭೀರ್ಯ, ಸತ್ತ ಮೇಲೂ ಅವುಗಳ ಚರ್ಮಕ್ಕೋ ಅಥವಾ ಉಗುರಿಗೋ ಕೋಟಿ ಕೋಟಿ ಬೆಲೆ ಇದೆ. ಆದ್ರೆ ಮನುಷ್ಯನ ಕತೆ ಏನಪ್ಪ ಅಂತಂದ್ರೆ, ನಮಗೆ ಬುದ್ಧಿ ಇದೆ ಅಂತ ಈ ಪ್ರಾಣಿಗಳಿಗೆ ಇಲ್ಲದ ಮೋಸದ ವಿದ್ಯೆ ಕಲಿತು ಬಿಟ್ಟಿದ್ದೀವಿ. ಗಾಣದ ಎತ್ತಿನ ಕುತ್ತಿಗೆಗೆ ಗಂಟೆ ಕಟ್ಟಿ ಅದರ ಮಾಲೀಕ ಹೇಗೆ ಮೋಸ ಮಾಡ್ತಾನೋ ಅದೇ ರೀತಿ ಮನುಷ್ಯ ಕೂಡ ತನ್ನ ಬುದ್ಧಿವಂತಿಕೆಯನ್ನು ಬೇರೆಯವರನ್ನು ಕೆಡುವಲು ಬಳಸ್ತಿದ್ದಾನೆ. ಸೊ ಸ್ನೇಹಿತರೆ, ಮನುವಿನ ಕಾಲದ ಒಂದು ಸಣ್ಣ ಕಥೆ ಇದೆ. ಲೋಕಕ್ಕೆ ಪ್ರಳಯ ಬಂದಾಗ ಎಲ್ಲವನ್ನೂ ರಕ್ಷಿಸಿದ ಮನು ಕಾಗೆಯನ್ನು ಯಾಕೆ ಉಳಿಸಬೇಕು ಅಂತ ಕೇಳಿದಾಗ ಹೆಂಡತಿ ಶತಾರೂಪ ಒಂದು ಮಾತು ಹೇಳ್ತಾಳೆ, ಯಾವುದೂ ಇಲ್ಲಿ ವೇಸ್ಟ್ ಅಲ್ಲ ಅಂತ. ಹಿರಿಯರಿಗೆ ಎಡೆ ಇಡೋದಕ್ಕೆ ನಮಗೆ ಕಾಗೆ ಬೇಕೇ ಬೇಕು ಅಲ್ವಾ? ಪ್ರಕೃತಿಯ ಸರಪಳಿಯಲ್ಲಿ ಪ್ರತಿ ಪ್ರಾಣಿ ಪಕ್ಷಿಗೂ ಅದರದ್ದೇ ಆದ ಬೆಲೆ ಇದೆ. ಸೊ ಸ್ನೇಹಿತರೆ, ಒಬ್ಬ ಚಕ್ರವರ್ತಿ ಸತ್ತ ಮೇಲೆ ಅವನ ದೇಹಕ್ಕೆ ಒಂದು ಕವಡೆ ಕಾಸಿನ ಬೆಲೆ ಕೂಡ ಇರೋದಿಲ್ಲ. ಆದ್ರೆ ಪ್ರಾಣಿಗಳು ಸತ್ತ ಮೇಲೂ ಉಪಯುಕ್ತ. ಹಾಗಾಗಿ ನಾವು ಬದುಕಿರುವಾಗಲೇ ಮನುಷ್ಯರಾಗಿ ಒಳ್ಳೆ ಕೆಲಸ ಮಾಡಬೇಕು. ನಾವು ಹೋದ ಮೇಲೂ ನಮ್ಮ ಹೆಸರು ಉಳಿಯುವಂತೆ ಬದುಕಬೇಕು. ಅದೇ ಈ ಲೈಫಿನ ನಿಜವಾದ ಸಾರ್ಥಕತೆ. ಏನಂತೀರಾ? ಸರಿ ತಾನೆ. ತಲೆ ಕೆಡಿಸ್ಕೊಳ್ಬೇಡಿ, ಲೈಫ್ ಇರೋದೇ ಎಂಜಾಯ್ ಮಾಡೋದಕ್ಕೆ. ಆದ್ರೆ ಅದರಲ್ಲಿ ಸ್ವಲ್ಪ ಮಾನವೀಯತೆ ಇರ್ಲಿ ಅಷ್ಟೇ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನೊಂದು ಅದ್ಭುತವಾದ ಗಾದೆ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಈವನ್ ಗಾಡ್ ಕೆನಾಟ್ ಮೇಕ್ ಟೂ ಮೌಂಟನ್ಸ್ ವಿಥೌಟ್ ಅ ವ್ಯಾಲಿ ಇನ್ ಬಿಟ್ವೀನ್. ಅಂದರೆ ಕಣಿವೆ ಇಲ್ಲದ ಪರ್ವತ ಶ್ರೇಣಿಯನ್ನು ಕಾಣುವುದಾದರೂ ಎಲ್ಲಿ ಅಂತ. ಕೇಳೋದಕ್ಕೆ ಎಷ್ಟು ಸಿಂಪಲ್ ಅಲ್ವಾ? ಆದರೆ ಇದರ ಒಳಗಿರೋ ಅರ್ಥ ಬೆಟ್ಟದಷ್ಟಿದೆ ಸ್ನೇಹಿತರೆ. ಎಸ್, ನಮಗೆಲ್ಲರಿಗೂ ಜೀವನದಲ್ಲಿ ಬರೀ ಪರ್ವತಗಳೇ ಬೇಕು. ಅಂದರೆ ಬರೀ ಸುಖ ಗೆಲುವು ಹಬ್ಬದ ಸಂಭ್ರಮಗಳೇ ಇರಬೇಕು ಅಂತ ಆಸೆ ಪಡ್ತೀವಿ. ಆದರೆ ನೆನ್ಪಿಡಿ ಸ್ನೇಹಿತರೆ, ಎರಡು ಪರ್ವತಗಳ ನಡುವೆ ಒಂದು ತಗ್ಗು ಇರಲೇಬೇಕು ಅಲ್ವಾ? ಅದೇ ಆ ಸುಂದರ ಕಣಿವೆ. ನಮ್ಮ ಜೀವನದಲ್ಲಿ ಈ ಕಣಿವೆಗಳೇ ನಮ್ಮ ಕಷ್ಟಗಳು, ಸೋಲುಗಳು ಅಥವಾ ನೋವಿನ ಕ್ಷಣಗಳು. ಈ ನೋವಿನ ಕಣಿವೆಯನ್ನ ದಾಟಿದ ಮೇಲೆ ನಮಗೆ ಆ ಗೆಲುವಿನ ಶಿಖರ ಕಾಣೋದು ಅಲ್ವಾ? ಸೋ ನಮ್ಮ ಮನುಷ್ಯನ ಸ್ವಭಾವವೇ ಹಾಗೆ. ಸ್ವಲ್ಪ ಕಷ್ಟ ಬಂದ ಕೂಡಲೇ ಅಯ್ಯೋ ದೇವ್ರೆ ನನಗೆ ಯಾಕೆ ಹೀಗ್ ಮಾಡ್ದೆ ಅಂತ ವಿಧಿಯನ್ನು ಅಥವಾ ದೇವರನ್ನು ಬೈಲಿಕ್ಕೆ ಶುರು ಮಾಡ್ತೀವಿ. ಆದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ಹಗಲು ಬಂದಾಗ ರಾತ್ರಿ ಬೆಲೆ ಗೊತ್ತಾಗೋದು, ಹಾಗೆ ಹಸಿವಾದಾಗ ತಾನೇ ಊಟದ ರುಚಿ ಗೊತ್ತಾಗೋದು. ಸೋ ಹೀಗಾಗಿ ನಮ್ಮನ್ನು ನಿರಾಸೆಯ ಕೋಪಕ್ಕೆ ತಳ್ಳುವ ವಿಷಯಗಳೇ ಕಣಿವೆಗಳು, ಮತ್ತು ನಮ್ಮನ್ನು ಆಶಾವಾದಿಗಳನ್ನಾಗಿ ಮಾಡುವ ವಿಷಯಗಳೇ ಪರ್ವತಗಳು. ಹಾಗೆ ಸ್ನೇಹಿತರೆ, ನಮ್ಮ ಭಗವದ್ಗೀತೆಯಲ್ಲಿ ಒಂದ್ ಮಾತಿದೆ, ಸುಖ ದುಃಖಗಳಲ್ಲಿ ಯಾರು ಸಮಾನವಾಗಿರ್ತಾರೋ ಅವರೇ ನಿಜವಾದ ಯೋಗಿ ಅಂತ. ಅಂದ್ರೆ ನಾವು ಶಿಖರದ ಮೇಲಿದ್ದಾಗ ಅಹಂಕಾರ ಪಡಬಾರದು, ಹಾಗೆ ಕಣಿವೆಯ ಕೆಳಗಿದ್ದಾಗ ಕುಸಿದು ಹೋಗಬಾರದು. ಈ ಎರಡೂ ಜೀವನದ ಅವಿಭಾಜ್ಯ ಅಂಗಗಳು ಅನ್ನೋದನ್ನ ನಾವು ಒಪ್ಕೊಳ್ಬೇಕು. ಸೋ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಕಷ್ಟದ ಕಣಿವೆಯಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ಚಿಂತೆ ಬಿಡಿ, ಅದರ ಪಕ್ಕದಲ್ಲೇ ಒಂದು ಎತ್ತರದ ಪರ್ವತ ನಿಮಗಾಗಿ ಕಾಯ್ತಾ ಇದೆ. ಆ ಕಣಿವೆಯ ನಡಿಗೆಯೇ ನಿಮ್ಮನ್ನು ಶಿಖರಕ್ಕೆ ತಲುಪಿಸುತ್ತೆ. ನಗ್ನಗ್ತಾ ಇರಿ, ಜೀವನದ ಪ್ರತಿ ಏರಿಳಿತವನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಈಗ ಕೇಳಲಿದ್ದೀರಿ ಹಾಸ್ಯ ಚಟಾಕಿ. ಶ್ರೇಯಾ ಮತ್ತು ಪ್ರಿಯಾ ಗೆಳತಿಯರು. ಪ್ರಿಯಾ ಶ್ರೇಯಂಗೆ ಕೇಳ್ತಾಳೆ,
1: ಯಶಸ್ಸನ್ನ ಹೇಗೆ ತೂಕ ಮಾಡ್ತಾರೆ ಶ್ರೇಯಾ?
0: ಆಗ ಶ್ರೇಯಾ, ಅಷ್ಟು ಗೊತ್ತಿಲ್ವಾ, ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಗಳನ್ನ ನೋಡಿ ತೂಕ ಮಾಡ್ತಾರೆ. ಮತ್ತೊಂದು ಹಾಸ್ಯ ಚಟಾಕಿ. ಗಂಡ ಹೆಂಡತಿಗೆ ಹೇಳ್ತಾನೆ,
2: ನಿನ್ನೆ ನೀನು ಊರಿಗೆ ಯಾಕೆ ಹೋಗ್ಲಿಲ್ಲ?
0: ಅದಕ್ಕೆ ಹೆಂಡತಿ ಹೇಳ್ತಾಳೆ,
1: ಟಿಕೆಟ್ ತಗೊಂಡು ಹೋಗೋಷ್ಟಲ್ಲಿ ರೈಲು ನನ್ನ ಬಿಟ್ಟು ಹೋಯ್ತು ರೀ.
0: ಅದಕ್ಕೆ ಗಂಡ ಹೇಳ್ತಾನೆ,
2: ಸರಿ ಇವತ್ತಾದ್ರೂ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕಲ್ವಾ ನೀನು?
0: ಅದಕ್ಕೆ ಹೆಂಡತಿ ಹೇಳ್ತಾಳೆ,
1: ಇವತ್ತು ಸರಿಯಾದ ಸಮಯಕ್ಕೆ ಹೋಗಿ ಟಿಕೆಟ್ ತಗೊಂಡು ಹೋದೆ ರೀ, ರೈಲು ನಿಂತ್ಕೊಂಡಿತ್ತು, ಮುಯ್ಗೆ ಮುಯ್ ತೀರಿಸ್ಕೊಳ್ಳೋದ್ ಬೇಡವಾ ನಾನು, ಅದಕ್ಕೆ ನಾನೇ ರೈಲ್ ಬಿಟ್ಟು ಮನೆಗೆ ವಾಪಸ್ ಬಂದೆ.
0: ಮತ್ತೊಂದು ಹಾಸ್ಯ ಚಟಾಕಿ.
2: ಡಾಕ್ಟ್ರೆ ಡಾಕ್ಟ್ರೆ, ನನ್ಗೆ ಅರ್ಜೆಂಟ್ ಆಗಿ ಕನ್ನಡಕ ಬೇಕು
0: ಅಂತ ತಿಮ್ಮ ಗುಂಡಂಗೆ ಹೇಳ್ತಾನೆ.
2: ಹಾ ಹೌದು ಹೌದು, ನಿಜ, ನಿಮಗೆ ಅರ್ಜೆಂಟ್ ಆಗಿ ಕನ್ನಡಕ ಬೇಕೇ ಬೇಕು ನೋಡಿ, ಯಾಕಂದ್ರೆ ನೀವು ಬಂದಿರೋದು ಡಾಕ್ಟರ್ ಕ್ಲಿನಿಕ್ಗಲ್ಲ, ಬೇಕರಿಗೆ.
0: ಓಕೆ, ನಿಮ್ಮೆಲ್ಲರಿಗೂ ಈ ಹಾಸ್ಯ ಚಟಾಕಿ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಜು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಭಾಗ 1, ಅಧ್ಯಾಯ 7, ದುಃಖ ಪ್ರಸಂಗ 2. ಗೊತ್ತಾಗಿದ್ದ ದಿನ ಬಂತು. ನನ್ನ ಆಗಿನ ಸ್ಥಿತಿಯನ್ನು ವರ್ಣಿಸುವುದು ಕಷ್ಟ. ಒಂದು ಕಡೆ ಸುಧಾರಣೆಯ ಮಾರ್ಗದ ಉತ್ಸಾಹ, ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆ ಮಾಡುವ ಒಂದು ನವೀನತೆ, ಮತ್ತೊಂದು ಕಡೆ ಕಳ್ಳನಂತೆ ಮುಚ್ಚುಮರೆಯಿಂದ ಕೆಲಸ ಮಾಡುವ ನಾಚಿಕೆ. ಇವುಗಳಲ್ಲಿ ಯಾವ ಭಾವ ಪ್ರಧಾನವಾಗಿತ್ತೆಂದು ಹೇಳುವುದು ಕಷ್ಟ. ಏಕಾಂತ ಸ್ಥಳವನ್ನು ಹುಡುಕಿಕೊಂಡು ನದಿಯ ತೀರಕ್ಕೆ ಹೋದೆವು. ಯಾರೂ ಕಾಣದ ದೂರವಾದ ಸ್ಥಳವನ್ನು ಹುಡುಕಿದೆವು. ಅಲ್ಲಿ ನನ್ನ ಬಾಳಿನಲ್ಲಿ ಮೊದಲ ಬಾರಿಗೆ ಬೇಯಿಸಿದ ಮಾಂಸವನ್ನು ನೋಡಿದೆ. ಜತೆಗೆ ರೊಟ್ಟಿ ಅಂಗಡಿಯ ರೊಟ್ಟಿಯೂ ಇತ್ತು. ನನಗೆ ಒಂದೂ ರುಚಿಸಲಿಲ್ಲ. ಆಡಿನ ಮಾಂಸ ಚಕ್ಕಳದಂತೆ ಇತ್ತು, ತಿನ್ನುವಂತೆಯೇ ಇರಲಿಲ್ಲ. ನನಗೆ ಜಿಗುಪ್ಸೆಯಾಯಿತು. ತಿನ್ನುವುದನ್ನು ಬಿಟ್ಟು ಬಿಟ್ಟೆ. ಆ ರಾತ್ರಿಯನ್ನು ಕಳೆಯುವುದು ನನಗೆ ಬಹಳ ಕಷ್ಟವಾಯಿತು. ಏನು ಮಾಡಿದರೂ ನಿದ್ರೆ ಬರಲಿಲ್ಲ. ಒಂದು ಜೀವಂತ ಆಡು ನನ್ನ ಹೊಟ್ಟೆಯನ್ನು ಹೊಕ್ಕು ಕಿರುಚುತ್ತಿರುವಂತೆ ನನಗೆ ಅನುಭವವಾಗುತ್ತಿತ್ತು. ತಕ್ಷಣ ಪಶ್ಚಾತ್ತಾಪದಿಂದ ಮೇಲೇಳುತ್ತಿದ್ದೆ. ಕೂಡಲೇ ಮಾಂಸಾಹಾರ ಸೇವನೆ ಕರ್ತವ್ಯವೆಂದು ಧೈರ್ಯವನ್ನೂ ಸಮಾಧಾನವನ್ನೂ ತಂದುಕೊಳ್ಳುತ್ತಿದ್ದೆ. ನನ್ನ ಸ್ನೇಹಿತ ಸುಲಭವಾಗಿ ಸೋಲುವವನಲ್ಲ. ಆಗ ಅವನು ಮಾಂಸವನ್ನು ವಿಧ ವಿಧವಾಗಿ ರುಚಿ ರುಚಿಯಾಗಿ ತಯಾರು ಮಾಡಿಸಲು ಪ್ರಾರಂಭಿಸಿದ. ಅದನ್ನು ತಿನ್ನಲು ನದಿಯ ತೀರದ ಏಕಾಂತ ಸ್ಥಳಕ್ಕೆ ಹೋಗಬೇಕಾಗಿರಲಿಲ್ಲ. ಸರಕಾರಿ ಬಂಗಲೆಯ ಅಡಿಗೆಯವನೊಂದಿಗೆ ನನ್ನ ಸ್ನೇಹಿತ ಏರ್ಪಾಡು ಮಾಡಿದ್ದ. ಸೊಗಸಾದ ಕುರ್ಚಿ ಮೇಜುಗಳ ಟಿವಿಯಿಂದ ನನ್ನನ್ನು ಆಕರ್ಷಿಸಿದ. ಈ ಬಲೆ ಸಾರ್ಥಕವಾಯಿತು. ನನಗೆ ಆಡಿನ ಮೇಲಿದ್ದ ಕರುಣೆ ನಾಶವಾಯಿತು. ಮಾಂಸವಲ್ಲದಿದ್ದರೂ ಮಾಂಸದಿಂದ ಮಾಡಿದ ತಿಂಡಿಗಳ ರುಚಿ ಹತ್ತಿತ್ತು. ಹೀಗೆ ಒಂದು ವರ್ಷ ಕಳೆಯುವುದರೊಳಗೆ ನಾನು 5-6 ಸಲ ಮಾಂಸದ ತಿಂಡಿಗಳನ್ನು ತಿಂದೆ. ಏಕೆಂದರೆ ಸರಕಾರಿ ಬಂಗಲೆ ಯಾವಾಗಲೂ ಸಿಕ್ಕುತ್ತಿರಲಿಲ್ಲ ಮತ್ತು ರುಚಿ ರುಚಿಯಾದ ಮಾಂಸದ ಪದಾರ್ಥಗಳನ್ನು ಪದೇ ಪದೇ ಮಾಡಿಸಲು ಸಾಧ್ಯವಿರುತ್ತಿರಲಿಲ್ಲ. ಈ ಸುಧಾರಣೆಗೆ ನನ್ನಲ್ಲಿ ಹಣವಿಲ್ಲದುದರಿಂದ ವೆಚ್ಚವೆಲ್ಲ ಸ್ನೇಹಿತನ ಮೇಲೆಯೇ ಬೀಳುತ್ತಿತ್ತು. ಆತ ಹೇಗೆ ಹಣ ಒದಗಿಸುತ್ತಿದ್ದನೋ ಇಂದಿಗೂ ನನಗೆ ತಿಳಿಯದು. ನನ್ನನ್ನು ಮಾಂಸಾಹಾರಿಯಾಗಿ ಮಾಡಬೇಕೆಂಬುದು ಅವನ ಹಠ. ಆದುದರಿಂದ ಅವನೇ ಖರ್ಚಿಗೆಲ್ಲ ಹಣ ಒದಗಿಸುವ ಭಾರವನ್ನು ವಹಿಸುತ್ತಿದ್ದ. ಅವನೂ ಅಂತಹ ಧನಿಕನೇನೂ ಅಲ್ಲ. ಈ ಕಾರಣದಿಂದ ಈ ಭೋಜನ ಸಂದರ್ಭಗಳು ಆಗಾಗ ಮಾತ್ರ ನಡೆಯುತ್ತಿದ್ದವು. ಈ ಕಳ್ಳತನದ ಊಟ ಮಾಡಿದ ದಿನ ನನಗೆ ಮನೆಯಲ್ಲಿ ಊಟ ಬೇಕಾಗುತ್ತಿರಲಿಲ್ಲ. ತಾಯಿ ಎಂದಿನಂತೆ ಊಟಕ್ಕೆ ಕರೆದಾಗ ಬೇಡ ಎನ್ನುತ್ತಿದ್ದೆನು. ಆಕೆ ಕಾರಣವನ್ನು ಕೇಳಿದರೆ ಹಸಿವಿಲ್ಲ, ತಿಂದ ಅನ್ನ ಜೀರ್ಣವಾಗಿಲ್ಲ ಎನ್ನುತ್ತಿದ್ದೆ. ಹೀಗೆ ಹೇಳುವಾಗಲೆಲ್ಲ ನನಗೆ ತುಂಬ ಸಂಕಟವಾಗುತ್ತಿತ್ತು. ನಾನು ಸುಳ್ಳು ಹೇಳುತ್ತಿದ್ದೇನೆ, ನಮ್ಮ ತಾಯಿಗೆ ಸುಳ್ಳು ಹೇಳುತ್ತಿದ್ದೇನೆ ಎಂಬುದು ಮಾತ್ರ ತಿಳಿದಿತ್ತು. ನಾನು ಮಾಂಸಾಹಾರಿಯಾದುದು ನಮ್ಮ ತಂದೆ ತಾಯಿಗಳಿಗೆ ತಿಳಿದರೆ ಅವರು ಅತ್ಯಂತ ಸಂಕಟ ಪಡುವರೆಂದೂ ವಜ್ರಾಘಾತ ಹೊಂದುವರೆಂದೂ ನನಗೆ ಗೊತ್ತಿತ್ತು. ಅದು ನನ್ನ ಮನಸ್ಸನ್ನು ಯಾವಾಗಲೂ ಕೊರೆಯುತ್ತಿತ್ತು. ಆದುದರಿಂದ ನಾನು ಹೀಗೆ ಯೋಚಿಸಿದೆ, ಮಾಂಸವನ್ನು ತಿನ್ನುವುದು ಅವಶ್ಯಕ. ಇದನ್ನು ಪ್ರಚಾರ ಮಾಡಿ ಹಿಂದೂಸ್ಥಾನದಲ್ಲಿ ಈ ಸುಧಾರಣೆ ಮಾಡುವುದು ಅವಶ್ಯಕ. ಆದರೆ ತಂದೆ ತಾಯಿಗಳಿಗೆ ಮೋಸ ಮಾಡುವುದು, ಸುಳ್ಳು ಹೇಳುವುದು ಮಾಂಸಾಹಾರವನ್ನು ಬಿಡುವುದಕ್ಕಿಂತ ಹೆಚ್ಚು ಅಪರಾಧ. ಆದುದರಿಂದ ಮಾತಾಪಿತೃಗಳು ಬದುಕಿರುವವರೆಗೆ ಮಾಂಸವನ್ನು ಮುಟ್ಟಬಾರದು. ಅವರು ಸತ್ತ ಮೇಲೆ ಸ್ವತಂತ್ರನಾದಾಗ ನಾನು ಬಹಿರಂಗವಾಗಿ ಮಾಂಸ ತಿನ್ನುತ್ತೇನೆ, ಅಲ್ಲಿಯವರೆಗೆ ಮಾಂಸವನ್ನು ಮುಟ್ಟುವುದಿಲ್ಲ. ಈ ನಿಶ್ಚಯವನ್ನು ನನ್ನ ಸ್ನೇಹಿತನಿಗೂ ತಿಳಿಸಿದೆ. ಮತ್ತು ಅಂದಿನಿಂದಲೇ ಮಾಂಸಾಹಾರವನ್ನು ಸಂಪೂರ್ಣವಾಗಿ ಬಿಟ್ಟೆ. ಅಂದಿನಿಂದ ಮತ್ತೆ ಮಾಂಸ ತಿನ್ನಲಿಲ್ಲ. ತಮ್ಮ ಮಕ್ಕಳಲ್ಲಿ ಇಬ್ಬರು ಮಾಂಸವನ್ನು ತಿಂದಿದ್ದರೆಂಬುದು ನಮ್ಮ ತಂದೆ ತಾಯಿಗಳಿಗೆ ಎಂದೂ ಗೊತ್ತಾಗಲೇ ಇಲ್ಲ. ತಂದೆ ತಾಯಿಗಳಿಗೆ ಮೋಸ ಮಾಡದಿರಬೇಕೆಂದು ಮಾಂಸಾಹಾರವನ್ನು ಬಿಟ್ಟರೂ ಆ ಮಿತ್ರನ ಗೆಳೆತನವನ್ನು ಬಿಡಲಿಲ್ಲ. ಅವನನ್ನು ಸುಧಾರಿಸಬೇಕೆಂಬ ಉತ್ಸಾಹದಲ್ಲಿ ನನಗೇ ಕೆಟ್ಟದ್ದಾಗಿತ್ತು. ಆದರೆ ಇದರ ಅರಿವೇ ನನಗೆ ಇರಲಿಲ್ಲ. ಇದೇ ಮಿತ್ರನ ಸಹವಾಸವೇ ನನ್ನನ್ನು ವ್ಯಭಿಚಾರಕ್ಕೂ ಎಳೆಯುವುದರಲ್ಲಿತ್ತು. ಕೊನೆಯ ಗಳಿಗೆಯಲ್ಲಿ ಹೇಗೋ ತಪ್ಪಿಸಿಕೊಂಡೆ. ಒಂದು ಸಲ ಈ ಮಹಾಶಯ ನನ್ನನ್ನು ವ್ಯಭಿಚಾರಕ್ಕೆ ಕರೆದುಕೊಂಡು ಹೋದ. ಮಾಡಬೇಕಾದುದನ್ನೆಲ್ಲ ಹೇಳಿಕೊಟ್ಟು ಒಳಕ್ಕೆ ಕಳುಹಿಸಿದ. ಮೊದಲೇ ಎಲ್ಲವೂ ಏರ್ಪಾಡಾಗಿತ್ತು, ಹಣವನ್ನೂ ಕೊಟ್ಟಾಗಿತ್ತು. ನನ್ನ ಕೆಲಸ ಪಾಪ ಕಾರ್ಯವನ್ನು ಮಾಡುವುದೊಂದೇ ಆಗಿತ್ತು. ನಾನು ಪಾಪದ ದವಡೆಗೇ ನುಗ್ಗಿದ್ದೆ. ಆದರೆ ನಾನು ಜಾರಿ ಬೀಳಬೇಕೆಂದರೂ ಈಶ್ವರ ನನ್ನನ್ನು ಕಾಪಾಡಿದ. ಆ ಪಾಪಕೂಪದಲ್ಲಿ ನಾನು ದಿಗ್ಭ್ರಾಂತನಾಗಿ ಮೂಕನಾದೆ. ನನ್ನ ಬಾಯಿಂದ ಮಾತೇ ಹೊರಡಲಿಲ್ಲ. ಲಜ್ಜೆಯಿಂದ ಸ್ತಬ್ಧನಾಗಿ ಆಕೆಯ ಬಳಿ ಮಂಚದ ಮೇಲೆ ಕುಳಿತು ಬಿಟ್ಟೆ. ಬಾಯಿಂದ ಶಬ್ದವೂ ಹೊರಡಲಿಲ್ಲ. ಆಕೆಗೆ ಬಹಳ ಸಿಟ್ಟು ಬಂತು. ನನ್ನನ್ನು ಬೈದು ಬಾಗಿಲು ತೋರಿಸಿದಳು. ಭಾಗ 1 ಅಧ್ಯಾಯ 7 ಮುಂದುವರಿಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಜ್ರ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಿನ್ನೆಯ ಸಂಚಿಕೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೊಟ್ರನಂಜಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿರುವಂತ ಡಾಕ್ಟರ್ ಜಿವಿ ಮಂಜುನಾಥ್ ಸರ್ ಅವರು ವಚನ ಸಾಹಿತ್ಯವನ್ನು ಪರಿಚಯಿಸಿದ್ರು. ನಮ್ಮ ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದಲ್ಲಿ ಸುವರ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಿಶೇಷತೆ, ಹಾಗೆ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನ ಬಸವಣ್ಣನವರು ಕಲ್ಪಿಸಿಕೊಟ್ಟಿದ್ರು. ಹಾಗಾದ್ರೆ ಈ ಅನುಭವ ಮಂಟಪದ ಚಿತ್ರಣದ ಕುರಿತು ನಮಗೊಂದಿಷ್ಟು ಮಾಹಿತಿಯನ್ನ ಮಂಜುನಾಥ್ ಸರ್ ಅವ್ರು ಹೇಳ್ತಾರೆ, ಕೇಳೋಣ.
7: ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಕಲ್ಯಾಣದ ಪವಿತ್ರ ಭೂಮಿಯಲ್ಲಿ ರೂಪುಗೊಂಡಂತಹ ಅನುಭವ ಮಂಟಪದ ಈ ಅನುಭವ ಮಂಟಪದ ಚರ್ಚೆಯಲ್ಲಿ ಪ್ರಮುಖವಾಗಿ 2 ಮನೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಇವತ್ತಿನ ನಮ್ಮ ಸಂಸತ್ತಿನಲ್ಲೂ ಕೂಡ ಪ್ರಾಯಶಃ ನಾವು 2 ಮನೆಗಳು ಕಾರ್ಯನಿರ್ವಹಿಸ್ತನ್ ಕಾಣ್ತೀವಿ, ಒಂದು ಮೇಲ್ಮನೆ ಮತ್ತೊಂದು ಕೆಳಮನೆ ಅಂತ. ಇದೇ ಮಾದರಿಯಲ್ಲಿ ಅನುಭವ ಮಂಟಪದ ಚರ್ಚೆಯಲ್ಲೂ ಕೂಡ 2 ಮನೆಗಳು ಕಾರ್ಯನಿರ್ವಹಿಸುತ್ತಿದ್ದದ್ದನ್ನ ನಾವು ಗಮನಿಸ್ತೀವಿ. ಅವುಗಳೆಂದರೆ ಮನುಷ್ಯನ ಒಳ ಜಗತ್ತಿಗೆ ಸಂಬಂಧಿಸಿದಂತೆ ಅರಿವಿನ ಮನೆ ಕಾರ್ಯನಿರ್ವಹಿಸ್ತಾ ಇತ್ತು, ಹೊರ ಜಗತ್ತಿಗೆ ಸಂಬಂಧಿಸಿದಂತೆ ಮಹಾಮನೆ ಕಾರ್ಯನಿರ್ವಹಿಸ್ತಾ ಇತ್ತು. ಅರಿವಿನ ಮನೆ ಮತ್ತು ಮಹಾಮನೆ ಇವೆ ಆ 12ನೇ ಶತಮಾನದ ಅನುಭವ ಮಂಟಪದ 2 ಮನೆಗಳು. ಅರಿವಿನ ಮನೆ ಇಷ್ಟಲಿಂಗದ ಮೂಲಕ ದೃಷ್ಟಿಯೋಗಕ್ಕೆ ಸಂಬಂಧಿಸಿತ್ತು. ಬಸವಣ್ಣನವರು ಸಮಾಜವನ್ನ ಕಟ್ಟಲಿಕ್ಕೆ ಇಷ್ಟಲಿಂಗವೆಂಬ ವಿನೂತನ ದೇವತತ್ವಕ್ಕೆ ತಂದೆ ತಾಯಿ ಆಗ್ತಾರೆ. ಈ ಇಷ್ಟಲಿಂಗ ತನುವನ್ನ ವೇದಿಸಿ ಇಷ್ಟಲಿಂಗ, ಮನವನ್ನ ವೇದಿಸಿ ಪ್ರಾಣಲಿಂಗ, ಭಾವವನ್ನ ವೇದಿಸಿ ಭಾವಲಿಂಗ ಸ್ವರೂಪವನ್ನ ಪಡಿತೈತಿ. ಇಷ್ಟಲಿಂಗ ಅರಿವಿನ ಕುರುಹು, ಆಚಾರದ ಪ್ರತೀಕ, ಅನುಭಾವದ ನೆಲೆ. ಇಷ್ಟಲಿಂಗವೆಂತಕ್ಕಂಥದ್ದು ಸಮಾಜದಲ್ಲಿನ ಏರಿಳಿತಗಳನ್ನ ಅಥವಾ ಉಬ್ಬು ತಗ್ಗುಗಳನ್ನ ಸಮ ಮಾಡತಕ್ಕಂತಹ ಯಂತ್ರ ಅಥವಾ ವಸ್ತು. ಇಂಗ್ಲಿಷ್ ನಲ್ಲಿ ನಾವು ಇಷ್ಟಲಿಂಗ ಈಸ್ ಎ ಬುಲ್ಡೋಜರ್ ಆರ್ ಡಿವೈಸ್ ವಿಚ್ ಈಕ್ವಲ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಫ್ ದಿ ಸೊಸೈಟಿ ಅಂತ ಕರಿತೀವಿ. ಪೂಜಾರಿ ಅಥವಾ ಪುರೋಹಿತರನ್ನ ತಿರಸ್ಕರಿಸಿದ ಜಗತ್ತಿನ ಅತಿಶ್ರೇಷ್ಠ ವೈಜ್ಞಾನಿಕ ಪೂಜಾ ವಿಧಾನ ಈ ಇಷ್ಟಲಿಂಗ ಪೂಜಾ ವಿಧಾನ. ಇಷ್ಟಲಿಂಗ ಪೂಜಾ ಈಸ್ ದಿ ವರ್ಲ್ಡ್ಸ್ ಮೋಸ್ಟ್ ಸೈಂಟಿಫಿಕ್ ವೇ ಆಫ್ ವರ್ಷಿಪಿಂಗ್ ದಿ ಗಾಡ್, ವೇರ್ ವಿ ಡಿನೇ ದಿ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಅಂಡ್ ಡಿವೋಟ್. ಇದು ಅರಿವಿನ ಮನೆ. ಆದ್ರೆ ಮಹಾಮನೆ ಹೊರ ಜಗತ್ತಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಮಹಾಮನೆಯ ಮೂಲಕ ಪ್ರಜಾಪ್ರಭುತ್ವದ ಜೀವಾಳ ಸಂಸತ್, ಸಂಸತ್ತಿನ ಜೀವಾಳ ಆಚಾರ ವಿಚಾರ ವಾಕ್ ಸ್ವಾತಂತ್ರ್ಯ ಮತ್ತು ಸಾಮುದಾಯಿಕ ಚಿಂತನೆಯಾಗಿತ್ತು. ಈ ಅಂಶಗಳಲ್ಲಿ 12ನೇ ಶತಮಾನದ ಅನುಭವ ಮಂಟಪ ನಮ್ಮ ಇವತ್ತಿನ ಸಂಸತ್ತನ್ನ ಹೋಲುತ್ತದೆ. ಅನುಭವ ಮಂಟಪದ ಪ್ರತಿಯೊಬ್ಬ ಶರಣನಿಗೂ ಕೂಡ ವಿಚಾರ ಸ್ವಾತಂತ್ರ್ಯ ಇತ್ತು, ವಾಕ್ ಸ್ವಾತಂತ್ರ್ಯ ಇತ್ತು, ಸದಸ್ಯನಿಗೆ ಸರಿ ಎನಿಸುವ ವಾಕ್ ಸ್ವಾತಂತ್ರ್ಯ ಮತ್ತು ವಿಚಾರ ಸ್ವಾತಂತ್ರ್ಯವನ್ನ ಅಳವಡಿಸಿಕೊಳ್ಳಿಕ್ಕೆ ಅವಕಾಶ ಇತ್ತು. ಅಂದಿನ ಅನುಭವ ಮಂಟಪದ ಸದಸ್ಯತ್ವವನ್ನ ಹೊಂದಿದ್ದಂತಹ ಶರಣರು ಇಂದಿನ ಸಂಸತ್ತಿನ ಸದಸ್ಯರಿಗಿಂತಲೂ ಬಹಳಷ್ಟು ಭಿನ್ನವಾಗಿ ತಾವು ನಂಬಿದ್ದನ್ನ ಆಡಿದ್ದನ್ನ ಅಕ್ಷರಶಃ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರು. ಇಲ್ಲಿ ಗೌರವ ಇದ್ದಿದ್ದು ಕಾಯಕಶೀಲರಿಗೆ, ಅರಿವು ಆಚಾರ ಒಂದಾದಂತವರಿಗೆ. ಅರಿವು ಆಚಾರವೇ ಪ್ರಜಾಪ್ರಭುತ್ವದ ಮತ್ತು ಅನುಭವ ಮಂಟಪದ ಪ್ರಮುಖ ಅಂಶ ಆಗಿತ್ತು ಅಂತಕ್ಕಂಥದ್ದನ್ನ ಚನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದಡೆ ತಿಳಿಯುವುದು, ಕ್ರಿಯೆ ಎಂದಡೆ ತಿಳಿದಂತೆ ಮಾಡುವುದು. ಪರಸ್ತ್ರೀ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅರಿತು ಆಚರಿಸದಿದ್ದಡೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಅಂತಕ್ಕಂತಹ ವಚನದ ಮೂಲಕ ಹೇಳ್ತಾರೆ ಚನ್ನಬಸವಣ್ಣವರು. ಜ್ಞಾನ ಅಂದ್ರೆ ತಿಳುವಳಿಕೆ, ಕ್ರಿಯೆಯೇ ಜ್ಞಾನ. ಜ್ಞಾನ ಅಂದರೆ ತಿಳುವಳಿಕೆ ಮತ್ತು ಕ್ರಿಯೆ ಎಂದರೆ ಆಚರಣೆ, ಎರಡು ಒಂದೇ. ಆದರೆ ನಾವು ತಿಳಿದುಕೊಂಡಿರುವುದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಆ ಜ್ಞಾನ ಪೂರ್ಣವಾಗಿ ಕ್ರಿಯೆಯಾಗುತ್ತದೆ. ನಮ್ಮ ನಿಜ ಜೀವನದಲ್ಲೂ ಕೂಡ ಅದನ್ನ ಅಕ್ಷರಶಃವಾಗಿ ಅಳವಡಿಸಿಕೊಂಡ್ರೆ ಅದೇ ಕ್ರಿಯೆ ಅಂತಕ್ಕಂಥದ್ದು ಈ ಅನುಭವ ಮಂಟಪದ ಪ್ರಮುಖವಾದಂತಹ ಜೀವಾಳವಾಗಿತ್ತು. ಇಂತಹ ಅನುಭವ ಮಂಟಪ ಹಲವಾರು ವರ್ಷಗಳ ಕಾಲ ಸಮೃದ್ಧವಾದಂತಹ ಕಾಲಘಟ್ಟವಾಗಿತ್ತು. ಇಂತಹ ಅನುಭವ ಮಂಟಪವನ್ನ ಕಟ್ಟುವುದರ ಮೂಲಕ ಬಸವಣ್ಣನವರು ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನ್ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪ್ರಸರಿಸತ್ತಯ್ಯ ಜಗದೊಳಗೆ. ಬೆಳಗಿನೊಳು ತಿಳಿದು ನೋಡಿ ಹರೆದಿದ್ದ ಶಿವಂಗಣಗಳೆಲ್ಲ ನೆರೆದು ಕೂಡಿತಯ್ಯ. ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಶರಣ. ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವ ನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರೂ ಅಂತಕ್ಕಂತಹ ವಚನದ ಮೂಲಕ ಚನ್ನಬಸವಣ್ಣವ್ರು ಹೇಳ್ತಾರೆ. ಬಸವಣ್ಣನವರು ಮಾನವ ಲೋಕಕ್ಕೆ ಹುಟ್ಟಿ ಬಂದಾಗ ಕೇವಲ ಒಂದು ಮನೆಯನ್ನ ಮಾತ್ರ ಕಟ್ಟಲಿಲ್ಲ, ಅದರ ಬದಲಾಗಿ ಸರ್ವ ಜನಾಂಗದ ಮಾನವರಿಗೂ ಸಮಾನವಾದ ಅನುಭವ ಮಂಟಪ ಎನ್ನುವ ಮಹಾ ಆಧ್ಯಾತ್ಮಿಕ ಮನೆಯನ್ನ ಅವರು ಕಟ್ಟಿದ್ರು.
6: ಬಸವಣ್ಣನವರು ಸ್ಥಾಪಿಸಿದಂತ ಅನುಭವ ಮಂಟಪದ ವಿಚಾರಧಾರೆ ಕುರಿತು ಮಾಹಿತಿಯನ್ನ ಮಂಜುನಾಥ್ ಸರ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದ ಕುರಿತಾಗಿ, ಹಾಗೆ ಅನುಭವ ಮಂಟಪದಲ್ಲಿ ಏನೆಲ್ಲ ಕಾರ್ಯಗಳು ನಡೆದಿತ್ತು, ಅನುಭವ ಮಂಟಪದ ಇಡೀ ಚಿತ್ರಣದ ಕುರಿತು ಉಪನ್ಯಾಸಕರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಈ ಮಹಾಮನೆಯಲ್ಲಿ ಜಾತಿ, ಲಿಂಗ ಮತ್ತು ಧರ್ಮ ಭೇದವಿಲ್ಲದೆ ಎಲ್ಲರೂ ಸಮಾನರಾಗಿದ್ದರು. ಇಲ್ಲಿಗೆ ಬರುವ ಶರಣರಿಗೆ ಬಸವಣ್ಣನವರು ಭಕ್ತಿ ಮತ್ತು ಜ್ಞಾನದ ದೀಪವನ್ನ ಹಚ್ಚಿದರು. ಆ ದೀಪದಿಂದ ಜಗತ್ತಿನೊಳಗೆ ಸುಜ್ಞಾನ ಅಂದರೆ ಒಳ್ಳೆಯ ಅರಿವು, ನಿಜವಾದ ಮಾನವೀಯತೆ ಮತ್ತು ಶರಣ ಜೀವನದ ಸತ್ಯದ ಬೆಳಕಾಯಿತು. ಅನುಭವ ಮಂಟಪದಲ್ಲಿ ಬಸವಣ್ಣನವರ ಭಕ್ತಿ ಮತ್ತು ಜ್ಞಾನ ಜ್ಯೋತಿಯನ್ನ ನೋಡಿದ ಶಿವಗಣಗಳು ಅಂದರೆ ಶರಣರು ಮುಂಜಾನೆಯ ಬೆಳಕನ್ನ ಕಂಡು ಎಲ್ಲ ಹಕ್ಕಿಗಳು ಹೇಗೆ ಗುಂಪಾಗಿ ಸೇರುತ್ತವೆಯೋ ಹಾಗೆ ಸೇರಿಕೊಂಡರು. ಚನ್ನಬಸವಣ್ಣನವರು ಮುಂದೆ ಹೇಳುವ ವಿಚಾರ, ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಶರಣನಾದ ಬಸವಣ್ಣನ ಕೃಪೆಯಿಂದ ಶರಣರಾದ ಪ್ರಭುದೇವರು ಸತ್ಯವನ್ನ ಅರಿತು ಆತಂಕ ಭಯವಿಲ್ಲದೆ ನಿಶ್ಚಿಂತ ಜೀವನ ನಡೆಸಿದರು ಅಂತಕ್ಕಂತಹ ಮಾತು ಹೇಳ್ತಾರೆ. ಅನುಭವ ಮಂಟಪ ಅಂತಕ್ಕಂತಹ ಈ ಒಂದು ಸಂಸತ್ನ ಮಾದರಿಯ ಸಂಸ್ಥೆಯಲ್ಲಿ, ಇದೊಂದು ಕೇವಲ ಪ್ರಜಾಪ್ರಭುತ್ವದ ಸಂಸತ್ ಅಷ್ಟೇ ಆಗಿರಲಿಲ್ಲ, ಇದೊಂದು ವಚನ ಭಂಡಾರ ಆಗಿತ್ತು. ಇದೊಂದು ಜಗತ್ತಿನ ಮೊಟ್ಟ ಮೊದಲ ಸಾರ್ವಜನಿಕ ಗ್ರಂಥಾಲಯವೂ ಕೂಡ ಆಗಿತ್ತು. ವಚನ ಭಂಡಾರದಲ್ಲಿ ಸಂಗ್ರಹವಾಗ್ತಾ ಇದ್ದಂತಹ ವಚನದ ಕಟ್ಟುಗಳು ಅಥವಾ ವಚನದ ತಾಡೋಲೆಗಳು ವಚನ ಭಂಡಾರಕ್ಕೆ ಹೇಗೆ ಕಳಿಸ್ತಿದ್ವು ಅನ್ನೋದ್ರ ಬಗ್ಗೆ ರೆವರೆಂಡ್ ಉತ್ತಂಗಿ ಚನ್ನಪ್ಪನವರಿಗೆ ಸಿಕ್ಕಂತಹ ಪ್ರಭುದೇವರ ಸೃಷ್ಟಿಯ ವಚನದ ಟೀಕೆ ಅಂತಕ್ಕಂತಹ ಗ್ರಂಥದಲ್ಲಿ ಒಂದು ನಿರೂಪಣೆಯನ್ನ ಕೊಡ್ತಾರೆ ಅವರು. ವಚನ ಭಂಡಾರದ ಶಾಂತಯ್ಯಂಗಳು ವಚನಾಮೃತವ ಲೇಖನಂಗೈದು ಬಸವರಾಜ ದೇವರಿಗೆ ಕೊಡಲು ಅವರು ಅದನ್ನೋದಿಕೊಂಡು ಷಟ್ಸ್ಥಲ ಜ್ಞಾನ ಸಾರೋದ್ಧಾರ ಲಿಂಗೋಧಾರಣ ವಿಮಳ ವೀಕ್ಷಣರಾದ ಚನ್ನಬಸವೇಶ್ವರ ದೇವರು ಷಟ್ಸ್ಥಲ ಬ್ರಹ್ಮಿಗಳೊಳಗೊಂಡಿರುವಂತೆ ಅನುಭವ ಮಂಟಪಕ್ಕೆ ಬಸವರಾಜ ದೇವರು ಸುಪ್ರಭಾತ ಸಮಯದೋಳು ಈಶ್ವರಾರ್ಚನೆಯಂಗೈದು ಅಸಂಖ್ಯಾತರೊಡಗೊಂಡು ಬಂದು ಚನ್ನಬಸವೇಶ್ವರ ದೇವರಿಗೆ ಅಷ್ಟಾಂಗ ಪ್ರಣೀತರಾಗಿ ಮೂರ್ತವ ಮಾಡಿಕೊಂಡಿರಲು ಬಸವರಾಜ ದೇವರು ಅದನ್ನೋದಿಕೊಂಡು ಚನ್ನಬಸವರಾಜ ದೇವರಿಗೆ ಕೊಡಲು ಅವರು ತ್ರಿವಿಧ ಲಿಂಗಾನುಭಾವವಂ ಮಾಡಲು ಎಲ್ಲ ಅಸಂಖ್ಯಾತ ಮಹಾಗಣಗಳು ಒಂದು ಜಾವ ಒತ್ತು ಕೇಳಿ ತಮ್ಮ ದಿವ್ಯ ಧ್ಯಾನವ ಸಾರಿಕೊಂಡು ಬಳಿಕ ತಮ್ಮ ಗೃಹಕ್ಕೆ ಹೋಗಿ ಕಾಯಕ ವೃತ್ತಿಯಂ ಕೈಗೊಂಡು ಗುರುಭಕ್ತಿ ಲಿಂಗ ಪೂಜೆ ಜಂಗಮ ದಾಸೋಹದುಳು ಪರಿಣತರಾಗುತ್ತಿದ್ದರು ಅಂತಕ್ಕಂತಹ ಈ ಒಂದು ವಚನದಲ್ಲಿ, ಇದ್ರ ಟೀಕಿನ ವಚನದಲ್ಲಿ ಹೇಗೆ ಅಲ್ಲಿ ವಚನಗಳು ಸಂಗ್ರಹವಾಗ್ತಾ ಇದ್ವು ಅನ್ನೋದನ್ನ ಇದರ ಮೂಲಕ ಅವ್ರು ಹೇಳ್ತಾರೆ. ಅದ್ರ ವಿವರಣೆಯನ್ನ ನಾವು ನೋಡೋದಾದ್ರೆ, ಶರಣರು ತಮ್ಮ ನಿತ್ಯ ಜೀವನದ ಅನುಭವಗಳನ್ನ, ಪ್ರೀತಿಯನ್ನ, ಕಷ್ಟಗಳನ್ನ, ಭಕ್ತಿಯ ಉತ್ಸಾಹವನ್ನ, ಆತ್ಮ ಸಾಕ್ಷಾತ್ಕಾರವನ್ನ ವಚನ ರೂಪದಲ್ಲಿ ಪ್ರಕಟಿಸ್ತಾ ಇದ್ದು ಈ ವಚನಗಳು ಸರಳವಾಗಿ ಹೃದಯ ಸ್ಪರ್ಶಿಯಾಗಿ ಮತ್ತು ನೇರ ಭಾಷೆಯಲ್ಲಿ ಬಂದಂತವುಗಳು. ಅವು ಕೇವಲ ಮಾತುಗಳಲ್ಲ, ಅವು ಜೀವಂತ ಅನುಭವ ಜೀವನದ ಪಾಠಗಳಾಗಿದ್ವು, ದೇವರೊಂದಿಗೆ ನೇರ ಸಂಬಂಧದ ದೃಶ್ಯಗಳಾಗಿದ್ದವು. ಅನುಭವ ಮಂಟಪದಲ್ಲಿ ಅಕ್ಷರ ಜ್ಞಾನವಿದ್ದಂತಹ ಶರಣರು ಸ್ವತಃ ತಮ್ಮ ಹೃದಯದ ನಾದವನ್ನ, ಆತ್ಮ

0: ಸಾಕ್ಷಾತ್ಕಾರದ ಅನುಭವವನ್ನ ತಾವೇ ಬರಿತಾ ಇದ್ರು. ತಮ್ಮ ಶಕ್ತಿಯಿಂದಲೇ ವಚನಗಳನ್ನ ಸೃಷ್ಟಿಸ್ತಾ ಇದ್ರು. ಆದ್ರೆ ಅಕ್ಷರ ಜ್ಞಾನವಿಲ್ಲದ ಶರಣರು ತಮ್ಮ ಹೃದಯದ ನಾದವನ್ನ, ಉತ್ಸಾಹವನ್ನ, ಭಕ್ತಿಯ ತೀವ್ರತೆಯನ್ನ ಶಾಂತರಸರ ಮುಂದೆ ಶ್ರವಣವಾಗಿ ಹಂಚ್ತಾ ಇದ್ರು. ಶಾಂತರಸರು ಶಿವಾನುಭವಿಗಳ ಶ್ರವಣವನ್ನ ತಾಳ್ಮೆಯಿಂದ ಕೇಳ್ತಾ ಇದ್ರು, ಶ್ರದ್ಧೆಯಿಂದ ಗಮನಿಸ್ತಾ ಇದ್ರು. ನಂತರ ಆ ನಾದವನ್ನ ಅಕ್ಷರಗಳಲ್ಲಿ ಅಮೃತಮಯ ವಚನ ರೂಪದಲ್ಲಿ ಬರಿತಾ ಇದ್ರು. ಶರಣರ ವಚನಗಳು ಕೇವಲ ಅಕ್ಷರಗಳ ಸಂಕಲನಗಳಷ್ಟೇ ಆಗಿರಲಿಲ್ಲ, ಅದು ಜೀವಂತ ಭಕ್ತಿ, ಆತ್ಮದ ಪ್ರತಿಧ್ವನಿ, ಶರಣರ ಅನುಭವದ ಶಾಶ್ವತ ದಾಖಲೆಗಳಾಗಿದ್ವು. ಶಾಂತರಸರು ಅಥವಾ ಅವರ ಅಧೀನದ ಕರಣಿಕ ತಂಡದವರು ಬರೆದ ವಚನಗಳನ್ನ ಬಸವಣ್ಣನವರಿಗೆ ಸಲ್ಲಿಸ್ತಾ ಇದ್ರು. ಅವರು ವಚನಗಳನ್ನ ಓದಿ ಅದರ ಅರ್ಥ, ತತ್ವ ಮತ್ತು ಭಕ್ತಿಯ ಶುದ್ಧತೆಯನ್ನ ಪರಿಶೀಲಿಸುತ್ತಿದ್ರು. ಹಾಗಾಗಿ ಬಸವಣ್ಣನವರು ವಚನಗಳ ಪರೀಕ್ಷಕ ಮತ್ತು ಪ್ರಧಾನ ಮಾರ್ಗದರ್ಶಕರಾಗಿದ್ದರು. ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಇದ್ದರೆ ಷಟ್ಸ್ಥಲ ಜ್ಞಾನಿ ಮತ್ತು ಶುದ್ಧ ಮನಸ್ಸಿನಿಂದ ಲಿಂಗವನ್ನ ಏಕಾಗ್ರವಾಗಿ ಅನುಭವಿಸುವ ಸ್ಥಿತಿಯನ್ನ ತಲುಪಿದ್ದಂತಹ ಚನ್ನಬಸವಣ್ಣನವರಿಗೆ ಆ ವಚನಗಳನ್ನ ಹಸ್ತಾಂತರಿಸ್ತಾ ಇದ್ರು. ಷಟ್ಸ್ಥಲ ಅಂತಕ್ಕಂಥದ್ದು ಒಂದು ಆಳವಾದ ಜ್ಞಾನವಾಗಿತ್ತು. ಇಂತಹ ಜ್ಞಾನವನ್ನ ಹೊಂದಿದ್ದರಿಂದಲೇ ಚನ್ನಬಸವಣ್ಣನವರಿಗೆ ಷಟ್ಸ್ಥಲ ಜ್ಞಾನಿ ಎಂಬ ಬಿರುದು ಬಂದಿತ್ತು. ಚನ್ನಬಸವಣ್ಣನವರು ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯ ಮತ್ತು ಸಾಮಾಜಿಕ ಮೌಲ್ಯವಿದ್ದರೆ ಅದನ್ನ ಷಟ್ಸ್ಥಲ ಜ್ಞಾನ ಹೊಂದಿರತಕ್ಕಂತಹ ಇತರ ಶರಣರೊಂದಿಗೆ ಹಂಚುವಂತೆ ಮಾಡ್ತಾ ಇದ್ರು. ಈ ಹಂತವು ವಚನದ ಗುಣಮಾಪನ, ಪರಿಶೀಲನೆ ಮತ್ತು ಶುದ್ಧೀಕರಣದ ಘಟ್ಟ ಎನ್ನಬಹುದು.
1: ಅನುಭವ ಮಂಟಪದಲ್ಲಿ ಎಲ್ಲ ಶಿವಶರಣರು ಹೇಗೆ ವಚನಗಳನ್ನ ರಚಿಸ್ತಾ ಇದ್ರು, ಹಾಗೆ ತಮ್ಗೆ ಅನ್ಸಿದ್ದನ್ನ ವಚನಗಳ ಮೂಲಕ ಬರೆದ್ರು ಕೂಡ ಆ ವಚನಗಳನ್ನ ಬಸವಣ್ಣನವರು ಹೇಗೆ ಪರಿಶೀಲನೆ ಮಾಡ್ತಿದ್ರು, ನಂತರದಲ್ಲಿ ಚನ್ನಬಸವಣ್ಣನವರು ಅದನ್ನ ಹೇಗೆ ಪರಿಶೀಲಿಸ್ತಾ ಇದ್ರು, ಆ ವಚನಗಳ ಮೌಲ್ಯವನ್ನ, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಡಾಕ್ಟರ್ ಮಂಜುನಾಥ್ ಸರ್ ಅವ್ರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅನುಭವ ಮಂಟಪದ ಕುರಿತಾಗಿ, ಹಾಗೆ ಅನುಭವ ಮಂಟಪದಲ್ಲಿ ಏನೆಲ್ಲ ಕಾರ್ಯಗಳು ನಡೆದಿತ್ತು, ಅನುಭವ ಮಂಟಪದ ಇಡೀ ಚಿತ್ರಣದ ಕುರಿತು ಉಪನ್ಯಾಸಕರಾದ ಡಾಕ್ಟರ್ ಮಂಜುನಾಥ್ ಸರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಚನ್ನಬಸವಣ್ಣನವರು ಅನುಭವ ಮಂಟಪದಲ್ಲಿ ವಚನಗಳನ್ನ ತ್ರಿವಿಧ ಲಿಂಗಾನುಭವದ ಮೂಲಕ ವಿವರಿಸ್ತಾ ಇದ್ರು. ತ್ರಿವಿಧ ಲಿಂಗಾನುಭವ ಅಂದ್ರೆ ಇಷ್ಟಲಿಂಗ, ಇದು ದೇವರನ್ನ ಹೃದಯದೊಳಗೆ ಕಾಣುವಂತಹ ದಾರಿ. ಎರಡನೇದು ಪ್ರಾಣಲಿಂಗ, ಉಸಿರಿನ ಪ್ರತಿಯೊಂದು ಅರುವಿನಲ್ಲೂ ಶಿವನಿರುವ ಅರಿವು. ಮೂರನೇದು ಭಾವಲಿಂಗ, ಮನಸ್ಸಿನ ಪ್ರತಿಯೊಂದು ಭಾವನೆ ಶಿವನಿಗೆ ಸಮರ್ಪಿತವಾಗಿರುವ ಸ್ಥಿತಿ. ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಅನುಭವ ಮಂಟಪ ಸಂಪೂರ್ಣವಾಗಿ ಮೌನವಾಗಿರ್ತಾ ಇತ್ತು. ಬಸವಣ್ಣನವರು ತಮ್ಮ ದಿನನಿತ್ಯದ ಇಷ್ಟಲಿಂಗ ಪೂಜೆಯನ್ನ ಮುಗಿಸಿ ಶರಣರೊಂದಿಗೆ ಇಲ್ಲಿಗೆ ಬರ್ತಾ ಇದ್ರು. ಅಲ್ಲಮ ಪ್ರಭು ತಮ್ಮ ಮೌನದ ಅಳತೆಯಿಂದ ಬೆಳಕನ್ನ ಹರಡ್ತಾ ಇದ್ರು. ಸಿದ್ದರಾಮೇಶ್ವರರು, ಅಡಪದ ಅಪ್ಪಣ್ಣ, ಆದಯ್ಯ, ಮಾಚಿದೇವ, ನುಲಿಯ ಚಂದಯ್ಯ, ಅಂಬಿಗರ ಚೌಡಯ್ಯರಾದಿಯಾಗಿ ಎಲ್ಲ ಶಿವಾನುಭವಿಗಳು ವಚನದ ಸವಿಯನ್ನ, ಅನುಭವದ ನುಡಿಗಳನ್ನ ಕೇಳುತ್ತಾ ಅನುಭವ ಮಂಟಪವನ್ನೇ ಒಂದು ಶಿವಲೋಕದ ರೀತಿಯಲ್ಲಿ ಅನುಭವಿಸ್ತಾ ಇದ್ರು. ನಂತರ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಗುರುಲಿಂಗ ಜಂಗಮ ಸೇವೆ, ಕಾಯಕವೇ ಕೈಲಾಸ ಎಂಬ ತತ್ವದ ಅನುಸರಣೆ ಮತ್ತು ದಾಸೋಹ ಎಂಬ ದಿವ್ಯ ಸೇವೆಯನ್ನ ನಿಷ್ಠೆಯಿಂದ ಮುಂದುವರಿಸ್ತಾ ಇದ್ರು. ಈ ರೀತಿಯಾಗಿ ಅನುಭವ ಮಂಟಪದ ಈ ವಚನ ಭಂಡಾರ ಅಂತಕ್ಕಂಥದ್ದು ಇದೊಂದು ಗ್ರಂಥಾಲಯವಾಗಿಯೂ ಕೂಡ ಕೆಲಸ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಇಲ್ಲಿ ಶಾಂತರಸ ಮತ್ತು ಅವರ ಅಧೀನದ ತಂಡದ ಸದಸ್ಯರು ರಾಮಯ್ಯ ಅಂತಕ್ಕಂಥವ್ರು, ಶಾಂತಯ್ಯ ಅಂತಕ್ಕಂಥವ್ರು ಅವರಿಗೆ ಶಾಂತರಸರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಅವರೆಲ್ಲರ ಕೆಲಸ ಏನು ಅಂದ್ರೆ, ಯಾರಿಗೆ ವಚನಗಳನ್ನ ಬರೆಯಕ್ಕೆ ಬರ್ತಿರ್ಲಿಲ್ವೋ ಅಂಥವ್ರು ಶ್ರವಣವಾಗಿ ಹಂಚ್ತಾ ಇದ್ದಂತಹ ತಮ್ಮ ಹೃದಯದ ನಾಡಿಗಳನ್ನ ದಾಖಲೆ ಮಾಡಿ ಆ ವಚನ ಭಂಡಾರಕ್ಕೆ ಸೇರಿಸ್ತಾ ಇದ್ದಂತಹ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಅದರಲ್ಲಿ ಒಂದು ತ್ರಿಪದಿ ನಮಗೆ ಸಿಗುತ್ತೆ, ರಾಮಯ್ಯ, ಓಲೆಯ ರಾಮಯ್ಯ, ಏಕಾಂತ ರಾಮಯ್ಯ, ಸಿದ್ದರಾಮಯ್ಯ, ಮೈದುನ ರಾಮಯ್ಯ, ನನಗೆ ಕೃಪೆಯಾಗು ಶಾಂತಯ್ಯ, ಓಲೆಯ ಶಾಂತಯ್ಯ, ಗೀರುಗಟ್ಟಿ ಶಾಂತಯ್ಯ, ಕೋಲ ಶಾಂತಯ್ಯ ಅಂತಕ್ಕಂತಹ ಈ ತ್ರಿಪದಿಯ ಅನುಸಾರ ಶಾಂತರಸ ವಚನಗಳ ಭಂಡಾರದ ಮುಖ್ಯಸ್ಥರಾದರೆ ಈ ಓಲೆಯ ರಾಮಯ್ಯ ಅಂತಕ್ಕಂಥವ್ರು ಅವರಿಗೆ ಒಬ್ಬ ಸಹಾಯಕನಾಗಿರ್ಬಹುದು. ಈ ನಿಟ್ಟಿನಲ್ಲಿ ಅನುಭವ ಮಂಟಪದ ವಚನ ಭಂಡಾರ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಒಂದು ಸಾರ್ವಜನಿಕ ಗ್ರಂಥಾಲಯ ಆಗಿತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕು.
2: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅನುಭವ ಮಂಟಪದ ಇಡೀ ಚಿತ್ರಣದ ಒಂದು ಕಲ್ಪನೆಯನ್ನ ನಮಗೆ ತೆರೆದಿಟ್ಟಿದ್ದೀರಾ. ಅನುಭವ ಮಂಟಪದಲ್ಲಿ ಶರಣರು ಬರೆದಂತಹ ವಚನಗಳ ಇರ್ಬೋದು, ಹಾಗೆ ಅನುಭವ ಮಂಟಪದಲ್ಲಿ ಹೇಗೆಲ್ಲ ವಚನಗಳನ್ನ ರಚಿಸ್ತಾ ಇದ್ರು, ಬಸವಣ್ಣ ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಹೇಗೆ ಮಾರ್ಗದರ್ಶನವನ್ನ ನೀಡ್ತಿದ್ರು, ಈ ಎಲ್ಲ ಸಮಗ್ರ ಮಾಹಿತಿ. ಹಾಗೆ ಅನುಭವ ಮಂಟಪ ಕೇವಲ ಒಬ್ಬ ಇಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಇಲ್ಲಿ ಎಲ್ಲರಿಗೂ, ಪ್ರತಿಯೊಬ್ಬ ಶಿವಶರಣರಿಗೂ ಕೂಡ ಯಾವುದೇ ರೀತಿಯ ಭೇದವಿಲ್ಲದೆ, ಮೇಲು ಕೀಳು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನ ಬಸವಣ್ಣನವರು ಹೇಗೆ ಕಲ್ಪಿಸಿಕೊಟ್ಟಿದ್ರು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆಯ ಕೊಟ್ರೆ ಮಂಜಪ್ಪ ಪದವಿ ಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾದಂತಹ ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್ ಅವರು ಭಾಗವಹಿಸುವ ಮೂಲಕ ಅನುಭವ ಮಂಟಪದ ಕುರಿತು ಸಾಕಷ್ಟು ವಿಚಾರವನ್ನ ತಿಳಿಸಿದ್ರು. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಮ್ಮ ಇದು ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ, ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
5: ನೋಡು ಎಷ್ಟು ವೇಸ್ಟೇಜ್. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
4: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
5: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
4: ಸರಿಯಪ್ಪ.
6: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
9: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಎರಡು ಬದಿಗಳು, ಇಂತು ಹೊರಗೊಳಗುಗಳು ಬೇರೆ ಲೋಕಗಳಲ್ಲ. ಅಂತರಂಗದೊಳೂರ ಸಂತೆ ಸದ್ದಿಹುದು, ಸಂತೆಯೊಳ ಮಂತರಂಗದ ಸದ್ದು ಕೇಳಿಪುದ. ಸ್ವಾಂತ ದಿಕ್ಕೆಲಗಳವು ಮಂಕುತಿಮ್ಮ. ಇಂತು ಹೊರ ಒಳಗುಗಳ ಬೇರೆ ಲೋಕಗಳಲ್ಲ, ಹೊರಗೆ ಒಳಗುಗಳ ಬೇರೆ ಲೋಕ ಇಲ್ಲ. ಅಂತರಂಗದೊಳೂರ ಸಂತೆ, ಅಂತರಂಗದೊಳು ಊರ ಸಂತೆ, ಸದ್ದಿಹುದು ಸದ್ದು ಇದೆ, ಗಲಾಟೆ ಇದೆ, ಅಂತರಂಗದಲ್ಲಿ ಊರ ಸಂತೆಯ ಸದ್ದಿದೆ. ಸಂತೆಯೊಳ ಮಂತರಂಗದ ಸದ್ದು ಕೇಳಿಪುದು, ಸಂತೆಯೊಳಗೆ ಅಂತರಂಗದ ಸದ್ದು ಕೇಳಿದೆ. ಸ್ವಾಂತ ದಿಕ್ಕೆಲಗಳವು, ಸ್ವಾಂತದ ಮನಸ್ಸಿನ ಇಕ್ಕೆಲಗಳು ಎರಡು ಬದಿಗಳವು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಂತು ಹೊರಗೊಳಗುಗಳು ಬೇರೆ ಲೋಕಗಳಲ್ಲ. ಅಂತರಂಗದೊಳೂರ ಸಂತೆ ಸದ್ದಿಹುದು, ಸಂತೆಯೊಳ ಮಂತರಂಗದ ಸದ್ದು ಕೇಳಿಪುದ. ಸ್ವಾಂತ ದಿಕ್ಕೆಲಗಳವು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೊರ ಒಳಗುಗಳು ಬೇರೆ ಲೋಕಗಳಲ್ಲ, ನಮ್ಮ ಅಂತರಂಗದಲ್ಲಿ ಊರ ಸಂತೆಯ ಗುಜುಗುಜು ಇದೆ, ಸಂತೆಯಲ್ಲಿ ಅಂತರಂಗದ ಸದ್ದು ಕೇಳ್ತಾ ಇದೆ. ಒಳ ಹೊರಗುಗಳು ಮನದ ಎರಡು ಬದಿಗಳಾಗಿದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಒಂದೊಳ್ಳೆ ಉದಾಹರಣೆ ಹೇಳಬೇಕು ಅಂದರೆ ಭಗವದ್ಗೀತೆಯ 18 ಅಧ್ಯಾಯದಲ್ಲಿ ಒಂದು ಸುಂದರವಾದ ಚಿಂತನೆ ಬರುತ್ತೆ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮಕರ್ತ ಇತಿ ತ್ರಿವಿಧ ಕರ್ಮ ಸಂಗ್ರಹ. ಅಂದರೆ ಕರ್ಮದ ಪ್ರೇರಣೆ ಮೂರು ಅಂಶಗಳ ಸಂಯೋಜನೆಯಿಂದ ಆಗುವಂಥದ್ದು. ತಿಳುವಳಿಕೆ, ತಿಳಿಯಬೇಕಾದ ವಿಷಯ ಮತ್ತು ತಿಳಿದವನು, ಇವುಗಳನ್ನು ಗೀತೆ ಜ್ಞಾನ ಕರ್ಮ ಕರ್ಮಿ ಅಂತ ಕರೆಯುತ್ತೆ. ನೋಡಿ, ಅಡುಗೆ ಮನೆಯಿಂದ ವಾಸನೆ ನುಗ್ಗಿ ಬರ್ತಾ ಇದ್ರೆ ಅಲ್ಲಿ ಬೋಂಡಾ ಕರಿತಾ ಇದ್ದಾರೆ ಅಂತ ತಿಳಿಯೋದು ನಮ್ಮ ಜ್ಞಾನ. ಒಳಗ್ ಹೋಗಿ ಹೊಟ್ಟೆ ತುಂಬಾ ಬೋಂಡ ತಿನ್ನೋದು ಕರ್ಮ, ತಿಂದವನು ಕರ್ಮಿ ಆಗ್ತಾನೆ. ಈ ಪ್ರತಿಯೊಂದು ಕರ್ಮದ ಚರಿತ್ರೆಯಲ್ಲಿ ಮೂರು ಘಟ್ಟ ಇದೆ, ಪ್ರಾರಂಭ, ಪ್ರವರ್ತನ, ಪರಿಣಾಮ. ಯಾವುದೇ ಕರ್ಮ ಪ್ರಾರಂಭ ಆಗೋದು ಅಂತರಂಗದಲ್ಲಿ. ಈ ಕೆಲಸನ ಮಾಡ್ಬೇಕಾ ಬೇಡ್ವಾ, ಹೇಗ್ ಮಾಡಿದ್ರೆ ಚೆನ್ನಾಗಾಗ್ಬೋದು, ಕರ್ಮದ ಪ್ರಾರಂಭದಲ್ಲಿ ಈ ಚಿಂತನೆಗಳು ಆಂತರ್ಯದಲ್ಲಿ ಮೂಡತ್ತೆ. ಅದು ಜ್ಞಾನ ಕ್ಷೇತ್ರದ್ದು. ಬರೀ ಚಿಂತನೆಯಲ್ಲೇ ಉಳಿದು ಬಿಟ್ರೆ ಕರ್ಮ ಆಗೋದಿಲ್ಲ, ಚಿಂತನೆ ಮುಂದುವರೆದು ಅದು ಪ್ರಪಂಚದಲ್ಲಿ ಕಾರ್ಯರೂಪ ಆಗತ್ತೆ. ಕಾರ್ಯ ನಡೆಯೋದು ಬಾಹ್ಯ ರೂಪದಲ್ಲಿ, ಅದೆಲ್ಲರಿಗೆ ಕಾಣಿಸುತ್ತೆ. ಅಂದ್ರೆ ಅಂತರಂಗದಲ್ಲಿ ನಡೆದ ಚಿಂತನೆ ಕಾರ್ಯ ಆಗೋದು ಬಹಿರಂಗದಲ್ಲಿ. ಮೂರನೇ ಘಟ್ಟ ಪರಿಣಾಮ, ಅದು ದೈವದ ಕೆಲಸ. ಕೆಲವೊಮ್ಮೆ ಎಷ್ಟೊಂದು ಚಿಂತನೆ ಮಾಡ್ದ, ಸರಿಯಾಗಿ ಯೋಜಿಸಿದ ಕೆಲಸ ಫಲಕಾರಿ ಆಗದೆ ಹೋಗ್ಬಹುದು. ಮತ್ತೆ ಕೆಲವು ಸಲ ಅಷ್ಟೊಂದು ಆಳವಾಗಿ ಯೋಚಿಸದ ತಕ್ಷಣಕ್ಕೆ ಮಾಡಿದ ಕಾರ್ಯ ಅಭೂತಪೂರ್ವ ಪರಿಣಾಮನ ಸಹ ಕೊಡಬಹುದು. ಪರಿಣಾಮ ಅನ್ನೋದು ನಮ್ಮನ್ನ ಮೀರಿದ್ದು, ಅದು ದೈವದ್ದು. ಈ ಎಲ್ಲ ಅನುಭವ ನಿಮಗೂ ಕೂಡ ಆಗಿರತ್ತೆ ಅನ್ಕೊಳ್ತೀನಿ. ಪ್ರಸ್ತುತ ಚಿಂತನೆಗೆ ಮೊದಲ ಎರಡು ಘಟ್ಟಗಳು ಮುಖ್ಯ. ಯಾವುದೇ ಕರ್ಮದ ಪ್ರಾರಂಭ ಆಗೋದು ಅಂತರಂಗದಲ್ಲಿ, ಅದು ಜ್ಞಾನ ಕ್ಷೇತ್ರದ್ದು. ಆಮೇಲೆ ಅದು ಪ್ರಕಟವಾಗಿ ಕಾರ್ಯ ಆಗೋದು ಪ್ರವರ್ತನೆ, ಅದು ಬಾಹ್ಯ ಪ್ರಪಂಚದ್ದು, ಕ್ರಿಯಾಕ್ಷೇತ್ರದ್ದು. ಹೀಗೆ ಅಂತರಂಗದ ಯೋಜನೆ ಬಹಿರಂಗ ಆಗತ್ತೆ. ಬಹಿರಂಗದಲ್ಲಿ ನಡೆದ ಕರ್ಮ ಬೆಳೆದ ಹಾಗೆ ಹೊಸ ಯೋಚನೆಗಳು ಹುಟ್ಕೊಳ್ಳುತ್ತೆ. ಆ ಹೊಸ ಯೋಚನೆಗಳಿಂದ ಮತ್ತೆ ಹೊಸ ಕಾರ್ಯ. ಹೀಗೆ ಅಂತರಂಗ ಬಹಿರಂಗಗಳು ಬೇರೆ ಅಲ್ಲ, ಅವು ಮತ್ತೊಂದರ ಮುಂದುವರಿದ ಭಾಗ. ನಮ್ಮ ಅಂತರ್ಯದಲ್ಲಿ ನಡೆಯುವಂತಹ ಒಳ ವ್ಯಾಪಾರವು ಹೊರ ಜಗತ್ತಿನ ವಿದ್ಯಮಾನಗಳಿಂದಲೇ ಪ್ರಭಾವಿತ ಆಗಿದೆ ಅಲ್ವಾ? ಎಷ್ಟೇ ದೂರ ತಳ್ಳಿದ್ರೂ ಹೊರ ಜಗತ್ತು ಒಳಗೆ ನುಸುಳದೇ ಇರುತ್ತಾ, ತನ್ನ ಪ್ರಭಾವ ಬೀರದೇ ಇರುತ್ತಾ? ಹಾಗಾಗಿ ನಮ್ಮ ಅಂತರಂಗದಲ್ಲಿ ಜಗತ್ತಿನ ಎಲ್ಲವೂ ರುದ್ರ ತಾಂಡವಾಡ್ತಾ ಇರುತ್ತೆ. ಮನಸ್ಸು ಹೊರ ಚಾಚಿಕೊಂಡಾಗ ಹೊರಗಿನದೆಲ್ಲ ಒಳಗೆ, ಮನಸ್ಸನ್ನ ಒಳಕ್ಕೆಳೆದುಕೊಂಡಾಗ ಅಂದ್ರೆ ಅಂತರ್ಮುಖಿಗಳಾದ್ರೆ ತನ್ಮಯತೆ, ಹೊರ ಜಗತ್ತಿನಿಂದ ಆಗ ವಿರಾಮ. ಕಣ್ಣು ಮುಚ್ಕೊಂಡು ಏನನ್ನು ನೋಡದೆ ಇರಬಹುದು, ಏನನ್ನು ಕೇಳದೆ ಇರಬಹುದು, ಆದ್ರೆ ಈಗಾಗ್ಲೇ ಮನ ಪಟಲದಲ್ಲಿ ಮುದ್ರಿತ ಆಗಿರೋ ವಿಷಯಗಳನ್ನ ಅಳಿಸಿ ಹಾಕೋದಕ್ಕಾಗತ್ತಾ? ಇಲ್ಲ, ಅವುಗಳು ನಮ್ಮ ಮನಸ್ಸಲ್ಲಿ ನಲಿದಾಡ್ತಾನೆ ಇರುತ್ತೆ. ಸಾಧನೆಯ ಮೂಲಕ ಅಲ್ಪ ಸ್ವಲ್ಪ ಮನಸ್ಸಲ್ಲಿ ಈ ಜಗತ್ತಿನ ವಿಷಯಗಳನ್ನ ದೂರ ಮಾಡಬಹುದು, ಆದರೆ ಅದು ಬರೀ ತಾತ್ಕಾಲಿಕ ಆಗಿರುತ್ತೆ. ಮತ್ತೆ ಮಹಾಪೂರದ ಹಾಗೆ ಜಗತ್ತಿನ ವಿಷಯಗಳು ಒಳ ನುಗ್ಗಿಬಿಡುತ್ತೆ. ಹೀಗೆ ಜಗತ್ತನ್ನ ನಮ್ಮೊಳಗೆ ತುಂಬಿಕೊಂಡು ನಮ್ಮ ಮನದ ಭಾವಗಳನ್ನ ಕ್ರಿಯೆಯ ಮೂಲಕ ಜಗತ್ತಿಗೆ ಹರಿಬಿಡ್ತಾ ಸಾಗೋದೇ ಜೀವನ. ಹಾಗಾಗಿ ಇಲ್ಲಿ ಗುಂಡಪ್ಪನವರು ಸ್ವಾಂತ ದಿಕ್ಕೆಲಗಳವು ಅಂತ ಹೇಳ್ತಾರೆ. ಅಂದ್ರೆ ಎರಡೂ ಮನಸ್ಸಿನ ಎರಡು ಭಾಗಗಳು ಅಂತಾರೆ. ಇರ್ಲಿ, ಸ್ವಾಭಾವಿಕವಾಗಿರೋದನ್ನ ಬದಲಾಯಿಸೋದಿಕ್ ನಮ್ಮಿಂದ ಸಾಧ್ಯ ಇಲ್ಲ. ಅತಿಯಾಗಿ ಜಗತ್ತಲ್ಲಿ ಮುಳುಗದೆ ಅಥವಾ ಅತಿಯಾಗಿ ಅದರಿಂದ ದೂರವಾಗಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆನ ತಂದ್ಕೊಳ್ಳದೆ ಸಹಜವಾಗಿ ಬಾಳೋದೆ ಉತ್ತಮ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ದಿನೇಶ್ ಹೊಸನಗರ್ ಇವರು ಇವತ್ತು ಪುಷ್ಯ ಮಳೆಯ ಕುರಿತು, ಹಾಗೆ ಈ ಪುಷ್ಯ ಮಳೆಗೆ ಇರುವಂತಹ ಗಾದೆ ಮಾತಿನ ಕುರಿತಾದಂತಹ ವಿಚಾರವನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
10: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ಪುಷ್ಯ ಮಳೆ ಬಗ್ಗೆ ತಿಳಿಸಿಕ್ ಬರ್ತೀನಿ. ಇದು ಮಳೆಗಾಲದಲ್ಲೇ ಅತ್ಯಂತ ದೊಡ್ಡ ಮಳೆ. June 6-20 ಮಧ್ಯ ಮಳೆಗಾಲದಲ್ಲಿ ಬರುವಂತ ಅತ್ಯಂತ ದೊಡ್ಡ ಮಳೆ ಅಂತಾನೆ ಕರೀತಾರೆ. ಈ ಮಳೆಗೆ ಪುಷ್ಯ ಮಳೆ ಬಂದ್ರೆ ಬಂಗಾರದ ಬೆಳೆ ಅನ್ನುವಂತ ಒಂದು ಗಾದೆನೇ ಇದೆ. ಯಾಕಂತ ಹೇಳಿದ್ರೆ ಪುಷ್ಯ ಮಳೆಗೆ ಅಂತ ಒಂದು ಶಕ್ತಿ ಇದೆ. ಯಾಕಂದ್ರೆ ಈಗಾಗಲೇ ಬೇರ್ ಬಿಟ್ಟು ಚಿಗುರಿರುವಂತ ಬೆಳೆಗೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆದು ಮುಂದೆ ಒಳ್ಳೆ ಫಸಲು ಬರೋದು ಹೇಗೆ ಅನ್ನೋದಕ್ಕೆ ಈ ಮಳೆಯಲ್ಲಿ ಇರುತ್ತೆ. ಈ ಮಳೆಯ ನೀರು ಬಿದ್ದ ತಕ್ಷಣ ಅದಕ್ಕೆ ಅಮೃತ ಸಮಾನವಾಗಿ ಕಾಣೋದ್ರಿಂದ ಅದು ಮುಂದೆ ಈ ಮಳೆ ಮುಗಿದ ತಕ್ಷಣ ಗೊತ್ತಾಗ್ತದೆ ಅವರಿಗೆ ಇದು ಎಂತ ಬೆಳೆ ಬರುತ್ತೆ ಅಂತ. ಅಷ್ಟು ಶಕ್ತಿಯುತವಾಗಿ ಇರುತ್ತೆ. ಹಂಗಾಗಿ ಈ ಮಳೆನ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಅದರಿಂದ ಇದನ್ನ ಬಂಗಾರದ ಮಳೆ ಅಂತ ಯಾಕೆ ಹಿಂಗೆ ಕರೀತಾರೆ ಅಂದ್ರೆ ಅದಕ್ಕೊಂದು ಜಾನಪದ ಕತೆ ಇದೆ. ಒಂದು ಹಳ್ಳಿ ಇರುತ್ತೆ, ಹಳ್ಳಿದೊಬ್ಬ ಭೀಮ ಅಂತ ಹುಡುಗ ಇರ್ತಾನೆ. ಅವನಲ್ಲಿ ವಿಶೇಷ ಅಂತ ಹೇಳಿದ್ರೆ ಅವನು ಯಾವ ಕೃಷಿ ಭೂಮಿಗೆ ಕಾಲಿಡ್ತಾನೋ ಆ ಕೃಷಿ ಭೂಮಿ ಅತ್ಯಂತ ಸಮೃದ್ಧವಾಗಿ ಬೆಳೆಯುತ್ತೆ. ಅದಕ್ಕಾಗಿ ಏನ್ ಮಾಡ್ತಾರೆ, ಅವನ್ನ ಭೂಮಿ ಮಗ, ಬಂಗಾರದ ಮಗ ಅಂತಾನೆ ಎಲ್ಲರೂ ಕರೀತಿರ್ತಾರೆ. ಇದು ಆ ಹಳ್ಳಿ ಅಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿಯವರು ಸಹ ಅವನ್ ಕರ್ಕೊಂಡೋಗಿ ತಮ್ಮ ಕೃಷಿ ಭೂಮಿ ಕಾಲಿಟ್ರೆ ಸಾಕು, ಒಂದ್ಸರಿ ಬಂದು ಹೋಗ್ಲಿ ಅಂತ ನಿರೀಕ್ಷೆ ಮಾಡ್ತಿರ್ತಾರೆ. ಅಷ್ಟು ವಿಶೇಷವಾದಂತ ಒಂದು ಶಕ್ತಿ ಅವನಲ್ಲಿ ಇರುತ್ತೆ. ಹೀಗೆ ಅವನು ಎಲ್ಲಾ ಕಡೆಯೂ ಸಹ ಈ ತರ ಕೃಷಿ ಭೂಮಿಗಳಿಗೆ ಓಡಾಡ್ತಾ ಕೃಷಿಗೆ ಸಹಾಯ ಮಾಡ್ತಾ ಜನರಿಗೆ ಸಹಾಯ ಮಾಡ್ತಾ ಅದರಲ್ಲೇ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಅವನ ಇರುವಿಕೆಯಿಂದ ಆ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಸಹ ಕೃಷಿ ಸಮೃದ್ಧವಾಗಿರುತ್ತೆ. ಯಾಕಂದ್ರೆ ಆ ಇಡೀ ಹಳ್ಳಿಗಳು ಸಹ ಕೃಷಿಯ ಆದಾಯದ ಮೇಲೆ ಅವರು ಅವಲಂಬಿಸಿರೋದ್ರಿಂದ ಅವ್ರಿಗೆ ಕೃಷಿನೇ ಬಹಳ ಮುಖ್ಯವಾಗಿರುತ್ತೆ. ಹೀಗಿದ್ದಾಗ ಒಂದ್ ದಿವಸ ಈ ಜನಕ್ಕೆ ಇದ್ದಕ್ಕಿದ್ದಂಗೆ ಅಹಂ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಇವರು ಪ್ರಕೃತಿ ಮತ್ತು ದೇವರನ್ನ ಮರತೇ ಬಿಟ್ಬಿಡ್ತಾರೆ, ಮರೆತ್ಬಿಟ್ಟು ಅದನ್ನ ಕಂಪ್ಲೀಟ್ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ನಾವೇ ಸರ್ವಶ್ರೇಷ್ಠರು ಅನ್ನೋ ಭಾವನೆ ಇವರಲ್ಲಿ ಬಂದ್ಬಿಡುತ್ತೆ. ಆಗೇನಾಗುತ್ತೆ, ಇದ್ದಕ್ಕಿದ್ದಂಗೆ 2 ವರ್ಷ ಮಳೆ ಆಗೋದೇ ಇಲ್ಲ. ಮಳೆ ಆಗದೆ ಬರ ಬಂದು ಕುಡಿಯೋ ನೀರಿಗೂ ಸಹ ಕಣ್ಣೀರ್ ಹಾಕ್ಬೇಕಾಗ ಸ್ಥಿತಿ ಬರುತ್ತೆ. ಹಳ್ಳ ಕೊಳ್ಳ ಬಾವಿ ಎಲ್ಲ ಬತ್ತ ಹೋಗ್ಬಿಡುತ್ತೆ, ಎಲ್ಲ ಬತ್ತ ಹೋಗಿ ಎಲ್ಲರೂ ಕಂಗಾಲಾಗ್ಬಿಡ್ತಾರೆ. ಆಗೋರಿಗೆ ತಮ್ಮ ತಪ್ಪಿನ ಅರುವಾಗಿ ಅವರು ಪ್ರಕೃತಿಯನ್ನ ಆರಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಪ್ರಕೃತಿ ದೇವತೆ ಮತ್ತಿ ಮರದಲ್ಲಿ ಉದ್ಭವ ಆಗ್ತಾಳೆ. ಹಾಗಾಗಿ ಈ ಪುಷ್ಯ ಮಳೆ ಸಂದರ್ಭದಲ್ಲಿ ಮತ್ತಿ ಮರದಲ್ಲಿ ಹೂವು ಕಾಯಿ ಬಿಡುತ್ತೆ ಅಂತ ಹೇಳ್ತಾರೆ. ಹೀಗೆ ಮತ್ತಿ ಮರದಲ್ಲಿ ಪ್ರತ್ಯಕ್ಷವಾದಂತ ಈ ಪ್ರಕೃತಿ ದೇವತೆ ಅವ್ರನ್ನ ಕುರ್ತು ಹೇಳ್ತಾಳೆ, ಈ ಮಳೆಗೆ ಬರಬೇಕು ಅಂತ ಹೇಳಿದ್ರೆ ಈಗ ನಿಮ್ಮಲ್ಲೇ ಯಾರಾದರೂ ತ್ಯಾಗಮಯಾದವರು, ಪರೋಪಕಾರಿಯಾದವರು ತಮ್ಮ ಜೀವದ ಅಂಶವನ್ನು ಕೊಟ್ಟು ಅದನ್ನು ಅಮೃತ ಬಿಂದು ಮಾಡಿ ಅದನ್ನು ಮೋಡಕ್ಕೆ ಸೇರಿಸಿದ್ರೆ ಮಾತ್ರ ಅದು ಮಳೆಯಾಗಿ ಬರುತ್ತೆ, ಇಲ್ಲಾಂದರೆ ನಿಮ್ಗೆ ಮಳೆ ಆಗೋದಿಲ್ಲ. ಈಗ ಎಲ್ಲರೂ ಯೋಚನೆ ಮಾಡಿ ಶುರು ಮಾಡ್ತಾರೆ, ಅರೆ ಅಂಥವ್ರು ಯಾರಿದ್ದಾರೆ, ಯಾರು ಹುಡುಕೋದು, ಯಾರು ಬಲಿ ಆಗ್ತಾರೆ, ಈ ಥರದಲ್ಲಿ ತನ್ನ ಜೀವವನ್ನು ತ್ಯಾಗ ಮಾಡಲಿಕ್ಕೆ ಯಾರು ಸಿದ್ಧಾರೆ ಇದ್ರಂತೆ. ಇದೆಲ್ಲ ಮಾತಾಡ್ತಿರೋತ್ತಿಗೆ ಭೀಮಂಗೆ ಅರ್ಥವಾಗ್ತದೆ ಇದು ನನಗಾಗಿ ಇರುವಂಥದ್ದು ಅಂತ. ನಾನೇ ಇದಕ್ಕೆ ಸಿದ್ಧನಾಗ್ತೀನಿ, ಅವನೇ ಸಿದ್ಧನಾಗಿ ತನ್ನ ಜೀವದ ಅಂಶವನ್ನು ಆತ ಅಮೃತ ಬಿಂದುವನ್ನು ಮಾಡಿ ಅವ್ರು ಕೈ ಕೊಡ್ತಾನೆ. ಸರಿ, ಅಮೃತ ಬಿಂದು ಮಾಡಿದ್ದನ್ನು ಇದು ಮೋಡಕ್ಕೆ ಸೇರಿಸ್ಲಿಕ್ಕೆ ಯಾವ್ದಾದ್ರು ಹೊಳೆಗೆ ಸೇರಿಸ್ಬೇಕು ಅಂತ ಹುಡುಕ್ತಾರೆ, ಎಲ್ಲೂ ನೀರು ಸಿಗೋದಿಲ್ಲ. ಆ ಹೊಳೆ ಪಾತ್ರವನ್ನೇ ಹರಿದೋದ ಜಾಗವನ್ನೇ ಇವರು ಅನುಸರಿಸಿ ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಸಮುದ್ರ ಸಿಗುತ್ತೆ. ಸಮುದ್ರ ಸಿಕ್ಕಾಗ ಆ ಸಮುದ್ರಕ್ಕೆ ಆ ಅಮೃತ ಬಿಂದುವನ್ನು ಸೇರಿಸ್ತಾರೆ. ಆಗ ಭೀಮ ಮಾತು ಕೊಡ್ತಾನೆ, ನಾನು ಈಗ ಇಲ್ಲಿಂದ ನಾನು ಮೋಡಕ್ಕೆ ಆವಿಯಾಗಿ ಮೋಡಕ್ಕೆ ಸೇರಿ ನಿಮಗೆ ಪ್ರತಿ ವರ್ಷ ನಾನು ಬಂದು ನಿಮ್ಮನ್ನು ರಕ್ಷಣೆ ಮಾಡೇ ಮಾಡ್ತೀನಿ ಅಂತ ಭಾಷೆ ಕೊಟ್ಟು ಹೋಗ್ತಾನೆ. ಹಾಗೆ ಅದು ಮೋಡಕ್ಕೆ ಸೇರುತ್ತೆ, ಭೀಮಗಾತ್ರದ ಮೋಡಗಳು ಬಂದು ಜಮಾವಣೆಯಾಗಿ ಈ ಪುಷ್ಯ ನಕ್ಷತ್ರದಲ್ಲಿ ಬರೋವಂಥ ಮಳೆ ಬರುತ್ತೆ. ಈ ಮಳೆ ಬಂದಿದ್ರಿಂದ ಈ ಮಳೆಯನ್ನ ಪುಷ್ಯ ಮಳೆ ಅಂತ ಕರೆದ್ರು ಅಂತ. ಈ ಮಳೆಯ ರಭಸ ಹೇಗಿತ್ತು ಅಂತ ಹೇಳಿದ್ರೆ, ಆ ಮಳೆಯ ರಭಸಕ್ಕೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ನೀರು ಸಮುದ್ರಕ್ಕೆ ಸೇರುತ್ತೆ. ಅಂದರೆ ಪ್ರತಿ ವರ್ಷ ಈ ಅಮೃತ ಬಿಂದು ನೆಲಕ್ಕೆ ಬಿದ್ದು ಇಲ್ಲಿಯ ಹೂ ಹಣ್ಣು ಮತ್ತೆ ಮರಗಿಡಗಳನ್ನೆಲ್ಲ ಸಮೃದ್ಧಗೊಳಿಸಿ ಮತ್ತೆ ಸಮುದ್ರ ಸೇರುತ್ತೆ. ಅದಕ್ಕಾಗಿ ಪುಷ್ಯ ಮಳೆ ರೈತರಿಗೆ ಭಾಷೆ ಕೊಟ್ಟ ಮಳೆ ಅಂತ ಗಾದೆ ಇದೆ. ಹಂಗಾಗಿ ಪುಷ್ಯ ಮಳೆ ಯಾವ ಮಳೆ ತಪ್ಪಿಸಿದ್ರು ಪುಷ್ಯ ಮಳೆ ತಪ್ಪಿಸಲ್ಲ. ಪುಷ್ಯ ಮಳೆನೂ ಬರಲಿಲ್ಲ ಅಂದರೆ ಆ ವರ್ಷ ಬರಗಾಲ ಗ್ಯಾರಂಟಿ ಅನ್ನುವಂಥದ್ದು ಗಾದೆ ಮಾತು. ಹಾಗೆ ಸುರಿದ ಮಳೆ ಮತ್ತೆ ಅಮೃತ ಬಿಂದುವಾಗೇ ಸೇರುತ್ತೆ, ಮತ್ತು ಹಂಗೆ ಅದು ಆವಿಯಾಗಿ ಮತ್ತೆ ಮೋಡಕ್ಕೆ ಸೇರ್ಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಇದು. ಹಂಗಾಗಿ ಈ ಪುಷ್ಯ ಮಳೆಯಲ್ಲಿ ಬಹಳ ದೊಡ್ಡ ಮಳೆ ಬಂದು ಆ ನೀರು ಯಾವಾಗಲೂ ಸಹ ಸಮುದ್ರ ಸೇರೇ ಸೇರುತ್ತೆ. ಯಾವ ಮಳೆ ಹೋಗದಿದ್ರು ಸಮುದ್ರಕ್ಕೆ ಹೋಗದಿದ್ರು ಈ ಮಳೆ ನೀರು ಸಮುದ್ರ ಸೇರೇ ಸೇರುತ್ತೆ ಅನ್ನೋದು ತುಂಬ ಜನರ ಮಾತು. ಅದರಿಂದ ಅದಕ್ಕೊಂದು ಗಾದೆ ಮಾತಿದೆ, ಪುಷ್ಯ ಸುರಿದ್ರೆ ಭೂಮಿ ಮಡಿಲು ತುಂಬುತ್ತೆ, ಸಕಲ ಜೀವಿಗಳ ಒಡೆದು ತುಂಬುತ್ತೆ ಅಂತ. ಚೆನ್ನಾಗಿದೆ ನೋಡಿ, ಅದು ಈ ಭೂಮಿ ಮಡಿಲು ತುಂಬಿಸುತ್ತೆ. ಆ ಭೂಮಿ ಮಡಿ ತುಂಬಿಸೋದ್ರ ಮೂಲಕ ಸಮೃದ್ಧವಾಗಿ ದಷ್ಟಪುಷ್ಟವಾಗಿ ಶಕ್ತಿಯುತವಾಗಿ ಬೆಳೆದಂಥ ಆ ಗಿಡಗಳು ಮುಂದೆ ಎಲ್ಲ ಜೀವಿಗಳದ್ದು ಹೊಟ್ಟೆ ತುಂಬಿಸ್ಲಿಕ್ಕೂ ಸಹ ಅದು ಕಾರಣವಾಗ್ತದೆ ಅಂತ ಅವತ್ತಿನ ಗಾದೆ ಇದೆ. ಹಂಗಾಗಿ ಪುಷ್ಯ ನಕ್ಷತ್ರಕ್ಕೆ ಬಹಳ ವಿಶೇಷವಾಗಿ ಅಂಥದ್ದೊಂದು ಗೌರವ, ಮಹತ್ವದ ಮಳೆ ಅಂತಲೇ ಕರೀತಾರೆ. ಇಷ್ಟು ತನಕ ನನಗೆ ಈ ಮಳೆ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾಳೆ ಮತ್ತೊಂದು ಮಳೆಯನ್ನಿಟ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದಗಳು.
2: ಧನ್ಯವಾದಗಳು ಸರ್. ಪುಷ್ಯ ಮಳೆಗೆ ಇರುವಂತಹ ಗಾದೆ ಮಾತು, ಅದಕ್ಕೆ ಪೂರಕವಾದಂತಹ ಒಂದು ಕಥೆಯನ್ನ ಹೇಳುವ ಮೂಲಕ ಪುಷ್ಯ ಮಳೆಯ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್.
11: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
12: ಪೊನ್ನಜ್ಜಿ ವಾಮನ, ಇದರ ಅರ್ಥ ಏನು?
13: ಅಷ್ಟು ಗೊತ್ತಿಲ್ವಾ? ವಾಮನ ಅಂದ್ರೆ ಕುಳ್ಳ ಅಂತ,
12: ಅಂದ್ರೆ ಎತ್ತರದಲ್ಲಿ ಚಿಕ್ಕವ ಅಂತ ಅಲ್ವಾ?
14: ಅದ್ಯಾಕೆ ಕೇಳ್ದೆ ಮಗು?
15: ವಿಷ್ಣುವಿನ 10 ಅವತಾರದಲ್ಲಿ ವಾಮನ ಅವತಾರ ಕೂಡ ಒಂದು ಅಲ್ವಾ? ಅದರ ಅರ್ಥ ಅವಳಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಕೇಳಿದ್ಲು.
14: ಹೌದು, ವಾಮನ ಅಂದ್ರೆ ಕುಬ್ಜ, ಅಂದ್ರೆ ಹೆಚ್ಚು ಎತ್ತರ ಇಲ್ದಿದ್ದವನು ಅಂತ ಅರ್ಥ. ಸರಿ, ಇವತ್ತು ವಾಮನವತಾರದ ಕಥೆಯನ್ನೇ ಹೇಳ್ತೀನಿ. ಕತೆ ಹೆಸರು ವಾಮನನ
13: ಮೂರು ಹೆಜ್ಜೆಗಳು ಅಂತ.
14: ಅರೆ, ನಿಮ್ಗೆ ಹೇಗ್ ಗೊತ್ತಾಯ್ತು?
16: ಅದೇ ಪೊನ್ನಜ್ಜಿ, ಮೊನ್ನೆ ನೀನೇ ಹೇಳಿದ್ಯಲ್ಲ ಆ ಕತೆ ಹೇಳ್ತೀನಿ ಅಂತ.
14: ಹೌದಾ? ಸರಿ, ಮತ್ತೆ ಕೇಳಿ ಕತೆನ. ಹರಿಭಕ್ತ ಪ್ರಹ್ಲಾದನ ಕಥೆಯನ್ನ ಕೇಳದೆ ಇದ್ದವರು ಯಾರಿದ್ದಾರೆ ಹೇಳಿ ಮಕ್ಳೆ? ವಿಷ್ಣುವಿನ ಮೇಲಿನ ತನ್ನ ಅನಂತ ಭಕ್ತಿ ಪ್ರೇಮದಿಂದ ಆತ ತನ್ನ ತಂದೆ ಹಿರಣ್ಯ ಕಶ್ಯಪುವನ್ನ ವಿರೋಧ ಮಾಡಿ ಹರಿ ನರಸಿಂಹ ಅವತಾರವನ್ನೇ ಎತ್ತೋ ಹಾಗೆ ಮಾಡ್ತಾನೆ, ಮತ್ತೆ ತನ್ನ ತಂದೆಗೆ ಮೋಕ್ಷವನ್ನು ಕೊಡಿಸ್ತಾನೆ. ಅಂತಹ ಮಹಾನ್ ಹರಿಭಕ್ತನ ಮೊಮ್ಮಗನೇ ಬಲಿಚಕ್ರವರ್ತಿ. ಬಲಿ ಕೂಡ ಪ್ರಹ್ಲಾದನ ಹಾಗೆ ಹರಿಭಕ್ತ ಆಗಿದ್ದ, ದಾನಶೂರ ಆಗಿದ್ದ. ಅಸುರ ಅಂತ ಅನ್ಸ್ಕೊಂಡಿದ್ರೂ ಕೂಡ ಅಸುರಿ ಗುಣಗಳು ಅವನಲ್ಲಿ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಒಂದ್ಸಲ ಬಲಿ ದೇವೇಂದ್ರನಿಂದ ಕೊಲ್ಲಲ್ಪಡ್ತಾನೆ. ಆಗ ದಾನವ ಗುರುಗಳಾದ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರದ ಪ್ರಭಾವದಿಂದ ಬಲಿಗೆ ಪುನಃ ಜೀವದಾನವನ್ನು ಮಾಡ್ತಾರೆ. ಆಗ ಅವನು ತಾನು ದೇವತೆಗಳನ್ನು ಜಯಿಸೋಕೆ ಬಲಿಷ್ಠನಾಗಬೇಕು ಅಂತ ಶುಕ್ರಾಚಾರ್ಯರ ನೇತೃತ್ವದಲ್ಲಿ ವಿಶ್ವಜಿತ್ ಅನ್ನೋ ಯಾಗವನ್ನು ನಡೆಸ್ತಾನೆ. ಮತ್ತೆ ಆ ಯಾಗದಲ್ಲಿ ಅಗ್ನಿದೇವನಿಂದ ಚಿನ್ನದ ರಥವನ್ನು, ಕಂಠೀರವ ಧ್ವಜವನ್ನು

0: ಮತ್ತೆ ದಿವ್ಯ ಧನುಸ್ಸನ್ನ ವರವಾಗಿ ಪಡಿತಾನೆ. ಇಂದ್ರ ತನಗೆ ಮಾಡಿದ ಅವಮಾನವನ್ನ ಆತ ಮರ್ತಿರ್ಲಿಲ್ಲ. ತಾನು ಗಳಿಸಿದ ಹೊಸ ಶಕ್ತಿಯಿಂದ ಇಂದ್ರ ನಗರಿ ಅಮರಾವತಿಯ ಮೇಲೆ ದಿಢೀರಂತ ಮುತ್ತಿಗೆ ಹಾಕಿ ಅದನ್ನ ಜಯಿಸ್ತಾನೆ. ಇಂದ್ರ ಸೋತು ಬಿಡ್ತಾನೆ. ಸೋತ ಇಂದ್ರ ದೇವತೆಗಳ ಗುರು ಬೃಹಸ್ಪತಾಚಾರ್ಯರ ಸಲಹೆ ಮೇರೆಗೆ ತನ್ನವ್ರ ಜೊತೆ ಒಂದು ಗುಪ್ತ ಸ್ಥಳದಲ್ಲಿ ಅಡಗಿ ಕೂತ್ಕೋತಾನೆ. ಸಾಕ್ಷಾತ್ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ಬೇರೆ ಯಾರಿಗೂ ಬಲಿಯನ್ನು ಜಯಿಸೋಕೆ ಸಾಧ್ಯ ಇಲ್ಲ ಅಂತ ಆತ ತಿಳ್ಕೊಳ್ತಾನೆ. ಹಾಗಾಗಿ ಸರಿಯಾದ ಸಮಯಕ್ಕಾಗಿ ಕಾದು ಅವರೆಲ್ಲ ಕೂತ್ಕೋತಾರೆ. ಇತ್ತ ಇಂದ್ರನ ತಂದೆ ತಾಯಿಗಳಾದ ಅದಿತಿ ಮತ್ತು ಕಶ್ಯಪರಿಗೆ ತಮ್ಮ ಮಗನ ಈ ದುಸ್ಥಿತಿ ನೋಡಿ ಹೊಟ್ಟೆ ಚುರುಕನ್ನತ್ತೆ. ಆಗ ವಿಷ್ಣುವೇ ಇದಕ್ಕೊಂದು ಪರಿಹಾರ ಸೂಚಿಸ್ಬೋದು, ಹಾಗಾಗಿ ನೀನು ವಿಷ್ಣುವನ್ನ ಕುರಿತು ತಪಸ್ಸನ್ನು ಮಾಡು ಅಂತ ಕಶ್ಯಪರು ತನ್ನ ಹೆಂಡತಿ ಅದಿತಿಗೆ ಸಲಹೆಯನ್ನು ಕೊಡ್ತಾರೆ. ಅದಿತಿ ಗಂಡನ ಸಲಹೆ ಮೇರೆಗೆ ತಪಸ್ಸನ್ನು ಆಚರಿಸಿ ವಿಷ್ಣುವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾಳೆ. ಮತ್ತೆ ಹೇ ದೇವ, ನೀನೇ ನಮ್ಮನ್ನು ಕಾಪಾಡಬೇಕು, ನಮ್ಮ ಮಗ ಇಂದ್ರನನ್ನು ರಕ್ಷಣೆ ಮಾಡಬೇಕು ಅಂತ ಬೇಡ್ಕೊಳ್ತಾಳೆ. ಆಗ ವಿಷ್ಣು ತಾನೇ ಅವಳ ಉದರದಲ್ಲಿ ಜನಿಸಿ ಅವಳ ಈ ಕೋರಿಕೆಯನ್ನು ಈಡೇರಿಸ್ತೀನಿ ಅಂತ ಮಾತನ್ನು ಕೊಡ್ತಾನೆ. ತನ್ನ ಮಾತಿನ ಪ್ರಕಾರ ಅವಳ ಗರ್ಭದಲ್ಲಿ ವಾಮನನಾಗಿ ಹುಟ್ಟುತ್ತಾನೆ. ವಾಮನ ಅಂದರೆ ಬಾಲರೂಪ, ಪುಟ್ರೂಪ ಅಥವಾ ಕುಬ್ಜ ರೂಪ ಅಂತ ಹೇಳಬಹುದು. ವಾಮನ ಕುಬ್ಜನಾಗಿರ್ತಾನೆ. ಈ ಕಡೆ ಬಲಿ ಒಂದು ಯಾಗವನ್ನು ಕೈಗೊಂಡಿದ್ದ. ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಇತ್ತು. ಆಗಮಿಸಿದ ದ್ವಿಜೋತ್ತಮರಿಗೆ ಅಂದರೆ ಬ್ರಾಹ್ಮಣರಿಗೆ, ಋಷಿ ಮುನಿಗಳಿಗೆ ಯಾಗದ ಪ್ರಯುಕ್ತವಾಗಿ ಯಥೇಚ್ಛವಾಗಿ ದಾನಗಳನ್ನು ನೀಡಲಾಗ್ತಾ ಇತ್ತು. ಅದೇ ಸಮಯದಲ್ಲಿ ಈ ವಾಮನ ತನ್ನ ಕುಬ್ಜ ರೂಪದಲ್ಲಿ ಬರ್ತಾನೆ. ಒಂದು ಕೈಯಲ್ಲಿ ಕಮಂಡಲ, ಇನ್ನೊಂದು ಕೈಯಲ್ಲಿ ವಾಲೇಗರಿಯ ಛತ್ರಿಯನ್ನು ಹಿಡಿದು ಯಾಗಸ್ಥಾನಕ್ಕೆ ಆಗಮಿಸ್ತಾನೆ. ಆತ ದಿವ್ಯ ತೇಜಸ್ಸಿನಿಂದ ಶೋಭಿಸ್ತಾ ಇದ್ದ. ಇಂತಹ ಒಂದು ಒಟುವನ್ನು ನೋಡಿ ಬಲಿಗೆ ತುಂಬ ಸಂತೋಷವಾಗುತ್ತೆ. ಆತ ಸುಪ್ರೀತನಾಗಿ, ಎಲೆ ಒಟುವೆ, ಈ ಶುಭ ಗಳಿಗೆಯಲ್ಲಿ ನಿನಗೇನು ಬೇಕೋ ಅದನ್ನು ಕೇಳ್ಕೊ, ನಾನು ಕೊಡ್ತೀನಿ ಅಂತ ವಾಗ್ದಾನವನ್ನು ಮಾಡ್ತಾನೆ. ಆಗ ವಾಮನ, ಬಲಿ ಚಕ್ರವರ್ತಿಯೇ, ನಾನು ನಿನ್ನಿಂದ ಹೆಚ್ಚಿಗೆ ಏನನ್ನೂ ಅಪೇಕ್ಷೆ ಪಡೋದಿಲ್ಲ. ನನಗೆ 3 ಹೆಜ್ಜೆಗಳ ಸ್ಥಳವನ್ನು ಕೊಡು ಸಾಕು ಅಂತ ಹೇಳ್ತಾನೆ. ಅವನ ಮಾತಿಗೆ ಬಲಿ ತುಂಬ ಆಶ್ಚರ್ಯಗೊಳ್ತಾನೆ. ಏನು, ಬರೀ 3 ಹೆಜ್ಜೆನ? ಕೇಳು ಹೆಚ್ಚಿನದ್ದನ್ನು, ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿದಾಗ ವಾಮನ, ಬೇಡ ಬೇಡ, ನನಗೆ ಅಷ್ಟೇ ಸಾಕು ಅಂತ ಹೇಳ್ದ. ಈ ಬ್ರಾಹ್ಮಣ ಒಟುವಿನ ನಡೆಯಿಂದ ದಾನವರ ಗುರು ಶುಕ್ರಾಚಾರ್ಯರಿಗೆ ಸಂದೇಹವಾಗುತ್ತೆ. ಅವರು ಬಲಿಯನ್ನು ಎಚ್ಚರಿಸ್ತಾರೆ. ಎಲೆ ಬಲಿ ಚಕ್ರವರ್ತಿಯೇ, ಬಂದಿರುವವನು ಸಾಕ್ಷಾತ್ ಮಹಾವಿಷ್ಣು. ಇದು ದೇವತೆಗಳ ಕುತಂತ್ರ ಆಗಿರಬೇಕು, ನೀನು ದಾನ ಕೊಡಬೇಡ ಅಂತ ಎಚ್ಚರಿಸ್ತಾನೆ. ಆಗ ಬಲಿ ಸಂಭ್ರಮ ಆಶ್ಚರ್ಯದಿಂದ, ಏನು, ಬಂದಿರುವವನು ಮಹಾವಿಷ್ಣುನೇ, ಜಗದೊಡೆಯ ಶ್ರೀಮನ್ನಾರಾಯಣ ನನ್ನ ಹತ್ರ ದಾನ ಕೇಳಕ್ಕೆ ಬರ್ತಾನೆ ಅಂದರೆ ಅದು ನನ್ನ ಸೌಭಾಗ್ಯನೇ ಸರಿ. ನಾನು ಕೊಟ್ಟ ಮಾತಿಗೆ ಹಿಮ್ಮೆಟ್ಟಲಾರೆ, ನಾನು ವಿಷ್ಣುವಿಗೆ ದಾನ ಮಾಡ್ತೀನಿ ಅಂತ ಖಂಡಿತವಾಗಿ ಹೇಳ್ಬಿಟ್ಟ.
1: ಬಲಿದು ಎಂತ ಭಕ್ತಿ ಅಲ್ವಾ,
2: ಏನೋ ಅಪಾಯ ಇದೆ ಅಂತ ಗೊತ್ತಿದ್ರು ದಾನ ಮಾಡಕ್ ಹೊರಡ್ತಾನಲ್ವಾ.
0: ಹ್ಞೂ ಮಕ್ಕಳೇ, ಬಲಿ ಕೊಂಚನು ಹಿಂದೆ ಮುಂದೆ ನೋಡದೆ ದಾನ ಕೊಡಕ್ಕೆ ಮುಂದಾಗ್ತಾನೆ. ಮತ್ತೆ ದಾನ ಕೊಡಕ್ಕೆ ನೀರನ್ನ ಅಭಿಮಂತ್ರಿಸಿ ಕಮಂಡಲದಿಂದ ನೀರನ್ನ ಬಗ್ಸೋಕೆ ಬಲಿ ಹೋಗ್ತಾನೆ. ಆಗ ಶುಕ್ರಾಚಾರ್ಯರು ನೋಡ್ತಾರೆ, ಬಲಿ ತನ್ನ ಮಾತನ್ನ ಕೇಳೋದಿಲ್ಲ. ಈಗ ಏನೋ ಒಂದು ಅನರ್ಥ ಆಗುತ್ತೆ, ಈ ಅನರ್ಥವನ್ನು ತಾನು ತಡೆಗಟ್ಟಬೇಕು ಅಂತ ಶುಕ್ರಾಚಾರ್ಯರು ಒಂದು ಕಪ್ಪೆಯ ರೂಪವನ್ನು ತಾಳಿ ಕಮಂಡಲದ ಬಾಯಲ್ಲಿ ಹೋಗಿ ಕೂತ್ಬಿಡ್ತಾರೆ. ಆಗ ಕಮಂಡಲದಿಂದ ನೀರು ಹೊರಗೆ ಬರಕ್ಕೆ ಅಡ್ಡಿಯಾಗತ್ತೆ. ವಾಮನ ಇದನ್ನು ಗಮನಿಸ್ತಾನೆ. ವಾಮನ ಒಂದು ದರ್ಬೆಯನ್ನು ತಗೊಂಡು ಕಮಂಡಲದ ದ್ವಾರದಲ್ಲಿ ಅದನ್ನು ತೂರ್ತಾನೆ. ದರ್ಬೆ ಒಳಗಿದ್ದ ಕಪ್ಪೆಯ ಒಂದು ಕಣ್ಣನ್ನು ಚುಚ್ಚಿಬಿಡುತ್ತೆ. ಇದರಿಂದ ಒಂದು ಕಣ್ಣನ್ನು ಶುಕ್ರ

0: ಶಂಕರಾಚಾರ್ಯರು ಕಳ್ಕೊಳ್ತಾರೆ. ಮತ್ತೆ ಅವರು ಕಪ್ಪೆಯ ರೂಪವನ್ನು ತ್ಯಜಿಸಿ ಹೊರಗೆ ಬರಲೇಬೇಕಾಗತ್ತೆ. ಹೀಗೆ ಅವರು ಒಕ್ಕಣ್ಣು ಶುಕ್ರಾಚಾರ್ಯ ಅಂತ ಪ್ರಸಿದ್ಧರಾಗ್ತಾರೆ. ಇತ್ತ ಬಲಿ ನೀರನ್ನು ಪ್ರೋಕ್ಷಣೆ ಮಾಡಿ ಮೂರು ಹೆಜ್ಜೆಯ ಸ್ಥಳವನ್ನು ವಾಮನನಿಗೆ ದಾನವಾಗಿ ನೀಡ್ತಾನೆ. ಕೂಡಲೇ ಕುಬ್ಜನಾಗಿದ್ದಂತಹ ವಾಮನ ಬೃಹದಾಕಾರವಾಗಿ ಬಹಳ ಎತ್ತರ ಎತ್ತರಕ್ಕೆ ಬೆಳೆದ್ಬಿಡ್ತಾನೆ. ತನ್ನ ಒಂದು ಕಾಲನ ಮೇಲೆತ್ತಿ ಇಡೀ ಆಕಾಶವನ್ನೇ ತನ್ನ ಒಂದು ಹೆಜ್ಜೆಯನ್ನಾಗಿ ಮಾಡ್ತಾನೆ. ಇನ್ನೊಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೇ ವ್ಯಾಪಿಸಿ ಅಳೆದು ಬಿಡ್ತಾನೆ. ಮತ್ತೆ ಬಲಿಚಕ್ರವರ್ತಿಯೇ, ನನ್ನೆರಡು ಹೆಜ್ಜೆಗಳು ಆಕಾಶ ಮತ್ತು ಭೂಮಿಯನ್ನು ಆವರಿಸಿಬಿಟ್ಟಿದೆ, ಈಗ ನನ್ನ ಮತ್ತೊಂದು ಹೆಜ್ಜೆಯನ್ನು ಎಲ್ಲಿ ಇಡಲಿ ಅಂತ ಕೇಳ್ತಾನೆ. ವಾಮನನ ಈ ದಿವ್ಯ ಅವತಾರವನ್ನು ಕಂಡು ಬಲಿಗೆ ಸಂಕಟ ಅಲ್ಲ, ಸಂತೋಷವಾಗುತ್ತೆ. ಆತ ಭಕ್ತಿಯಿಂದ, ಓ ದೇವ, ಈಗ ನನ್ನ ಹತ್ರ ನಿನಗೆ ಕೊಡತಕ್ಕ ನನ್ನ ಸ್ವಂತ ಜಾಗ ಇಲ್ಲವಾಗಿದೆ. ಉಳಿದಿರೋದು ನನ್ನ ಶಿರ ಒಂದೇ. ನನ್ನ ಶಿರದ ಮೇಲೆ ಹೆಜ್ಜೆಯನ್ನು ಇಟ್ಟುಬಿಡು, ನಿನಗೆ ಮೂರು ಹೆಜ್ಜೆ ದಾನ ಮಾಡಿ ನಾನು ಧನ್ಯನಾಗ್ತೀನಿ ಅಂತ ಹೇಳ್ದ. ಆಗ ವಾಮನ ತನ್ನ ಮೂರನೆಯ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲಿಟ್ಟು ಅವನನ್ನ ಪಾತಾಳಕ್ಕೆ ತಳ್ಳಿಬಿಟ್ಟ. ವಿಷ್ಣು ತನ್ನ ವಾಮನಾವತಾರದಿಂದ ಹೊರಗೆ ಬಂದು ಪ್ರತ್ಯಕ್ಷನಾಗಿ ಬಲಿಯ ಹತ್ರ, ಎಲೆ ಭಕ್ತಾಗ್ರೇಸರ, ನೀನು ನಿನ್ನ ಅಜ್ಜ ಪ್ರಹ್ಲಾದನಂತೆ ನನ್ನ ಪರಮ ಭಕ್ತ, ನಿನ್ನ ಅವಸಾನವನ್ನು ನಾನು ಹೇಗೆ ಮಾಡಲಿ ಹೇಳು? ಪಾತಾಳವನ್ನು ನಿನ್ನ ರಾಜ್ಯವನ್ನಾಗಿ ಮಾಡಿಕೊಂಡು ನಿನ್ನ ಕುಲ ಬಾಂಧವರ ಜೊತೆಗೆ ಒಳ್ಳೆಯ ಜೀವನವನ್ನು ನಡೆಸು. ಅವರವರ ಹಕ್ಕು ಅವರವರಿಗೆ ಸಲ್ಲತಕ್ಕದ್ದು. ಇಂದ್ರ ಪದವಿ ದೇವತೆಗಳ ಸೊತ್ತು, ಅದನ್ನು ನಾನು ಅವರಿಗೆ ಕೊಡಿಸಲೇಬೇಕಾಗಿತ್ತು. ಹಾಗಾಗಿ ವಾಮನ ಅವತಾರವನ್ನು ನಾನು ಎತ್ತಿದೆ. ನಿನ್ನ ಪ್ರೇಮ, ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಇಂದಿನಿಂದ ನಾನು ನಿನ್ನ ಅರಮನೆಯ ದ್ವಾರಪಾಲಕನಾಗಿ ಕೆಲಸ ಮಾಡ್ತೀನಿ. ನೀನು ವರ್ಷಕ್ಕೊಮ್ಮೆ ನಿನ್ನ ಕ್ಷೇತ್ರವಾದ ಭೂಮಿಗೆ ಬಂದು ಅದನ್ನು ವೀಕ್ಷಣೆ ಮಾಡಬಹುದು ಅಂತ ಅಭಯವನ್ನು ಇತ್ತು ಅಂತರ್ಧಾನನಾಗ್ತಾನೆ. ವಿಷ್ಣುವಿನ ಮಾತಿನ ಪ್ರಕಾರ ಬಲಿ ದೀಪಾವಳಿಯ ಪಾಡ್ಯದಂದು ಭೂಮಿಗೆ ಬಂದು ಭಕ್ತ ಜನರ ಪೂಜೆಯನ್ನು ಸ್ವೀಕರಿಸ್ತಾನೆ ಅನ್ನೋ ಪ್ರತೀತಿ ಇದೆ. ಅದಕ್ಕೆ ಅಂತಲೇ ಆ ದಿನವನ್ನು ಬಲಿಪಾಡ್ಯ ಅಂತ ಕರೀಲಾಗತ್ತೆ ಮಕ್ಕಳೇ.
1: ವಿಷ್ಣು ಬಲಿಯ ದ್ವಾರಪಾಲಕನಾಗಿ ಕೆಲಸ ಮಾಡಿ ತನ್ನ ಪ್ರೀತಿನ ತೋರಿಸ್ದ.
0: ಹೂ ಪುಟ, ಧರ್ಮದ ದಾರಿ ಅತೀ ಸೂಕ್ಷ್ಮವಾದದ್ದು. ಬಲಿ ವಿಷ್ಣುವಿನ ಪರಮ ಭಕ್ತ ಆಗಿದ್ರೂ ಕೂಡ ಅವನಿಗೆ ವಾಮನನಿಂದ ತುಳಿಸಿಕೊಳ್ಳುವಂತಹ ಗತಿ ಬರುತ್ತೆ. ಆತ ಇಂದ್ರ ಪದವಿಗಾಗಿ ಆಸೆ ಪಟ್ಟಿದ್ದೇ ಇದಕ್ಕೆ ಕಾರಣವಾಯಿತು. ಪರರ ವಸ್ತು ಸ್ಥಾನಮಾನವನ್ನು ಯಾವತ್ತಿಗೂ ಅಪೇಕ್ಷೆ ಮಾಡಬಾರದು ಅನ್ನೋದು ಇದರಿಂದ ತಿಳಿದು ಬರುತ್ತೆ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
5: ವಾವ್, ಏನ್ ಮೇಡಮ್, ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
6: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
5: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
3: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಓ, ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಅಮ್ಮ, ನೀರು ನೀರು!
5: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
6: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
7: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
2: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
8: ನೀರೇ ಬರ್ತಿಲ್ಲ, ಅಯ್ಯೋ ರಾಮ.
9: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
10: ಅಯ್ಯೋ, ಏ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
11: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೆ ಕಾಣಿಸ್ತಿಲ್ಲ.
12: ನೀರು ಜಗತ್ತಿನ ಅಮೂಲ್ಯ ವಸ್ತು, ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
13: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕ್ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
13: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
14: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
16: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
17: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
16: ಪರಿಶುದ್ಧವಾದ ಹಾಲು?
18: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
19: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಪಶುಪಾಲನಾ ಹಾಗೂ ಪಶು ವೈದ್ಯ ಸೇವಾ ಇಲಾಖೆಯು 2025-26 ಸಾಲಿನ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು. ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಿಸಿದ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರು, ಅಂಗವಿಕಲರು ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಹಾಗೂ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಲಿದೆ. ಪ್ರತಿ ಫಲಾನುಭವಿಯು ಪ್ರೂಫ್ ಐಡಿ ಹೊಂದಿರಬೇಕು. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಶಿವಮೊಗ್ಗ ಪಶುಪಾಲನಾ ಮತ್ತು ಪಶು ವೈದ್ಯಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆ ಲಗತ್ತಿಸಿ ಜುಲೈ 18 ಒಳಗೆ ಸಲ್ಲಿಸುವಂತೆ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಎಂ ಪ್ರಸನ್ನ ಹೇಳಿದರು. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯಿಂದ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಎಐಟಿಟಿ, ಎಸ್ಸಿಪಿ, ಟಿಎಸ್ಪಿ ಯೋಜನೆಯಡಿ ವಿವಿಧ ಕೌಶಲಾಭಿವೃದ್ಧಿ ಉಚಿತ ತರಬೇತಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಿರುದ್ಯೋಗಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಐಟಿಐ ಪೂರೈಸಿದವರಿಗೆ 4 ಸಿಎನ್ಸಿ ಆಪರೇಟರ್ಸ್, ಮೆಷಿನ್ ಸೆಂಟರ್, ಡಿಪ್ಲೊಮೋ ಅಥವಾ ಬಿಇ ಪೂರೈಸಿದವರಿಗೆ 4 ಸಿಎನ್ಸಿ ಪ್ರೋಗ್ರಾಂ, ಎಸ್ಎಸ್ಎಲ್ಸಿ ಪೂರೈಸಿದವರಿಗೆ 4 ಟರ್ನರ್ ಹಾಗೂ 12 ಟೂಲ್ ರೂಮ್ ಮೆಷಿನಿಸ್ಟ್ ತರಬೇತಿ ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ 2,500 ಶಿಷ್ಯ ವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ವಯಸ್ಸು, ವಿದ್ಯಾರ್ಹತೆ, ದಾಖಲೆಗಳನ್ನು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಮಾಚನಹಳ್ಳಿಯ ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ ಫ್ಲಾಟ್ ನಂಬರ್ CA-38 GTTC ಪ್ರಾಚಾರ್ಯರಲ್ಲಿ ಅರ್ಜಿ ಸಲ್ಲಿಸಬಹುದು. ಮುಂದಿನ ವಿವರ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಮರಳಿ ಶಾಲೆಗೆ ಸೇರಿಸಲು ಜಿಲ್ಲೆಯಾದ್ಯಂತ ಜುಲೈ 14 ಜಿಲ್ಲಾ ಪಂಚಾಯಿತಿ ಸಿಇಒ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಶಾಲೆ ಬಿಟ್ಟ ಮಕ್ಕಳ ಮನೆಗೆ ಭೇಟಿ ನೀಡಿ ಅವರ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸಲಾಗುವುದು. ಇದರಿಂದ ಮಕ್ಕಳು ಮಾದಕ ವ್ಯಸನ, ಬಾಲಕಾರ್ಮಿಕ ಹಾಗೂ ಬಾಲ್ಯ ವಿವಾಹ, ಭಿಕ್ಷಾಟನೆ ಹಾಗೂ ಫೋಕೋ ಪ್ರಕರಣಗಳಿಂದ ಹೊರಗುಳಿಯಲು ಸಾಧ್ಯವಾಗುತ್ತದೆ ಎಂದು ಇಲಾಖೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಮಿಷನ್ ಸುರಕ್ಷಾ ಯೋಜನೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಶಿಕ್ಷಣ ಸಾಕ್ಷರತಾ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪುರಸಭೆ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸೇರಿದಂತೆ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಅಭಿಯಾನ ನಡೆಯಲಿದೆ. ಅಭಿಯಾನದ ಮೇಲ್ವಿಚಾರಣೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾ ಘಟಕದ ಸಿಬ್ಬಂದಿ ತಂಡದವರು ನೇಮಿಸಲಾಗುತ್ತದೆ ಎಂದು ತಾಲೂಕು ಪಂಚಾಯಿತಿ ಸಿಇಒ ಕೆಆರ್ ಶಶಿಧರ್ ಹೇಳಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಕರೂರು ಹಾಗೂ ಬಾರಂಗಿ ಹೋಬಳಿ ಸಂಪರ್ಕ ಸೇತುವೆಯಾಗಿ ಹಲ್ಕಿ ಮತ್ತು ಮುಪ್ಪಾನೆ ನಡುವಿನ ಲಾಂಚ್ ಸಂಚಾರ ಇಂದಿನಿಂದ ಮತ್ತೆ ಆರಂಭಗೊಳ್ಳಲಿದೆ. ಲಿಂಗರಮಕ್ಕಿ ಜಲಾಶಯದಲ್ಲಿ ನೀರು ಕನಿಷ್ಠ ಮಟ್ಟಕ್ಕೆ ತಲುಪಿದ ಹಿನ್ನೆಲೆಯಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಕರೂರು ಹಾಗೂ ಬಾರಂಗಿ ಹೋಬಳಿ ಸಂಪರ್ಕಕ್ಕೆ ಅತ್ಯಂತ ಸನಿಹವಾಗಿದ್ದ ಶರಾವತಿ ಹಿನ್ನೀರಿನ ಜಲಮಾರ್ಗದ ಸೇವೆಯನ್ನ ಜೂನ್ 1 ಸ್ಥಗಿತಗೊಳಿಸಲಾಗಿತ್ತು. ಇದೀಗ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾದ ಕಾರಣ ಲಾಂಚ್ ಸೇವೆ ಶುರುವಾಗಿದೆ. ಲಾಂಚ್ ಇಷ್ಟು ದಿನ ನಿಂತ ಸಮಯದಲ್ಲೂ ನಿರ್ವಹಣೆ ಮಾಡಲಾಗಿದ್ದು ಇದೀಗ ನಿತ್ಯ ಓಡಾಟ ನಡೆಸಲು ಲಾಂಚ್ ಸಿದ್ಧವಿದೆ ಎಂದು ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಯ ಮೂಲಗಳು ತಿಳಿಸಿವೆ. ಮುಂದಿನ ವಿವರ. ಜಿಲ್ಲೆಯ ರೈತ ಬಾಂಧವರಿಗೆ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮ್ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು ಸರ್ಕಾರದಿಂದ ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದಿಂದ ಆಯ್ಕೆಯಾದ ಕಂಪನಿಯ ಸಹಯೋಗದೊಂದಿಗೆ ಜಿಲ್ಲೆಯಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗುತ್ತಿದೆ. ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಈ ಕೆಳಗಿನ ಬೆಳೆಗಳಿಗೆ ವಿಮೆ ಸೌಲಭ್ಯ ದೊರೆಯಲಿದೆ. ಹೋಬಳಿ ಮಟ್ಟಕ್ಕೆ ಮಳೆ ಆಶ್ರಿತ ರಾಗಿ,

ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಅಥವಾ ಹತ್ತಿರದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಅಲ್ಲದೆ ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕವೂ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನು ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ದಿನದ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಡ್ಡಾಯವಾಗಿ ಇ KYC ಅಪ್ಲೋಡ್ ಮಾಡಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳು ಸುಳ್ಳಾಗಿದ್ದು ಸಾರ್ವಜನಿಕರು ಇವುಗಳಿಗೆ ಕಿವಿಕೊಡಬಾರದು ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ CS ಚಂದ್ರಭೂಪಾಲ್ ಸ್ಪಷ್ಟಪಡಿಸಿದ್ದಾರೆ. ಯೂಟ್ಯೂಬ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ತಪ್ಪು ಮಾಹಿತಿಯನ್ನ ನಂಬಿ ಯೋಜನೆಯ ಲಾಭವನ್ನ ಮುಂದುವರಿಸಲು ಫಲಾನುಭವಿಗಳು ಖಾಸಗಿ ಸೈಬರ್ ಕೇಂದ್ರಗಳು ಗ್ರಾಮ 1 ಹಾಗೂ ಕರ್ನಾಟಕ 1 ಕೇಂದ್ರಗಳಿಗೆ ಮುಗಿಬೀಳುತ್ತಿರುವುದು ಪ್ರಾಧಿಕಾರದ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ವಿನಾಕಾರಣ ಸೈಬರ್ ಕೇಂದ್ರಗಳಿಗೆ ಅಲೆದಾಡಿ ತೊಂದರೆಗೆ ಒಳಗಾಗಬಾರದು ಎಂದು ಮನವಿ ಮಾಡಿದರು. ಅಧಿಕೃತ ಆದೇಶ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪರಿಷ್ಕರಣೆ ಮಾಡುವುದು ರಾಜ್ಯ ಸರ್ಕಾರದ ಉದ್ದೇಶವಾಗಿದ್ದರೂ ಸಹ ಈ ಪರಿಷ್ಕರಣೆ ಯಾವ ಮಟ್ಟದಲ್ಲಿ ನಡೆಯಬೇಕು ಮತ್ತು ಯಾವ ಮಾರ್ಗಸೂಚನೆಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾರ್ಗದರ್ಶನ ಅಥವಾ ಸೂಚನೆಗಳು ಸರ್ಕಾರದಿಂದ ಇನ್ನು ಬಂದಿಲ್ಲ. ಈ ಉದ್ದೇಶದಿಂದ APL, BPL ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವ ಕುಟುಂಬದ ಯಜಮಾನ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಯೋಜನೆಯ ಆರಂಭದಿಂದ ಇದುವರೆಗೆ ಒಟ್ಟು 30 ಕಂತುಗಳಲ್ಲಿ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಪ್ರಸ್ತುತ ಯಾವುದೇ ಅಡಚಣೆ ಇಲ್ಲದೆ ಹಣ ಪಾವತಿಯಾಗುತ್ತಿದ್ದು KYC ನೆಪದಲ್ಲಿ ಸಾರ್ವಜನಿಕರು ಗೊಂದಲಕ್ಕೀಡಾಗಬಾರದು ಎಂದು ತಿಳಿಸಿದರು. ಮುಂದಿನ ವಿವರ. ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಕೌಶಲಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ. ಬೇಕರಿ ಘಟಕಗಳಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು 1 ತಿಂಗಳ ಕೌಶಲಾಭಿವೃದ್ಧಿ ತರಬೇತಿ ನೀಡಲಾಗುವುದು. ಜುಲೈ 20ರಿಂದ ಆಗಸ್ಟ್ 18ರವರೆಗೆ ತರಬೇತಿ ನಡೆಯಲಿದ್ದು ಇದರಲ್ಲಿ ಬೇಕರಿ ಉತ್ಪನ್ನಗಳ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುವುದು. ತರಗತಿಗೆ ಒಟ್ಟು 4,500 ಶುಲ್ಕವಿದ್ದು ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಆಸಕ್ತರು ತರಬೇತಿ ಶುಲ್ಕವನ್ನ ಪಾವತಿಸಿ ದಿನಾಂಕ 18/7/2026 ಒಳಗೆ ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಡಾಕ್ಟರ್ ಜಯಶ್ರೀ ಕೃಷಿ ಮಹಾವಿಶ್ವವಿದ್ಯಾಲಯ ನವಲೆ ಮೊಬೈಲ್ ಸಂಖ್ಯೆ 9449187763 ಈ ನಂಬರನ್ನ ಸಂಪರ್ಕಿಸಬಹುದು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
0: ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ. ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
2: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
1: ನಿನ್ ಮಾತಿನರ್ಥ,
2: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
3: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ, ಆರೋಗ್ಯವಾಗಿ, ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪಾ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಇರ್ತೀವಿ. ಹಾಗೆ ಇದರೊಂದಿಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಿದ್ರೆ ಅರ್ಪಿತಾ, ಇವತ್ತು ಯಾವ ಜೀವಿಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿದೆಯಾ, ಯಾವ ಜೀವಿಯ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತೀಯಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಇವತ್ತು ಒಂದು ಜೀವಿಯ ಬಗ್ಗೆ, ಕಾಡಿನಲ್ಲಿ ವಾಸ ಮಾಡುವಂತ ಜೀವಿಯ ಬಗ್ಗೆ. ಹೌದು ಕೇಳುಗರೆ, ಇವತ್ತು ನಾವು ನಮ್ಮ ನಾಡಿನ ಕಥೆಯಲ್ಲ, ಕಾಡಿನ ಕಥೆಯನ್ನ ಹೇಳೋಣ ಅಂತ. ನಾವು ಒಬ್ಬ ವಿಚಿತ್ರವಾದ ಅತಿಥಿಯ ಬಗ್ಗೆ ಮಾತಾಡೋಣ ಅಂತ. ಈತ ಕಾಡಿನ ಸೈನ್ಯದಂತೆ ಬೆನ್ನ ಮೇಲೆ ಸಾವಿರಾರು ಕಡಗಗಳನ್ನ ಹೊತ್ತ ಸೈನಿಕ. ಬೆನ್ನ ಮೇಲೆ ಸಾವಿರಾರು ಕಡಗ ಹೊತ್ತಿರುವಂತ ಸೈನಿಕ ಯಾರಪ್ಪ ಅದು ಅಂತ ನೀವು ಕೇಳೋದಾದ್ರೆ, ಯಾರು ಗೆಸ್ ಮಾಡ್ತಾ ಇದ್ರಾ? ಓಕೆ, ಗೆಸ್ ಮಾಡಿದ್ರೆ ಖುಷಿ, ಯಾವುದು ಅಂತ ಗೊತ್ತಾಯ್ತಾ? ಹೌದು, ನಾನು ಮಾತನಾಡ್ತಿರುವಂತ ವಿಷಯ ಮುಳ್ಳಹಂದಿ. ಇದನ್ನ ಮುಳ್ಳು ಹಂದಿ ಅಂತ ಕೂಡ ಕರೀತಾರೆ. ಕೇಳುಗರೆ, ಸಾಕಷ್ಟು ಜನರಿಗೆ ಮುಳ್ಳಹಂದಿ ಅಂತ ಅಂದ್ರೆ ಮುಳ್ಳುಗಳನ್ನ ಬಾಣದಂತೆ ಎಸೆಯುವಂತಹ ಪ್ರಾಣಿ ಅಂತ ಒಂದು ತಪ್ಪು ತಿಳುವಳಿಕೆ ಇದೆ. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ, ಮುಳ್ಳಹಂದಿ ತನ್ನನ್ನ ತಾನು ರಕ್ಷಿಸಿಕೊಳ್ಳೋಕೆ ಮಾತ್ರ ಈ ಮುಳ್ಳುಗಳನ್ನ ಬಳಸುತ್ತೆ. ಇವುಗಳ ದೇಹದ ಮೇಲಿರುವಂತಹ ಮುಳ್ಳುಗಳು ಸಿಕ್ಕಾಪಟ್ಟೆ ಗಟ್ಟಿಯಾಗಿದ್ದು, ಶತ್ರುಗಳು ಹತ್ತಿರ ಬಂದಾಗ ಇದು ತನ್ನ ಬೆನ್ನನ್ನ ತಿರುಗಿಸಿ ಶತ್ರುಗಳ ಮೇಲೆ ಮೂಗಿಬೀಳುತ್ತೆ ಅಷ್ಟೇ. ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ, ಇವು ಗಿಡ ಮೂಲಿಕೆಗಳ ಜೊತೆಗೆ ಸತ್ತ ಪ್ರಾಣಿಗಳ ಮೂಳೆಗಳನ್ನ ಕೂಡ ಕಡಿಯುತ್ತೆ. ಯಾಕೋತ? ತಮ್ಮ ಹಲ್ಲಿಗಳನ್ನ ಬಲಪಡಿಸ್ಕೊಳ್ಳೋಕೆ, ಮತ್ತೆ ಇವುಗಳಿಗೆ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಸಿಯಂ ಸಿಗೋಕೆ ಅಂತ ಈ ರೀತಿ ಮಾಡ್ತಾರೆ. ನಿಜಕ್ಕೂ ಈ ಒಂದು ಪ್ರಾಣಿ ವಿಸ್ಮಯ ಅಲ್ವಾ ಕೇಳುಗರೆ? ಹೌದು, ಈ ಮುಳ್ಳಹಂದಿಯು ತನ್ನ ಮೈ ಮೇಲೆ ಉದ್ದನೆಯ ಚೂಪಾದ ಮುಳ್ಳುಗಳನ್ನ ಹೊಂದಿರೋದೇ ಒಂದು ವಿಶಿಷ್ಟ. ಇದು ಒಂದು ಸಸ್ತನಿಯ ಪ್ರಾಣಿಯಾಗಿದ್ದು ದಂಶಕಗಳ ಕುಟುಂಬಕ್ಕೆ ಸೇರದಂತಹ ಪ್ರಾಣಿಯಾಗಿವೆ. ಇವುಗಳ ದೇಹದ ಮೇಲ್ಭಾಗವು ಉದ್ದನೆಯ ಹಾಗೆ ಗಟ್ಟಿಯಾದ ಟೊಳ್ಳು ಮುಳ್ಳುಗಳಿಂದ ಆವೃತವಾಗಿರುತ್ತೆ. ಇವುಗಳ ಬಣ್ಣ ಸಾಮಾನ್ಯವಾಗಿ ಕಪ್ಪು ಅಥವಾ ಗಾಢ ಕಂದು ಬಣ್ಣದಲ್ಲಿರುತ್ತೆ. ಇವುಗಳ ದೇಹದ ಉದ್ದ ಸುಮಾರು 600 to 800 ಮಿಲಿಮೀಟರ್. ಹಾಗೆಯೇ ಇದು ಎಷ್ಟು ತೂಕ ಇರುತ್ತೆ ಗೊತ್ತಾ? ಸುಮಾರು 1.18-30 kg ವರೆಗೆ ತೂಕ ಇರುವಂಥದ್ದು. ಹಾಗಿದ್ರೆ ಕೇಳುಗರೆ, ಈ ಮುಳ್ಳಹಂದಿ ಬಗ್ಗೆ ಸಾಕಷ್ಟು ವಿಷಯಗಳು ಇದೆ, ಇಂಟ್ರೆಸ್ಟಿಂಗ್ ವಿಷಯಗಳಿದೆ ತಿಳ್ಕೊಳ್ಳೋಕೆ. ಆ ವಿಷಯಗಳ ಬಗ್ಗೆ ಎಲ್ಲ ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿನ ಹಂಚಿಕೊಳ್ತೀನಿ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪ್ರಾಣಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಅದೇನೇ ಮುಳ್ಳಹಂದಿ, ಇದನ್ನ ಪೋರ್ಕ್ಯುಪಿನ್ ಅಂತ ಕೂಡ ಕರೀತಾರೆ. ತನ್ನ ಮೈ ಮೇಲೆ ಉದ್ದನೆಯ ಮುಳ್ಳುಗಳನ್ನು ಹೊಂದಿರುವಂತಹ ಒಂದು ಸಸ್ತನಿ ಕೂಡ ಹೌದು. ಹೆಚ್ಚಾಗಿ ಕಾಡುಗಳಲ್ಲಿ ವಾಸಿಸುವಂತಹ ಸಸ್ಯಹಾರಿ ಪ್ರಾಣಿಯಾಗಿದ್ದು ಬೇಟೆಗಾರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳೋಕೆ ತನ್ನ ಬೆನ್ನು ಹಾಗೆ ಮೈ ಮೇಲಿರುವಂತಹ ಮುಳ್ಳುಗಳನ್ನು ಬಳಸ್ಕೊಳ್ಳುತ್ತೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಇನ್ನು ಮುಳ್ಳಹಂದಿಯ ದೇಹ ಕಗ್ಗಂತು ಅಥವಾ ಕಪ್ಪು ಬಣ್ಣದ ದೃಢವಾದ ಬಣ್ಣದಲ್ಲಿ ಇರುವಂಥದ್ದು, ಉದ್ದವಾದ ಟೊಳ್ಳು ಮುಳ್ಳುಗಳಿಂದ ಆವೃತವಾಗಿದೆ. ನಾನಾಗ್ಲೇ ಹೇಳಿದೆ, ವಿಶೇಷವಾಗಿ ಇದು ಪ್ಯೂರ್ ವೆಜಿಟೇರಿಯನ್ ಅಂತ. ಹೌದು, ಇದು ಪ್ರಧಾನವಾಗಿ ಸಸ್ಯಹಾರಿಗಳಾಗಿದ್ದು ಎಲೆಗಳನ್ನ, ಬೇರೆಗಳನ್ನ, ಹಣ್ಣುಗಳನ್ನ ತಿನ್ನತ್ತೆ. ಇನ್ನು ಮರದ ತೊಗೊಟೆಗಳನ್ನ ಕೂಡ ತಿನ್ನುವಂಥದ್ದು. ಇನ್ನು ಈ ಮುಳ್ಳಹಂದಿ ಏನ್ ಗೊತ್ತಾ, ಹಗಲೊತ್ತಲ್ಲಿ ಹೆಚ್ಚು ಓಡಾಡೋದಿಲ್ಲ. ಇದು ಸಂಚಾರ ಮಾಡೋದೇ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ. ಹೌದು, ಮುಳ್ಳಹಂದಿಗಳು ಹೆಚ್ಚಾಗಿ ರಾತ್ರಿ ವೇಳೆ ಸಂಚರಿಸುವಂತಹ ಪ್ರಾಣಿಗಳು. ಇವು ಬೇರೆ ಪ್ರಾಣಿಗಳಿಗಿಂತ ಅಪಾಯವಾದಾಗ ಅವು ತನ್ನ ಮುಳ್ಳುಗಳನ್ನ ತನ್ನ ರಕ್ಷಣೆಗಾಗಿ ಬಳಸ್ಕೊಳುತ್ತೆ. ಯಾವ್ದಾದ್ರು ಪ್ರಾಣಿ ಅವುಗಳನ್ನ ಮುಟ್ಟಿದಾಗ ಅಥವಾ ದಾಳಿ ಮಾಡೋಕೆ ಅಂತ ಬಂದಾಗ ಇದು ತನ್ನ ಶತ್ರುಗಳನ್ನ ಮುಳ್ಳುಗಳಿಂದಲೇ ಚುಚ್ಚ ಹಾಕುತ್ತೆ. ನೀವು ಇತ್ತೀಚೆಗೆ ಕೇಳಿರ್ಬೋದು ಕಾಡಿನಿಂದ ನಾಡಿಗೆ ಬಂದಂತಹ ಮುಳ್ಳಹಂದಿ ಅಂತ. ಹೌದು, ಯಾಕಪ್ಪ ಅಂದ್ರೆ ಕಾಡೆಲ್ಲ ನಾಡಾಗ್ತಾ ಇರುವಾಗ ಕಾಡಲ್ಲಿರುವಂತಹ ಪ್ರಾಣಿಗಳು ಎಲ್ಲಿ ಹೋಗುತ್ತೆ? ಅವುಗಳ ಆವಾಸ ಸ್ಥಾನಕ್ಕೆ ಕೊಂದು ಬರುವಾಗ ತಾವು ತಮ್ಮ ಜಾಗವನ್ನ ಬದಲಾಯಿಸಿ ಬೇರೆ ಎಲ್ಲಿ ಜಾಗ ಸಿಗುತ್ತೆ ಅಂತ ಹೇಳಿ ಜಾಗ ಹುಡುಕ್ತಾ ಇರುತ್ತೆ. ಇನ್ನು ಮುಳ್ಳಹಂದಿಗಳು ಸ್ವಭಾವತಃ ಶಾಂತಿಯುತ ಪ್ರಾಣಿಗಳು. ಆದ್ರೆ ಬೇರೆ ಪ್ರಾಣಿಗಳಿಂದ ಅಪಾಯ ಎದುರಾದಾಗ ಮಾತ್ರ ಅವು ತಮ್ಮ ಬೆನ್ನಿನ ಮೇಲಿರುವಂತಹ ಮುಳ್ಳುಗಳನ್ನ ಬಳಸಿ ತಮ್ಮನ್ನ ರಕ್ಷಿಸಿಕೊಳ್ಳುತ್ತೆ. ಇನ್ನು ಕೇಳುಗರೆ, ದಕ್ಷಿಣ ಯುರೋಪ್ ಇವುಗಳ ವಾಸಸ್ಥಾನ, ಹಾಗೆ ಆಫ್ರಿಕಾ, ಇನ್ನು ಭಾರತದಂತಹ ದೇಶಗಳ ಬೆಟ್ಟ ಗುಡ್ಡ ಇನ್ನು ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಾಗಿನೇ ಕಂಡು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಅಥವಾ ಆವಾಸ ಸ್ಥಾನದ ಹುಡುಕಾಟದಲ್ಲಿ ಇವು ನಾಡಿನ ಕಡೆಗೆ ಬರೋದನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಇದು ವರದಿ ಕೂಡ ಆಗಿರುತ್ತೆ. ಇವುಗಳ ಮುಳ್ಳು ಇದೆಯಲ್ಲ, ತುಂಬಾನೇ ಅಪಾಯಕಾರಿ. ಇನ್ನು ಚುಚ್ಚಿಕೊಂಡ್ರೆ ತೀವ್ರವಾದ ಗಾಯ ಕೂಡ ಉಂಟು ಮಾಡಬಹುದು. ಇವುಗಳನ್ನ ಕಾಡಿನಿಂದ ನಾಡಿಗೆ ಬಂದಾಗ ಕಂಡ್ರೆ ನೀವೇ ಮುಟ್ಟೋಕೇನಾದ್ರೂ ಪ್ರಯತ್ನಿಸಿದ್ರೆ ತುಂಬಾನೇ ಕಷ್ಟ ಆಗತ್ತೆ. ಅರಣ್ಯ ಇಲಾಖೆಗೆ ಅಥವಾ ವನ್ಯಜೀವಿ ರಕ್ಷಕರಿಗೆ ಮಾಹಿತಿ ನೀಡೋದು ಒಳ್ಳೇದು. ಇಲ್ಲ, ಮುಳ್ಳಹಂದಿ ನಾನೇ ಹಿಡಿತೀನಿ ಅಂತ ಏನಾದ್ರೂ ಹಿಡಿಯಕ್ ಹೋದ್ರಿ ಅಂದ್ರೆ ಅವುಗಳ ಮುಳ್ಳಿಂದನೇ ನಿಮಗೆ ಗಾಯ ಆಗಿ ನಿಮಗೆ ಹಾನಿ ಕೂಡ ಆಗಬಹುದು. ಆದ್ರೆ ಕೇಳುಗರೆ, ಇವತ್ತಿನ ದಿನಗಳಲ್ಲಿ ಈ ಮುಗ್ಧ ಪ್ರಾಣಿಗಳಿಗೆ ಆಹಾರ ಕೊರತೆ ಆಗಿದೆ. ಹಾಗಾಗಿ ಆಹಾರವನ್ನ ಹುಡುಕ್ತಾ ತೋಟಗಳಿಗೆ ಬರುತ್ತೆ, ಹೊಲಗಳಿಗೆ ಬರ್ತಿದೆ. ಆದ್ರೆ ನೆನಪಿಡಿ, ಇವು ಅಪಾಯಕಾರಿ ಅಲ್ವೇ ಅಲ್ಲ. ನೀವು ಅವುಗಳ ಹತ್ರ ಹೋಗಿ ಕೆಣಕಿದ್ರೆ ಮಾತ್ರ ಇವು ನಿಮ್ಗಳಿಗೆ ಹಾನಿ ಮಾಡೋದು. ಇಲ್ಲ ಅಂದ್ರೆ ಅವುಗಳ ಪಾಡಿಗೆ ಬಂದು ಅವು ಹೋಗುತ್ತೆ. ಈ ಪ್ರಾಣಿಗಳನ್ನ ದೂರದಿಂದಲೇ ವೀಕ್ಷಿಸಿ ಆನಂದಿಸಬೇಕು, ಯಾಕಂದ್ರೆ ಅವು ನಮ್ಮ ಪರಿಸರದ ಒಂದು ಅವಿಭಾಜ್ಯ ಅಂಗ ಅಲ್ವಾ ಕೇಳುಗರೆ? ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಾಣಿ ಪಕ್ಷಿಯಿಂದ ಈ ಪರಿಸರಕ್ಕೆ ಪ್ರಯೋಜನ ಇದೆ ಅಂದ ಮೇಲೆ ನಾವ್ಯಾಕೆ ಈ ಪ್ರಾಣಿ ಪಕ್ಷಿಗಳಿಗೆ ಹಾನಿಯನ್ನುಂಟು ಮಾಡಬೇಕು ಅಲ್ವಾ? ಹಾಗಿದ್ರೆ ಮುಳ್ಳಹಂದಿಯ ಬಗ್ಗೆ ಮತ್ತಷ್ಟು ಮಾಹಿತಿನ ನಿಮಗೆ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮುಳ್ಳಹಂದಿಯ ಬಗ್ಗೆ ಮಾತನಾಡ್ತಾ ಇದ್ದೆ. ಇದರ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಈ ಮುಳ್ಳಹಂದಿಯ ಮುಳ್ಳುಗಳು ತುಂಬಾ ವಿಶೇಷವಾಗಿ ರಚನೆ ಆಗಿರುವಂತದ್ದು. ಈ ಮುಳ್ಳಿನ ತುದಿಯಲ್ಲಿ ಮೀನಿನ ಗಾಲದಂತೆ ಸಣ್ಣ ಸಣ್ಣ ಮುಳ್ಳುಗಳಿವೆ. ಆದ್ರೆ ಇದು ಒಮ್ಮೆ ಶತ್ರುವಿನ ದೇಹಕ್ಕೆ ಹೊಕ್ಕರೆ ಹೊರ ತೆಗೆಯೋಕೆ ಬಹಳ ಕಷ್ಟ ಆಗುತ್ತೆ. ಚರ್ಮದೊಳಗೆ ಹೋದಂತೆಲ್ಲ ಅವು ಇನ್ನೂ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಇನ್ನು ಇವು ಸಂಪೂರ್ಣವಾಗಿ ನಿಶಾಚಾರಿಗಳು, ಅಂದ್ರೆ ಇವುಗಳ ಕಣ್ಣುಗಳು ಕತ್ತಲಲ್ಲಿ ನೋಡೋಕೆ ತುಂಬಾ ಶಕ್ತಿಯುತವಾಗಿರುತ್ತೆ. ಹಾಗಾಗಿ ನೈಟ್ ರೌಂಡ್ಸ್ ಜಾಸ್ತಿ ಮಾಡ್ತಾ ಇರುತ್ತೆ. ಅಪಾಯದ ಸಮಯದಲ್ಲಿ, ಅಂದ್ರೆ ತಮಗೇನಾದ್ರೂ ಅಪಾಯ ಎದುರಾಗ್ತಿದೆ ಅಂತ ಹೇಳುವಾಗ, ಮುಳ್ಳಹಂದಿಗಳು ತಮ್ಮ ಮುಳ್ಳುಗಳನ್ನ ಒರೆಸ್ತಾ ವಿಶಿಷ್ಟವಾದ ಶಬ್ದವನ್ನ ಮಾಡುತ್ತೆ. ನನ್ನ ಹತ್ರ ಬರಬೇಡಿ, ನಾನು ಅಪಾಯಕಾರಿ ಅಂತ ಅದು ಶತ್ರುವಿಗೆ ನೀಡುವಂತ ಸ್ಪಷ್ಟ ಎಚ್ಚರಿಕೆ ಕೂಡ ಹೌದು. ಹಾಗೆಯೇ ಮುಳ್ಳಹಂದಿಗಳು ಸಣ್ಣ ಗುಂಪುಗಳಲ್ಲಿ ಅಥವಾ ದಂಪತಿಗಳಾಗಿ ವಾಸ ಮಾಡುತ್ತೆ. ಹೆಣ್ಣು ಮುಳ್ಳಂದಿಯು ಮರಿಗಳನ್ನ ಬಹಳ ಕಾಳಜಿಯಿಂದ ನೋಡ್ಕೊಳ್ಳುತ್ತೆ. ಹುಟ್ಟುವಾಗ್ಲೇ ಇದು ಮುಳ್ಳನ್ನ ಹೊತ್ಕೊಂಡು ಬಂದಿರೋದಿಲ್ಲ. ಅದಾದ ನಂತರ ಸ್ವಲ್ಪ ಸಮಯ ಆದ ಮೇಲೆ ಮುಳ್ಳುಗಳು ರಚನೆ ಆಗುವಂತದ್ದು. ಹಾಗಿದ್ರೆ ಮುಳ್ಳಹಂದಿಗಳಿಂದ ಪ್ರಕೃತಿಗೆ ಏನು ಲಾಭ ಅರ್ಪಿತ? ಪ್ರಕೃತಿಯಲ್ಲಿ ಇವುಗಳ ಪಾತ್ರ ಏನು ಅಂತ ನೀವು ಕೇಳೋದಾದ್ರೆ, ಇವು ಕಾಡಿನಲ್ಲಿ ಬೀಜಗಳನ್ನ ಹರಡೋಕೆ ಸಹಾಯ ಮಾಡುತ್ತೆ. ಹೌದು, ಸತ್ತ ಪ್ರಾಣಿಗಳ ಮೂಳೆಗಳನ್ನ ತಿನ್ನೋದ್ರಿಂದ ಕಾಡಿನ ಸ್ವಚ್ಛತೆಗೂ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೆ. ಇನ್ನು ಇವು ಸ್ವತಃ ಗುಹೆಗಳನ್ನ ನಿರ್ಮಿಸುತ್ತೆ ಅಥವಾ ನರಿಗಳು ಬಿಟ್ಟು ಹೋದಂತಹ ಹಳೆಯ ಗುಹೆಗಳನ್ನ ಆಕ್ರಮಿಸಿಕೊಳ್ಳುತ್ತೆ. ಇವು ನಿರ್ಮಿಸುವಂತಹ ಬಿಲಗಳು ಬೇರೆ ಪ್ರಾಣಿಗಳಿಗೂ ಆಶ್ರಯವನ್ನ ನೀಡುತ್ತೆ. ಕೇಳುಗರೆ, ಹಾಗೆ ಈ ಮುಳ್ಳಹಂದಿಗಳಲ್ಲಿ ಸುಮಾರು 20,000-30,000 ಮುಳ್ಳುಗಳು ಕೂಡ ಇರಬಹುದು. ಅಷ್ಟೊಂದು ಮುಳ್ಳುಗಳನ್ನ ಇದು ಹೊತ್ಕೊಂಡಿರುತ್ತೆ. ಕೇಳುಗರೆ, ಈ ಮುಳ್ಳಹಂದಿಗಳು ಹುಟ್ಟಿದ ತಕ್ಷಣ ಮುಳ್ಳುಗಳನ್ನ ಹೊತ್ಕೊಂಡಿರಲ್ಲ. ನಾಗ್ಲೇ ಹೇಳ್ದೆ, ಈ ಒಂದು ದೇಹದಲ್ಲಿರುವಂತಹ ಕೂದಲು ಕೆರಟಿನ್ ಅಂಶವನ್ನ ಬಳಸಿಕೊಂಡು ನಂತರದಲ್ಲಿ ಸ್ವಲ್ಪ ಸಮಯ ಆದ ಮೇಲೆ ಮುಳ್ಳುಗಳು ಆಗುವಂತದ್ದು. ಒಂದೊಂದು ಮುಳ್ಳುಗಳು 2-60 cm ಉದ್ದದವರೆಗೆ ಕೂಡ ಇರುವಂತದ್ದು. ಅಷ್ಟೊಂದು ಉದ್ದವಾದ ಮುಳ್ಳುಗಳನ್ನ ಈ ಮುಳ್ಳಹಂದಿಗಳು ಹೊಂದಿರುತ್ತೆ. ಈ ಮುಳ್ಳಹಂದಿಗಳ ಮುಳ್ಳುಗಳು ಸುಮಾರು 1.5-30 cm ವರೆಗೂ ಉದ್ದ ಇರುವಂತದ್ದು. ಕೇಳುಗರೆ, ಈ ಮುಳ್ಳಹಂದಿಯ ಮುಳ್ಳುಗಳನ್ನ ಔಷಧಿ ತಯಾರಿಸಲಿಕ್ಕೆ ಕೂಡ ಬಳಸ್ಕೊಳ್ತಾರೆ. ಹಾಗಿದ್ರೆ ಕೇಳುಗರೆ, ಈ ಮುಳ್ಳಹಂದಿಯಲ್ಲಿ ಎಷ್ಟೊಂದು ವಿಶೇಷತೆ ಇದೆ ಅಲ್ವಾ? ಖಂಡಿತವಾಗ್ಲೂ. ಇನ್ನು ಈ ಮುಳ್ಳಹಂದಿಗಳು, ಜಗತ್ತಿನಲ್ಲಿ ಸುಮಾರು 29 ಬಗೆಯ ಮುಳ್ಳಹಂದಿಗಳಿದೆ, ಅಂದ್ರೆ ಅಷ್ಟು ಪ್ರಭೇದಗಳಿದೆ. ಆಫ್ರಿಕಾದಲ್ಲಿರುವಂತಹ ಕ್ರೆಸ್ಟೆಡ್ ಪೋರ್ಕ್ಯುಪೈನ್ ಪ್ರಪಂಚದ ಅತಿದೊಡ್ಡ ಮುಳ್ಳುಹಂದಿ ಜಾತಿಯಾಗಿದೆ. ಇವುಗಳ ಮುಳ್ಳುಗಳು 1.5 ಅಡಿ ಉದ್ದದವರೆಗೂ ಕೂಡ ಇರಬಹುದು. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳ್ಳಹಂದಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
5: ಹಾ ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
5: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ. ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾನು ನಿಮಗಾಗಿ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮ್ಮನ್ನ ಒಂದು ಜಲಪಾತಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮಣ್ಣಗುಂಡಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಇರುವಂತಹ ಶಾಂತಿ ಫಾಲ್ಸ್ಗೆ. ಹೌದು, ಈ ಶಾಂತಿ ಫಾಲ್ಸ್ ರುದ್ರ ರಮಣೀಯ ಜಲಪಾತವಾಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿನ ಹಸಿರು ಮರಗಳ ನಡುವೆ ಝೆಡ್ ಪಾಯಿಂಟ್ಗೆ ಹೋಗುವ ರಸ್ತೆಯಲ್ಲಿ ಸ್ವಲ್ಪ ದೂರದಲ್ಲಿ ಇದೆ. ಇಲ್ಲಿನ ನೀರು ಹೆಚ್ಚು ಎತ್ತರದ ಬೆಟ್ಟದಿಂದ ರಭಸದಿಂದ ಬೀಳುತ್ತೆ, ಕೆಳಗೆ ಒಂದು ಒಣಗಿದ ಹಳಿಯನ್ನ ರಚಿಸುತ್ತೆ. ಹಾಗೆ ಈ ನೀರು ತುಂಬಾ ಸುಳಿಗಳನ್ನ ಹೊಂದಿರುವಂತಹ ನೀರಾಗಿದೆ. ಇದನ್ನ ಹಾಗೆ ಇದು ಔಷಧೀಯ ಗುಣಗಳನ್ನ ಹೊಂದಿರುವಂತಹ ನೀರು ಅಂತ ಹೇಳಿ ನಂಬಲಾಗುತ್ತೆ. ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಸಾಲುಗಳು ಮತ್ತೆ ಹಳಿಯ ಸೌಂದರ್ಯವನ್ನ ನೋಡುವುದರಿಂದ ಪ್ರವಾಸಿಗರಿಗೆ ಪ್ರಕೃತಿಯ ವಿಸ್ಮಯವನ್ನ ಅನುಭವಿಸುವುದಕ್ಕೆ ಇದೊಂದು ಉತ್ತಮವಾಗಿರುವ ಜಾಗ ಅಂತಲೇ ಹೇಳಬಹುದು. ಹಾಗಿದ್ರೆ ಈ ಒಂದು ವಿಶೇಷ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಒಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಪರಿಚಯಿಸ್ತಾ ಇದ್ದೆ. ಹಾಗೆ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಒಂದು ಅದ್ಭುತವಾಗಿರುವ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಹೌದು, ಆ ಜಲಪಾತವೇ ಶಾಂತಿ ಜಲಪಾತ ಅನ್ನೋದಾಗಿ. ಹಾಗಿದ್ರೆ ಈ ಶಾಂತಿ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಚಿಕ್ಕಮಗಳೂರು ಜಿಲ್ಲೆಯ ಹಚ್ಚ ಹಸಿರಿನ ಪರಿಸರದ ನಡುವೆ ನೆಲೆಸಿರುವ ಶಾಂತಿ ಜಲಪಾತವು ಪ್ರಕೃತಿಯ ಅದ್ಭುತವಾದ ಜಲಪಾತವಾಗಿದೆ. ಈ ಜಲಪಾತವು ಕರ್ನಾಟಕದ ಚಿಕ್ಕಮಗಳೂರು ಪಟ್ಟಣದಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿದೆ. ಈ ನೀರು ಬೆಟ್ಟದ ತುದಿಯಿಂದ ಕೆಳಗೆ ಧುಮ್ಮಿಕ್ಕುತ್ತೆ ಮತ್ತೆ ಕೆಳಗಿನ ಕಣಿವೆಯನ್ನ ತಲುಪುತ್ತೆ. ಇದರಿಂದ ಹಚ್ಚ ಹಸಿರಿನ ಅದ್ಭುತ ನೋಟವನ್ನ ಇದು ಒಳಗೊಂಡಿದೆ. ಈ ಜಲಪಾತವು ಝೆಡ್ ಪಾಯಿಂಟ್ ಕಡೆಗೆ ಹೋಗುವ ದಾರಿಯಲ್ಲಿ ಮತ್ತೆ ದೂರದಿಂದ ಹಲವಾರು ಚಾರಣಿಗರನ್ನ ಆಕರ್ಷಿಸುತ್ತೆ. ಜಲಪಾತದ ಸೌಂದರ್ಯವು ಪ್ರವಾಸಿಗರನ್ನ ಮತ್ತೆ ಚಾರಣಿಗರನ್ನ ಆಕರ್ಷಿಸುತ್ತೆ. ಜಲಪಾತದಿಂದ

ಹೇಳ್ತಾ ಇದ್ದೆ, ಈ ಜಲಪಾತದಲ್ಲಿ ಬೀಳುವಂತಹ ಧುಮ್ಮಿಕ್ಕುವ ನೀರು ಔಷಧೀಯ ಗುಣಗಳನ್ನ ಒಳಗೊಂಡಿದೆ ಅಂತ ಹೇಳಿ, ಹಾಗೆ ಈ ನೀರನ್ನ ಇಲ್ಲಿನ ಸ್ಥಳೀಯರು ಪೂಜೆಯನ್ನ ಮಾಡ್ತಾರೆ, ಪೂಜಿಸಲಾಗುತ್ತೆ ಈ ನೀರನ್ನ. ಶಾಂತಿ ಜಲಪಾತದ ಸಿಹಿ ನೀರಿನ ಕೊಳದಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮನ್ನ ದೈಹಿಕ ಒತ್ತಡದಿಂದ ಮುಕ್ತಗೊಳಿಸುತ್ತೆ ಮತ್ತೆ ದೀರ್ಘಕಾಲದವರೆಗೆ ನಿಮ್ಮನ್ನ ಎನರ್ಜೆಟಿಕ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಶಾಂತಿ ಜಲಪಾತಕ್ಕೆ ಹೋಗೋ ದಾರಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ಉಷ್ಣವಲಯದ ಮಳೆ ಕಾಡು ಮತ್ತೆ ಇನ್ನೊಂದು ಕಡೆ ಕಾಡು ಬೆಟ್ಟಗಳ ಮೂಲಕ ಹಾದು ಹೋಗ್ಬೇಕು. ನೀವೇನಾದ್ರೂ ಮಳೆಗಾಲದಲ್ಲಿ ಹೋಗ್ತೀರ ಅಂದ್ರೆ ನೀರಿನ ಹರಿವು ಜಾಸ್ತಿ ಇರುತ್ತೆ, ಹಾಗಾಗಿ ನೀರಿನಲ್ಲಿ ಆಟ ಆಡ್ಲಿಕ್ಕೆ ಆಗುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತಾನೆ ಹೇಳಬಹುದು. ಬಟ್ ಈ ಒಂದು ಅದ್ಭುತವಾಗಿರುವ ಜಲಪಾತದ ಸೊಬಗನ್ನ ಸೌಂದರ್ಯವನ್ನ ನೀವು ಕಣ್ತುಂಬಿಕೊಳ್ಬಹುದು. ಹಾಗೇನೆ ನೇಚರ್ನ ಇಷ್ಟಪಡೋರ್ಗೆ, ಗ್ರೀನರಿಯನ್ನ ಇಷ್ಟಪಡೋರ್ಗೆ ಈ ಫಾಲ್ಸ್ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತಾನೆ ಹೇಳಬಹುದು. ಇಲ್ಲಿಗೆ ಭೇಟಿ ನೀಡೋದಕ್ಕೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಕೂಡ ಇರುವುದಿಲ್ಲ. ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ಉತ್ತಮವಾದ ಸಮಯ ಆಗಿದೆ. ಹಾಗೆ ನಾನಾಗಲೇ ಹೇಳಿದ ಹಾಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ, ಯಾಕಂದರೆ ಚಳಿಗಾಲದಲ್ಲಿ ಆಲ್ರೆಡಿ ಚಳಿ ಇರುತ್ತೆ, ಹಾಗೆ ಆ ನೀರು ತುಂಬ ತಂಪಾಗಿರೋದ್ರಿಂದ ಆಟ ಆಡಲಿಕ್ಕೆ ಅಷ್ಟು ಕಂಫರ್ಟ್ ಇರೋದಿಲ್ಲ. ಬಟ್ ಸೆಪ್ಟೆಂಬರ್ನಿಂದ ನವೆಂಬರ್ ಟೈಮ್ನಲ್ಲಿ ನಿಮಗೆ ಉತ್ತಮವಾಗಿರುವ ಸಮಯ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ 1-1.5 ಕಿಲೋಮೀಟರ್ ಚಾರಣವನ್ನು ಮಾಡಬೇಕಾಗುತ್ತೆ. ಹಾಗೆ ತುಂಬಾ ಸ್ಲಿಪ್ಪರಿ ಆಗಿರೋ ದಾರಿಯಲ್ಲಿ ನೀವು ಹೋಗ್ಬೇಕು. ಹಾಗೆ ಇಲ್ಲಿ ತುಂಬಾ ಲೀಚಸ್ಗಳು ಕೂಡ ಇರುತ್ತೆ, ಲೀಚಸ್ ಕಚ್ಚುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಲೀಚಸ್ಗಳನ್ನೆಲ್ಲ ಸ್ವಲ್ಪ ತೆಕ್ಕೊಂಡು ಡೆಟಾಲ್ ಎಲ್ಲ ಹಚ್ಕೊಂಡು ಹೋಗೋದು ಬೆಸ್ಟ್ ಅಂತಾನೆ ಹೇಳಬಹುದು. ಇನ್ನು ಭೇಟಿ ನೀಡೋದಕ್ಕೆ ಉತ್ತಮವಾದ ಸಮಯ ಅಂತ ಹೇಳಿದ್ರೆ 6-9 ಗಂಟೆ ಒಳಗೆ ಭೇಟಿ ನೀಡೋದು ಉತ್ತಮ. ಇದರಿಂದ ಮಧ್ಯಾಹ್ನದ ಬಿಸಿಲಿನಿಂದ ಬಚಾವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಮಳೆಗಾಲದಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ 5 ಗಂಟೆ ಒಳಗೆ ನೀವು ಹೋಗೋದು ಉತ್ತಮ ಅಂತಾನೆ ಹೇಳಬಹುದು. ಯಾಕೆಂದ್ರೆ ನಂತರದಲ್ಲಿ ಮಳೆ ನೀರಿನ ಫೋರ್ಸ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನೀವು ಮಳೆಯನ್ನೆಲ್ಲ ನೋಡಿಕೊಂಡು ಯಾವ ಟೈಮ್ನಲ್ಲಿ ಹೋದ್ರೆ ಸೇಫ್ ಅಂತ ಹೇಳಿ ನೋಡಿ ಹೋಗೋದು ತುಂಬಾನೇ ಮುಖ್ಯವಾಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಜಲಪಾತದ ಬಗ್ಗೆ, ಹಾಗೆ ಈ ಜಲಪಾತಕ್ಕೆ ಹೋದ್ರೆ ಇನ್ನು ಯಾವೆಲ್ಲ ಸ್ಥಳಗಳನ್ನ ನೋಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಅದ್ಭುತವಾಗಿರುವ ಜಲಪಾತದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ಶಾಂತಿ ಜಲಪಾತ. ಹೌದು, ಈ ಶಾಂತಿ ಜಲಪಾತ ತುಂಬಾನೇ ಅದ್ಭುತವಾಗಿರೋ, ತುಂಬಾನೇ ತಂಪಾದ ವಾತಾವರಣ, ತಂಪಾದ ನೀರು, ತಣ್ಣಗಿನ ನೀರಿರುವ ಜಲಪಾತವಾಗಿದೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗೆ ಇಲ್ಲಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಕೂಡ ಹೇಳ್ತಾ ಇದ್ದೆ. ಹಾಗಿದ್ರೆ ಶಾಂತಿ ಫಾಲ್ಸ್ಗೆ ಹೋಗ್ತೀರಾ ಅಂದರೆ ಸುತ್ತಲೂ ಯಾವೆಲ್ಲ ಪ್ಲೇಸ್ಗಳಿಗೆ ಹೋಗಬಹುದು ಅನ್ನೋದನ್ನು ನೋಡುತ್ತಾದ್ರೆ ನೀವು ಹತ್ತಿರದಲ್ಲೇ ಕೆಮ್ಮಣ್ಣಗುಂಡಿಗೆ ಹೋಗಬಹುದು. ಇದು ಅತ್ಯಂತ ಸುಂದರವಾದ ಗಿರಿಧಾಮ ಆಗಿದ್ದು ಇಲ್ಲಿನ ರಾಜಭವನ, ಸುಂದರ ಗುಲಾಬಿ ತೋಟ ಮತ್ತು ಹಸಿರು ಕಣಿವೆಗಳನ್ನು ನೋಡಬಹುದಾಗಿದೆ. ಹಾಗೆ ಈ ಶಾಂತಿ ಜಲಪಾತಕ್ಕೆ ತುಂಬಾನೇ ಹತ್ತಿರ ಆಗಿದೆ, ಸುಮಾರು 4-5 ಕಿಲೋಮೀಟರ್ ಅಷ್ಟೇ ದೂರವಾಗುತ್ತೆ. ಹಾಗೆ ಝಡ್ ಪಾಯಿಂಟ್ ಇದು. ಅದ್ಭುತ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ನೋಡೋದಕ್ಕೆ ಸೂಕ್ತವಾದ ವ್ಯೂ ಪಾಯಿಂಟ್ ಆಗಿದೆ. ಈ ಶಾಂತಿ ಜಲಪಾತದಿಂದ ಇಲ್ಲಿಗೆ ಚಾರಣ ಮಾಡುವುದು ಅತ್ಯಂತ ಜನಪ್ರಿಯ ಸಾಹಸವಾಗಿದೆ. ಸೊ ಯೂಶ್ವಲಿ ಯಾರೇ ಹೋಗೋದಾದರೂ ಝಡ್ ಪಾಯಿಂಟ್ಗೆ ಹೋಗಬೇಕಾದ್ರೆ ಶಾಂತಿ ಜಲಪಾತವನ್ನು ನೋಡಿಕೊಂಡು ಝಡ್ ಪಾಯಿಂಟ್ಗೆ ಹೋಗಬೇಕಾಗುತ್ತೆ. ಹಾಗೆ ಇದು ಶಾಂತಿ ಜಲಪಾತದಿಂದ ಕೇವಲ 1.5-2 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೀವು ಈ ಫಾಲ್ಸಿಂದ ಇನ್ನೊಂದು ಫಾಲ್ಸ್ಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಹೆಬ್ಬೆ ಜಲಪಾತಕ್ಕೆ ಹೋಗಬಹುದು. ಚಿಕ್ಕಮಗಳೂರಿನ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಲಪಾತಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಜಲಪಾತಕ್ಕೆ ಹೋಗೋದಕ್ಕೆ ಕೆಮ್ಮಣ್ಣಗುಂಡಿಯಿಂದ ಜೀಪ್ ವ್ಯವಸ್ಥೆ ಇದೆ. ಕೆಮ್ಮಣ್ಣಗುಂಡಿಯಿಂದ ಸುಮಾರು 10 ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಗೆ ಹೋಗಲಿಕ್ಕೆ. ಹಾಗೆ ಕಲ್ಲತ್ತಗಿರಿಗೆ ಹೋಗಬಹುದು. ಇಲ್ಲಿ ಜಲಪಾತದ ಕಲ್ಲುಗಳ ಮಧ್ಯೆ ಇರುವ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನ ಪ್ರಮುಖ ಆಕರ್ಷಣೆಯಾಗಿದೆ. ಧಾರ್ಮಿಕ ಮತ್ತು ಪ್ರಕೃತಿ ಪ್ರಿಯರಿಗೂ ಇದು ತುಂಬಾನೇ ಇಷ್ಟ ಆಗುತ್ತೆ. ಕೆಮ್ಮಣ್ಣಗುಂಡಿ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬಾಬಾ ಬುಡಂಗಿರಿ ಇರಬಹುದು, ಮುಳ್ಳಯ್ಯನಗಿರಿಗೆ ಕೂಡ ಹೋಗಬಹುದು. ಇದು ಕೂಡ ಹತ್ತಿರದಲ್ಲೇ ಇರುವಂತಹ ರಮಣೀಯ ಸ್ಥಳಗಳಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಶಾಂತಿ ಜಲಪಾತ ಹಾಗೆ ಅಲ್ಲೇ ಸುತ್ತಮುತ್ತಲೂ ಇರುವಂತಹ ಸ್ಥಳದ ಕುರಿತಾದ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ನೀವೇನಾದರೂ ನೆಕ್ಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಹೋಗಬೇಕು, ಚಿಕ್ಕಮಗಳೂರು ಸ್ವರ್ಗ, ಅದರಲ್ಲೂ ಮಳೆಗಾಲದಲ್ಲಂತೂ ಚಿಕ್ಕಮಗಳೂರು ಇನ್ನೂ ಅದ್ಭುತವಾಗಿ ಇರುತ್ತೆ ಅಂತಲೇ ಹೇಳಬಹುದು. ಈ ಟೈಮ್ನಲ್ಲಿ ಒಂದೊಳ್ಳೆ ಪ್ಲೇಸ್ಗೆ ಹೋಗಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ನಿಮ್ಮ ಒಂದು ಟ್ರಾವೆಲಿಂಗ್ನ ಬ್ಯೂಟಿಫುಲ್ ಆಗಿ ಇರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9860969680969627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
1: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಈ ಕತೆ ಕೇಳಲಿಕ್ಕೆ ತುಂಬಾ ಹಳೆಯದಾದರೂ ಈ ಕಥೆಯಿಂದ ತಿಳಿಯುವಂತಹ ಸಂದೇಶ ಈಗಿನ ಒಂದು ಪ್ರಸ್ತುತ ಕಾಲಕ್ಕೂ ಕೂಡ ಅನ್ವಯವಾಗುವಂಥದ್ದು. ಇದು ಒಂದು ಚೀನಾ ದೇಶದ ಜನ ಕತೆ ಸ್ನೇಹಿತರೆ. ಒಬ್ಬ ವಯೋವೃದ್ಧ ಸಂತರೊಬ್ಬರು ಕಡಿದಾದ ಪರ್ವತದ ಮೇಲೆ ಆಶ್ರಮವನ್ನು ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅಂತಹ ಒಂದು ಕಡಿದಾದ ಪ್ರದೇಶಕ್ಕೆ ಜನರು ಹೋಗೋದೇ ಕಡಿಮೆ. ಅಷ್ಟೊಂದು ಕಷ್ಟಪಟ್ಕೊಂಡು ಯಾರು ಹೋಗ್ತಾರೆ? ಆದರೆ ಆ ವೃದ್ಧರೊಬ್ಬರು, ಆ ಸಂತರೊಬ್ಬರು ಅಂತಹ ಕಷ್ಟಕರವಾದಂತಹ ಬೆಟ್ಟದ ಮೇಲೆ ಆಶ್ರಮವನ್ನು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಒಬ್ಬ ಹುಡುಗ ಹೇಗಾದರೂ ಮಾಡಿ ಈ ಆಶ್ರಮಕ್ಕೆ ನಾನು ಹೋಗಲೇಬೇಕು, ಆ ಸಂತರನ್ನು ಭೇಟಿ ಮಾಡಲೇಬೇಕು, ಆ ಸಂತರನ್ನು ಭೇಟಿ ಮಾಡಿ ಸತ್ಯದ ಸಾಕ್ಷಾತ್ಕಾರದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಹುಡುಗ ಆ ಕಷ್ಟಕರ ಪರ್ವತವನ್ನು ಏರಿ, ಆ ದುರ್ಗಮವಾದ ಬೆಟ್ಟವನ್ನು ಏರಿ ಆ ಸಂತರ ಹತ್ರ ಹೋಗ್ತಾನೆ. ತುಂಬ ಅಂದರೆ ತುಂಬಾ ಕಷ್ಟಕರವಾದಂತಹ ಆ ಪರಿಸ್ಥಿತಿಗಳನ್ನ ಎದುರಿಸ್ತಾ ಆ ಬೆಟ್ಟವನ್ನು ಏರ್ತಾ ಹೋಗ್ತಾನೆ ಆ ಹುಡುಗ. ಕೊನೆಗೂ ಆಶ್ರಮವನ್ನು ತಲುಪ್ತಾನೆ, ಆ ಸಂತರನ್ನು ಭೇಟಿಯಾಗ್ತಾನೆ. ಆಗ ಆ ಪರ್ವತವನ್ನು ಏರಿ ಆಶ್ರಮಕ್ಕೋದಂತಹ ಆ ಹುಡುಗ ಆ ಸಂತರನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ತುಂಬಾ ಖುಷಿ ಆಗತ್ತೆ. ಆಗ ಆ ಸಂತರು, ತುಂಬಾ ಕಷ್ಟಪಟ್ಟು ಬಂದಿದೆಯಲ್ಲ, ಇಲ್ಲಿ ಬರಲಿಕ್ಕೆ ಯಾರಿಗೂ ಧೈರ್ಯನೇ ಇರೋದಿಲ್ಲ, ಅಷ್ಟೊಂದು ಕಷ್ಟದ ದಾರಿ ಇದಾಗಿದೆ, ಆದರೂ ನೀನು ಸಮಸ್ಯೆ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಅಂತ ತುಂಬಾ ಪ್ರೀತಿಯಿಂದ ನನ್ನ ನೋಡಲಿಕ್ಕೆ ಬಂದಿದೆಯಾ? ಏನೇ ಆಗಲಿ, ಅದನ್ನೆಲ್ಲ ಪಕ್ಕಕ್ಕಿಡು, ಈಗ ಬಾ ಕೂತ್ಕೋ, ನನ್ನೊಟ್ಟಿಗೆ ಮಾತಾಡು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ. ಅಷ್ಟು ದೂರದಿಂದ ನೀನು ನನ್ನ ನೋಡಲಿಕ್ಕೆ ಬಂದಿದೆಯಲ್ಲ, ಈಗ ನೀನಿರುವಂತಹ ಸ್ಥಳದಲ್ಲಿ ಎಲ್ಲರೂ ಹೇಗಿದ್ದಾರೆ, ಆ ವಾತಾವರಣ ಹೇಗಿದೆ, ಈಗ ಅಲ್ಲಿ ಭತ್ತದ ಬೆಲೆ ಏನಿದೆ ಅಂತ ಕೇಳ್ತಾರೆ. ಅಂತಹ ಸಮಯದಲ್ಲಿ ಆ ಹುಡುಗ ಅಷ್ಟೊಂದು ಕಷ್ಟಪಟ್ಟು ಸಂತರನ ನೋಡಲಿಕ್ಕೆ ಬಂದಿರ್ತಾನೆ. ಕುಟುಂಬವನ್ನು ತ್ಯಜಿಸಿ, ಸಂಸಾರವನ್ನೆಲ್ಲ ತ್ಯಜಿಸಿ, ಏನೂ ಬೇಡ ನನಗೆ, ಆ ಸಂತರನ್ನು ಭೇಟಿ ಮಾಡಿ ಜೀವನದ ಒಂದು ಸಾಕ್ಷಾತ್ಕಾರ ಪಡೆದ್ರೆ ಸಾಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಆಗ ಆ ಹುಡುಗನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಾನು ನೋಡಿದ್ರೆ ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಇವ್ರನ್ನ ನೋಡಲಿಕ್ಕೆ, ಇವ್ರನ್ನ ಭೇಟಿ ಆಗಲಿಕ್ಕೆ, ಸತ್ಯದ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಲಿಕ್ಕೆ ಬಂದಿದ್ದೀನಿ, ಇವ್ರು ನೋಡಿದ್ರೆ ಭತ್ತದ ಬೆಲೆ ಏನು ಅಂತ ಕೇಳ್ತಾ ಕೂತಿದಾರಲ್ವಾ ಅಂತ ಇವನಿಗೆ ಮನಸ್ಸಲ್ಲೇ ಬೇಸರ ಆಗ್ಬಿಡುತ್ತೆ. ನಾನು ಈ ಸಂತರಿಂದ ಈ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲಲ್ಲ, ಇವ್ರು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ಇವ್ರಿಗೇನು ತಲೆ ಕೆಟ್ಟಿದೆಯಾ ಅಂತ ಮನಸ್ಸಲ್ಲೇ ಗೊಣಗ್ತಾನೆ. ಆ ಸಂತರಿಂದ ಆ ಪ್ರಶ್ನೆಯನ್ನು ಕೇಳಿದಂತಹ ಆ ಹುಡುಗ ಸ್ವಲ್ಪ ಸುಧಾರಿಸ್ಕೊಳ್ತಾನೆ. ಸುಧಾರಿಸ್ಕೊಂಡು ಈ ರೀತಿ ಹೇಳ್ತಾನೆ, ಸಂತರೆ ನಾನು ಮಧ್ಯೆ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ, ಕ್ಷಮೆ ಇರಲಿ. ನಾನು ನಿಮ್ಮಿಂದ ಈ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ನೀವು ಇಷ್ಟೆತ್ತರದ ಪರ್ವತದ ಮೇಲೆ ಬಂದು ವಾಸವಾಗಿದ್ದೀರಿ, ಬೇರೆ ವಿಷಯಗಳು ನಮ್ಮಲ್ಲಿ ಮಾತಾಡಲಿಕ್ಕೆ ಸಾಕಷ್ಟಿವೆ. ನಮ್ಮೂರಲ್ಲಿ ಭತ್ತದ ಬೆಲೆ ಏನು ಅಂತ ಕೇಳ್ತಾ ಇದ್ದೀರಲ್ವಾ, ನಮ್ಮೂರಲ್ಲಿ ಭತ್ತದ ಬೆಲೆ ಏನಾದ್ರೇನು, ಅದೆಲ್ಲ ನಿಮಗೆ ಯಾಕೆ ಅಂತ ಕೇಳಿಬಿಡ್ತಾನೆ ಆ ಹುಡುಗ. ಅಲ್ಲಿ ಭತ್ತದ ಬೆಲೆ ಎಷ್ಟಿದೆಯೋ ಏನೋ ನನಗೇನು ಗೊತ್ತಿಲ್ಲ, ನನಗದು ಯಾವುದು ನೆನಪೂ ಇಲ್ಲ, ನನಗೆ ಯಾವುದು ನೆನಪು ಆಗ್ತಾ ಇಲ್ಲ. ಈಗ ನಾನು ಇಲ್ಲಿಗೆ ಬಂದಲ್ವಾ, ಎಷ್ಟೋ ಬಾರಿ ನಾನು ಅಲ್ಲಿ ಎದ್ದೆ ಬಿದ್ದೆ ಒದ್ದಾಡಿದೆ, ತುಂಬ ಕಷ್ಟಪಟ್ಟು ಬಂದೆ, ಅದು ಕೂಡ ನನಗೆ ಯಾವುದು ನೆನಪಿಲ್ಲ. ಈಗ ಅಟ್ ಪ್ರೆಸೆಂಟ್ ನನಗೆ ಅದು ಯಾವುದು ನೆನಪು ಆಗ್ತಾ ಇಲ್ಲ, ಅದು ಆಗೋಗಿರುವಂಥದ್ದು, ಈಗ ಅದನ್ನು ನೆನಪು ಮಾಡಿಕೊಂಡು ನನಗೆ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಈಗ ನನ್ನ ಹತ್ರ ಆ ಭೂತಕಾಲ ಅನ್ನುವಂಥದ್ದು ಅಂದರೆ ನಡೆದು ಹೋಗಿರುವಂತಹ ಘಟನೆಗಳೆಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ನನಗೀಗ ಗೊತ್ತಾಗಬೇಕಾಗಿರೋದು ಒಂದೇ, ಸತ್ಯದ ಸಾಕ್ಷಾತ್ಕಾರ ಆಗುವಂಥದ್ದು. ನನಗೀಗ ಸತ್ಯದ ಸಾಕ್ಷಾತ್ಕಾರ ಆಗಬೇಕಷ್ಟೆ, ನನಗದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ದೃಢವಾಗಿ ಹೇಳ್ತಾರೆ. ಆಗ ಸಂತರ ಹೇಳ್ತಾರೆ, ತುಂಬ ಒಳ್ಳೆಯದು, ನಿನ್ನ ಮಾತು ಕೇಳಿ ನನಗೆ ಖುಷಿ ಆಯಿತು. ಸಹಜವಾಗಿ ನಾನು ನಿನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಈ ರೀತಿ ಆ ಪ್ರಶ್ನೆ ಕೇಳಿದೆ ಅಂತ ಹೇಳ್ತಾರೆ. ಅಂದರೆ ನೀನಿನ್ನು ಅದೇ ಹಳೆ ನೆನಪಲ್ಲಿದೆಯೋ, ಅಂದರೆ ನಿನ್ನ ಸಂಸಾರದ ನೆನಪಲ್ಲಿದೆಯೋ, ಬಂದಿರೋ ನೆನಪಲ್ಲಿದೆಯೋ, ಯಾವೆಲ್ಲ ನೆನಪುಗಳು ನಿನಗೆ ಕಾಡ್ತಾ ಇವೆ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಪ್ರಶ್ನೆಯನ್ನು ಕೇಳಿದೆ, ಬಿಟ್ಟರೆ ಬೇರೆ ಯಾವ ರೀತಿಯ ಉದ್ದೇಶವೂ ಇರಲಿಲ್ಲ ಅಂತ ಆ ಸಂತರು ಹೇಳ್ತಾರೆ. ನೀನು ಏನಾದರೂ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿಬಿಟ್ಟಿದ್ರೆ ನಾನು ಇಲ್ಲಿಂದ ನಿನ್ನನ್ನು ಕಳಿಸ್ತಾ ಇದ್ದೆ, ನನ್ನ ಹತ್ರ ಇಟ್ಕೊಳ್ತಾ ಇರಲಿಲ್ಲ. ಆದರೆ ನೀನು ನೇರವಾಗಿ ಆಗೋಗಿರೋ ವಿಷಯನ ಈಗ ಕೇಳಬೇಡಿ ಅಂತ ಹೇಳ್ದಲ್ಲ, ಸಹಜವಾಗಿ ನನಗೆ ತುಂಬ ಖುಷಿ ಆಯಿತು ಅಂತ ಸಂತರು ಕೂಡ ಹೇಳ್ತಾರೆ. ನಾನು ಮಾಡಿರುವಂತಹ ಈ ಸತ್ಯದ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿದೀಯ, ನಾನು ನಿನಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕಲಿಸ್ತೀನಿ, ಎಲ್ಲ ರೀತಿಯ ವಿದ್ಯೆಯನ್ನು ಕೊಡ್ತೀನಿ, ಸತ್ಯದ ಸಾಕ್ಷಾತ್ಕಾರ ಮಾಡಿಸ್ತೀನಿ ಅಂತ ಆಗ ಆ ಮಹಾನ್ ಸಂತರು ಹೇಳ್ತಾರೆ. ಈ ಕಥೆಯ ಉದ್ದೇಶ ಇಷ್ಟೇ ಸ್ನೇಹಿತರೆ, ನಾವು ಯಾವಾಗಲೂ ಹಿಂದೆ ಏನೋ ಆಗಿರುವಂಥದ್ದನ್ನು ನೆನ್ಪು ಮಾಡಿಕೊಂಡು ಮಾಡಿಕೊಂಡು ಕೊರಗ್ತಾ ಕೂರ್ತೀವಿ. ಅಯ್ಯೋ ಆ ದಿನ ಹಾಗಾಯಿತು, ಹೀಗಾಯಿತು, ಅವರು ಹಾಗಂದ್ರು, ಇವ್ರು ಹೀಗಂದ್ರು ಅಂತ ಅದೇ ನೆನಪಲ್ಲೇ ಇರ್ತೀವಿ, ಅದೇ ಮಾತುಗಳನ್ನು ನೆನ್ಪು ಮಾಡ್ಕೊಳ್ತಾ ಈಗಿರುವಂತಹ ಖುಷಿಯನ್ನು, ಈಗಿರುವಂತಹ ಸಂತೋಷವನ್ನು ಕಳ್ಕೊಳ್ತಾ ಹೋಗ್ತೀವಿ. ಅದರಿಂದ ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ, ಜೊತೆಗೆ ನಾವು ಕೂಡ ಬೆಳೆಯೋದಿಲ್ಲ, ಅದೇ ನೆನಪಲ್ಲಿ ನಮ್ಮಲ್ಲಿ ಹೊಸ ಹೊಸ ಐಡಿಯಾಗಳು ಕೂಡ ಬರೋದಿಲ್ಲ, ಅದೇ ನೆನಪಲ್ಲಿ ಕೊರಗ್ತಾ ಕೊರಗ್ತಾ ಜೀವನವನ್ನು ಸವಿಸ್ತಾ ಹೋಗ್ತೀವಿ. ಅಯ್ಯೋ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಫೇಲ್ ಆಗಿಬಿಟ್ಟಿದ್ದೆ, ಅವಾಗ ಹಂಗಾಗಿತ್ತು, ಇವಾಗ ಹಿಂಗಾಗಿತ್ತು, ಅದು ಹಾಗೆ ಇದು ಹೀಗೆ ಅಂತ ಬರೀ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೂತ್ರೆ ಒಳ್ಳೆಯ ದಿನಗಳನ್ನು ಒಳ್ಳೆಯ ಕ್ಷಣಗಳನ್ನು ಕಳ್ಕೊಳ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ನಡೆದು ಹೋಗಿರುವಂಥ ಘಟನೆಗಳ ಬಗ್ಗೆನೇ ಯೋಚನೆ ಮಾಡಿದೆ, ಮುಂದೆ ನಮ್ಮ ಗುರಿಗಳೇನು, ಆ ಗುರಿಗಳನ್ನು ಮುಟ್ಲಿಕ್ಕೆ ನಾವೆಲ್ಲ ಏನು ಮಾಡಬೇಕು, ಈ ದಿನ ಏನಿದೆ, ಯಾವ ರೀತಿ ನಾವು ಅದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಗುರಿಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮುನ್ನುಗ್ಗಿದ್ರೆ ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದುಮತಿ ಮೇಡಮ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ಅವರು ಯಾವೆಲ್ಲ ಕವನಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರಿದ್ದಾರೆ. ಈ ದಿನ ಇಂದುಮತಿ ಮೇಡಮ್ ಅವರು ಅವರೇ ಬರೆದಂತಹ ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ. ಇಂದುಮತಿ ಮೇಡಮ್ ಅವರು ಯಾವೆಲ್ಲ ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನನ್ನ ಎಫ್ ಎಂ ರೇಡಿಯೋ ವಾಹಿನಿಯಲ್ಲಿ ನನ್ನ ಸ್ವರಚಿತ ಕವನಗಳನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಲೋಹದ ಹಕ್ಕಿ. ಲೋಹದ ಹಕ್ಕಿ ಬಡಿಯದು ರೆಕ್ಕೆ, ಲೋಹದ ಹಕ್ಕಿ ಬಡಿಯದು ರೆಕ್ಕೆ, ತನ್ನ ಹೊಟ್ಟೆಯಲ್ಲಿ ಎಲ್ಲವನ್ನು ಎಲ್ಲರನ್ನು ತುಂಬಿಕೊಂಡು ಒಡಗೂಡಿ ಗಾಳಿಯ ವೇಗಕ್ಕೆ ಹಾರುವುದು ಹಾರಾಡುವುದು, ಗಾಳಿಯೊಡಗೂಡಿ ಗಾಳಿಯ ವೇಗಕ್ಕೆ ಹಾರುವುದು ಹಾರಾಡುವುದು. ಎಷ್ಟು ಎತ್ತರವಿದ್ದರೂ ಬಿಂದುವಿನಂತೆ ಗೋಚರವಾದರೂ ಸರಿಯೇ, ಕೆಳಗಿನಿಂದಲೇ ಮಕ್ಕಳು ಕೈತಟ್ಟಿ ಕೇಕೆ ಹಾಕಿ ಲೋಹದ ಹಕ್ಕಿಯನ್ನು ನೋಡುವುದು ಪ್ರತೀತಿ. ಅವರ ಜೊತೆಗೆ ದೊಡ್ಡವರೂ ಸೇರುವುದುಂಟು. ನಮ್ಮ ಬಗ್ಗೆ ಅರಿವಿಲ್ಲದ ಲೋಹದ ಹಕ್ಕಿಗೆ ಕೆಳಗಿನಿಂದಲೇ ಒಂದು ನಗೆ ನಕ್ಕು ಬಿಡುವರು. ಅದೆಷ್ಟು ಎತ್ತರ ಎಂಬ ರೋಮಾಂಚನದಲ್ಲಿ ಮನಸ್ಸುಗಳು ಸಂತಸದಿಂದ ಬೀಗುವುದು. ಒಂದೆಡೆಗಿಂದ ಎಲ್ಲರನ್ನೂ ಹತ್ತಿಸಿಕೊಂಡು ಮತ್ತೆಲ್ಲೋ ಇಳಿಸಿ ಮತ್ತೆ ಅದರ ಹಾರಾಟ ಆರಂಭ. ಲೋಹದ ಹಕ್ಕಿ ಬಂದರೆ ಸಾಕು, ಮಕ್ಕಳಿಂದ ದೊಡ್ಡವರವರೆಗೂ ಅದೇನೋ ಸಂತಸ, ಹೇಳಲಾಗದ ಆನಂದ. ಅದರ ದರ್ಶನ ಕೇವಲ ಕ್ಷಣಿಕ, ಆದರೆ ಅದರಲ್ಲಿಯೇ ಅಪಾರವಾದ ಆನಂದ. ಆದರೀಗ ಅಷ್ಟೇ, ಲೋಹದ ಹಕ್ಕಿಯನ್ನು ನೋಡಿದರೆ ಹಿಂದಿನಂತೆಯೇ ಈಗಲೂ ಬರುವರು, ಎಲ್ಲರೂ ಒಂದಾಗಿ ಒಡಗೂಡುವರು. ಆದರೆ ಈಗ ಮೇಲೆ ನೋಡಲು ಭಯವೇ. ಎಲ್ಲಿ ಅದರೊಳಗಿನಿಂದ ಬಾಂಬ್ ಗಾಳಿ ವೇಗದಲ್ಲಿ ಧಾವಿಸಿ ಬಂದು ನಮ್ಮನ್ನು, ನಮ್ಮ ನೆಲಜಲವನ್ನು, ಪ್ರತಿ ಜೀವಿಯ ಜೀವದ ಉಸಿರನ್ನು ನಾಶ ಮಾಡುವುದು ಎಂಬ ಭಯ. ಲೋಹದ ಹಕ್ಕಿ, ನಿನಗೆ ನಿನ್ನ ಹಾರಾಟದಲ್ಲಿ ಸ್ವತಂತ್ರವಿದೆ, ಆದರೆ ನಮಗಿಲ್ಲ. ನಿನ್ನನ್ನು ನೋಡಿ ನಕ್ಕು ನಲಿಯುವ ಸಂತೋಷವೇ ಇಲ್ಲ, ಬರೀ ನೀರಸ ಮೌನ. ವಿಪರೀತ ಭಯ.
2: ಲೋಹದ ಹಕ್ಕಿಯ ಸ್ವರಚಿತ ಕವನ ತುಂಬನೇ ಚೆನ್ನಾಗಿತ್ತು. ಇಂತಹ ಮತ್ತಷ್ಟು ಕವನಗಳನ್ನು ಇಂದುಮತಿ ಮೇಡಮ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಅವರೇ ಬರೆದಂತಹ ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಲೋಹದ ಹಕ್ಕಿ ಅನ್ನುವಂತಹ ಸ್ವರಚಿತ ಕವನವನ್ನು ತಿಳಿಸಿದ್ರು. ಅದರೊಟ್ಟಿಗೆ ಆತ್ಮ ಪರಮಾತ್ಮ, ಸ್ನೇಹ, ನೀನಿದ್ದರೆ ಅನ್ನುವಂತಹ ಮತ್ತಷ್ಟು ಕವನಗಳನ್ನು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ತಡ ಮಾಡೋದು ಬೇಡ, ಆ ಎಲ್ಲ ಸ್ವರಚಿತ ಕವನಗಳನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಈಗ ಎರಡನೇ ಕವನ, ಆತ್ಮ ಪರಮಾತ್ಮ. ನಿನ್ನ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಾಗಿ ಇರುವ. ರಂಗು ರಂಗು ಹೂವುಗಳಿರಲು ಪೂಜೆಗೆ ರಂಗುಗಳಿದೆಯೇನು? ರಂಗಿನ ಹೂವೇ ನಿನ್ನ ಆತ್ಮ, ಪೂಜೆ ಎಂಬುದೇ ಪರಮಾತ್ಮ. ಬಣ್ಣ ಬಣ್ಣಗಳು ಹಸುಗಳಿರಲು ಹಾಲಿಗೆ ಬಣ್ಣವು ಇದೆಯೇನು? ವಿಧ ವಿಧ ಹಸುಗಳೇ ನಿನ್ನ ಆತ್ಮ, ಬಿಳಿ ನೊರೆ ಹಾಲೇ ಪರಮಾತ್ಮ. ಭಜನೆಯು ನಾನಾ ರಾಗದಿರಲು ಭಕ್ತಿಗೆ ರಾಗವು ಇದೆಯೇನು? ಹರಿಯುವ ಅಲೆಗೆ ನಿನ್ನ ಆತ್ಮ, ನೀರು ಎಂಬುದೇ ಪರಮಾತ್ಮ. ಅಂಕು ಡೊಂಕುಗಳು ಕಬ್ಬಿಗೆ ಇರಲು ಒಳಗಿನ ಸಿಹಿಯು ಡೊಂಕೇನು? ಡೊಂಕಿನ ಕಬ್ಬೆ ನಿನ್ನ ಆತ್ಮ, ಸಮಾನವಾದ ಸಿಹಿಯೇ ಪರಮಾತ್ಮ. ಸೃಷ್ಟಿಯಲ್ಲಿ ಕಮಾನು ಕಂಗಳು ಇರಲು ದೃಷ್ಟಿಗೆ ಕಮಾನು ಇದೆಯೇನು? ಬಾಗಿದ ಕಂಗಳೆ ನಿನ್ನ ಆತ್ಮ, ನೇರ ದೃಷ್ಟಿಯೇ ಪರಮಾತ್ಮ. ನೇರ ದೃಷ್ಟಿಯೇ ಪರಮಾತ್ಮ. ಈಗ ಮೂರನೆಯ ಕವನ, ಸ್ನೇಹ. ಸ್ನೇಹ, ನೀ ಎಂದರೆ ಉಪಾಸನೆ, ನೀನೆಂದರೆ ಆರಾಧನೆ, ನೀ ಎಂದರೆ ಅದೇನೋ ಆನಂದ ಅಂಕುರಿಸಿ ಬಿಟ್ಟೇನೆಂದರೂ ಬಿಡದಿ ಸ್ನೇಹ, ಬಿಟ್ಟೆನೆಂದರೂ ಬಿಡದಿ ಸ್ನೇಹ. ಒಮ್ಮೊಮ್ಮೆ ಮನಸ್ಸುಗಳ ಗುಣಾಕಾರವಾಗಿ ತನ್ನದೇ ಆಕಾರವಾಗಿ ಸ್ನೇಹಕ್ಕೆ ಸ್ನೇಹವೇ ಸಾಕಾರವಾಗಿ ಶಾಂತತೆಯ ತಿಳಿಯಲೆಯಂತೆ ಬಿಡಲಾಗದ ಬಿಡಬಾರದಿ ಸ್ನೇಹ. ಜಾತಿ ಮತವ ಮೀರಿ, ಕಷ್ಟ ನಷ್ಟಗಳ ಮೀರಿ, ದುಃಖ ದುಮ್ಮಾನಗಳ ಮೀರಿ ಅಪರಿಮಿತ ಅಮೂಲ್ಯವೀ ಸ್ನೇಹ. ತನ್ನಂತೆ ತನ್ನವರು ಬೆಳೆಯಲೆಂಬ ಆಶಯ, ಸದಾ ಗೂಡಿನಲ್ಲಿರುವ ತತ್ತಿಯಂತೆ ಬಚ್ಚಿಟ್ಟುಕೊಂಡು ಮನಸ್ಸುಗಳಲ್ಲಿ ಸದಾ ವಿಜೃಂಭಿಸಿ ನಾವು ಕಾಲವಾದರೂ ಅನಂತಾನಂತ ಕಾಲಕ್ಕೂ ಶಿಲೆಯಂತೆ ಪರಿಪಕ್ವವಾಗಿದೆ ಈ ಸ್ನೇಹ. ಸ್ನೇಹಕ್ಕೆ ಸ್ನೇಹವೇ ಸಾಟಿ, ಮಾಧುರ್ಯದ ತಂತಿ ಮೀಟಿ, ಹೃದಯ ಬಿರಿಯೇ ಭಾವಗಳ ಮೀಟಿ, ಸಂಕಟಗಳ ಸಂಕಷ್ಟಗಳನ್ನು ದಾಟಿ ಭಾವೈಕ್ಯವಾಗಿ ನಿಲ್ಲುವುದು ನಿಷ್ಕಲ್ಮಷ ಸ್ನೇಹ. ಭಾವೈಕ್ಯವಾಗಿ ನಿಲ್ಲುವುದು ನಿಷ್ಕಲ್ಮಷ ಸ್ನೇಹ.
2: ಖಂಡಿತವಾಗ್ಲೂ ಒಂದು ಉತ್ತಮ ಸ್ನೇಹಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಆತ್ಮೀಯವಾಗಿರುತ್ತೆ ಆ ಬಂಧ. ಸ್ನೇಹದ ಸ್ವರಚಿತ ಕವನ ತುಂಬ ಚೆನ್ನಾಗಿತ್ತು. ಅದರೊಟ್ಟಿಗೆ ಮತ್ತೊಂದು ಕವನವನ್ನು ಕೂಡ ತಿಳಿಸಿದ್ದಾರೆ, ಕೇಳೋಣ.
3: ನೀನಿದ್ದಿದ್ದರೆ, ನೀನಿದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಆಕಾಶದಷ್ಟು ಅಗಲ, ಭೂಮಿಯಷ್ಟು ಆಳ, ವಿಸ್ತಾರ ಸವಿಸ್ತಾರ ಮನಸ್ಸು. ನಿನ್ನ ನೆನಪಿನ ಅಗತ್ಯವೇ ಇಲ್ಲ, ಏಕೆಂದರೆ ನಿನ್ನ ಮರೆವ ಮರೆವು ನನಗೇತಕ್ಕೆ? ನೀನಿರೆ ನನ್ನ ಮನ, ಅದೆಷ್ಟು ಸವಿಹಿತದ ಅನುಭವ. ಕ್ಷಣಕ್ಷಣವೂ ಆನಂದಮಯ, ಕಣಕ್ಕಣವೂ ನೀನೇ ತುಂಬಿರೆ. ಇನ್ನೇನು ಬೇಕು ಈ ಪಾಮರ ಜೀವಕ್ಕೆ? ಸಾಕು ಸಾಕು, ನೀನೇ ಸಾಕು ಈ ಜೀವಕ್ಕೆ, ಈ ಜನುಮಕ್ಕೆ. ಕ್ಷಣಕ್ಷಣದಿ ಮನಸ್ಸು ಜಾರಿ ಜಾರಿ ಜಾರುವುದು ನಿನ್ನೆಡೆಗೆ. ನೀನು ನನ್ನ ಬೆರೆತಿದ್ದರೂ, ನಾನು ನಿನ್ನ ಬೆರೆತಿದ್ದರೂ ಮತ್ತೆ ಮನಸ್ಸು ನಿನ್ನನ್ನೇ ಬಯಸುವುದು. ನೀನಿದ್ದಿದ್ದರೆ, ನೀನಿದ್ದಿದ್ದರೆ ಹೀಗಾಗುತ್ತಿತ್ತು ಹಾಗಾಗುತ್ತಿತ್ತು ಎಂದು ಪಿಸುಧ್ವನಿಯಲ್ಲಿ ನುಲಿಯುವುದು, ಮನಸ್ಸು ನಲಿಯುವುದು.
2: ಖಂಡಿತವಾಗ್ಲು ಮನಸ್ಸು ಒಂದು ರೀತಿಯ ಸಂತೋಷದ ಕೀಲಿಕೈ ಅಂತಾನೆ ಹೇಳ್ಬೋದು. ಈ ಉತ್ತಮ ವಿಚಾರ ಮತ್ತು ಒಳ್ಳೆಯ ಆಲೋಚನೆಗಳಿಂದ ಕೂಡಿದಂತಹ ಮನಸ್ಸು ನೆಮ್ಮದಿಯ ಬದುಕಿಗೆ ದಾರಿ ಮಾಡಿಕೊಡತ್ತೆ ಅಂತ ಹೇಳ್ತಾ ಈ ದಿನ ಸ್ವರಚಿತ ಕವನಗಳನ್ನು ತಿಳಿಸ್ಕೊಟ್ಟಂತಹ ಇಂದುಮತಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ನೀವು ಬರೆದಂತಹ ಸ್ವರಚಿತ ಕವನಗಳನ್ನು ತಿಳಿಸ್ಬೋದು, ಭಾವಗೀತೆಗಳನ್ನು ಹಾಡ್ಬೋದು, ಜೊತೆಗೆ ನಿಮ್ಮ ನೆಚ್ಚಿನ ಪುಸ್ತಕದ ಪರಿಚಯ ಕೂಡ ಮಾಡಿಕೊಡ್ಬೋದು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ವಿಷಯಗಳನ್ನು, ಮಾಹಿತಿಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
5: ಓಕೆ,
7: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
8: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೇ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿನಯದ ಗೀತೆಗಳನ್ನು ನೀವು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು ಸ್ನೇಹಿತರೆ. July 12 ಅಂದರೆ ಮೊನ್ನೆ ಭಾನುವಾರ ಶಿವರಾಜ್ ಕುಮಾರ್ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಅದರ ಪ್ರಯುಕ್ತ ಈ ದಿನ ಅವರ ಒಂದು ಚಲನಚಿತ್ರದ ಗೀತೆಗಳನ್ನು ನೀವು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು. ಒಂದಲ್ಲ ಎರಡಲ್ಲ ಸಾಕಷ್ಟು ಫಿಲಮ್ಗಳಲ್ಲಿ ಅಭಿನಯ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಅವರು. ಅಭಿನಯ ಅಷ್ಟೇ ಅಲ್ಲದೆ ನಿರ್ಮಾಪಕರಾಗಿ, ಜೊತೆಗೆ ಹಿನ್ನೆಲೆ ಗಾಯಕರಾಗಿ, ನಿರೂಪಕರಾಗಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಈ ದಿನ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ನಿಮ್ಮ ನೆಚ್ಚಿನ ಗೀತೆಗಳನ್ನು ಹಾಡ್ಬೋದು. ಹಾಗೆ ಕಾರ್ಯಕ್ರಮವನ್ನು ಎಸ್ ಕಾಲ್ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಪರಿಸರ ಅಧ್ಯಯನದ ವತಿಯಿಂದ, ಜೊತೆಗೆ ಕನ್ನಡ ನಾಡಿನ ಸಮಸ್ತ ಜನರ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ಲರೂ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಕರೆಯನ್ನು ಸ್ವೀಕಾರ ಮಾಡೋಣ. ಕರೆ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9680960979. ಯಾರೆಲ್ಲ ಸೇವ್ ಮಾಡ್ಕೊಂಡಿಲ್ವೋ ಸೇವ್ ಮಾಡ್ಕೊಳ್ಳಿ, ರೇಡಿಯೋ ಶಿವಮೊಗ್ಗದ ವಾಟ್ಸಪ್ ಸಂಖ್ಯೆ ಅಂತ. ಎಸ್ 9680960979 ಈ ಸಂಖ್ಯೆಗೆ ಕರೆ ಮಾಡಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ಭಾಗವಹಿಸಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
13: ನಮಸ್ತೆ ಮೇಡಮ್.
14: ನಮಸ್ತೆ ಪ್ರೇಮ್ ಅವರ, ಹೇಗಿದ್ದೀರಿ?
13: ಚೆನ್ನಾಗಿದ್ದೀನಿ ಮೇಡಮ್.
14: ಓಕೆ, ಎಸ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಮ್ಮ?
13: ನಾನು ರಥ ಸಪ್ತಮಿಯಿಂದ ಹಾಡ್ತೀನಿ ಮೇಡಮ್.
14: ಹಾಡಿಮ್ಮ.
13: ಜೊತೆಯಾಗಿ ಸೀತವಾಗಿ ಸೇರಿ ನಡೆವ, ಸೇರಿ ನುಡಿವ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿನಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಆ ಬಾನ ನೆರಳಲ್ಲಿ

0: ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ತಂಪಾಗಿ ಹಿತವಾದ ಮಾತೊಂದ ನುಡಿವ ನೀನೇ ನನ್ನ ಪ್ರಾಣ ನಮ್ಮ ಪ್ರಣಯ ಮಧುರ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿಯುವ
1: ಓಕೆ ಥ್ಯಾಂಕ್ ಯು
0: ಥ್ಯಾಂಕ್ ಯು ಮೇಡಮ್
1: ಎಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡಿಕೊಂಡು ಹಾಡಿದ್ರಿ ಥ್ಯಾಂಕ್ ಯು ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ ನಮಸ್ತೆ
2: ಹಲೋ ನಮಸ್ತೆ ರೀ ಮೇಡಮ್
1: ನಮಸ್ತೆ ನಮ್ಮ ಎನರ್ಜೆಟಿಕ್ ನವಾಜ್ ಸರ್ ಅವರು ಹೇಗಿದ್ದೀರಿ
2: ಆರಾಮದೀರಿ ನೋಡಿ ಮೇಡಮ್ ನೀವು ಆರಾಮದೀರಿ ಮೇಡಮ್
1: ಸರಿ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ನಾವೊಂದು ರಣರಂಗ ಚಿತ್ರದ ಆಯ್ಕೆ ಮಾಡ್ಕೊಂಡಿದ್ರಿ ಮೇಡಮ್ ನೀವು ಆರಾಮರಿ ಮೇಡಮ್ ಎಲ್ಲ
1: ಸರ್ ಆರಾಮಾಗಿದ್ದೀವಿ ಸರ್ ಥ್ಯಾಂಕ್ ಯು
2: ನಾಷ್ಟಾ ಏನ್ ಮಾಡಿ ಬಂದ್ರಿ
1: ಸರ್ ಇವತ್ತು ಪಲಾವ್ ಸರ್
2: ಹೌದ್ರಿ ಹಾಡ್ತೀನಿ ನೋಡ್ರಿ ಮೇಡಮ್
1: ಸರ್
2: ಜಗವೇ ಒಂದ್

0: ಜಯವೇ ಜಗದ ಮಹಾಮಂತ್ರ ನಿನ್ನ ದಾರಿಯಲ್ಲಿ ಎಂದು ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ ಗೆಲ್ಲೋರಿಲ್ಲ, ಮುಂದೆ ಮುಂದೆ ನುಗ್ಗಿ ಬಾ ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಘ, ತಿರುಗೋ ಭೂಮಿಯಲ್ಲಿ ನಡೆಯೋ ಬಾಳಿನಲ್ಲಿ ಏನು ನಿಲ್ಲದಮ್ಮ ರಾಜ, ಜನನ ಎಂಬುದಿಲ್ಲಿ ಮರಣ ಎಂಬುದಿಲ್ಲಿ, ಜನ ಇರೋ ಜಾಲವೋ ಇದು ಜನ ಕಳೆಯೋ ಕಾಲವೋ ಇದು, ನಡೆಬಹುದು ಚಿಂತೆ ಮಾಡದೆ ಜನ ಆಡೋ ರಣರಂಗವೋ ಇದು, ಇಲ್ಲಿ ಮಾನವರ ಮಾಯವಿದೆ, ಇಲ್ಲಿ ಮಾನವರ ಸುಟ್ಟ ಗಾಯವಿದೆ, ಜಗವ ಉಳಿಸೋ ಬಾ ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಘ, ಬಾರೋ ಬಾರೋ ನನ್ನ ರಾಜ, ನಿನಗೆ ನೀನೇ ಮಹಾರಾಜ. ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು, ಧನ್ಯವಾದ.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಮಹೇಶ್ ಸರ್?
2: ನಾನು ಗಡಿ ಬಿಡಿ ಗಂಡ ಫಿಲಂ ಇಂದ ಮೇಡಮ್. ಕನ್ನಡದ ಕುವರನು ನಾನೇ, ರಣರಂಗ ಗಂಡುಗಲಿ ನಾನೇ, ಆನಂದ ಸವ್ಯಸಾಚಿ ನಾನೇ, ನಿಮ್ಮ ಪ್ರೀತಿಯ ಮುತ್ತಣ್ಣ, ನಮ್ಮೆಲ್ಲರ ಪ್ರೀತಿ ತಂದ ನೀನೇ, ನ್ಯಾಯಕ್ಕಾಗಿ ನಿಲ್ಲುವವ ನೀನೇ, ನಮ್ಮ ಕಷ್ಟದಲ್ಲಿ ಪಾಲುದಾರ ನೀನೇ, ಮಲೆನಾಡವು ನಿನ್ನ, ಕೇರಿಗೆ ನಾಯಕ ನಾನೇ, ವೈರಿಗೆ ಕಂಟಕ ನಾನೇ, ಕಣಕಲು ಸಿಂಹವು ಜೋಪಾನ, ಕನ್ನಡದ ಕುವರು ನಾನೇ, ರಣರಂಗ ಗಂಡುಗಲ್ಲಿ ನಾನೇ. ಈ ಸಾಂಗ್ ಮೇಡಮ್.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಿ?
3: ಆರಾಮ್
1: ಸರ್. ಹೇಗಿದೆ ಬಿಜಾಪುರ್?
3: ಬಿಜಾಪುರ್ ಏನಿಲ್ಲ ಮೇಡಮ್, ಬಿಸಿಲ ಇದೆ ಮೇಡಮ್ ಇನ್ನು.
1: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವು ಶಿವರಾಜ್ ಕುಮಾರ್ ಹಾಡ್ಬೇಕಲ್ರಿ.
1: ಹೌದು ಸರ್.
3: ಅವ್ರು ಹುಟ್ಟುವ ಬನ್ರಿ ಇವಾಗ.
1: ಜುಲೈ 12ಕ್ಕೆ ಮೊನ್ನೆ ಭಾನುವಾರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು ಸರ್.
3: ಹೌದ್ರಿ, ಆನಂದದಿಂದ ಹಾಡ್ತೇನೆ ನೋಡ್ರಿ ಒಂದು.
1: ಹಾ ಸರ್, ಕೇಳೋಣ ಹಾಡಿ.
3: ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಮೋಸದ ಜಾಲ, ವೇಷವ ಕಳತಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ, ಎಚ್ಚರಿಕೆ ಮಾನವ ಎಚ್ಚರಿಕೆ, ಇಂದಲ್ಲ ನಾಳೆ ಜನರೆಲ್ಲ ನಿನ್ನ ಚಂಡಂತು ಸಾಗುದು ಜೋಕೆ, ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದ ಕಾಲ. ಧನ್ಯವಾದ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ ಉಮಾ ಮೇಡಮ್. ಉಮಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ರಥ ಸಪ್ತಮಿ ತಗೊಂಡಿದ್ದೀನಮ್ಮ.
1: ಓಕೆ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ, ರೇಡಿಯೋ ಮ್ಯೂಟ್ ಮಾಡ್ತೀರಾ?
4: ಇಲ್ಲಪ್ಪ, ನಾನು ಹೊರಡೆ ಬಂದಿದ್ದೀನಿ.
1: ಓಕೆಮ್ಮ, ಹಾಡಿ.
4: ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಪಳ ಪಳ ಹೊಳೆದಂತೆ, ಕುಣಿಯುವ ಕಾಲ್ಗೆಜ್ಜೆ ಗಲಗಲ ಎನ್ನುವಂತೆ, ಅರಳಿದ ಕಣ್ಬೆಳಕು ಪಳ ಪಳ ಹೊಳೆದಂತೆ, ಆ ಶಿಲ್ಪಿಯ ಪೊಂಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಬಕುತಿಯರಿ, ಶ್ರೀಹರಿಯ ಸ್ತುತಿಸುತ ಸಂಗೀತವ ಹಾಡಿದೆ, ಶಿಲೆಗಳು ಸಂಗೀತವ ಹಾಡಿದೆ. ಧನ್ಯವಾದ ಮೇಡಮ್.
1: ಓಕೆ ಸರ್, ಓಕೆ ಮೇಡಮ್, ಥ್ಯಾಂಕ್ ಯು.
4: ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ, ಗುಡ್ ಮಾರ್ನಿಂಗ್.
1: ನಮಸ್ತೆ ಮೀನಾ ಮೇಡಮ್, ಹೇಗಿದ್ದೀರಿ?
5: ಚೆನ್ನಾಗಿದ್ದೀವಿ.
1: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ಪಲಾವ್. ಪಲಾವ್ ನಿಮ್ದು ನಮ್ದು ಸೇಮ್.
1: ಓಕೆ ಮೇಡಮ್, ಓಕೆ.
5: ರೈತರಿಗೆ ಸದಾ ನೆರವಾಗೋ ಎತ್ತುಗಳನ್ನು ಮಣ್ಣಿನ ರೂಪದಲ್ಲಿ ಪೂಜಿಸ್ತಾರೆ, ಮಣ್ಣೆತ್ತಿನ ಅಮಾವಾಸ್ಯ ಶುಭಾಶಯ.
1: ಹೌದು, ಮಣ್ಣೆತ್ತಿನ ಅಮಾವಾಸ್ಯ ಈ ದಿನ.
5: ಓಕೆ ಮೇಡಮ್. ಇದು ಚಿಗುರು ಇದಕ್ಕನ್ನು ಸೇವ್ ಫಿಲ್ಮ್.
1: ಓಕೆ ಹಾಡಿ.
5: ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ, ಬಂಗಾರ ತಿಳಿತನೆಯಲ್ಲ ಬಂಗಾಡಿ ಮನೆ ಮನೆಗೆ, ಸಂತೋಷ ಹಿರಿಯರಿಗೆ ಚಂದದ ಮಗಳನಿಗೆ, ಸುಖಿ ಸಿರಿ ಅರಳಿತು
4: ஆனந்த கலர நாடிகே சந்தோஷ ஹிரிகி சந்தாத முகனகே பங்கார தினத்தினெல்ல பங்காடி மனை மனைகே ஏனனு கேளதை எல்லவனிடுவ தேவத்தே தரணி சாயிர ஜன்மகளாதர தீரத தாயினாருணி எல்ல ஜீவக்கு அன்னமணி வசந்த சதிசெலுமே பங்கார சின்ன சின்ன இல்ல பங்காடி மனைவனிக்கே.
1: ஓகே மேடம், தேங்க்யூ
5: தேங்க்யூ.
1: எஸ் மேடம், மத்தொன் கரை தெகிக்கொள்ளோண. நமஸ்தே.
6: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಿದ್ದೀನಿ. ಮಹಾಲಕ್ಷ್ಮಿ ಮೇಡಮ್, ತಿಂಡಿ ಆಯ್ತಾ?
1: ತಿಂಡಿ ಆಯ್ತಾ ಸರ್, ನಿಮ್ದಾಯ್ತಾ?
6: ಆಯ್ತು ಮೇಡಮ್. ಇವತ್ತು ಮಂಗಳವಾರದ ಮಹಾಲಕ್ಷ್ಮಿ ಬಂದಂಗೆ ಆಗಿದೆ ಸ್ಟುಡಿಯೋಗೆ.
1: ಪ್ರತಿ ಮಂಗಳವಾರ ಬರ್ತೀನಲ್ವಾ ಸರ್?
6: ಹಾ ಮೇಡಮ್, ಇಲ್ಲ ಮಂಗಳವಾರ ಶುಕ್ರವಾರ ನೀವು ಬಂದ್ರೆ ಸ್ವಲ್ಪ ಸ್ಪೆಷಲ್ ಗೆಲುವು ಲಕ್ಷ್ಮಿ ಬಂದಂಗೆ. ಶಾವಿಗೆ ಉಪ್ಪಿಟ್ಟು ಆಯ್ತು ನಂದು, ನಿಮ್ದೇನ್ ತಿಂಡಿ ಮೇಡಮ್?
1: ಪಲಾವ್ ಸರ್, ಪಲಾವ್.
6: ಹಾ, ಇವತ್ತು ನಮ್ಮ ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಶಿವರಾಜ್ಕುಮಾರ್ ಅವರ, ನಮ್ಮ ಆಟ್ರಿಕ್ ಇರೋ ಶಿವರಾಜ್ಕುಮಾರ್ ಅವರ ಹುಟ್ಟಿದಬ್ಬ. ಮೊದಲನೇದಾಗಿ ಅವರಿಗೆ ಶುಭಾಶಯ ಕೋರೋಣ. ನನಗೆ ಅವ್ರದ್ದು ಒಂದು ಹಾಡು ಬಹಳ ಯಾವಾಗ್ಲೂ ಇಷ್ಟ, ಯಾಕಂದ್ರೆ ನನಗೆ ಆ ಹಾಡು ಹೇಳ್ತಾ ಇರ್ತೀನಿ. ಓಂ ಚಿತ್ರದಿಂದ ಹೇಳ್ಬಿಡ್ತೀನಿ ಮೇಡಮ್, ನನ್ನ ಹೆಸರು ಕೂಡ ಬರುತ್ತೆ ಅದರಲ್ಲಿ.
1: ಓಕೆ ಸರ್, ಆಯ್ತು.
6: ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ

0: ಮಂತ್ರ ನಮ್ಮ ಹೃದಯ ತುಂಬಿಸು. ಏ ದಿನಕರ ಶುಭಕರ ನರೆಗೆದ ಈ ಧರಣಿಯ ದೇಗುಲ ಬೆಳಗು. ಇನ್ನೊಂದು ನೋಡಿ ಇದೆ ಸಾಕು ಮೇಡಮ್.
1: ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಸುಬ್ರಹ್ಮಣ್ಯ ಸರ್.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ಓಕೆ ಸರ್, ಗೊತ್ತಾಯ್ತು. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್?
2: ನಾನು ಡಗ ಡಗ ಡಗ ಅಂತ ಶೂಟ್ ಮಾಡಿದ AK-47 ತಗೊಂಡಿದ್ದೀನಿ ಮೇಡಮ್.
1: ಹಾ ಸರ್, ಹಾಡಿ.
2: ಯಾರು ಎತ್ತರಯ್ಯ ಇಂತ ಕಂದನನ್ನು, ಅಂತ ಲೋಕ ಮೆಚ್ಚಬೇಕು ನಿನ್ನನ್ನು. ನಮ್ಮ ಆಶಗೋಪುರದ ಕಲಶವಾಗು, ವಿದ್ಯೆ ಎಂಬ ಖಡ್ಗ ಒಂದು ತಂದ ಕೊಡುಗೆ, ವಿನಯ ಎಂಬ ಅಸ್ತ್ರ ಒಂದು ತಾಯ ಕೊಡುಗೆ. ದ್ರೋಹಿ ಎಂಬ ಪಟ್ಟದಿಂದ ದೂರವಾಗು, ಕೋಪವೇ ಹಿಂಸೆಗೆ ಕಾರಣ, ಸಹನೆಯೇ ಬಳಿಗೆ ಭೂಷಣ. ಆವೇಶವನ್ನು ಜಯಿಸು, ಓಂ ಸಹನ ಭವತು ಜಪಿಸು. ಓ ಮೈಸನ್ ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಅಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ.
3: ಹಲೋ.
1: ಹಲೋ ರವೀಂದ್ರ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಶಂಕರ್ ಅವರ ಸಾಹಿತ್ಯ.
1: ಹಾಡಿ.
3: ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣೋಟ.
1: ಸ್ವಲ್ಪ ಜೋರಾಗಿ ಹಾಡಿ ಸರ್.
3: ಧನ್ಯವಾದ.
1: ಹಲೋ. ಓಕೆ, ಸೊ ಇಷ್ಟಪಟ್ಟು ಹಾಡಲಿಕ್ಕೆ ಅಂತ ಕರೆ ಮಾಡಿದಾಗ ಸ್ವಲ್ಪ ಜೋರಾಗಿ ಚಂದ ಹಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಎಸ್, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ಹಲೋ. ಓಕೆ, ಎಸ್ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಶಿವರಾಜ್ಕುಮಾರ್ ಅವರ ಅಭಿನಯದ ಗೀತೆಗಳನ್ನು ಹಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ. ಕಲ್ಪನಾ ಮೇಡಮ್, ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ?
4: ನಾವು ಫಿಲಮ್ ಆನಂದ ಫಿಲಮ್ ಇಂದ.
1: ಓಕೆ, ಹಾಡಿ.
4: ಫಸ್ಟ್ ಫಿಲಂ
1: ಸುಧಾರಣೆ. ಓಕೆ ಓಕೆ, ಹಾಡಿಮ.
4: ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ, ಚಂದ್ರ ತಾರೆ ತಂಪು ಕಾಂತಿ ಚೆಲ್ಲಾಡ ಹಾಗೆ, ಎದೆಯ ತುಂಬಿ ಕೆಣಕಿದ ಚಿಂತೆ ಕರಗಿ ಕರಗಿ ಹಿಬ್ಬನಿಯಂತೆ, ಮನಹುಯ್ಯಾಲೆಯಂತಾಡಿ ಕೂಗಾಡಿದೆ. ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ.
1: ಓಕೆ, ಥ್ಯಾಂಕ್ ಯು
4: ಮೇಡಮ್.
1: ಎಸ್ ಮೇಡಮ್, ಎಸ್ ಮೇಡಮ್. ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ.
1: ನಮಸ್ತೆ ವಿಶ್ವನಾಥ್ ಸರ್.
5: ಹೇಳಿ,
1: ಹೇಗಿದ್ದೀರಿ?
5: ಅಡ್ಡಿಲ್ಲ, ಮಳೆ ಇಲ್ಲ ಇಲ್ಲಿ.
1: ಮಳೆ ಇಲ್ಲ, ನಮ್ ಕಡೆನೂ ಮಳೆ ಕಡಿಮೆ ಆಗಿದೆ. ಇಲ್ಲ ಸರ್, ಕಡಿಮೆ ಆಗಿದೆ. ಹೌದು, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ಶಿವರಾಜ್ ಕುಮಾರ್.
1: ಹೌದು,
5: ಯಾವ್ದಾರೊಂದು ಸ್ವಲ್ಪ ಬರುವಷ್ಟು ಹಾಡ್ತೀನಿ.
1: ಹಾ ಸರ್, ಖಂಡಿತ ಹಾಡಿ ಕೇಳೋಣ. ಹಾಡಿ.
5: ಪ್ರೀತಿ ದೇವತೆ ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ, ಬೆಳಕಾದಳು ಬೆಳ್ಳಿ ನಿಲ್ಲ ನಿನ್ನ
1: ಅಷ್ಟೇನಾ? ಓಕೆ ಸರ್,
5: ನೆನಪಾಗ್ತಿದೆ.
1: ಇರ್ಲಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್, ಕರೆ ಮಾಡಿದ. ಎಸ್ ಸರ್. ಓಕೆ, ನಿಮಗೆ ಸಾಹಿತ್ಯ ಸ್ವಲ್ಪ ಆಚೆ ಈಚೆ ಅಂತ ಅನ್ಸಿದ್ರೆ ಸ್ನೇಹಿತರೆ, ನೀವು ಒಂದು ಶೀಟಲ್ಲಿ ಬರ್ಕೊಂಡು ಆಡ್ಬೋದು ಅಥವಾ ಸಾಹಿತ್ಯನ ನೋಡಿಕೊಂಡು ಆಡ್ಬೋದು. ಓಕೆ, ಮತ್ತೊಂದು ಕರೆನ ತೆಗೆದುಕೊಳ್ಳೋಣ. ನಮಸ್ತೆ.

0: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮೇಡಮ್, ಹೇಗಿದ್ದೀರಿ?
0: ಆರಾಮಿದ್ದೀರಿ? ತಾವು ಕೂಡ ಆರಾಮಿದ್ದೀರಿ?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ.
0: ಆಯ್ತ್ರಿ?
1: ಹಾ ಆಯ್ತು. ನಿಮ್ದಾಯ್ತಾ?
0: ನಂದು ಆಯ್ತು. ನಾನು ಒಂದು ಹಾಡ ಹೇಳ್ತೀನಿ,
1: ಕೇಳೋಣ. ಹಾಡಿ.
0: ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಮುಗಿಯೋದು ನಿನ್ನ ಮೋಸದ ಜಾಲ, ವೇಷವ ಕಳಿಸಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ, ಎಚ್ಚರಿಕೆ ಮಾನವ ಎಚ್ಚರಿಕೆ.
1: ಓಕೆ.
0: ಮೇಲೆಲ್ಲ ಹೊಳಕು, ಒಳಗೆಲ್ಲ ಹುಳಕು, ಮನಸ್ಸೆಲ್ಲ ಕೊಳಕು, ಏಕೆ ಮಾಡಿದ ಪಾಪ ಬೆನ್ನಿನ ಹಿಂದೆ ಬೆರಳಂತೆ ಬರುವುದು ಜೋಕೆ, ನೀನಾಗಲಂದು ಅಯ್ಯಯ್ಯೋ ಎನ್ನಲು, ಹಾ ಹಾ ಹಾ, ನೀನಾಗಲಂದು ಅಯ್ಯಯ್ಯೋ ಎನ್ನಲು, ಕೇಳಲ್ಲ ಯಾರು ಗೋಳು, ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಡಿಗ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಮುಗಿಯೋದು ನಿನ್ನ ಮೋಸದ ಜಾಲ. ಸಾಕ್ರಿ ಮೇಡಮ್.
1: ಓಕೆ, ಥ್ಯಾಂಕ್ ಯು.
0: ನಮಸ್ತೆ.
1: ಓಕೆ. ಎಸ್ ಸ್ನೇಹಿತರೆ, ನೀವು ಕೂಡ ಶಿವರಾಜ್ಕುಮಾರ್ ಅವರ ಅಭಿನಯದ ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹಾಡ್ಬೋದು ಅಂತ ಹೇಳ್ತಾ ಎಸ್ ಒಂದು ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಬರೋಣ. ವಿರಾಮದ ನಂತರ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅಭಿನಯದ ಗೀತೆಗಳನ್ನು ನೀವು ಹಾಡ್ಬೋದು. ಸಾಕಷ್ಟು ಫಿಲಮ್ಗಳಲ್ಲಿ ಅಭಿನಯ ಮಾಡಿದರೆ, ಒಂದಲ್ಲ ಎರಡಲ್ಲ 125 ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು. ಸೊ 9606926279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
8: ಹಲೋ. ಹಲೋ,
1: ನಮಸ್ತೆ. ಯಾರಿದು?
8: ಶೃಂಗೇರಿಯಿಂದ ವಾರಿಜಾಕ್ಷಿ ಮಧುಸೂದನ್.
1: ಓ, ಶೃಂಗೇರಿಯಿಂದ ವಾರಿಜಾಕ್ಷಿ ಮಧುಸೂದನ್ ಅವರು. ಮೇಡಮ್, ಹೇಗಿದ್ದೀರಿ?
8: ಚೆನ್ನಾಗಿದ್ದೀವಿ.
1: ಓಕೆ ಮೇಡಮ್, ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ?
8: ನಾನು ಶಿಲೇಖರ ಸಂಗೀತವ ಎರಡೇ ಲೈನ್ ಹೇಳ್ತೀನಿ ಅಷ್ಟೇ.
1: ಆಯ್ತು, ನಿಮ್ಗೆ ಎಷ್ಟು ಬರುತ್ತ ಅಷ್ಟು ಹಾಡಿಮ.
8: ಹೇಳ್ಬೋದ ಮೇಡಮ್?
1: ಹಾ, ಖಂಡಿತವಾಗ್ಲು ಹಾಡಿಮ.
8: ಶಿಲೆಗಳು ಸಂಗೀತ ಹಾಡಿದೆ, ಶಿಲೆಗಳು ಸಂಗೀತ ಹಾಡಿದೆ, ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿದೆ.
1: ಓಕೆ, ನಿಮ್ಮ ಶೃಂಗೇರಿಯಲ್ಲೂ ಶಿಲೆಗಳು ಸಂಗೀತವ ಹಾಡ್ತಾವಲ್ವಾ ಮೇಡಮ್?
8: ಖಂಡಿತ, ಪ್ರತಿಯೊಂದು ದೇವಸ್ಥಾನದಿರುವ ಅರ್ಥಪೂರ್ಣವಾಗಿದೆ. ಎಲ್ಲದೂ ಸಂಗೀತನೂ ಹೇಳುತ್ತೆ, ಎಲ್ಲದನ್ನು ತಿಳಿಸುತ್ತೆ.
1: ಎಸ್ ಮೇಡಮ್, ಖುಷಿ ಆಯ್ತು ಅಮ್ಮನವರ ಸನ್ನಿಧಿಯ ಒಂದು ಸ್ಥಳದಿಂದ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ.
9: ನಮಸ್ತೆ.
1: ನಮಸ್ತೆ, ಯಾರಿದು?
9: ತನುಜ ರವಿ, ಶಿವಮೊಗ್ಗ.
1: ತನುಜ ರವಿ ಮೇಡಮ್. ಮೇಡಮ್, ರೇಡಿಯೋ ಮ್ಯೂಟ್ ಮಾಡ್ಬೇಕು, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ಇಲ್ಲ, ನೀವೇ ದೂರಕ್ಕೆ ಬಂದ್ಬಿಡಿ
9: ಮೇಡಮ್. ಆಯ್ತು,
1: ಸೈಲೆಂಟ್ ಇರೋ ಪ್ಲೇಸಿಗೆ.
9: ಹಾಡು ಹೇಳ್ತೀನಿ.
1: ಹಾ, ಹಾಡಿಮ್ಮ. ತನುಜ ರವಿ ಅವರೇ.
9: ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಮಂದಾಗಿರು, ನಿನ್ನ ಬಿಡಲಾರೆ ನಾನೆಂದು, ಜೊತೆಯಾಗಿ ಹಿತವಾಗಿ ಸೇರಿ ನುಡಿವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನಿಂದು ಬೆಳಕಾಗಿರು, ನಿನ್ನ ಬಿಡಲಾರೆ ನಾನೆಂದಿರು.
1: ಓಕೆ, ಥ್ಯಾಂಕ್ ಯು. ಎಸ್
9: ಥ್ಯಾಂಕ್ ಯು ಮೇಡಮ್.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆಯನ್ನು ತೆಗೆದುಕೊಳ್ಳೋಣ. ನಮಸ್ತೆ.
10: ನಮಸ್ತೆ.
1: ನಮಸ್ತೆ ಶೆಟ್ರೆ.
10: ಹೇಳಿ,
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
10: ನಮ್ದು ಜೋಡಿ ಅಕ್ಕಿಯಿಂದ.
1: ಹಾ, ಹಾಡಿಮ.
10: ಶಿವರಾಜ್ ಕುಮಾರ್ ಅಲ್ಲ?
1: ಹೌದು.
10: ಓ ಚಂದ ಮಾಮ, ಓ ಚಂದ ಮಾಮ, ಓ ಚಂದ ಮಾಮ, ಓ ಚಂದ ಮಾಮ, ಬೆಳದಿಂಗಳ ಬೇಡಿದಾಗ ಸುಡುವಂತ ಬಿಸಿಲಾದೆಯಲ್ಲ, ಒಡಲೆಲ್ಲ ಬುಗಿಲಾಯಿತಲ್ಲ, ಓ ಚಂದ ಮಾಮ, ಓ ಚಂದ ಮಾಮ, ಬೆಳದಿಂಗಳ ಬೇಡಿದಾಗ ಸುಡುವಂತ ಬಿಸಿಲಾದೆಯಲ್ಲ, ಒಡಲೆಲ್ಲ ಬುಗಿಲಾಯಿತಲ್ಲ.

0: ಬೇಕಲ್ಲ ಅನುರಾಗ ಸತಿ ಸೇರಲಿಲ್ಲ. ಓ ಚಂದ ಮಾಮ, ಓ ಚಂದ ಮಾಮ, ಓ ಚಂದ ಮಾಮ, ಓ ಚಂದ ಮಾಮ.
1: ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ, ಎಸ್, ಓ ಚಂದ ಮಾಮನು ಅಂತ ಗೀತೆಯನ್ನು ಜೋಡಿ ಹಕ್ಕಿ ಫಿಲಮಿಂದ ಹಾಡಿದ್ರು ವೇದಾ ಶೆಟ್ಟಿ ಕಾಳವಾರ ಅವರು. ಎಸ್, ಇನ್ನು ಸ್ನೇಹಿತರೆ, ಓಕೆ, ಶಿವರಾಜ್ಕುಮಾರ್ ಅವ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್, ಮಹಾಲಕ್ಷ್ಮಿ ಮೇಡಮ್ ಅಲ್ಲ?
1: ಹೌದು, ಯಾಕೆ ಡೌಟು
2: ಮೇಡಮ್? ನಿಮ್ದು ಮತ್ತೆ ಶ್ವೇತಾರ ಅವ್ರ ಧ್ವನಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ.
1: ಅಬ್ಬಾ, ರೇ ಬಾಬಾ, ಚಾನ್ಸ್ ಇಲ್ವಲ್ಲ ಆ ತರ ಏನ್ ಕನ್ಫ್ಯೂಸ್ ಆಗ್ಲಿಕ್ಕೆ. ತುಂಬಾ
2: ಸೇಮ್ ಡಿಟೋ ಬರುತ್ತೆ ಮೇಡಮ್ ನಿಮ್ದವರು ಒಂದೊಂದ್ ಸರಿನ.
1: ಏನೋ ನಿಮ್ಮ ನಿಮ್ಮ ಭಾವಕ್ಕೆ, ನಿಮ್ಮ ನಿಮ್ಮ ಪಕೃತಿಗೆ ತಕ್ಕಂತೆ. ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಅದೇ ಮೇಡಮ್, ಆನಂದ್ ಚಿತ್ರದ ಟುವಿ ಟುವಿ ಟುವಿ ಎಂದು ಆಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ತೇಲುತ್ತಾ ಕೇಳುತ್ತಾ ಮೇಲನ ಹಾರಿದೆ ಹಾರಿದೆ. ಟುವಿ ಟುವಿ ಟುವಿ ಟುವಿ ಟುವಿ ಟುವಿ ಟುವಿ. ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್, ತುಂಬಾ ಬಿಂದಾಸ್ ಆಗಿದ್ದೀರಿ ಇವತ್ತು, ಇದೇ ಜೋಶ್ ಅಲ್ಲಿರಿ. ನೀವು ಕೂಡ ನಿಮ್ಮ ಗದ್ದೆ ತೋಟದಲ್ಲಿ ಈ ರೀತಿಯ ಒಂದ್ ಸೌಂಡ್ ಕೇಳ್ತಾ ಇರ್ತೀರ ಪಕ್ಷಿಗಳದ್ದು ಟುವಿ ಟುವಿ ಅಂತ?
2: ಆಗತ್ತೆ
1: ಸರ್, ನಮ್ ಕಡೆನೂ ಕೂಡ ಮಳೆ ಕಡಿಮೆ ಆಯ್ತು.
2: ನಿಮ್ಗೆ ಮಳೆ ಇಲ್ಲ ಅಂದ್ರೆ ನಮ್ಗಿಂದ ಎಲ್ಲಿ ಬರುತ್ತೆ ಮೇಡಮ್?
1: ಹೌದಲ್ವಾ?
2: ಹೌದು ಮೇಡಮ್, ಮಲೆನಾಡಲ್ಲೇ ಮಳೆ ಇಲ್ಲ ಅಂದ್ರೆ ಬಯಲ್ನಾಡಿಗಿಂದ ಎಲ್ಲಿ ಬರಬೇಕು?
1: ಆದ್ರೂ ಬರೋ ಚಾನ್ಸಸ್ ಇರತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಸರ್ ನಮ್ಮ ಅನಂತ ರಾಜು ಸರ್ ಅವರು ಟುವಿ ಟುವಿ ಅಂತ ತುಂಬಾ ಚೆನ್ನಾಗಿ ಹಾಡಿದ್ರು, ಹಾಗೆ ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ.
3: ಗುಡ್ ಮಾರ್ನಿಂಗ್ ಲಕ್ಷ್ಮಿ.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್.
3: ಚೆನ್ನಾಗಿದ್ದೀರಾ?
1: ಹಾ ಮೇಡಮ್, ತುಂಬಾ ದಿನಗಳ ಮೇಲೆ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ದೀನಿ.
3: ಏನ್ ಮಾಡೋದು, ಬರೀ ಜರ್ನಿ ಜರ್ನಿ ಜರ್ನಿ.
1: ಓಕೆ, ಎಲ್ಲ ಮುಗಿತಾ ಮೇಡಮ್ ಟ್ರಿಪ್ಪು?
3: ಸದ್ಯಕ್ಕೆ ಮುಗ್ದಿದೆ.
1: ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಮ್ಮೂರ ಮಂದಾರವೇ ಆಯ್ತಾ ಮಹಾಲಕ್ಷ್ಮಿ?
1: ಇಲ್ಲ ಮೇಡಮ್, ಹಾಡಿ.
3: ಹೇಳಕ್ ಹೋಗಿಲೆ?
1: ಇಲ್ಲ ಇಲ್ಲ ಇಲ್ಲ, ಹಾಗಿಲ್ಲ, ಹಾಡಿ.
3: ಹೇಳಕ್ ಹೋಗಿಲೆ.

0: ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು.
1: ಓಕೆ ಮೇಡಮ್,
0: ನಮ್ಮ ಶಿವಮೊಗ್ಗ ರೇಡಿಯೋ ಕಡೆಯಿಂದ ಆಸ್ ಎ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಒಂದ್ ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಹಾಡಿದ್ದೆ.
0: ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಮೇಡಮ್ ಸುಧಾ ಮಾತಾಡ್ತಾ ಇದ್ದೀನಿ.
1: ಗಂಗಾವತಿಯಿಂದ ಸುಧಾ ಮೇಡಮ್ ಅವರು, ನಿಮಗೆ ಹೆಲ್ಪ್ ಮಾಡಿದ್ದೆ ಯಾರು? ಮನೆಯವರು. ಅವ್ರಿಗೊಂದ್ ಥ್ಯಾಂಕ್ಸ್ ಹೇಳ್ಬಿಡಿ. ಸೂಪರ್, ಒಳ್ಳೆ ಕೋಆಪರೇಟ್ ಇದೆ. ಎಸ್ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಕುಮಾರ್ ಅವ್ರದ್ದು. ಚೆನ್ನಾಗಿ ಅಷ್ಟು ಎಲ್ಲ ಚೆನ್ನಾಗಿದ್ದಾವ ಮೇಡಮ್, ಒಂದ್ ಆಡ್ತೀನಿ.
1: ಹೌದು.
2: ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು ಬೇಡಂಬುತ್ತೀನಿ ಚೆಲುವೆ, ಬೇಡಂಬುತ್ತೀನಿ ಚೆಲುವೆ. ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತು ಕಲದೆ ಚೆಲುವೆ, ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು ಬೇಡಂಬುತ್ತೀನಿ ಚೆಲುವ, ಬೇಡಂಬುತ್ತೀನಿ ಚೆಲುವ. ನಾನು ಮೆಚ್ಚಿದ ಜೇನು ಹಚ್ಚಿದ ರಾಶಿ ರಾಶಿ ಮುತ್ತು ಸಲದೆ ಚೆಲುವ, ರಾಜ ಕೊಟ್ಟರು

0: ನಲೋಕ ಕೋಟಿ ಕೋಟಿ ಗಂಡಿದೆಯಲ್ಲಿ ನೀನು ಇದ್ದೆ ಹೂವುಗಳಲ್ಲಿ ತೋರಿ ಕೊಟ್ಟಳ ಗುಂಡಿಗೆ ಗೊಂದು ಹಾರ ಹಾಕು ತೋಳುಗಳಲ್ಲಿ ನೂರು ನೂರು ಕೋಹಿ ನೂರು ಕೂಗಿ ಕೊಟ್ಟರು ಬೇಡಾಂಬುತ್ತೀನಿ ಚೆಲುವ ಬೇಡಾಂಬುತ್ತೀನಿ ಚೆಲುವ.
1: ಥ್ಯಾಂಕ್ ಯು ಮೇಡಮ್.
2: ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಈ ಗೀತೆ, ತುಂಬಾ ಖುಷಿಯಾಗಿದೆ.
0: ಮುತ್ತಣ್ಣ ಪಿಕ್ಚರ್ ಇಂದ.
2: ಹೌದು, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
2: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ. ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್. ಯಾರಿದು?
3: ಗೀತಾ, ಶಿವಮೊಗ್ಗದಿಂದ.
2: ಓಕೆ ಗೀತಾ ಮೇಡಮ್, ಹೇಗಿದ್ದೀರಿ?
3: ಹಾ, ಚೆನ್ನಾಗಿದ್ದೀವಿ. ನೀವು ಯಾರು ಮಾತಾಡ್ತಿರೋದು ಇವತ್ತು?
2: ಯಾರು ಮಾತಾಡ್ತಾ ಇರೋದು, ಗೆಸ್ ಮಾಡಿ.
3: ಮಹಾಲಕ್ಷ್ಮಿ ಮೇಡಮ್, ಶ್ವೇತಾ, ರಂಜಿತಾ, ಮೂರು ಜನ ಇದ್ದೀರಾ.
2: ರಂಜಿತಾ ಅನ್ನೋರು ನಮ್ಮ ರೇಡಿಯೋದಲ್ಲಿ ಇಲ್ಲಲ್ಲ.
3: ರಕ್ಷಿತನಾ?
2: ರಕ್ಷಿತಾ, ಮಹಾಲಕ್ಷ್ಮಿ, ಶ್ವೇತಾ, ಪವಿತ್ರ, ಅರ್ಪಿತಾ, ಶ್ರೀಧರ್.
3: ಓಕೆ, ಇವತ್ ಯಾರು ಮಾತಾಡ್ತಿರೋದು?
2: ಯಾರು ಮಾತಾಡ್ತಾ ಇರೋದು, ಗೆಸ್ ಮಾಡಿ.
3: ಮಹಾಲಕ್ಷ್ಮಿ ಮೇಡಮ್ ಅವರ.
2: ಹೌದು, ಕರೆಕ್ಟ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಗೀತಾ ಅವ್ರೆ?
3: ನಾನು ಜೋಡಿ ಹಕ್ಕಿ ಫಿಲ್ಮ್ ಇಂದ, ಶಿವರಾಜ್ ಕುಮಾರ್ ಸ್ಪೆಷಲ್ ಅಲ್ವಾ ಇವತ್ತು?
2: ಹೌದು ಹೌದು ಹೌದು.
3: ಜೋಡಿ ಹಕ್ಕಿ ಫಿಲ್ಮ್ ಇಂದ ರಾಜೇಶ್ ಕೃಷ್ಣನ್ ಸರ್ ನನ್ನ ಫೇವರೈಟ್ ಅವರು. ಅವ್ರು ಹೇಳಿದ್ದ ನಂದು ಹಾಡು ಹೇಳ್ತೀನಿ.
2: ಹಾಡಿಮ್ಮ.
3: ಓಕೆ. ಹೇ ಹೇ ಹೇ ಹೋ, ಕುದುರೆಯೇರಿ ಸೂರ್ಯ ಬಂದವನೇ, ನಿದಿರೆ ಹಾರು ಮದ್ದು ತಂದವನೇ, ಮುಂಜಾನೆ ಬಳಗ ಬೆಳ್ಳಕ್ಕಿ ಬಳಗ ರಂಗೋಲೆ ಬಿಡಿಸಿ ಹಾಸೈತೆ ಸೆರಗ, ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ ಮುದ್ದಾದ ಹೂಗಳ ರೇಷಿಮೆ ಜಳಕ, ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿ ಲಾಲಿಯೋ, ಕುದುರೆಯೇರಿ ಸೂರ್ಯ ಬಂದವನೇ. ಎಲ್ಲ ಜೀವ ಜೀವನ ಈಗ ಶಿವರು ನೋಡಣ, ಆಹಾ ಮುದ್ದು ಬಾಲೆಯು ಹಸಿರ ಸೀರೆ ಉಟ್ಟಳು, ಹೊನ್ನ ಜರಿಯ ಕುಪ್ಪಸ ಕಿರಣ ಸೆರಗ ಹೊದ್ದಳು, ಇನ್ನು ಎಲ್ಲ ಚಿಂತೆಯು ನಿನ್ನ ಲೆಕ್ಕಕ್ಕೆಂದಳು, ಇನ್ನು ಎಲ್ಲ ಹಾಳೆಯು ಹೊಸ ತಿಂದಳು, ದಿನವೂ ನಗುತ್ತ ಬರುವ ಬೆಳಕು ಕಾಣುವಾತನ ಪುಣ್ಯ ಕಂಡ ಮೇಲೆ ಧನ್ಯ, ಕುದುರೆಯೇರಿ ಸೂರ್ಯ ಬಂದವನೇ, ನಿದಿರೆ ಹಾರು ಮದ್ದು ತಂದವನೇ. ಥ್ಯಾಂಕ್ ಯು.
2: ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು ಶ್ವೇತ್ ಮಹಾಲಕ್ಷ್ಮಿ. ಥ್ಯಾಂಕ್ ಯು.
2: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಆಕ್ಚುಲಿ ಈ ಜೋಡಿ ಅಕ್ಕಿ ಫಿಲಮಲ್ಲಿ ಪ್ರತಿಯೊಂದು ಸಾಂಗು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಯಾವ್ದು ಹಾಡಬೇಕು, ಯಾವ್ದು ಬಿಡಬೇಕು ಅನ್ನೋ ಒಂದು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಗೊಂದಲ ಆಗ್ಬಿಡುತ್ತೆ. ಎಸ್, ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
4: ಹಲೋ, ನಮಸ್ಕಾರಗಳು.
2: ನಮಸ್ಕಾರಗಳು ಸತೀಶ್ ಸರ್, ಹೇಗಿದ್ದೀರಿ?
4: ನಾವು ಸೂಪರ್ ಕಣ್ರಿ.
2: ಓಕೆ,
4: ಮಹಾಲಕ್ಷ್ಮಿ ಮೇಡಮ್ ಹೇಗಿದ್ದೀರಾ?
2: ಆರಾಮ್ ಸರ್, ಆರಾಮ್ ಸರ್. ಸರ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ?
4: ಏನ್ ತಿಂಡಿ ತಿಂದ್ರಿ?
2: ಪಲಾವ್ ಸರ್, ನಿಮ್ದು?
4: ನಮ್ದು ಉತ್ತಪ್ಪ, ಟೊಮ್ಯಾಟೊ ಉತ್ತಪ್ಪ.
2: ಟೊಮ್ಯಾಟೊ ಉತ್ತಪ್ಪ. ಓಕೆ,
4: ಟೊಮ್ಯಾಟೊ ಉತ್ತಪ್ಪ.
2: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಇವನ್ ನಂದು ಅವ್ರ ಸಾಂಗ್ಗಳೆಲ್ಲ ಫಿಲ್ಮ್ ಹಾಗೆ ಸಾಂಗು ಹಾಗೆ ಎಲ್ಲ ಆಲ್ ಟೈಮ್ ಗಳಲ್ವಾ?
2: ಹೌದು ಹೌದು.
4: ನೋಡು, ಅವರ ಸ್ಟಾರ್ಟಿಂಗ್ ಹಾಡನ್ನೇ ಒಂದು ಹಾಡುವುದು, ಯಾಕಂದ್ರೆ ಅವರ ಶಂಕರ್ ಗಣೇಶ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಭಾರಿ ಬ್ಯೂಟಿಫುಲ್ ಆಗಿ ಬಂದಿದೆ ಅದು. ಅಲ್ಲೇ ಒಂದು ಹಾಡು.
2: ಓಕೆ ಸರ್, ಹಾಡಿ ಕೇಳೋಣ.
4: ಟುವಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಟುವಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ, ಕೇಳುತ್ತ ಕೇಳು ಮೇಲೆ ನ ಹಾರಿದೆ, ಕೇಳುತ್ತ ಕೇಳುತ್ತ ಮೇಲೆ ನ ಹಾರಿದೆ ಹಾರಿದೆ, ತುವಿ ತುವಿ ತುವಿ ತುವಿ ತುವಿ, ಹೇ ರಪ್ಪ ರಪ್ಪ ರಪ್ಪ ಹರಪ್ಪ ರಪ್ಪ ರಪ್ಪ ಪಪ್ಪ ಪಪ್ಪ ಪಪ್ಪ ಪಪ್ಪ ಪಪ್ಪ ಪಪ್ಪ ಸೂರ್ಯನ ಕಿರಣದ ಕೈಯಲ್ಲಿ ಹಿಡಿದನು, ಓಡವ ಕರಗಿಸಿ ಆಡುತ್ತ ಕುಡಿದೆನು, ಎಣಿಸುತ್ತ ತಾರೆಯ ನಾನು ಕಳೆದೆನು ರಾತ್ರಿಯ ತರತಾರರ. ಸೂರ್ಯನ ಕಿರಣವ ಕೈಯಲ್ಲಿ ಹಿಡಿದನು, ಓಡವ ಕರಗಿಸಿ ಆಡುತ್ತ ಕುಡಿದನು, ಎಣಿಸುತ್ತ ತಾರೆಯ ನಾನು ಕಳೆದೆನು ರಾತ್ರಿಯ. ಮುಗಿಲ ಮೆತ್ತೆಯಲ್ಲಿ ತೇಲಿದೆ ಭುಗಿಯ ಅಂದ ಬಂದು ನೋಡಿದೆ, ಆಹಾ ಮುಗಿಲ ಮೆತ್ತೆಯಲ್ಲಿ ತೇಲಿದೆ ಭುವಿಯ ಅಂದ ಬಂದು ನೋಡಿದೆ. ತುವಿ ತುವಿ ಅಟುವಿ ಅಟುವಿ ತುವಿ ತುವಿ ತುವಿ ತುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ತುವಿ ತುವಿ ತುವಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ಕೇಳುತ್ತಾ ಜಾಯ್ ಮೇಲೆ ಹಾರಿದೆ ಹಾಡಿದೆ. ತುವಿ ತುವಿ ಅಟುವಿ ಅಟುವಿ ಅಟುವಿ.
2: ಸೂಪರ್, ತುಂಬಾ ಎನರ್ಜೆಟಿಕ್ ಸಾಂಗ್, ತುಂಬಾ ಚೆಂದ.
4: ಎನರ್ಜೆಟಿಕ್ ಸಾಂಗ್ ಮತ್ತೆ ಎಸ್ ಪಿ ಬಿ ಅವರು ಅಷ್ಟೇ
2: ಹಾಡಿದ್ದಾರೆ,
4: ಮತ್ತೆ ಶಂಕರ್ ಗಣೇಶ್ ಅವರ ಮ್ಯೂಸಿಕ್ ಕೂಡ ಅಷ್ಟೇ ನಂಬರ್ ಒನ್ ಆಗಿ ಮೂಡಿ ಬಂದಿದೆ.
2: ಕರೆಕ್ಟ್ ಸರ್, ತುಂಬಾ ಅದ್ಭುತ.
4: ಒಟ್ಟಾರೆ ಮೇಲೆ ಟೋಟೆ ಫೀಡ್ ಅಲ್ಲೂ ಮೂರು, ಯಾವ್ದು ಗೀತಾ ರಚನೆ, ಸಂಗೀತ ಮತ್ತು ಗಾಯನ ಎಲ್ಲದರಲ್ಲೂ ಅವ್ವಲ್.
2: ಹೌದು ಸರ್, ಹೌದು
4: ಅಲ್ವಾ. ಆಯ್ತು, ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮುಂಬರ್ತಾ ಇದೆ, ನೀವು ಕೂಡ ಚೆನ್ನಾಗಿ ನಡೆಸಿಕೊಡ್ತಾ ಇದ್ರಿ. ಮತ್ತೊಮ್ಮೆ ನಿಮಗೂ ಎಲ್ಲ ಕೇಳುಗರಿಗೂ ಧನ್ಯವಾದ, ವಂದರಿ.
2: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ. ಬಸವನ ಬಾಗೇವಾಡಿ ರಮೇಶ್ ಸರ್ ಅವರ?
5: ಹೌದ್ರಿ ಮೇಡಮ್, ನಾ ಬಾಗೇವಾಡಿ ರಮೇಶ್ ರೀ. ಆರಾಮಿದ್ದೀರಿ ಮೇಡಮ್?
2: ಹಾ ಸರ್, ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ನಾವೊಂದು ಅಸುರದ ಒಂದು ಎರಡು ಲೈನ್ ಹೇಳ್ತೀನಿ ಮೇಡಮ್.
2: ಹಾ ಸರ್.
5: ಸೂರಜ್ ಕುಮಾರ್ ಅವ್ರ ಹುಟ್ಟಾ ಬಲ್ರಿ ಮೇಡಮ್?
2: ಹಾ, ಮೊನ್ನೆ ಆಚರಿಸ್ಕೊಂಡ್ರು ಸರ್, ಭಾನುವಾರ ಜುಲೈ 12ಕ್ಕೆ.
5: ಹಾ
2: ಹಾಡಿ ಸರ್.
5: ನಂಗು ಮೊದಲು ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ ಎಲ್ಲರಿಗೂ ಹೀಗೇನ ಹೇಳದೇನೆ ಕೇಳದೇನೆ ಬರುವುದಿಂತ ಪ್ರೇಮ ಎಲ್ಲರಿಗೂ ಹೀಗೇನ ಒಂದು ಕ್ಷಣದಲ್ಲೇ ಮನಸ್ಸು ಮಾಯವಾಯಿತು ಕೋಟಿ ಕನಸುಗಳು ಕಣ್ಣು ತುಂಬಿತು ಹಗಲು ರಾತ್ರಿ ಒಂದೇ ಈ ಪ್ರೀತಿ ಕಣ್ಣಿಗೆ ಈ ಪ್ರೀತಿ ಕಣ್ಣ ಮುಂದೆ ನಾವಿಬ್ಬರೂ ಅರಳು ಮಲ್ಲಿಗೆ ನಂಗು ಮೊದಲು ನಿಂಗು ಮೊದಲು ಇಂಥ ಪ್ರೀತಿ ಪ್ರೇಮ ಎಲ್ಲರಿಗೂ ಹೀಗೇನ.
2: ಓಕೆ,
5: ಸಾಕು ಮೇಡಮ್.
2: ನಿಮಗೆ ಹೇಳ್ದೆ ಕೇಳ್ದೆ ಯಾವಾಗ ಪ್ರೀತಿ ಪ್ರೇಮ ಬಂತು ನಿಮ್ಮ ಮೇಡಮ್ ಅವ್ರ ಮೇಲೆ?
5: 2009ರಲ್ರಿ ಮೇಡಮ್.
2: 2009ಕ್ಕೆ ಬಂತ?
5: ಹೌದ್ರಿ ಮೇಡಮ್.
2: ಓಕೆ, ಸೂಪರ್. ಯಾವಾಗ್ಲೂ ಇದೇ ತರ ಖುಷಿಯಾಗಿರಿ ರಮೇಶ್ ಸರ್. ಥ್ಯಾಂಕ್ ಯು.
5: ಹಾ, ನಿಮ್ಮ ಆಶೀರ್ವಾದ ಹಿಂಗ ಇರ್ಲಿ ಮೇಡಮ್.
2: ಹಾ ಸರ್, ಥ್ಯಾಂಕ್ ಯು.
5: ಹಾ, ಧನ್ಯವಾದಗಳು ಮೇಡಮ್.
2: ಓಕೆ, ಸ್ನೇಹಿತರೆ, ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಮತ್ತೆ ನಾ ವಾಪಸ್ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
9: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
8: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
9: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
8: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
9: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು,
10: ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
11: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಅಭಿನಯದ ಗೀತೆಗಳನ್ನು ನೀವು ಹಾಡ್ಬೋದು. 9686069969 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
12: ಹಾಯ್ ಮಹಾಲಕ್ಷ್ಮಿ.
11: ಹಾಯ್ ಮೋನಿಕಾ ಮೇಡಮ್, ಹೇಗಿದ್ದೀರಿ?
12: ಎಷ್ಟೊಂದು ದಿನ ಆಗಿತ್ತು.
11: ಹೌದು, ಹೌದು, ತುಂಬಾ ದಿನ ಆದ್ಮೇಲೆ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ದೀನಿ.
12: ವಾಯ್ಸ್ ತುಂಬಾ ಸ್ಲೋ ಕೇಳ್ತಾ ಇದೆ ಮಹಾಲಕ್ಷ್ಮಿ.
11: ಹೌದಾ? ಇವಾಗ ಇವಾಗ ಓಕೆನಾ?
12: ಹಾ, ಈಗ ಪರವಾಗಿಲ್ಲ.
11: ಓಕೆನಾ? ಹಾ ಮೇಡಮ್, ಯಾಕೆ
12: ಶಿವಮೊಗ್ಗ ಆದ್ಮೇ ತುಂಬಾ ದೂರ ಇಲ್ಲ, ಆದ್ರೆ ನೀವು ಯಾಕೋ ದೂರ ಆಗ್ಬಿಟ್ಟಿದ್ದೀರಾ?
11: ನಾವು ಇದ್ದಾಗೆ ಇದೀವಿ, ನಮ್ಮ ಆಫೀಸ್ ಅಲ್ಲೇ ಇದೀವಿ. ನೀವು ಮೇಡಮ್ ಯಾವ ಗೀತನ ಮಾಡ್ಕೊಂಡಿದ್ದೀರಿ?
12: ಶಿವಣ್ಣ ಅವ್ರದ್ದು ಬರ್ತಡೇ ಆಯ್ತು ಅವ್ರದ್ದು. ಆದ್ರೆ ಜಾನಕಿ ಅಮ್ಮ ಅವರ ಅಗಲಿಕೆಯಿಂದ ಅವ್ರ ಬರ್ತಡೇ ನಮ್ಗಷ್ಟು ಇದು ಅನ್ನಿಸ್ಲಿಲ್ಲ.
11: ಯಾಕಂದ್ರೆ
12: ಖುಷಿಗಿಂತ ನೋವೇ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ. ಆದ್ರೆ ಅವ್ರೆಲ್ಲಾ ಸಿನಿಮಾ ಎಲ್ಲಾ ಗೀತೆಗಳು ಬಹಳ ಚೆನ್ನಾಗಿದೆ. ಅದ್ರದ್ದು ಇವ್ರದ ಶಿವರಾಜ್ಕುಮಾರ್ ಮಲಶ್ರೀದ್ ಒಂದು ಸಾಂಗ್
11: ಹಾಡಿ.
12: ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ಮುತ್ತು ಮುತ್ತು ಮಾತು ಮುತ್ತು

0: ಚಂದ ಇದು ತಾನೇ ಅನುರಾಗ ಇದು ತಾನೇ ಶುಭಯೋಗ ಮನವಿಯಾಲಿಯ ಮಾಡಿದೆ ಮತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಹಿತವಾಗಿ ಸುಖವಾಗಿ ಸರಿಯಾದ ಕನಸಾಗಿ ಮನವಿಯಾಲಿಯ ಹಾಡಿದೆ ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು.
1: ಓಕೆ, ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು.
1: ಎಸ್ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
1: ಸತೀಶ್ ಸರ್ ನಮಸ್ತೆ. ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಮೇಡಮ್? ಇದು ಒಂದು ನಮ್ಮೂರ ಮುಂದಾರ.
1: ಹಾ ಸರ್, ಹಾಡಿ.
3: ನಿನ್ನೆ ಹರುಷ ನನಗೆ ಹೊಸ ನೀತ,

0: ಬಾಳಲಿ ನಂದ ಹಾಸ ಎಂದು ನಿಂದೆ, ನಿನ್ನ ಜಯವು ಎಂದು ನಿಂದೆ. ಒಲವೇ ಒಲವೇ ನಿನ್ನದೇ ಗೆಲುವು, ಓಂಕಾರದಿ ಕಂಡೆ ಪ್ರೇಮನಾದವ. ಈ ತಾಣದಿ ತಂದೆ ನೀ ಶುಭೋದಯ, ಅನುರಾಗ ನದಿಯು ಜೇನ ಕಡಲ ಸೇರಿತು. ಪ್ರಿಯರಾಗದಿಂದ ಬದುಕೆ ಗೆಲುವ ಕಂಡಿತು. ನಿನ್ನದೇ ಸ್ವರವು ನಿನ್ನದೇ ವರವು, ಓಂಕಾರದಿ ಕಂಡ ಪ್ರೇಮನಾದವ. ಒಲವು ಇರುವ ಮನಸ್ಸಿಗೆ ಶಾಂತ, ಗೆಳತಿ ಹರಿಸು ಹರುಷ ಸಂಗೀತ. ಓಹೋ ನೂರಾರು ಹೂವು ಮಾಡಾದವು, ನೀ ನನ್ನ ಕೈಯಲ್ಲ ಸಾಕಾರವು. ಮನ ತುಂಬ ನಿನ್ನ ಜನ, ಬದುಕೆಲ್ಲ ಚೈತ್ರ ಗಾನ. ನಿನ್ನದೇ ಸ್ವರವು ನಿನ್ನದೇ ವರವು.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು,
2: ಥ್ಯಾಂಕ್ ಯು ಬ್ರೋ.
1: ಎಸ್ ಸರ್, ಎಸ್ ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್. ಹಾ ಸರ್, ಆಯ್ತು. ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹೌದು ಸರ್, ಹೌದು. ಆಯ್ತು ಸರ್, ಹಾಡಿ ಹಾಡಿ.
0: ನನ್ನ ಪ್ರೀತಿಯ ದೇವತೆಯು ಬಳಿ ತಂದಳು, ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಬೆಳ್ಳಿ ಬೆಳಕಿನ ದಿನ ನನಗೆ ಎಂದೆ, ಇಂದನು ಕುಲದ ಮಗಳದ ದೊರೆಯ ಮಗಳಂತೆ. ಬೆನ್ನು ಬೆನ್ನರ
1: ಮಿಸ್ ಆಯ್ತಾ? ಇರ್ಲಿ ಸರ್, ಪರವಾಗಿಲ್ಲ. ಇರ್ಲಿ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು,
2: ಥ್ಯಾಂಕ್ ಯು.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಬೀನಾ ಮೇಡಮ್.
3: ಸಿಗತ್ತ ಇಲ್ಲ ಅನ್ಕೊಂಡ್.
1: ಸಿಗ್ತಲ್ಲ, ಖುಷಿ ಆಯ್ತಾ?
3: ಸಿಗ್ತಲ್ಲಪ್ಪ, ಖುಷಿ ಆಯ್ತು.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದಿರಿ?
3: ಟಿಕ್ ಟಿಕ್ ಟಿಕ್ ಅವ್ರದೇ ಅಲ್ವಾ?
1: ಹೌದೌದು, ಅವ್ರದೇ. ಆನಂದ್ ಫಿಲ್ಮ್.
3: ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ, ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ.

0: ceriki. Tik tik tik tik tik tik tik tik tik tik tik tik tik tik. Baru tidak kalah. Nilalah palaku, walagilah huluku. Manisilah kolaku, leki. Madida papa, bennina hinde. Nelalante ideyo joki. Indalla nale, janarella ninna. ಇಂದಲ್ಲ ನಾಳೆ ಜನರೆಲ್ಲ ನಿನ್ನ ಚಂಡಂತೆ ಜಾಡಿಸಬೇಕೆ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಟಿಕ್ ಬರುತ್ತಿದೆ ಕಾಲ ಮುಗಿಯುವುದು ನಿನ್ನ ಮೋಸದ ಜಾಲ ವೇಷವ ಬೆಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ ಮಾನವ ಗೌರವ ನಿನಗಿಲ್ಲ.
1: ಓಕೆ, ಥ್ಯಾಂಕ್ ಯು, ತುಂಬಾ ಚಂದ ಹಾಡಿದ್ರಿ. ಥ್ಯಾಂಕ್ ಯು. ಎಸ್ ಮೇಡಮ್. ಓಕೆ, ಎಸ್ ಸ್ನೇಹಿತರೆ, ಈ ರೀತಿಯಲ್ಲಿ ಒಂದಕ್ಕಿಂತ ಒಂದು ಗೀತೆಗಳು ತುಂಬಾನೇ ಅದ್ಭುತವಾಗಿದ್ದಾವೆ, ಶಿವರಾಜ್ಕುಮಾರ್ ಅವರ ಅಭಿನಯದ ಗೀತೆಗಳು. ಎಸ್ ಹಾಗೆ ಸ್ನೇಹಿತರೆ, ಇವರಿಗೆ ಡಾಕ್ಟರ್ ಅನ್ನುವಂತಹ ಒಂದು ಪದವಿಯನ್ನು ಕೊಟ್ಟಿದ್ದು, ಡಾಕ್ಟರೇಟ್ ಗೌರವ ಕೊಟ್ಟು ಸನ್ಮಾನ ಮಾಡಿದ್ದು ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ. ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಲಾಗಿದೆ. ಸೊ ಈಗ ಇವರು ಡಾಕ್ಟರ್ ಶಿವರಾಜ್ಕುಮಾರ್ ಆಗಿದ್ದಾರೆ. ಎಸ್ ಹಾಗೆ ಓಂ ಫಿಲಂ ಇರ್ಬೋದು, ಹೃದಯ ಹೃದಯ ಇರ್ಬೋದು, ಚಿಗುರಿದ ಕನಸು, ಜೋಗಿ, ಹಾಗೆ ನಮ್ಮೂರ ಮಂದಾರ ಹೂವೆ, AK-47, ತಮಸ್ಸು, ಜೋಗಿ, ಬಜರಂಗಿ, ವಜ್ರಕಾಯ, ಮುಫ್ತಿ, ಟಗರು, ಭೈರತಿ ರಣಗಲ್, ಈ ರೀತಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ತೆಗೆದಿದ್ದಾರೆ. 125 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಜೊತೆಗೆ ಅಷ್ಟೇ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ ಶಿವರಾಜ್ಕುಮಾರ್ ಅವರು. ಸೊ ಮೊನ್ನೆ ಜುಲೈ 12 ಇವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು. ಸೊ ಅದೇ ದಿನ ಎಸ್ ಜಾನಕಿ ಅಮ್ಮನವರು ಕೂಡ ನಮ್ಮನ್ನೆಲ್ಲ ಆಗಲಿದ್ರು. ಸೊ ಅದಕ್ಕೋಸ್ಕರ ಇವರು ಹುಟ್ಟುಹಬ್ಬವನ್ನು ತುಂಬಾ ಸಿಂಪಲಾಗಿ ಆಚರಿಸ್ಕೊಂಡಿದ್ದು ಆಯಿತು. ಸೊ ಇದಾಗಿತ್ತು ಸ್ನೇಹಿತರೆ ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ವಿಶೇಷತೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ತುಂಬ ಚಂದ ಚಂದವಾಗಿ ಹಾಡಿದ್ರು. ನಿಮ್ಮ ಗೀತೆಗಳನ್ನೆಲ್ಲ ಕೇಳಿ ಖುಷಿಯಾಯಿತು. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಒಂದಿಷ್ಟು ಜ್ಞಾನ ಮನೋರಂಜನೆಯೊಂದಿಗೆ ನಾವು ಸದಾ ನಿಮ್ಮೊಟ್ಟೆಗಿರ್ತೀವಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಸದಾ ನಮ್ಮೊಟ್ಟೆಗಿರಲಿ ಅಂತ ಹೇಳ್ತಾ ಒಂದು ಸಣ್ಣ 2 ಹಾಡನ್ನು ಹಾಡುವುದರ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವ. ಈ ಸಂಜೆ ರಂಗಲ್ಲಿ, ಈ ತಂಪು ಗಾಳಿಲಿ, ಜೊತೆಯ

ನನ್ನ ಪ್ರಾಣ, ನಮ್ಮ ಪ್ರಣಯ ಮಧುರಗಾನ. ನೀನೇ ನನ್ನ ಪ್ರಾಣ, ನಮ್ಮ ಪ್ರಣಯ ಮಧುರಗಾನ. ನಿನ್ನ ಬಿಡಲಾರೆ ನಾನೆಂದಿಗೂ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ. ಎಸ್, ಸ್ನೇಹಿತರೆ, ನೀವು ಕೂಡ ನಮ್ಮೊಟ್ಟಿಗೆ ಜೊತೆಯಾಗಿ ಹಿತವಾಗಿ ನಾವೆಲ್ಲರೂ ಕೂಡ ಸೇರಿ ನಡೆಯೋಣ, ಸೇರಿ ನುಡಿಯೋಣ ಅಂತ ಹೇಳ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಇದೇ ರೀತಿ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756661.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನೀಗ ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ನಿಹಾರಿಕೆ ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ನಿಹಾರಿಕೆ. ಅವಳ ಹಣೆಯ ಮೇಲಿನ ಬಾಸಿಂಗ ನನಗಂದು ಹಿಡಿಸಿರಲಿಲ್ಲ. ಅದನ್ನ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ದೆ ಕೂಡ. ಕಣ್ಣನ್ನ ಇಷ್ಟಗಳ ಮಾಡಿದ್ಲು, ಸಣ್ಣಕ್ಕೆ ಚೂಟಿದ್ಲು ಕೂಡ. ಆದ್ರೆ ಮದುಮಗಳ ಆ ಮೆರುಗು ಅವಳನ್ನ ಎಲ್ಲಿಲ್ಲದಷ್ಟು ಚಂದವಾಗಿಸಿತ್ತು. ಅದರಲ್ಲಿ ಬಾಸಿಂಗದ ಪಾಲಿದ್ದರೂ ಇರಬಹುದು. ಒಬ್ಬರ ಕೈ ಹಿಡಿದು ಒಬ್ಬರು ಆ ಅಗ್ನಿಕುಂಡವನ್ನ ಸುತ್ತುತ್ತಾ ಇದ್ವಿ. ಅದೆಷ್ಟು ಕನಸಿತ್ತು, ನಿರೀಕ್ಷೆಗಳಿತ್ತು, ನಗುವಿತ್ತು ನಮ್ಮಿಬ್ಬರ ಮುಖದಲ್ಲಿ. ಮುಂದಿದ್ದ ದೊಡ್ಡ ಪಯಣಕ್ಕೊಂದು ಚಿಕ್ಕ ತಯಾರಿಯ ಪಯಣದಿಂತಿತ್ತು ಆ ಸುತ್ತು. ಕೈ ಬೆರಳನ್ನ ಎಣಿಸುತ್ತಿದ್ದೆ. ಅಂದಿದ್ದ ಸಾವಿರ ಸಾವಿರ ಕನಸು, ಆಸೆ, ಭರವಸೆಗಳು ಈ 2 ವರ್ಷದ ನಂತರ ಇಂದಿಷ್ಟವೆ ಎಂದು ಯಾಕೋ ಕೈ ಬೆರಳುಗಳು ಹೆಚ್ಚಿಸಿದವು. ರಾತ್ರಿ 1 ಗಂಟೆಯಾಗಿತ್ತೇನೋ. ಹಚ್ಚಿದ್ದ ಸಿಗರೇಟ್ ಸೇದಿದ ಹಾಗೆ ಮುಗಿದಿತ್ತು. ಮದುವೆಯ ಸೀಡಿಯನ್ನ ಹಾಗೆ ತೆಗೆದು ಪೌಚ್ ಒಳಗಡೆ ಹಾಕಿ ಕೋಣೆಗೆ ಹೋದೆ. ಮನಸ್ಸೇಕೋ ಸರಿ ಇರಲಿಲ್ಲ. ಮಳೆ ನಿಂತು ಹೋದ್ಮೇಲೆ ಮಳೆ ಬಂದ್ ಹೋಯ್ತು ಅಂತ ಖುಷಿ ಪಡ್ಲೋ, ಅಥವಾ ಮಳೆ ನಿಂತು ಹೋಯ್ತೆಂದು ದುಃಖ ಪಡ್ಲೋ ಎಂಬ ಗೊಂದಲದ ಭಾವ. ಪಕ್ಕದಲ್ಲಿ ಮಲಗಿದ್ದವಳು ನನ್ನ ಹೆಂಡತಿ. ಆದ್ರೂ ಆ ಕ್ಷಣಕ್ಕೆ ನಾನು ಏಕಾಂಗಿ. ಆ ಮೊದಲ ದಿನದ ನೆನಪುಗಳು ಹಾಗೆ ಗೋಡೆಯ ಮೇಲೆ ಮೂಡಿ ಬಂದಂತಾಯ್ತು. ಮೂಲೆಯಲ್ಲಿದ್ದ ಹಲ್ಲಿ ಎಲ್ಲವನ್ನೂ ನೆನಪಿಸಿದ್ದು. ಊರಿಂದ ಮದುವೆ ಮುಗಿಸಿ ಮೊದಲ ಸಲ ಅವಳು ಮನೆಗೆ ಬಂದಾಗ ಬಾಗಿಲ ಮೇಲಿಂದ ಹಲ್ಲಿ ಅವಳ ಮೇಲೆ ಬಿದ್ದು ಬಿಟ್ಟಿತ್ತು. ಅಪಶಕುನವೋ ಶುಭಶಕುನವೋ ಅವಳ ಬೆಚ್ಚಿ ನನ್ನ ತಿರುಗಿ ತಬ್ಬಿ ಹಿಡಿದಿದ್ಲು. ಅದು ಅವಳು ನನ್ನನ್ನ ಮೊದಲ ಬಾರಿ ತಬ್ಬಿ ಹಿಡಿದಿತ್ತು. ಯಾವ ಸೂಚನೆಯೂ ಕೊಡದೆ ಅವಳು ಹಿಡಿದಿದ್ದ ಆ ಅಪ್ಪುಗೆಯಲ್ಲಿ 108 ಭಾವವಿತ್ತು. ಸೋಲು ಗೆಲುವೆಂಬ ಲೆಕ್ಕವಿಲ್ಲದೆ ಶರಣಾದಂತಿತ್ತು. ಮದುವೆಯ ಆ ಮೊದಲ ದಿನಗಳು ಅದೆಷ್ಟು ಮೋಜು, ಅಷ್ಟೇ ಗೊಂದಲಮಯವೂ ಕೂಡ. ಮೋಜಿಗಾಗಿ ಮದುವೆಯಾದನ ನಾನು, ಅಥವಾ ಎಲ್ಲರಂತೆ ಮದುವೆ ಆಗ್ಬೇಕೆಂದು ಆದ್ನ, ಅಥವಾ ಗೊತ್ತಿಲ್ಲ. ಆದ್ರೆ ಅವಳು ನನ್ನನ್ನ ಕೋತಿ ಎಂದೇ ಬೈಯುವಾಗ ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿ ಆ ಒದ್ದೆ ಕೂದಲನ್ನ ತಂದು ನನ್ನ ಮುಖದ ಮೇಲೆ ಹಾಯುವಾಗ, ಕೋಪದಲ್ಲಿ ಮುಷ್ಟಿ ಕಟ್ಟಿ ನನ್ನ ಬೆನ್ನು ಗುದ್ದುವಾಗ, ಯಾವುದೋ ದುರಂತ ಸಿನಿಮಾದ ಕೊನೆಯಲ್ಲಿ ನನ್ನ ಜೊತೆ ಕುಳಿತು ಅಳುವಾಗ, ಮುದ್ದು ಹೆಚ್ಚಾದಾಗ ಬಂದು ನನ್ನ ಮೂಗನ್ನ ಒತ್ತುವಾಗ, ಜಗಳವಾಡಿದ ದಿನ ಬೇಕೆಂದೇ ಅಡುಗೆಯಲ್ಲಿ ಉಪ್ಪು ಹೆಚ್ಚಾದಾಗ, ಅಪರೂಪಕ್ಕೊಮ್ಮೆ ನನ್ನ ಅಂಗಿ ತೊಟ್ಟು ಮೆರೆವಾಗ, ಅವಳ ಸೀರೆಯ ನೆರಿಗೆ ಹಾಕುವಾಗ, ಮೋಹದಲ್ಲಿ ಮಿಂದೆದ್ದು ಐ ಲವ್ ಯು ಕಣೆ ಎಂದು ಅವಳ ಹಣೆಗೆ ಮುತ್ತಿಡುವಾಗ, ಮದುವೆ ಎಂಬುದು ಅದೆಷ್ಟು ಅದ್ಭುತ ಪರಿಕಲ್ಪನೆ. ಆದ್ರೆ ಇದೆಲ್ಲವೂ ಮದುವೆ ಎಂಬ ವ್ಯಾಪಾರದ ಸೀಮಿತ ಅವಧಿಯ ಕೊಡುಗೆ ಮಾತ್ರ. ನನಗೆ ಬೇರೆಯವರ ದಾಂಪತ್ಯದ ಬಗ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ಮದುವೆಯ ಕೊಡುಗೆಗಳು ಬಹುಶಃ ಮುಗಿದಿತ್ತು. ಈ 2 ವರ್ಷಗಳಲ್ಲಿ ಅಂಥದ್ದೇನೂ ಬದಲಾಗಿತ್ತು? ನನ್ನ ಪ್ಯಾಂಟಿನ ಸೈಜ್ 32-34 ಆಗಿದೆ ಬಿಟ್ರೆ ನನ್ನಲ್ಲೇನೂ ಬದಲಾಗ್ಲಿಲ್ಲ. ಆದ್ರೆ ಅವಳ ನಡವಳಿಕೆ ಮಾತ್ರ ಸಂಪೂರ್ಣ ಬದಲಾಗಿತ್ತು. ಮೊದಮೊದಲು ಸೀರೆಯನ್ನ ಉಟ್ಟು ನನ್ನ ಮುಂದೆ ನಿಂತು ಕೇಳಿರೋಳು, ಹೇಗ್ ಕಾಣ್ತಿದ್ದೀನಿ ಅಂತ. ಈಗ ನನ್ನ ಕೇಳೋ ಬದಲು ಫೇಸ್ಬುಕ್ನ ಕೇಳ್ತಾಳೆ. ಯಾರ್ಯಾರ ದೋಪೋಲಿ ಹೊಗಳಿಕೆಗೆ ಕಮೆಂಟ್ಗಳು ಮೊನಚು ಸೂಜಿಯಲ್ಲಿ ಇರಿದ ಭಾವ ನೀಡುತ್ತದೆ. ಆದ್ರೆ ಅವು ಅವಳಿಗೆ ಸಂತೋಷವನ್ನೇ ಕೊಟ್ಟಿರಬಹುದು. ಮಾತುಗಳಲ್ಲಿ ಭಾವುಕತೆಯ ತೇವ ಆರಿ ಹೋಗಿತ್ತು. ಎಲ್ಲೋ ತಿಂಗಳಿಗೊಮ್ಮೆ ಅವಳು ನಕ್ರೆ, ಬೇಸಿಗೆಯಲ್ಲಿ ಮಳೆ ಹುಯ್ದಂತೆ. ಆದ್ರೆ ಮಳೆಗಾಲಕ್ಕಾಗಿ

ಜಾತಕ ಕೂಡಿತ್ತು. ಇವಿಷ್ಟು ಸಾಕೆಂದುಕೊಂಡೆ. ಪ್ರೀತಿಸದ ಆಕರ್ಷಣೆಗೂ ಒಳಗಾಗದ ಸಂಗಾತಿಗೆ ಬಾಳ ಸಂಗಾತಿಯ ಸ್ಥಾನ ನೀಡಿದ್ದೆ. ಎಲ್ಲವೂ ಸಾಕಾಗಿತ್ತು. ಬಂಧಗಳಿಲ್ಲದ ಬಂಧನದಿಂದ ಬಿಡುಗಡೆ ಬೇಕಿತ್ತು. ಮದುವೆಯಾದ ಮೇಲೆ ಸ್ನೇಹಿತರು ದೂರವಾದ್ರು, ಹೆಂಡತಿ ಸ್ನೇಹಿತೆಯಾಗಲಿಲ್ಲ. ಸಂತಾಪ ಹೇಳುವ ಕಿವಿ ಬೇಕಿತ್ತು. ಮನಸ್ಸು ಮತ್ತೊಂದು ಸಂಬಂಧವನ್ನ ಹುಡುಕಿ ಹೊರಟಿತ್ತು. ಹುಡುಕಿ ಹೊರಟಿದ್ದು ನೈತಿಕ ಸಂಬಂಧವನ್ನೇ. ದೊರೆತದ್ದು ನೈತಿಕತೆಯೇ ಇತ್ತು. ಆದ್ರೆ ಅಂತರ್ಜಾಲದಲ್ಲಿ ಪರಿಚಯವಾದವಳು. ಯಾರದ್ದು ಹೆಸರನ್ನ ನನ್ನ ಹೆಸರೆಂದಿದ್ದೆ. ಅವಳು ಹಾಗೆಯೇ ಮಾಡಿರಬಹುದು. ನಮ್ಮ ಸಂಬಂಧದಲ್ಲಿ ಹೆಸರಿಗೆ ಬೆಲೆ ಬೇಕಾಗಿರಲಿಲ್ಲ. ಹೆಸರು ನಕಲಿಯಾಗಿದ್ರೂ ಹಂಚಿಕೊಳ್ಳುವ ಭಾವನೆಗಳು ಅಸಲಿಯಾಗಿದ್ವು. ವಿಳಾಸ, ಭಾವಚಿತ್ರ, ಫೋನ್ ನಂಬರ್ ಯಾವುದರ ವಿನಿಮಯ ಬೇಡವೆಂಬ ಒಡಂಬಡಿಕೆಯಾಗಿತ್ತು. ವಿನಿಮಯ ಮಾಡಿಕೊಳ್ಳಲು ನಮ್ಮಿಬ್ಬರ ನಡುವೆ ದುಃಖ ಬೇಕಾದಷ್ಟಿತ್ತು. ಸಮಾನ ದುಃಖಿಗಳು. ಮುಖ ಪರಿಚಯವಿಲ್ಲ, ಧ್ವನಿ ಕೇಳಲಿಲ್ಲ, ಆದರೂ ಹೃದಯಕ್ಕೆ ಹತ್ತಿರ. ಈ ಸಂಬಂಧದಲ್ಲಿ ನಕಲಿ ವ್ಯಕ್ತಿತ್ವದ ಚಾಹಿಯನ್ನ ವೈಭವೀಕರಿಸುವ ಸಣ್ಣತನವಿರಲಿಲ್ಲ. ಪರಿಶುದ್ಧ ಸ್ನೇಹವೆಂದರೆ ತಪ್ಪಾಗಬಹುದು, ಪ್ರೇಮವೆಂದರೆ ಸರಿಯಾಗಲಾರದು. ಅದಕ್ಕೆ ಸದ್ಯಕ್ಕೆ ನಮ್ಮ ಸಂಬಂಧಕ್ಕೆ ಯಾವುದೇ ಹೆಸರಿಟ್ಟಿಲ್ಲ. ಹೆಂಡತಿಯ ಕಣ್ಣು ತಪ್ಪಿಸಿ ನಡೆಯುತ್ತಿತ್ತು. ತಪ್ಪು ಮಾಡುತ್ತಿರುವನೆಂದಲ್ಲ, ತಪ್ಪಲ್ಲವೆಂದೂ ಅಲ್ಲ. ಐ ಥಿಂಕ್ ಇವನ್ ಶಿ ಹ್ಯಾಸ್ ಅಫೇರ್. ಯಾವತ್ತೋ ಅವಳ ಮೊಬೈಲ್ ಅನ್ನು ಮುಟ್ಟಿಬಿಟ್ಟದಕ್ಕೆ ರಂಪಾಟವನ್ನೇ ಮಾಡಿದ್ಲು. ರಿಂಗ್ ಆದಾಗ ಎತ್ತಿ ಬಿಡುತ್ತಿದ್ದೆ, ಸಂದೇಹವೆಂದಲ್ಲ ಸೊಲುಗೆಯಿಂದ. ಅಷ್ಟಕ್ಕೂ ಐ ಡೋಂಟ್ ಕೇರ್ ಇಫ್ ಶಿ ಹ್ಯಾಡ್ ಒನ್. ಅವಳಾಗಿ ಹೇಳಿದ ವಿಚ್ಛೇದನವೇ ಪರಿಹಾರವೆಂದ್ರೆ ಅದು ಆಗಿಬಿಡಲಿ ಎಂದಿದ್ದೆ. ಈ ಮಧ್ಯೆ ಇವಳನ್ನ ಕೇಳಿದ್ದೆ, ಮತ್ತೆ ಮದುವೆ ಎಂಬ ಸಂಕೋಲೆಯಲ್ಲಿ ಸಿಲುಕಲು ಇಷ್ಟವಿಲ್ಲವೆಂದ್ರೆ ಬೇಡ. ಸಮಾಜಕ್ಕೆ ಸಮಜಾಯಿಷಿ ಕೊಡಲು ಹೋಗಿ ಮೊದಲು ಮದುವೆ ಕಳೆದು ಹೋಗಿದೆ. ಇನ್ನಾದ್ರೂ ಜೀವನಕ್ಕೆ ಸಮಜಾಯಿಷಿ ಕೊಡೋಣ. ಸಮಾಜ ನೂರೊಂದಿದೆ, ಆದ್ರೆ ಜೀವನ? ಲೆಟ್ಸ್ ಗಿವ್ ಅ ಚಾನ್ಸ್ ಟು ಲೈಫ್ ಒನ್ಸ್. ನಮ್ಮಿಬ್ಬರ ನಡುವಿನ ಸಮೀಕರಣ ಸರಿ ಇದ್ದಂತಿದೆ. ಲೆಟ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಟುಗೆದರ್. ಒಂದು ಸ್ಮೈಲ್ ಬಿಟ್ರೆ ಬೇರಾವ ಉತ್ತರ ಬರಲಿಲ್ಲ. ಗಂಡನೆಂದೆನಿಸಿಕೊಂಡವನ ಬಿಟ್ಟು ಮುಖವನ್ನು ನೋಡಿರದವನ ಜೊತೆ ಬರುವುದು ಅಷ್ಟು ಸುಲಭವೇ? ನಾನೇನು ಆತುರದಲ್ಲಿ ಕೇಳಿಬಿಟ್ಟೆ. ಹಿಂದು ಮುಂದು ಯೋಚಿಸದೆ ಅವಳೆಂದು ಅವನ ಬಗ್ಗೆ ದೂರಿರಲಿಲ್ಲ. ಆದ್ರೆ ಸಂಸಾರ ಸರಿ ಇರಲಿಲ್ಲ. ಹಾಗಾದ್ರೆ ಈ ಕಥೆ ಮುಂದೇನಾಗುತ್ತೆ, ಏನು ಯಾವ ರೀತಿ ತಿರುವನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರಡ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్ వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಈ ಕಥೆಯನ್ನು ಹೇಳ್ತಾ ಇದ್ದೆ. ಹಾಗೆ ನಾನು ನಿಮಗಾಗಿ ನಿಹಾರಿಕೆ ಎನ್ನುವಂತಹ ಕಥೆಯನ್ನು ಹೇಳ್ತಾ ಇದ್ದೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡೋಣ. ನಮ್ಮದು ಎಲ್ಲರಂತಲ್ಲ, ದಿನಾಲೂ ಆಫೀಸ್ಗೆ ಬಂದ ಮೇಲೆ ಸಂದೇಶಗಳ ವಿನಿಮಯ ಶುರು. ಅವಳಿಗೆ ಗಂಡನ ಕಣ್ಣು ತಪ್ಪಿಸಬೇಕಾಗಿತ್ತು. ನನಗೆ ನನ್ನ ಹೆಂಡತಿಯ, ಎಲ್ಲವೂ ಬರೀ ಕಂಪ್ಯೂಟರ್ ಮೊಬೈಲ್ ಪರದೆಯ ಮೇಲಿನ ಅಕ್ಷರಗಳು. ಆದರೆ ಹೆಂಡತಿಯ ಮಾತುಗಳಿಗಿಂತ ಹೆಚ್ಚು ಮುದ ಕೊಡ್ತಿತ್ತು. ಎಲ್ಲವನ್ನ ಹಂಚಿಕೊಳ್ಳುತ್ತಿದ್ದೆ, ಒಬ್ಬರನ್ನ ಒಬ್ಬರು ಸಂತೈಸಿಕೊಳ್ಳುತ್ತಿದ್ವಿ. ಸಂಬಂಧವನ್ನ ಮೀರಿದ ಸಲುಗೆ ಬೆಳೆದಿತ್ತು. ವಿ ವಾಂಟೆಡ್ ಟು ಟೇಕ್ ದಿಸ್ ರಿಲೇಷನ್ಶಿಪ್ ಟು ದಿ ನೆಕ್ಸ್ಟ್ ಸ್ಟೆಪ್. ಕಾಫಿಯ ನೆಪವಿಟ್ಟು ಭೇಟಿಯ ಮುಹೂರ್ತ ನಿಗದಿಯಾಗಿತ್ತು. 2 ದಿನ ಮುಂಚೆ ಕೂದಲನ್ನ ಸ್ವಲ್ಪ ಕತ್ತರಿಸಿ ನನ್ನ ಫ್ರೆಂಚ್ ಗಡ್ಡವನ್ನ ತೆಗೆದುಕೊಂಡಿದ್ದೆ. ಏನೋ ಉತ್ಸಾಹ, ಬೆಳಕಲ್ಲಿ ಕಳೆದುಕೊಂಡದ್ದನ್ನ ಕತ್ತಲಲ್ಲಿ ಹುಡುಕುವ ಹುನ್ನಾರ. ಪರಿಚಿತ ಹೃದಯ, ಅಪರಿಚಿತ ಚಹರೆ ನೋಡುವ ಕಾತುರ. ಯಾರಿಗೂ ಹೇಳ್ದೇನೆ ಆಫೀಸ್ಗೆ 1/2 ದಿನ ರಜೆ ತೆಗೆದುಕೊಂಡಿದ್ದೆ. 80 ಲಕ್ಷ ಜನಸಂಖ್ಯೆಯ ಬೆಂಗಳೂರಿನ ಯಾರೋ ಇಬ್ಬರು ಎಲ್ಲೋ ಕುಳಿತು ಕಾಫಿ ಕುಡಿತಾರೆ, ಕೇಳೋರ್ ಯಾರು? ನಾ ಬಂದು 15 ನಿಮಿಷವೇ ಆಗಿತ್ತು. ಕಾತುರತೆಯ ಆತುರ ಹೆಚ್ಚಾಗಿತ್ತು. ಟೇಬಲ್ ಮೇಲೊಂದು ಹೂವಿನ ಬೊಕ್ಕೆ ಇಟ್ಟು ಯಾವುದೋ ಮ್ಯಾಗ್ಝಿನ್ ಅನ್ನ ಕೈಯಲ್ಲಿ ಹಿಡಿದು ಕುಳಿತಿದ್ದೆ. ಕೈಕಾಲು ಸಣ್ಣಕ್ಕೆ ನಡುಗುತ್ತಿತ್ತು. ಯೋಚಿಸಿದ್ದೆ ಪರದೆ ಹಿಂದಿನ ಸಂಗತಿಯ ರಂಗ ಪ್ರವೇಶವೆಂದು. ಮನಸಹಜ ತಪ್ಪಿತಸ್ಥ ಭಾವನೆಯಲ್ಲೂ ಅವಳ ಕಾಣುವ ತವಕ. ಎಲ್ಲೋ ಮತ್ತೊಮ್ಮೆ ಜಿನುಗುತ್ತಿದೆ ಪ್ರೇಮ ಬಿಂದು. ಅವಳು ಬಂದ್ಲು ನಾ ಹೇಳಿದ್ದ ಬಣ್ಣದ ಸಾರಿಯಲ್ಲೇ. ಒಮ್ಮೆ ಎಲ್ಲವೂ ಸ್ತಬ್ಧವಾದ ರೀತಿ, ಇಬ್ಬರಿಗೂ ಮುಖಕ್ಕೆ ಮುಖ ಕೊಟ್ಟು ಇರಲಾಗಲಿಲ್ಲ. ಅದೊಂದು ಸಂದಿಗ್ಧ ಸನ್ನಿವೇಶ. ಹಾಗೆಯೇ ನಿಂತು ಬಿಟ್ಟಿದ್ದೆ. ಸಂತೋಷ, ನಾಚಿಕೆ, ಸಿಟ್ಟು, ದುಃಖ ಎಲ್ಲವೂ ಸಮ್ಮಿಶ್ರಗೊಂಡ ಭಾವ. ಅವಳೇ ಇವಳು, ನಿಹಾರಿಕಾ, ನನ್ನಾಕೆ. ಮತ್ತೆ ನಮ್ಮಿಬ್ಬರ ನಯನಗಳು ಪುನರ್ಮಿಲನವಾದವು. ತಪ್ಪು ಒಪ್ಪುಗಳ ಮೀರಿದ ಭಾವ ಘರ್ಷಣೆಯಾದವು. ನಮ್ಮಿಬ್ಬರು ಹುಡುಕುತ್ತಿದ್ದವರು ನಮ್ಮಲ್ಲಿಯೇ ಇದ್ದರು. ಆದ್ರೆ ನಮಗವರ ಪರಿಚಯವಿರಲಿಲ್ಲ. ವಿಧಿ ನಮ್ಮೊಳಗಿದ್ದವರನ್ನ ನಮಗೆ ಪರಿಚಯಿಸಿತ್ತು. ನಾನಿಷ್ಟಪಟ್ಟಿದ್ದ ಹೆಣ್ಣೊಂದು ಅವಳಲ್ಲಿ ಅಡಗಿದ್ದಳು. ಅವಳ ಕನಸಿನ ಹುಡುಗ ನನ್ನೊಳಗಿದ್ದ. ಈ ಒಂದು ಹುಚ್ಚಾಟ ಎಲ್ಲವನ್ನ ಅನಾವರಣಗೊಳಿಸಿತ್ತು. ಹೋಗಿ ಅವಳನ್ನ ತಬ್ಬಿ ಹಿಡಿದೆ, ಕಣ್ಣೀರಿಟ್ಟೆ. ನಾ ಪ್ರಾಯಶ್ಚಿತ್ತವೆಂದು ಹಣೆಗೆ ಮುತ್ತಿಟ್ಟೆ. ಕಂಡೆ ನೋಡಿದೆ ಸಣ್ಣಕ್ಕೆ ನಡುಗೆಯೇ ಬಿಟ್ಟೆ. ಇಲ್ಲ, ನಕ್ಕೆ ಮೈಮರೆತೆ. ಎಲ್ಲ ಹಿಂದಿನ ಭಾವಗಳ ತುಳಿದು ತೊಳೆದು ರಂಗವಿಳಿದೆಹಳೆನ್ನ ಅಭಿಸಾರಿಕೆ. ಹೊಸ ರೂಪದಲ್ಲಿ ನನ್ನವಳು, ಮತ್ತೊಮ್ಮೆ ನನ್ನವಳಾದಳಿಂದು. ಎಷ್ಟು ಅದ್ಭುತವಾಗಿರೋ ಕಥೆ ಇದಾಗಿದೆ. ಈ ಕಥೆಯನ್ನ ಬರೆದಿರೋರು ವಿನಯ್ ಎನ್ನುವರು. ಹಾಗೆ ತನ್ನ ಗಂಡನ ಮೇಲೆ, ತನ್ನ ಹೆಂಡತಿಯ ಮೇಲೆ ತಮಗೆ ಪ್ರೀತಿಯಾದಂತಹ ಒಂದು ಕಥೆ. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವಂತಹ ನೈಜ ಘಟನೆಯನ್ನೇ ಕಥೆ ರೂಪದಲ್ಲಿ ಇಲ್ಲಿ ಬರೆದಿದ್ದಾರೆ ಅಂತಾನೆ ಹೇಳಬಹುದು. ಹಾಗೆ ಒಂದು ವಿಭಿನ್ನವಾಗಿರುವ ಕಥೆ ಇದಾಗಿತ್ತು. ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9662796609627926279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನಿಮ್ಮಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
4: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
3: ಓ, ನಿನ್ಗಿನ್ನ ವಿಷಯನೇ ಗೊತ್ತಿಲ್ಲ ಅಂಗಾರೆ.
4: ಏನು, ಏನ್ ವಿಷಯ ಅಮ್ಮ?
3: ನೀನು ಈಗ ಕೇಳ್ದೆ ಅಲ್ಲ, ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
5: ಸಾರ್ವಜನಿಕರೇ, ಜುಲೈ 1 ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: ಎಲ್ಲರಿಗೂ ಭೀಮ ನಮನಗಳು. ನಾನು ಶಿಲ್ಪಾ ಬೆಣ್ಣೆಗೆರೆ. ಈ ದಿನ ನಾನು ಅಂಬೇಡ್ಕರ್ ಓದು ಸರಣಿಯ ಭಾಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸಂಯುಕ್ತವಾಗಿ ಪ್ರಕಟಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 1 ಅಡಕವಾಗಿರುವ 1916 May 9 ಅಮೆರಿಕೆಯ ನ್ಯೂಯಾರ್ಕಿನ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಮಾನವ ಕುಲಶಾಸ್ತ್ರ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಂಡಿಸಿದ ಪ್ರಬಂಧ ಭಾರತದಲ್ಲಿ ಜಾತಿಗಳು, ಇದರ ಉತ್ತರಾರ್ಧ ಭಾಗವನ್ನು ವಾಚಿಸುತ್ತಿದ್ದೇನೆ. ಭಾರತವು ಮೂಲತಃ ಜಾತಿ ವ್ಯವಸ್ಥೆಯಿಂದ ಕೂಡಿರತಕ್ಕಂತಹ ಸಮಾಜ ಹಾಗೂ ಇಲ್ಲಿನ ಜನರನ್ನ ತರತಮ ಭೇದಗಳಿಗೆ ಒಳಪಡಿಸಲಾಗಿದೆ. ಜಾತಿಯ ಕುರಿತ ವೈಜ್ಞಾನಿಕ ದೃಷ್ಟಿಕೋನ ಮಾತ್ರವೇ ಈ ಜಾತಿ ವ್ಯವಸ್ಥೆಯ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸಬಹುದು. ಆದುದರಿಂದ ಜಾತಿಯನ್ನ ಕುರಿತ ಅಂಬೇಡ್ಕರ್ ಅವರ ಸಂಶೋಧನಾ ಪ್ರಬಂಧವು ಭಾರತೀಯ ಸಮಾಜದ ಬಗೆಗಿನ ಆಳವಾದ ಒಳನೋಟಗಳನ್ನ ಕೊಡುವುದರಿಂದ ನಾನು ಈ ಭಾಗವನ್ನ ವಾಚಿಸಲು ಆಯ್ಕೆ ಮಾಡಿಕೊಂಡಿರುತ್ತೇನೆ. ಹಿಂದೂ ಸಮಾಜವು ಇತರ ಸಮಾಜಗಳ ರೀತಿಯಲ್ಲಿಯೇ ವರ್ಗಗಳಿಂದ ಕೂಡಿದ್ದಾಗಿತ್ತು ಎಂಬುದನ್ನು ಪ್ರಾರಂಭದಲ್ಲೇ ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು. ನಮಗೆ ತಿಳಿದು ಬಂದಿರುವ ಪ್ರಾರಂಭದ ವರ್ಗಗಳು ಬ್ರಾಹ್ಮಣರು ಅಥವಾ ಪುರೋಹಿತ ವರ್ಗ, ಕ್ಷತ್ರಿಯರು ಅಥವಾ ಸೈನಿಕ ವರ್ಗ, ವೈಶ್ಯರು ಅಥವಾ ವರ್ತಕ ವರ್ಗ, ಶೂದ್ರರು ಅಥವಾ ಕುಶಲಕರ್ಮಿಗಳು ಹಾಗೂ ದಾಸ್ಯ ವೃತ್ತಿಯವರು. ಇದು ಮೂಲಭೂತವಾಗಿ ಒಂದು ವರ್ಗ ವ್ಯವಸ್ಥೆಯಾಗಿತ್ತು. ಅಂತೆಯೇ ಈ ವರ್ಗಗಳಲ್ಲಿರುವ ವ್ಯಕ್ತಿಗಳು ಅರ್ಹತೆಗನುಸಾರವಾಗಿ ತಮ್ಮ ವರ್ಗವನ್ನು ಬದಲಾಯಿಸಲು ಮತ್ತು ವರ್ಗಗಳು ಸಿಬ್ಬಂದಿಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶವಿತ್ತು ಎಂಬ ಅಂಶಕ್ಕೆ ನಿರ್ದಿಷ್ಟವಾದ ಗಮನವನ್ನು ಹರಿಸಬೇಕು. ಹಿಂದೂಗಳ ಇತಿಹಾಸದ ಯಾವುದೋ ಒಂದು ಹಂತದಲ್ಲಿ ಪುರೋಹಿತ ವರ್ಗ ಸಾಮಾಜಿಕವಾಗಿ ಉಳಿದ ಜನರಿಂದ ತಾನಾಗಿ ಬೇರ್ಪಟ್ಟಿತು. ಮತ್ತು ತನ್ನ ಬಾಗಿಲು ಮುಚ್ಚುವ ವರ್ತನೆಯಿಂದಾಗಿ ತಾನೇ ಒಂದು ಜಾತಿಯಾಗಿ ಪರಿವರ್ತನೆಗೊಂಡಿತು. ಸಾಮಾಜಿಕ ಮತ್ತು ಶ್ರಮ ವಿಭಜನೆಯ ಕಟ್ಟಳೆಗೆ ಒಳಪಟ್ಟು ಉಳಿದ ವರ್ಗಗಳು ತಾರತಮ್ಯಗಳಿಗೆ ಒಳಗಾದವು. ಕೆಲವು ದೊಡ್ಡ ಗುಂಪುಗಳಾದರೆ ಉಳಿದವುಗಳು ಸಣ್ಣ ಪುಟ್ಟ ಗುಂಪುಗಳಾದವು. ವೈಶ್ಯ ಮತ್ತು ಶೂದ್ರ ವರ್ಗಗಳು ಮೂಲ ಜೀವ ದ್ರವ್ಯವಾಗಿದ್ದು ಇಂದಿನ ಅಸಂಖ್ಯಾತ ಜಾತಿಗಳಿಗೆ ಆಕರವಾದವು. ಸೈನಿಕ ವೃತ್ತಿಯು ಅಷ್ಟು ಸುಲಭವಾಗಿ ತನ್ನನ್ನು ತಾನು ಅತಿ ಚಿಕ್ಕದಾಗಿ ಉಪವಿಭಜನೆಗೊಳ್ಳಲು ಅವಕಾಶ ಕೊಡುವುದಿಲ್ಲವಾದ್ದರಿಂದ ಕ್ಷತ್ರಿಯ ವರ್ಗವು ಸೈನಿಕರು ಮತ್ತು ಆಡಳಿತಗಾರರು ಎಂದು ವ್ಯತ್ಯಾಸಗೊಂಡಿರಬಹುದು. ಒಂದು ಸಮಾಜದ ಈ ಉಪವಿಭಜನೆಯು ತೀರಾ ಸ್ವಾಭಾವಿಕವಾದುದು. ಈ ಉಪವಿಭಜನೆಗಳ ಅನೈಸರ್ಗಿಕ ಸಂಗತಿಯೆಂದರೆ ಅವು ವರ್ಗ ವ್ಯವಸ್ಥೆಯ ಮುಕ್ತ ದ್ವಾರ ಲಕ್ಷಣವನ್ನು ಕಳೆದುಕೊಂಡಿರುವುದು ಮತ್ತು ತನ್ನ ಸುತ್ತ ಬೇಲಿ ಕಟ್ಟಿಕೊಂಡ ಘಟಕಗಳಾಗಿ ಅಂದರೆ ಜಾತಿಗಳಾಗಿ ಬದಲಾಗಿರುವುದು. ಈಗ ಪ್ರಶ್ನೆ ಏನೆಂದರೆ ಅವರನ್ನು ತಮ್ಮ ಬಾಗಿಲುಗಳನ್ನು ಮುಚ್ಚುವಂತೆ ಮತ್ತು ಸ್ವಜಾತಿ ವಿವಾಹ ಪದ್ಧತಿಯವರಾಗುವಂತೆ ಒತ್ತಾಯಿಸಲಾಯಿತೆ ಅಥವಾ ಅವರೇ ಸ್ವ ಇಚ್ಛೆಯಿಂದ ಬಾಗಿಲುಗಳನ್ನು ಮುಚ್ಚಿದರೋ? ಇದಕ್ಕೆ ಎರಡು ವಿಧವಾದ ಉತ್ತರವಿದೆ ಎಂದು ನಾನು ನಿವೇದಿಸುತ್ತೇನೆ. ಕೆಲವರು ಬಾಗಿಲುಗಳನ್ನ ಮುಚ್ಚಿದರು, ಉಳಿದವರು ತಮ್ಮ ಪಾಲಿಗೆ ಬಾಗಿಲುಗಳನ್ನು ಮುಚ್ಚಲಾಗಿದೆ ಎಂದುಕೊಂಡು ಕಂಡುಕೊಂಡರು. ಒಂದು ಮನಃಶಾಸ್ತ್ರೀಯವಾದ ವಿವರಣೆಯಾಗಿದ್ದರೆ ಇನ್ನೊಂದು ಯಾಂತ್ರಿಕವಾದುದು. ಆದರೆ ಇವೆರಡೂ ಪರಸ್ಪರ ಪೂರಕವಾಗಿವೆ ಮತ್ತು ಜಾತಿ ವ್ಯವಸ್ಥೆಯ ಸಂಗತಿಯನ್ನು ಅದರ ಸಮಗ್ರತೆಯಲ್ಲಿ ವಿವರಿಸಲು ಇವೆರಡೂ ಅಗತ್ಯ. ನಾನು ಮೊದಲು ಮನಃಶಾಸ್ತ್ರೀಯ ವ್ಯಾಖ್ಯಾನಗಳನ್ನು ತೆಗೆದುಕೊಳ್ಳುತ್ತೇನೆ. ಈ ಸಂಬಂಧವಾಗಿ ಉತ್ತರಿಸಬೇಕಾದ ಪ್ರಶ್ನೆ ಇದು. ಈ ಕೈಗಾರಿಕಾ, ಧಾರ್ಮಿಕ ಅಥವಾ ಬೇರೆಯೇ ಆದ ಉಪವಿಭಾಗಗಳು ಅಥವಾ ವರ್ಗಗಳು ತಮ್ಮ ಬಾಗಿಲುಗಳನ್ನು ತಾವೇ ಮುಚ್ಚಿದ್ದು ಅಥವಾ ಸ್ವಜಾತಿ ಮದುವೆಯ ಘಟಕಗಳಾದದ್ದು ಯಾಕೆ? ಯಾಕೆಂದರೆ ಬ್ರಾಹ್ಮಣರು ಹಾಗಿದ್ದರು ಎಂಬುದೇ ನನ್ನ ಉತ್ತರ. ಸ್ವಜಾತಿ ವಿವಾಹ ಪದ್ಧತಿ ಅಥವಾ ಬಾಗಿಲು ಮುಚ್ಚಿದ ವ್ಯವಸ್ಥೆಯು ಹಿಂದೂ ಸಮಾಜದಲ್ಲಿ ಒಂದು ಶೈಲಿಯಾಗಿತ್ತು ಮತ್ತು ಅದು ಬ್ರಾಹ್ಮಣ ಜಾತಿಯಿಂದ ಹುಟ್ಟಿದ ರೂಢಿಯಾಗಿದ್ದುದರಿಂದಾಗಿ ಅದನ್ನು ಎಲ್ಲಾ ಬ್ರಾಹ್ಮಣೇತರ ಉಪವಿಭಾಗ ಅಥವಾ ವರ್ಗಗಳವರು ಹೃದಯಪೂರ್ವಕವಾಗಿ ಅನುಕರಿಸಿದರು. ಮುಂದೆ ಅವರುಗಳೇ ಸ್ವಜಾತಿ ಮದುವೆ ಪದ್ಧತಿ ಪಾಲಿಸುವ ಜಾತಿಗಳಾದರು. ಈ ಎಲ್ಲ ಉಪವಿಭಜನೆಗಳನ್ನೂ ಅನುಕರಣೆಯ ಅಂಟುಜಾಡ್ಯ ಬೆನ್ನು ಹತ್ತಿ ತಾರತಮ್ಯದ ಮುನ್ನಡೆಯೊಂದಿಗೆ ಅವುಗಳು ಜಾತಿಗಳಾಗುವಂತೆ ಮಾಡಿತು. ಅನುಕರಣೆಯ ಪ್ರವೃತ್ತಿ ಜನಮನದಲ್ಲಿ ಆಳವಾಗಿ ಬೇರೂರಿದೆ. ಭಾರತದಲ್ಲಿ ನಾನಾ ಜಾತಿಗಳು ರಚಿತವಾಗಲು ಈ ಅನುಕರಣೆಯ ಒಲವು ಕಾರಣವೆಂಬುದನ್ನು ಅಸಮರ್ಪಕ ವಿವರಣೆ ಎಂದು ಗ್ರಹಿಸಬಾರದು. ಅನುಕರಣಾ ಚಾಳಿ ಎಷ್ಟು ಆಳವಾಗಿ ಬೇರೂರಿದೆ ಎಂದರೆ ವಾಲ್ಟರ್ ಬೇಗ್ ಹಾರ್ಟ್ ಹೀಗೆ ವಾದಿಸಿದ್ದಾರೆ, ಅನುಕರಣೆಯು ಅಪ್ರೇರಿತವೆಂದು ಅಥವಾ ಪ್ರಜ್ಞಾಪೂರ್ವಕವಾದುದೆಂದು ನಾವು ಆಲೋಚಿಸಕೂಡದು. ಇದಕ್ಕೆ ತದ್ವಿರುದ್ಧವಾಗಿ ಮನಸ್ಸಿನ ಅಜ್ಞಾತ ಭಾಗಗಳಲ್ಲಿ ಅದು ತನ್ನ ಸ್ಥಳವನ್ನು ಪಡೆದಿದೆ. ಅದರ ಭಾವನೆಗಳು ಪ್ರಜ್ಞಾಪೂರ್ವಕವಾಗಿ ಮೂಡುವುದಕ್ಕಿಂತ ದೂರದಲ್ಲಿದ್ದು ಇವೆ ಎಂಬುದೇ ಅರಿವಿಗೆ ಬರಲಾರದು. ಅವು ಬರುವುದರ ಸುಳಿವೂ ತಿಳಿಯುವುದಿಲ್ಲ, ಅವು ಬಂದಾಗಲೂ ಗೊತ್ತಾಗುವುದಿಲ್ಲ. ನಮ್ಮ ಸ್ವಭಾವದಲ್ಲಿ ಇರುವ ಅನುಕರಣಾ ಪ್ರವೃತ್ತಿಯ ಮುಖ್ಯವಾದ ನೆಲೆಯೆಂದರೆ ನಮ್ಮ ನಂಬಿಕೆ. ಇದನ್ನು ನಂಬು ಅಥವಾ ಅದನ್ನು ನಂಬಬಾರದು ಎಂದು ನಮ್ಮನ್ನು ಮೊದಲೇ ನಿಯಂತ್ರಿಸುವ ಕಾರಣಗಳೆಂದರೆ ನಮ್ಮ ಸ್ವಭಾವದಲ್ಲಿರುವ ತೀರಾ ಅಜ್ಞಾತ ನೆಲೆಗಳು. ಆದರೆ ವಿಚಾರ ಮಾಡದೆಯೇ ಸುಮ್ಮನೆ ನಂಬಿ ಬಿಡುವ ಅನುಕರಣಾಶೀಲ ಪ್ರವೃತ್ತಿಯ ವಿಚಾರದಲ್ಲಿ ಯಾವ ಅನುಮಾನವೂ ಇಲ್ಲ. ಗೇಬ್ರಿಯಲ್ ಟರ್ಡೆ ಅವರು ಈ ಅನುಕರಣಾ ಪ್ರವೃತ್ತಿಯನ್ನು ವೈಜ್ಞಾನಿಕವಾಗಿ ಅಭ್ಯಸಿಸಿದ್ದಾರೆ. ಅವರು ಮೂರು ಅನುಕರಣೆಯ ನಿಯಮಗಳನ್ನು ಪ್ರತಿಪಾದಿಸಿದ್ದಾರೆ. ಈ ಮೂರು ನಿಯಮಗಳಲ್ಲಿ ಒಂದೆಂದರೆ ಅನುಕರಣೆ ಎಂಬುದು ಮೇಲಿನಿಂದ ಕೆಳಕ್ಕೆ ಹರಿಯುತ್ತದೆ ಎನ್ನುವುದು. ಅವರ ಮಾತುಗಳನ್ನೇ ಉದಾಹರಿಸುವುದಾದರೆ, ಅವಕಾಶ ಕೊಟ್ಟಲ್ಲಿ ಉತ್ತಮ ವರ್ಗ ಯಾವಾಗಲೂ ಮತ್ತು ಎಲ್ಲೆಡೆಗಳಲ್ಲೂ ತನ್ನ ಮುಂದಾಳುಗಳು ರಾಜರು ಅಥವಾ ಸಾರ್ವಭೌಮರನ್ನು ಅನುಕರಿಸುತ್ತದೆ. ಅದರಂತೆ ಅವಕಾಶ ದೊರೆತಾಗ ಜನತೆ ತನ್ನ ಶ್ರೀಮಂತ ವರ್ಗಗಳನ್ನು ಅನುಕರಿಸುತ್ತದೆ. ಟರ್ಡೆ ಅವರು ಹೇಳುವ ಅನುಕರಣೆಯ ನಿಯಮಗಳನ್ನು ಇನ್ನೊಂದೆಂದರೆ ಅನುಕರಣೆಯ ವ್ಯಾಪ್ತಿ ಅಥವಾ ತೀವ್ರತೆಯು ದೂರದ ಅಂತರವನ್ನು ಅವಲಂಬಿಸಿ ವ್ಯತ್ಯಾಸಗೊಳ್ಳುತ್ತದೆ. ಅವರ ಮಾತುಗಳಲ್ಲೇ ಹೇಳುವುದಾದರೆ, ಸಮೀಪವಿರುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದನ್ನು ಅತ್ಯಧಿಕವಾಗಿ ಅನುಕರಣೆ ಮಾಡಲಾಗುತ್ತದೆ. ಶ್ರೇಷ್ಠ ಮಾದರಿಯು ದೂರವಿದ್ದಷ್ಟೂ ಪ್ರಭಾವ ಕಡಿಮೆಯಾಗುತ್ತಾ ಹೋಗುತ್ತದೆ. ಇಲ್ಲಿ ದೂರವೆಂಬುದನ್ನು ಅದರ ಸಾಮಾಜಿಕ ಅರ್ಥದಲ್ಲಿ ಗ್ರಹಿಸಲಾಗಿದೆ. ಈ ದೃಷ್ಟಿಕೋನದಿಂದ ಒಬ್ಬ ಪರಿಸರದಿಂದ ಅದೆಷ್ಟು ದೂರವಿದ್ದರೂ ಕೂಡ ಅವನೊಂದಿಗೆ ನಾವು ದಿನನಿತ್ಯದ ಸಂಪರ್ಕ ಮತ್ತು ಸಂಬಂಧವನ್ನು ಹೊಂದಿದ್ದರೆ ಆತನನ್ನು ಅನುಕರಿಸುವ ನಮ್ಮ ಅಪೇಕ್ಷೆಯನ್ನು ತೃಪ್ತಿಗೊಳಿಸುವ ಎಲ್ಲ ಅನುಕೂಲವೂ ನಮಗಿರುತ್ತದೆ. ಹತ್ತಿರದವರನ್ನು, ಅತ್ಯಂತ ಕಡಿಮೆ ದೂರದಲ್ಲಿರುವವರನ್ನು ನಿಧಾನವಾಗಿ ಮತ್ತು ನಿರಂತರವಾಗಿ ಅನುಕರಿಸುವ ಈ ನಿಯಮವು ಉನ್ನತ ಸಾಮಾಜಿಕ ಸ್ತರಗಳವರು ಹಾಕಿರುವ ಮೇಲ್ಪಂಕ್ತಿ ಬುನಾದಿಯ ಮೇಲೆಯೇ ನಿಂತಿದೆ. ಕೆಲವು ಜಾತಿಗಳು ಅನುಕರಣೆಯಿಂದ ಹುಟ್ಟಿಕೊಂಡಿವೆ ಎಂಬ ನನ್ನ ಈ ವಾದದ ಸಮರ್ಥನೆಗೆ ಬೇರೆ ಪುರಾವೆಗಳ ಅಗತ್ಯವಿಲ್ಲವಾದರೂ ಅತ್ಯುತ್ತಮ ಮಾರ್ಗವೆಂದರೆ ಹಿಂದೂ ಸಮಾಜದಲ್ಲಿ ಅನುಕರಣೆಯಿಂದಾದ ಜಾತಿಗಳ ರಚನೆಗೆ ಜೀವಂತ ಸ್ಥಿತಿಗತಿಗಳು ಇದ್ದುವೆ ಇಲ್ಲವೇ ಎಂಬುದನ್ನು ಕಂಡುಕೊಳ್ಳುವುದೇ ಆಗಿದೆ ಎಂದು ನನಗೆ ತೋರುತ್ತದೆ. ಈ ಪ್ರಮಾಣಿತ ಆಧಾರದ ಪ್ರಕಾರ ಅನುಕರಣೆಗೆ ಇರುವ ಪರಿಸ್ಥಿತಿಗಳು, ಅನುಕರಣೆಗಿರುವ ಮೂಲ ಆಕರವು ಗುಂಪಿನಲ್ಲಿ ಪ್ರತಿಷ್ಠಿತವೆನಿಸಿರಬೇಕು. ಒಂದು ಗುಂಪಿನ ಸದಸ್ಯರೊಳಗೆ ಅನೇಕ ಮತ್ತು ದಿನನಿತ್ಯದ ಸಂಬಂಧಗಳು ಇರಲೇಬೇಕು. ಈ ಪರಿಸ್ಥಿತಿ ಭಾರತದಲ್ಲಿ ಇತ್ತೆ ಎಂಬುದನ್ನು ಸಂದೇಹಿಸಲು ಸ್ವಲ್ಪವೂ ಕಾರಣವಿಲ್ಲ. ಬ್ರಾಹ್ಮಣನು ಅರೆದೇವತೆ ಹಾಗೂ ಬಹುಮಟ್ಟಿಗೆ ದೈವಾಂಶ ಸಂಭೂತ. ಆತ ಒಂದು ಮಾದರಿಯನ್ನು ತಯಾರಿಸಿ ಉಳಿದವುಗಳನ್ನು ಅದರ ಪಡೆಯಚ್ಚಿನಂತೆ ರೂಪಿಸುತ್ತಾನೆ. ಆತನ ಪ್ರತಿಷ್ಠೆ ಪ್ರಶ್ನಾತೀತವಾದುದು. ಆತ ಪರಮ ಸುಖದ ಮತ್ತು ಉತ್ತಮವಾದುದರ ಉಗಮಸ್ಥಾನ. ಶಾಸ್ತ್ರಗಳಿಂದ ದೈವ ಮೂರ್ತಿಯೆಂದು ಪುರಸ್ಕೃತನಾದ ಮತ್ತು ಪುರೋಹಿತರಿಂದ ತುಂಬಿ ಹೋದ ಜನಸಮುದಾಯದಿಂದ ಪೂಜಿತನಾದ ಆತ ತನ್ನ ಘನ ವ್ಯಕ್ತಿತ್ವವನ್ನು ಉಳಿದ ಯಕಶ್ಚಿತ್ ಮಾನವ ಸಮುದಾಯದ ಮೇಲೆ ಹರಿಸದೆ ಬಿಡುತ್ತಾನೆಯೇ? ಅಷ್ಟೇ ಏಕೆ. ಈ ಕತೆ ನಿಜವೇ ಆದರೆ ಆತನೇ ಸೃಷ್ಟಿಯ ತುತ್ತ ತುದಿಯೆಂದು ನಂಬಲಾಗಿದೆ. ಅಂತ ಜೀವಿಯೊಂದು ಕೇವಲ ಅನುಕರಣೆಗಿಂತ ಹೆಚ್ಚಿನದಕ್ಕೆ ಯೋಗ್ಯತೆ ಪಡೆದಿದ್ದರೂ ಕನಿಷ್ಠ ಅನುಕರಣ ಯೋಗ್ಯವಂತೂ ಹೌದು. ಆತ ಸ್ವಜಾತಿ ವಿವಾಹ ಪದ್ಧತಿಯ ಪರಿಧಿಯೊಳಗೆ ವಾಸಿಸಿದರೆ ಉಳಿದವರು ಕೂಡ ಆತನ ಮಾದರಿಯನ್ನು ಅನುಕರಿಸಬೇಡವೇ? ದುರ್ಬಲ ಮಾನವ ಕುಲವೇ ಇಂಥದ್ದೊಂದು ವಿಚಾರ ತುಂಬಿಕೊಂಡ ಮಹತ್ವದ ತತ್ವಜ್ಞಾನಿಯಾಗಲಿ, ಸಾಧಾರಣ ಮನೆ ಕೆಲಸದವಳಾಗಲಿ ಅದಕ್ಕೆ ಬಲಿಪಶುವಾಗುತ್ತಾರೆ. ಅದು ಬೇರೆ ರೀತಿ ಇರಲು ಸಾಧ್ಯವೇ ಇಲ್ಲ. ಅನುಕರಣೆ ಸುಲಭ, ಆವಿಷ್ಕಾರ ಕಷ್ಟ. ಜಾತಿಗಳು ರೂಪುಗೊಳ್ಳುವುದರಲ್ಲಿ ಅನುಕರಣೆಯ ಪಾತ್ರವನ್ನು ದೃಷ್ಟಾಂತ ಸಹಿತ ಪ್ರತಿಪಾದಿಸಲು ಇನ್ನೂ ಒಂದು ಮಾರ್ಗವಿದೆ. ಅದಕ್ಕೆ ಬ್ರಾಹ್ಮಣೇತರ ವರ್ಗಗಳ ಧೋರಣೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇತಿಹಾಸದ ಬೆಳವಣಿಗೆಯಲ್ಲಿ ಸಂಪ್ರದಾಯಗಳು ಹಿಂದೂ ಬುದ್ಧಿಯಲ್ಲಿ ಗಟ್ಟಿಯಾಗಿ ಕುಳಿತು ಬಿಟ್ಟವು, ಮತ್ತು ಇಂದಿಗೂ ಅವು ಕೆರೆಯ ನೀರಿನ ಮೇಲೆ ಕಳೆ ಗಿಡಗಳು ತೇಲುತ್ತಿರುವಂತೆ ಯಾವ ಸಹಾಯವೂ ಇಲ್ಲದೆ ಅಲ್ಲಿಯೇ ನೇತಾಡುತ್ತಿವೆ. ಅವಕ್ಕೆ ಯಾವ ಆಸರೆಯೂ ಬೇಕಾಗಿಲ್ಲ, ನಂಬಿಕೆಯೇ ಸಾಕು. ಆದರೆ ಒಂದು ರೀತಿಯಲ್ಲಿ ಮಾತ್ರ, ಅದೊಂದೇ ರೀತಿ ಮಾತ್ರ. ಹಿಂದೂ ಸಮಾಜದಲ್ಲಿ ಜಾತಿಯ ಪ್ರತಿಷ್ಠೆಯು ಸತಿ, ಒತ್ತಾಯದ ವೈಧವ್ಯ ಮತ್ತು ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ ಈ ಪದ್ಧತಿಗಳ ಆಚರಣೆಯೊಂದಿಗೆ ನೇರವಾಗಿ ಬದಲಾಗುತ್ತದೆ. ಆದರೆ ಈ ಸಂಪ್ರದಾಯಗಳ ಆಚರಣೆ ಕೂಡ ನೇರವಾಗಿ ಜಾತಿಯನ್ನ ಬೇರ್ಪಡಿಸುವ ಅಂತರಕ್ಕೆ, ನಾನು ಟರ್ಡೆಯವರ ಅರ್ಥದಲ್ಲಿ ಈ ಶಬ್ದವನ್ನ ಬಳಸುತ್ತಿದ್ದೇನೆ, ಅನುಗುಣವಾಗಿ ವ್ಯತ್ಯಾಸಗೊಳ್ಳುತ್ತದೆ. ಬ್ರಾಹ್ಮಣರಿಗೆ ಸಮೀಪವಿರುವ ಜಾತಿಗಳು ಮೂರೂ ಸಂಪ್ರದಾಯಗಳನ್ನು ಅನುಕರಿಸಿವೆ ಮತ್ತು ಅವುಗಳ ಕಟ್ಟುನಿಟ್ಟಾದ ಆಚರಣೆಗೆ ಒತ್ತಾಯಿಸಿವೆ. ಕಡಿಮೆ ಅಂತರದಲ್ಲಿರುವ ಜಾತಿಗಳು ಕಡ್ಡಾಯ, ವೈಧವ್ಯ ಮತ್ತು ಬಾಲ್ಯ ವಿವಾಹವನ್ನು ಅನುಕರಿಸಿವೆ. ಉಳಿದವರು, ಇನ್ನೂ ಸ್ವಲ್ಪ ದೂರದಲ್ಲಿರುವವರು ಬಾಲ್ಯ ವಿವಾಹವನ್ನಷ್ಟೇ ಅನುಕರಿಸಿದ್ದಾರೆ. ಅದಕ್ಕೂ ಹೆಚ್ಚು ದೂರದಲ್ಲಿ ಇರುವವರು ಜಾತಿ ನಿಯಮದ ನಂಬಿಕೆಯನ್ನಷ್ಟೇ ಅನುಕರಿಸಿದ್ದಾರೆ. ಈ ಅಪೂರ್ಣ ಅನುಕರಣೆಗೆ ಭಾಗಶಃ ಟರ್ಡೆಯವರು ಹೇಳುವಂತೆ ಅಂತರವೂ, ಭಾಗಶಃ ಈ ಸಂಪ್ರದಾಯಗಳ ಅನಾಗರಿಕ ಲಕ್ಷಣವೂ ಕಾರಣವಾಗಿವೆ ಎಂದು ನಾನು ಧೈರ್ಯವಾಗಿ ಹೇಳಬಲ್ಲೆ. ಈ ಸಂಗತಿಯು ಟರ್ಡೆಯವರು ಹೇಳುವ ನಿಯಮಕ್ಕೆ ಸಂಪೂರ್ಣವಾಗಿ ಅನ್ವಯವಾಗುವ ನಿದರ್ಶನವಾಗಿದೆ. ಭಾರತದಲ್ಲಿ ಜಾತಿ ರಚನೆಯು ಮೇಲುವರ್ಗದವರನ್ನು ಕೆಳವರ್ಗದವರು ಅನುಕರಿಸುವ ಪ್ರಕ್ರಿಯೆಯೇ ಆಗಿದೆ ಎಂಬುದರಲ್ಲಿ ಸಂಶಯ ಉಳಿಯುವುದಿಲ್ಲ. ಈ ಹಂತದಲ್ಲಿ ನಾನು ಹಿಂದಿನ ತೀರ್ಮಾನವೊಂದನ್ನು ಬೆಂಬಲಿಸುವ ಸಲುವಾಗಿ ಹತ್ತ ಹೊರಳುತ್ತೇನೆ. ನಿಮಗೆ ನನ್ನ ಹಿಂದಿನ ತೀರ್ಮಾನವು ತೀರಾ ದುಡುಕಿನದೆಂದು ಅಥವಾ ಆಧಾರರಹಿತವೆಂದು ತೋರಿರಬಹುದು. ಇಲ್ಲಿ ಪ್ರಶ್ನಿಸಲಾಗುತ್ತಿರುವ ಮೂರು ಸಂಪ್ರದಾಯಗಳ ಸಹಾಯದಿಂದ ಬ್ರಾಹ್ಮಣ ವರ್ಗವು ಮೊದಲು ಜಾತಿಯ ರಚನೆಯನ್ನು ನಿರ್ಮಿಸಿತೆಂದು ನಾನು ಹೇಳಿದ್ದೇನೆ. ಆ ತೀರ್ಮಾನಕ್ಕೆ ನನ್ನ ತರ್ಕ ಯಾವುದೆಂದರೆ, ಉಳಿದ ವರ್ಗಗಳಲ್ಲಿ ಅವುಗಳ ಅಸ್ತಿತ್ವ ನಿಷ್ಪನ್ನವಾದುದೆಂದು. ಅಂತೆಯೇ ಬ್ರಾಹ್ಮಣೇತರ ಜಾತಿಗಳಲ್ಲಿ ಈ ಸಂಪ್ರದಾಯಗಳು ಅನುಕರಣೆಗೆ ಪಾತ್ರವಾಗಿರುವ ಬಗ್ಗೆ ನಾನು ಹೇಳಿದ್ದೇನೆಂದರೆ, ಅನುಕರಣೆಯು ಒಂದು ವಿಧಾನ ಅಥವಾ ಆದರ್ಶವೆಂದು. ಅನುಕರಿಸುವವರಿಗೆ ಅದರ ಅರಿವೇ ಇರುವುದಿಲ್ಲವಾದರೂ ಅವು ಅನುಕರಣೆಯ ಹಂತದ ಉಪ ಉತ್ಪನ್ನವಾಗಿ ಅವರಲ್ಲಿ ರೂಢಿಯಲ್ಲಿವೆ. ಹೀಗೆ ಅವು ಇನ್ನೊಂದರಿಂದ ಉತ್ಪತ್ತಿಯಾದುದು ಎಂದಾದರೆ ಅವರಿಗೆ ಮಾದರಿಯಾಗಿ ನಿಲ್ಲುವಷ್ಟು ಉನ್ನತವಾದ ಮೂಲ ಜಾತಿಯೊಂದು ಇದ್ದಿರಲೇಬೇಕು. ಆದರೆ ಅರ್ಚಕರೇ, ಆಳುವ ಸಮಾಜದಲ್ಲಿ ದೇವರ ಸೇವಕನ ಹೊರತು ಬೇರೆ ಯಾರು ತಾನೇ ಮಾದರಿಯಾಗಿರಲು ಸಾಧ್ಯವಿದೆ? ತಮ್ಮ ಕದಗಳನ್ನು ಮುಚ್ಚುವಷ್ಟು ದುರ್ಬಲರಾದವರ ಕತೆ ಇಲ್ಲಿಗೆ ಮುಗಿಯುತ್ತದೆ. ತಮಗೆ ಒಳಗೆ ಬಿಡದಂತೆ ಬಾಗಿಲು ಹಾಕಿಕೊಂಡ ಕಾರಣದಿಂದ ಹೊರಗೆ ಉಳಿದ ಇತರರು ಹೇಗೆ ಕದ ಮುಚ್ಚಿಕೊಂಡರೆಂಬುದನ್ನು ಈಗ ನಾವು ನೋಡೋಣ. ಇದನ್ನು ನಾನು ಜಾತಿ ರಚನೆಯ ಒಂದು ಯಾಂತ್ರಿಕ ಪ್ರಕ್ರಿಯೆ ಎನ್ನುತ್ತೇನೆ. ಅದು ಯಾಂತ್ರಿಕವಾದುದು, ಏಕೆಂದರೆ ಅದು ಅನಿವಾರ್ಯವಾಗಿತ್ತು. ವಿಷಯವನ್ನು ವಿವರಿಸುವುದರಲ್ಲಿ ಈ ಧಾಟಿಯ ವಿಶ್ಲೇಷಣೆ ಮತ್ತು ಮಾನಸಿಕ ವಿವರಣೆ ನನಗಿಂತ ಹಿಂದಿನವರ ಹಿಡಿತದಿಂದ ಜಾರಿ ಹೋಗಿದೆ. ಅದಕ್ಕೆ ಕಾರಣವೇನೆಂದರೆ, ಅವರು ಜಾತಿಯನ್ನು ಜಾತಿ ವ್ಯವಸ್ಥೆಯೊಳಗಿನದ್ದೇ ಆಗಿರುವ ಒಂದು ಘಟಕವೆಂದು ಗ್ರಹಿಸದೆ ಅದು ತನಗೆ ತಾನೇ ಅನನ್ಯವಾಗಿ ಇರುವ ಘಟಕವೆಂದು ಭಾವಿಸಿದ್ದು. ಈ ಬಗೆಯ ಅಜಾಗರೂಕತೆ ಅಥವಾ ದೃಷ್ಟಿದೋಷದ ಪರಿಣಾಮವಾಗಿ ಜಾತಿ ವಿಷಯವನ್ನು ಸಮಂಜಸವಾಗಿ ಅರ್ಥೈಸಲು ಮತ್ತು ಆ ಮೂಲಕ ಜಾತಿಯನ್ನು ಸರಿಯಾಗಿ ವಿವರಿಸಲು ಅಡ್ಡಿಯಾಗಿ ಪರಿಣಮಿಸಿದೆ. ಈಗ ನನ್ನದೇ ವಿವರಣೆಯನ್ನ ಕೊಡತೊಡಗುತ್ತೇನೆ. ಇದರ ಸಂಬಂಧದಲ್ಲಿ ನನ್ನ ಒಂದು ಹೇಳಿಕೆಯನ್ನು ನಿರಂತರವಾಗಿ ನೆನಪಿಡಬೇಕೆಂದು ಆಗ್ರಹ ಪಡಿಸುತ್ತೇನೆ. ಅದೆಂದರೆ, ಏಕಾಂಗಿ ಜಾತಿ ಎಂಬುದು ಅವಾಸ್ತವ. ಜಾತಿಗಳು ಯಾವಾಗಲೂ ಹೆಚ್ಚಿನ ಸಂಖ್ಯೆಯಲ್ಲೇ ಬದುಕಿರುತ್ತವೆ. ಒಂದು ಜಾತಿ ಎಂಬುದು ಇಲ್ಲ, ಯಾವಾಗಲೂ ಜಾತಿಗಳು ಇರುತ್ತವೆ. ನನ್ನ ಅರ್ಥವೇನೆಂಬುದಕ್ಕೆ ಉದಾಹರಣೆ ನೀಡುತ್ತೇನೆ. ತಮ್ಮನ್ನೇ ಒಂದು ಜಾತಿಯಾಗಿಸಿಕೊಂಡ ಬ್ರಾಹ್ಮಣರು ತನ್ಮೂಲಕ ಬ್ರಾಹ್ಮಣೇತರ ಜಾತಿಗಳನ್ನು ಸೃಷ್ಟಿ ಮಾಡಿದರು. ಅಥವಾ ಇದನ್ನು ನನ್ನದೇ ಆದ ವಿಧಾನದಲ್ಲಿ ವ್ಯಕ್ತಪಡಿಸುವುದಾದರೆ, ಬ್ರಾಹ್ಮಣರು ತಾವು ಒಳಗೆ ಸೇರಿ ಬಾಗಿಲು ಮುಚ್ಚಿಕೊಳ್ಳುವುದರ ಮೂಲಕ ಉಳಿದವರನ್ನು ಹೊರಕ್ಕೆ ದಬ್ಬಿದರು. ಇನ್ನೊಂದು ದೃಷ್ಟಾಂತದೊಂದಿಗೆ ನನ್ನ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುತ್ತೇನೆ. ಭಾರತ ದೇಶವನ್ನು ಅದರ ವಿವಿಧ ಸಮುದಾಯಗಳೊಂದಿಗೆ ಒಟ್ಟಿಗೆ ನೋಡೋಣ. ಇಲ್ಲಿನ ಬೇರೆ ಬೇರೆ ಸಮುದಾಯಗಳು ವಿವಿಧ ಕೋಮುಗಳಿಗೆ ನಿಷ್ಠೆಯನ್ನು ಹೊಂದಿವೆ. ಅವುಗಳೆಂದರೆ ಹಿಂದೂಗಳು, ಮಹಮ್ಮದೀಯರು, ಯಹೂದ್ಯರು, ಕ್ರಿಶ್ಚಿಯನ್ನರು ಮತ್ತು ಪಾರಸಿಗಳು. ಇವರಲ್ಲಿ ಹಿಂದೂಗಳನ್ನು ಬಿಟ್ಟರೆ ಉಳಿದವರು ಅವರವರೊಳಗೇ ಜಾತಿ ಇಲ್ಲದ ಕೋಮುಗಳು. ಆದರೆ ಪರಸ್ಪರವಾಗಿ ಮಾತ್ರ ಅವರೆಲ್ಲ ಜಾತಿಗಳೇ. ಮತ್ತೆ ಮೇಲೆ ಹೆಸರಿಸಿದ ಐವರಲ್ಲಿ ಮೊದಲನೆಯ ನಾಲ್ಕು ಕೋಮುಗಳವರು ತಾವೇ ಬಾಗಿಲು ಹಾಕಿಕೊಂಡಲ್ಲಿ ಪಾರಸಿಗಳು ನೇರವಾಗಿ ಹೊರಗುಳಿಯುತ್ತಾರೆ, ಹಾಗೂ ಪರ್ಯಾಯವಾಗಿ ಅವರೂ ಸಹ ತಮ್ಮೊಳಗೆ ಸೇರುತ್ತಾರೆ. ಸಾಂಕೇತಿಕವಾಗಿ ಹೇಳುವುದಿದ್ದರೆ, ಎ ಗುಂಪು ಸ್ವಜಾತಿ ಮದುವೆಯನ್ನು ಮಾತ್ರ ಮಾಡಿಕೊಳ್ಳಲು ಬಯಸಿದರೆ ಪರಿಸ್ಥಿತಿಯ ಒತ್ತಡದಿಂದಾಗಿ ಬಿ ಗುಂಪು ಕೂಡ ಹಾಗೆ ಆಗಬೇಕಾಗುತ್ತದೆ. ಈಗ ಇದೇ ತರ್ಕವನ್ನು ಹಿಂದೂ ಸಮಾಜಕ್ಕೂ ಅನ್ವಯಿಸಿರಿ ಮತ್ತು ಅದರಲ್ಲಿ ಅಂತರ್ಗತವಾಗಿರುವ ತನಗೆ ತಾನೇ ಇಮ್ಮಡಿಯಾಗುವ ಗುಣದೊಂದಿಗೆ ಜಾತಿ ವಿಭಜಿಸುತ್ತಾ ಹೋಗುವ ಲಕ್ಷಣದ ಕುರಿತ ಇನ್ನೊಂದು ವಿವರಣೆಯು ನಿಮ್ಮ ಮುಂದಿರುತ್ತದೆ. ಜಾತಿಯ ನೈತಿಕ, ಧಾರ್ಮಿಕ, ಸಾಮಾಜಿಕ ಸಂಹಿತೆಯನ್ನು ಗಂಭೀರವಾಗಿ ವಿರೋಧಿಸುವ ಯಾವುದೇ ಹೊಸ ಬದಲಾವಣೆಯನ್ನು ಜಾತಿಯು ಸಹಿಸಲಾರದು. ಒಂದು ಜಾತಿಯಲ್ಲಿ ತನಗೆ ಮಣಿಯದಿರುವ ಸದಸ್ಯರನ್ನು ಜಾತಿಯಿಂದ ಹೊರಗೆ ಹಾಕುವ ಅಪಾಯವಿದೆ. ಅಂಥವರಿಗೆ ಬೇರೆ ಜಾತಿಗಳವರು ತಮ್ಮೊಳಗೆ ಸೇರಿಸಿಕೊಳ್ಳುವ ಅಥವಾ ಬರಮಾಡಿಕೊಳ್ಳುವ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಲಾಗುವುದು. ಜಾತಿಯ ಕಟ್ಟುಪಾಡುಗಳು ಎಷ್ಟು ಕಠೋರವಾಗಿವೆ ಎಂದರೆ, ಅಪರಾಧಗಳ ಸ್ವರೂಪದಲ್ಲಿರುವ ವ್ಯತ್ಯಾಸಗಳನ್ನು ಸಹ ಗುರುತಿಸಲಾಗುವುದಿಲ್ಲ. ಬದಲಾವಣೆ ಎಂಬುದು ಯಾವುದೇ ಸ್ವರೂಪದ್ದಾಗಿರಬಹುದು, ಆದರೆ ಅವೆಲ್ಲವೂ ಒಂದೇ ಬಗೆಯ ದಂಡಕ್ಕೆ ಗುರಿಯಾಗುತ್ತವೆ. ಹೊಸ ಬಗೆಯ ಜಾತಿಗೆ ಅಹಿತಕರವಾದ ಆಲೋಚನೆ ಮಾಡುವ ಗೌರವದಿಂದ ಗುರು ಪ್ರವಾದಿ ಎಂದು ಕರೆಯಲ್ಪಡುವ ಆತನೂ ಅನೈತಿಕ ಪ್ರೇಮದಲ್ಲಿ ತಪ್ಪಿತಸ್ಥರಾದವರೂ ಒಂದೇ ವಿಧಿಗೆ ಗುರಿಯಾಗುತ್ತಾರೆ. ಮೊದಲನೆಯಾತ ಹೊಸ ಧಾರ್ಮಿಕ ಪಂಗಡವನ್ನು ಸೃಷ್ಟಿ ಮಾಡಿದರೆ ಎರಡನೆಯವರು ಮಿಶ್ರ ಜಾತಿಯೊಂದರ ನಿರ್ಮಾತೃಗಳಾಗುತ್ತಾರೆ. ಜಾತಿಯ ಸಂಹಿತೆಯನ್ನು ಉಲ್ಲಂಘಿಸುವ ಧೈರ್ಯಶಾಲಿ ತಪ್ಪಿತಸ್ಥನಿಗೆ ಜಾತಿಗಳು ದಯೆ ತೋರುವುದಿಲ್ಲ. ಅವನಿಗೆ ದಂಡನೆ ಎಂದರೆ ಬಹಿಷ್ಕಾರ ಹಾಕುವುದು. ಇದರ ಫಲಿತಾಂಶವೆಂದರೆ ಇನ್ನೊಂದು ಹೊಸ ಜಾತಿ. ಬಹಿಷ್ಕೃತರಾದವರು ತಾವೇ ಒಂದು ಜಾತಿಯಾಗಲು ಪ್ರೇರೇಪಿಸಿದ್ದು ಹಿಂದೂ ಮನೋಧರ್ಮ ಹೆಚ್ಚಿಸುವ ವಿಶಿಷ್ಟತೆ ಅಲ್ಲ, ಅದು ಅದಕ್ಕಿಂತಲೂ ದೂರವೇ ಇದೆ. ಇದಕ್ಕೆ ತದ್ವಿರುದ್ಧವಾಗಿ ಬಹಿಷ್ಕರಿಸಲ್ಪಟ್ಟವರು ತಮ್ಮನ್ನು ಒಳಕ್ಕೆ ಬರಮಾಡಿಕೊಳ್ಳುವುದಕ್ಕೆ ಸಿದ್ಧವಿರುವ ಯಾವುದೇ ಸಾಧ್ಯವಾದರೆ ಮೇಲುಮಟ್ಟದ ಜಾತಿಯ ವಿನೀತ ಸದಸ್ಯರಾಗಿರಲು ಇಷ್ಟಪಡುತ್ತಾರೆ. ಆದರೆ ಜಾತಿಗಳು ಬೇಲಿ ಹಾಕಿಕೊಂಡ ಘಟಕಗಳು. ಆ ಜಾತಿಗಳ ತೀರಾ ಪ್ರಜ್ಞಾಪೂರ್ವಕವಾದ ಒಳಸಂಚೆ ಬಹಿಷ್ಕೃತರನ್ನು ಪ್ರತ್ಯೇಕವಾದ ಒಂದು ಜಾತಿಯಾಗುವಂತೆ ಒತ್ತಾಯಿಸುವುದು. ಈ ಹಠಮಾರಿತನದ ಪರಿಸ್ಥಿತಿಯ ಹಿಂದಿನ ತರ್ಕವು ನಿರ್ದಯವಾದುದು. ಈ ಒತ್ತಡಕ್ಕೆ ಮಣಿದು ತಾವೂ ಕೂಡ ತಮ್ಮ ಸುತ್ತಲೂ ಆವರಣ ಕಟ್ಟಿಕೊಂಡಿರುವುದು ಕೆಲವು ದುರದೃಷ್ಟದ ಗುಂಪುಗಳ ಗಮನಕ್ಕೆ ಬರುತ್ತದೆ. ಯಾಕೆಂದರೆ ಇತರರು ತಾವು ಬೇಲಿ ಕಟ್ಟಿಕೊಳ್ಳುವುದರ ಮೂಲಕ ಇವರನ್ನು ಹೊರಗಟ್ಟಿದ್ದರು. ಇದರ ಪರಿಣಾಮ ಹೊಸ ಗುಂಪುಗಳು ಜಾತಿ ಕಟ್ಟಳೆಗೆ ವಿರುದ್ಧವಾದ ಯಾವುದೇ ಭಾವದಿಂದ ರಚಿತವಾಗಿದ್ದು ಯಾಂತ್ರಿಕ ನಿಯಮಕ್ಕೆ ಅನುಗುಣವಾಗಿ ಜಾತಿಗಳನ್ನು ಕಂಗೆಡಿಸುವಷ್ಟು ಸಂಖ್ಯೆಯಲ್ಲಿ ವೃದ್ಧಿಸುತ್ತವೆ. ಭಾರತದ ಜಾತಿ ರಚನೆ ಪ್ರಕ್ರಿಯೆಯಲ್ಲಿ ಎರಡನೆಯ ಕಥೆಯನ್ನು ಹೀಗೆ ಹೇಳಲಾಗಿದೆ. ಈಗ ನನ್ನ ಪ್ರಬಂಧದ ಮುಖ್ಯಾಂಶಗಳನ್ನು ಕ್ರೋಢೀಕರಿಸಿ ಹೇಳಬೇಕಿದೆ. ಜಾತಿಯ ಅಭ್ಯಾಸಿಗಳಿಂದ ನಾನಾ ತಪ್ಪುಗಳಾಗಿವೆ ಎಂಬುದು ನನ್ನ ಅಭಿಪ್ರಾಯ. ಅವರ ಅನ್ವೇಷಣೆಯನ್ನು ಈ ತಪ್ಪುಗಳು ದಾರಿ ತಪ್ಪಿಸಿವೆ. ಜಾತಿಯ ಅಧ್ಯಯನ ನಿರತರಾದ ಯುರೋಪಿನ ಅಭ್ಯಾಸಿಗಳು ಅನಗತ್ಯವಾಗಿ ಜಾತಿ ವ್ಯವಸ್ಥೆಯಲ್ಲಿ ವರ್ಣದ ಪಾತ್ರವನ್ನು ಒತ್ತುಕೊಟ್ಟು ಹೇಳಿದ್ದಾರೆ. ಸ್ವತಃ ತಾವೇ ವರ್ಣದ ಪೂರ್ವಾಗ್ರಹಗಳಿಗೆ ಒಳಗಾದ ಅವರು ತುಂಬಾ ಸುಲಭವಾಗಿ ಜಾತಿ ಸಮಸ್ಯೆಗೆ ಅದೇ ಪ್ರಧಾನವಾದ ಅಂಶವೆಂದು ಊಹಿಸಿದರು. ಆದರೆ ಯಾವುದೂ ಸತ್ಯದಿಂದ ದೂರ ಉಳಿಯಲಾರದು ಮತ್ತು ಡಾಕ್ಟರ್ ಕೇತ್ಕರ್ ಅವರು ಸರಿಯಾಗಿಯೇ ಹೇಳಿದ್ದಾರೆ. ಆರ್ಯವೆನ್ನುವ ಅಥವಾ ದ್ರಾವಿಡವೆನ್ನುವ ಯಾವುದೇ ಜನಾಂಗಕ್ಕೆ ಸೇರಿದವರಾಗಲಿ ಎಲ್ಲ ರಾಜರೂ ಆರ್ಯರೇ ಆಗಿದ್ದರು. ವಿದೇಶಿ ವಿದ್ವಾಂಸರು ಬಂದು ವ್ಯತ್ಯಾಸದ ಗೆರೆಯನ್ನ ಎಳೆಯುವವರೆಗೂ ಒಂದು ಬುಡಕಟ್ಟು ಅಥವಾ ಒಂದು ಕುಟುಂಬ ಜನಾಂಗಿಕವಾಗಿ ಆರ್ಯವೋ ಅಥವಾ ದ್ರಾವಿಡವೋ ಎಂಬ ಪ್ರಶ್ನೆ ಭಾರತದ ಜನರನ್ನು ಎಂದೂ ಕಾಡಲಿಲ್ಲ. ಚರ್ಮದ ಬಣ್ಣ ಒಂದು ಮುಖ್ಯ ವಿಷಯವೆಂಬುದು ಎಂದೋ ಅಪ್ರಸ್ತುತವಾಗಿತ್ತು. ಅಲ್ಲದೆ ಅವರು ಉಲ್ಲೇಖಗಳನ್ನು ಮೂಲ ವಿವರಣೆಗಳೆಂದು ತಪ್ಪಾಗಿ ಗ್ರಹಿಸಿದ್ದಾರೆ. ಕುಲ ಕಸುಬಿನ ಧಾರ್ಮಿಕ ಮೊದಲಾದ ಜಾತಿಗಳಿವೆ ಎಂಬುದನ್ನು ನಿಜ, ಆದರೆ ಅದನ್ನು ಹೇಳಿದ ಮಾತ್ರಕ್ಕೆ ಯಾವುದೇ ರೀತಿಯಿಂದ ಅದೇ ಜಾತಿಯ ಉಗಮದ ವಿವರಣೆಯಾಗುವುದಿಲ್ಲ. ಈ ಕುಲಕಸುಬಿನ ಗುಂಪುಗಳು ಯಾಕೆ ಜಾತಿಗಳೆಂಬುದನ್ನು ನಾವಿನ್ನು ಕಂಡುಕೊಳ್ಳಬೇಕಿದೆ. ಆದರೆ ಈ ಪ್ರಶ್ನೆಯನ್ನು ಯಾವಾಗಲೂ ಕೇಳಿಯೇ ಇಲ್ಲ. ಕಡೆಯದಾಗಿ ಅವರು ಜಾತಿಯನ್ನು ಅದನ್ನು ಒಂದು ಉಸಿರು ಸೃಷ್ಟಿ ಮಾಡಿತೋ ಎಂಬಂತೆ ತುಂಬಾ ಲಘುವಾಗಿ ಪರಿಗಣಿಸಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಆಗಲೇ ನಾನು ವಿವರಿಸಿರುವಂತೆ ಜಾತಿಯ ಸಮಸ್ಯೆಯು ಅದು ಒಳಗೊಂಡಿರುವ ಭಯಾನಕವಾದ ಸಂಕಷ್ಟಗಳ ಕಾರಣದಿಂದ ಸಹಿಸಲು ಅಸಾಧ್ಯವಾದುದಾಗಿದೆ. ನಂಬಿಕೆಯ ಮೇಲೆ ಜಾತಿ ನಿಂತಿರುವುದೆಂಬುದು ನಿಜ. ಆದರೆ ನಂಬಿಕೆಯು ಒಂದು ಸಾಮಾಜಿಕ ಏರ್ಪಾಡಿನ ಬುನಾದಿಯಾಗುವುದಕ್ಕಿಂತಲೂ ಮುಂಚೆ ಸ್ವತಃ ಆ ಏರ್ಪಾಡೇ ಶಾಶ್ವತವಾಗಿರುವ ಮತ್ತು ಬಲಯುತವಾಗಿರುವ ಇಚ್ಛೆಯನ್ನು ಹೊಂದಿರುತ್ತದೆ. ಜಾತಿ ಸಮಸ್ಯೆಯನ್ನ ಕುರಿತ ನನ್ನ ಅಧ್ಯಯನದಲ್ಲಿ 4 ಅಂಶಗಳಿವೆ. ಹಿಂದೂ ಜನ ಸಮುದಾಯ ಒಂದು ಸಂಕೀರ್ಣ ರಚನೆಯಾಗಿದ್ದರೂ ಅದರಲ್ಲೊಂದು ಆಳವಾದ ಸಾಂಸ್ಕೃತಿಕ ಏಕತೆ ಇದೆ. ವ್ಯಾಪಕವಾದ ಸಾಂಸ್ಕೃತಿಕ ಘಟಕದ ಪ್ರತಿಯೊಂದು ಭಾಗವನ್ನು ಜಾತಿಯು ಹೆಣೆದು ಕಟ್ಟಿದೆ. ಪ್ರಾರಂಭದಲ್ಲಿ ಇದ್ದದ್ದು ಒಂದೇ ಜಾತಿ ಮತ್ತು ಅನುಕರಣೆಯಿಂದಲೂ ಬಹಿಷ್ಕಾರದ ಕಾರಣದಿಂದಲೂ ವರ್ಗಗಳೇ ಜಾತಿಗಳಾಗಿ ಪರಿವರ್ತನೆಗೊಂಡಿವೆ. ಇಂದು ಭಾರತದಲ್ಲಿ ಜಾತಿ ಸಮಸ್ಯೆಗೆ ವಿಚಿತ್ರವಾದ ಹಿತಾಸಕ್ತಿಗಳು ತಳುಕು ಹಾಕಿಕೊಂಡಿವೆ. ಈ ಅಸಹಜ ಸಾಮಾಜಿಕ ಏರ್ಪಾಡನ್ನು ತೊಡೆದು ಹಾಕಲು ನಿರಂತರವಾದ ಪ್ರಯತ್ನಗಳನ್ನು ಮಾಡಲಾಗಿದೆ. ಆದರೆ ಸುಧಾರಣೆಯ ಅಂತಹ ಪ್ರಯತ್ನಗಳು ಸಹ ಜಾತಿಯ ಮೂಲವು ಒಂದು ಪರಮೋಚ್ಚ ಅಧಿಕಾರದ ಪ್ರಜ್ಞಾಪೂರ್ವಕ ಆದೇಶದಿಂದಾದುದೇ ಅಥವಾ ಮಾನವ ಸಮಾಜದ ಜೀವನದಲ್ಲಿ ವಿಚಿತ್ರವಾದ ಸನ್ನಿವೇಶಗಳಲ್ಲಾದ ಅಪ್ರಜ್ಞಾಪೂರ್ವಕವಾದ ಬೆಳವಣಿಗೆಯೇ ಎಂಬ ಜಾತಿಯ ಉಗಮದ ಬಗೆಗಿನ ಗಂಭೀರ ಭಿನ್ನಾಭಿಪ್ರಾಯವನ್ನು ಹುಟ್ಟುಹಾಕಿವೆ. ಈ ಎರಡನೆಯ ಅಭಿಪ್ರಾಯವನ್ನ ಹೊಂದಿರುವವರು ಈ ಪ್ರಬಂಧದಲ್ಲಿ ತಳೆದಿರುವ ದೃಷ್ಟಿಕೋನದಿಂದ ಆಲೋಚನೆಗೆ ಸ್ವಲ್ಪ ಗ್ರಾಸವನ್ನು ಪಡೆಯುವರೆಂದು ನಾನು ಭಾವಿಸುತ್ತೇನೆ. ಪ್ರಾಯೋಗಿಕ ಮಹತ್ವದ ಹೊರತಾಗಿಯೂ ಜಾತಿ ಎಂಬ ವಿಷಯವು ಪೂರ್ಣ ತನ್ಮಯಗೊಳಿಸುವ ಸಮಸ್ಯೆಯಾಗಿದ್ದು ಅದರ ತಾತ್ವಿಕ ತಳಹದಿಯ ವಿಚಾರವಾಗಿ ನನ್ನಲ್ಲಿ ಮೂಡಿದ ಆಸಕ್ತಿಯು ನಿಮ್ಮ ಮುಂದೆ ಕೆಲವು ತೀರ್ಮಾನಗಳನ್ನು ಮಂಡಿಸಲು ಪ್ರಚೋದಿಸಿದೆ. ಅವು ಸುಭದ್ರವೂ ಚೆನ್ನಾಗಿ ಬೆಂಬಲಿಸಲಾದ ತಳಹದಿಯ ಮೇಲೆ ನಿಂತಿರುವಂತಹವೂ ಆಗಿವೆ. ಹಾಗಿದ್ದು ಅವು ಒಂದು ವಿಷಯದ ಮೇಲಿನ ಸಂವಾದದ ಚಾಲನೆಗೆ ಬೇಕಾದ ಕೊಡುಗೆಗಿಂತ ಹೆಚ್ಚಿನದೆಂದು ಅಥವಾ ಅವೇ ಅಂತಿಮವಾದದ್ದೆಂದು ತಿಳಿಯುವ ದಾಷ್ಟ್ಯ ನನಗಿಲ್ಲ. ವಾಹನವನ್ನು ತಪ್ಪು ಸಾಲಿನಲ್ಲಿ ನಿಲ್ಲಿಸಿರುವಂತೆಯೂ ನನಗೆ ತೋರುತ್ತದೆ. ಆದರೆ ಈ ಪ್ರಬಂಧದ ಪ್ರಧಾನ ಆಶಯವೆಂದರೆ ಸಂಶೋಧನೆಯ ಉಪಯುಕ್ತ ಸತ್ಯದ ಬಳಿಗೆ ಕರೆದೊಯ್ಯುವ ಸರಿಯಾದ ದಾರಿ ಎಂದು ನಾನು ಯಾವುದನ್ನು ತಿಳಿದಿದ್ದೇನೆಯೋ ಅದನ್ನು ಸೂಚಿಸುವುದು. ನಾವು ವಿಷಯವನ್ನ ಪೂರ್ವಗ್ರಹದಿಂದ ಸಮೀಪಿಸದಂತೆ ಎಚ್ಚರ ವಹಿಸಬೇಕು. ವಿಜ್ಞಾನದ ಜಗತ್ತಿನಿಂದ ಭಾವುಕತೆಯನ್ನು ಹೊರಹಾಕಬೇಕು. ವಸ್ತುನಿಷ್ಠವಾದ ದೃಷ್ಟಿಕೋನದಿಂದ ಸಂಗತಿಗಳನ್ನು ತೂಗಿ ನೋಡಬೇಕು. ನನ್ನ ಈ ಸಿದ್ಧಾಂತವನ್ನು ಗುಣಾತ್ಮಕವಾಗಿ ನಾಶಪಡಿಸಿದಾಗಲೂ ಒಂದು ವಿಷಯದಲ್ಲಿರುವ ವೈಚಾರಿಕ ಭಿನ್ನಾಭಿಪ್ರಾಯದಂತೆ ನಾನು ಅಷ್ಟೇ ಸಂತೋಷ ಪಡುತ್ತೇನೆ. ಇದು ಅನೇಕ ವಿದ್ವತ್ಪೂರ್ಣ ವ್ಯಾಖ್ಯಾನಗಳ ಹೊರತಾಗಿಯೂ ವಿವಾದಾಸ್ಪದವಾಗಿ ನಿರಂತರ ಉಳಿಯಲೂಬಹುದು. ಕಡೆಯದಾಗಿ ಒಂದು ಮಾತು, ಜಾತಿಯ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಲು ನಾನು ಮಹತ್ವಾಕಾಂಕ್ಷಿಯಾಗಿದ್ದರೂ ನನ್ನ ಸಿದ್ಧಾಂತವು ಅತಾರ್ಕಿಕವಾದುದೆಂದು ತೋರಿಸಿಕೊಟ್ಟರೆ ಅದನ್ನು ತೊರೆದು ಬಿಡಲು ನಾನು ಸಿದ್ಧನಿದ್ದೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.
0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಸಾಂಬಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಬಾರಿ ಈ ಹಲಸಿನಕಾಯಿ, ಹಲಸಿನ ಹಣ್ಣು ಜೊತೆಗೆ ಹಲಸಿನ ಬೀಜವನ್ನು ಉಪಯೋಗ ಮಾಡಿಕೊಂಡು ಮಾಡಿದಂತಹ ರೆಸಿಪಿಗಳನ್ನು ತಿಳಿಸ್ಕೊಟ್ಟಿದ್ದೆ. ಈ ದಿನ ತುಮಕೂರು ಶೈಲಿಯಲ್ಲಿ ಮಾಡಬಹುದಾದಂತಹ ಸಾಂಬಾರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಇದು ತುಮಕೂರು ಶೈಲಿಯ ಸಾಂಬಾರು ಅಂದರೆ, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಈ ರೆಸಿಪಿಗಳನ್ನು ಮಾಡೋದುಂಟು ಸ್ನೇಹಿತರೆ. ಮಂಡ್ಯ ಕಡೆ ಒಂದು ರೀತಿಯಲ್ಲಿ ಅಡುಗೆ ಮಾಡಿದ್ರೆ, ತುಮಕೂರು ಶೈಲಿಯಲ್ಲಿ ಒಂದು ರೀತಿಯ ಅಡುಗೆಗಳಿರುತ್ತೆ, ಹಾಗೆ ಕರಾವಳಿ ಈ ಕುಂದಾಪುರ ಉಡುಪಿ ಶೈಲಿಯಲ್ಲಿ ಒಂದು ರೀತಿಯಲ್ಲಿರುತ್ತೆ, ಹಾಗೆ ಉಡುಪಿ ಕುಂದಾಪುರ ಕಡೆಯೆಲ್ಲ ಕೊಬ್ಬರೆಣ್ಣೆ ಬಳಸಿ ಅಡುಗೆ ಮಾಡೋದುಂಟು, ಹಾಗೆ ಕುಚಲಕ್ಕಿಯನ್ನು ಬಳಸೋದುಂಟು ಮಂಗಳೂರು ಕಡೆಯೆಲ್ಲ. ಹಾಗೇನು ಉತ್ತರ ಕರ್ನಾಟಕದ ಕಡೆ ನಿಮಗೆ ಗೊತ್ತೇ ಇದೆ, ರೈಸ್ಗಿಂತ ಹೆಚ್ಚಾಗಿ ರೊಟ್ಟಿಯನ್ನು ಬಳಸೋದುಂಟು. ಇನ್ನು ನಮ್ಮ ಮಲೆನಾಡು ಶೈಲಿಯಲ್ಲಿ ಎಲ್ಲ ರೀತಿಯ ಅಡುಗೆಗಳನ್ನು ಬಳಸೋದುಂಟು. ಇಲ್ಲಿ ಮುದ್ದೆ, ರೊಟ್ಟಿ, ಚಪಾತಿ, ವೆಜ್ಜು, ನಾನ್ ವೆಜ್ಜು ಎಲ್ಲದೂ ಕೂಡ ಫೇಮಸ್ಸು. ಕೆಲವು ಅಡುಗೆಗಳಲ್ಲಿ ಹೆಚ್ಚಾಗಿ ಕಾಯಿಯನ್ನು ಬಳಸಿ ಮಾಡೋದುಂಟು, ಇನ್ನು ಕೆಲವರು ಕಾಯಿಯನ್ನು ಬಳಸದೆ ಹಾಗೆ ಮಾಡೋದುಂಟು. ಸೊ ಅದಕ್ಕೋಸ್ಕರ ಒಂದೊಂದು ಭಾಗಗಳಲ್ಲಿ ಒಂದೊಂದು ರೀತಿಯ ಅಡುಗೆಗಳು ಫೇಮಸ್ ಆಗಿರುತ್ತೆ. ಸೊ ಹೇಗೂ ಇನ್ನೂ ಹಲಸಿನ ಹಣ್ಣಿನ ಸೀಸನ್ ಮುಗ್ದಿಲ್ಲ, ಹಲಸಿನ ಕಾಯಿ ಸಿಕ್ಕರೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಸಾಂಬಾರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ತಡ ಮಾಡೋದು ಬೇಡ, ಈ ಹಲಸಿನ ಕಾಯಿಯ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಹಲಸಿನ ಕಾಯಿ ಬೇಕು, ಜೊತೆಗೆ ಹಲಸಂದಿ ಕಾಳು, ಕಡಲೆಕಾಳು, ಬಟಾಣಿಕಾಳು, ಅವರೆಕಾಳು, ತೊಗರಿ ಬೇಳೆ ಬೇಕು. ಅದರೊಟ್ಟಿಗೆ ಈರುಳ್ಳಿ, ಟೊಮೆಟೊ, ಸಾಂಬಾರ್ ಪೌಡರ್, ಖಾರದ ಪುಡಿ, ಹುಣಸೆಹಣ್ಣು, ಕಡಲೆ, ಒಣಮೆಣಸು, ಬೆಳ್ಳುಳ್ಳಿ, ಕರಿಬೇವು, ತೆಂಗಿನ ತುರಿ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹಲಸಿನ ಕಾಯಿ ಪದಾರ್ಥ ಮಾಡ್ಕೊಳ್ಳೋಕ್ಕೆ. ಹಲಸಿನ ಕಾಯಿ ಪದಾರ್ಥ ಅಂತ ಕೂಡ ಕರೀತಾರೆ, ಅಥವಾ ಹಲಸಿನ ಕಾಯಿಯ ಸಾಂಬಾರ್ ಅಂತ ಕೂಡ ಕರೀತಾರೆ. ಇನ್ನು ಮಾಡುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಕಾಮನ್ ಆಗಿ ಹಲಸಿನ ಕಾಯಿಯನ್ನು ನೀಟಾಗಿ ಕತ್ತರಿಸ್ಕೊಳ್ಬೇಕು. ಅದಕ್ಕೆ ಅಲಸಂದಿ ಕಾಳು, ಕಡಲೆಕಾಳು, ಬಟಾಣಿ ಕಾಳು, ಅವರೆಕಾಳು, ತೊಗರಿಬೇಳೆ ಬೇಕು ಅಂತ ಹೇಳಿದ್ನಲ್ವ. ತೊಗರಿಬೇಳೆಯನ್ನು ನೆನೆಸೋದು ಬೇಡ, ಆದರೆ ಈ ಹಲಸಂದಿ ಕಾಳು, ಕಡಲೆಕಾಳು, ಬಟಾಣಿ ಕಾಳು, ಅವರೆಕಾಳು ಸಿಕ್ಕರೆ ಅವರೆಕಾಳನ್ನು ಕೂಡ ಬಳಸ್ಕೊಳ್ಬೋದು. ಈ ಎಲ್ಲ ಕಾಳುಗಳನ್ನು ಹಿಂದಿನ ದಿನ ರಾತ್ರಿಯೇ ನೆನೆಸಿಡಬೇಕು ಸ್ನೇಹಿತರೆ ನೀರಲ್ಲಿ. ಈ ನೆನೆಸಿಟ್ಟಂತಹ ಕಾಳುಗಳ ಜೊತೆ ಹಲಸಿನ ಕಾಯಿಯನ್ನು ಕೂಡ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಸಾಂಬಾರು ಮಾಡುವಂತಹ ಕುಕ್ಕರು ಅಥವಾ ಪಾತ್ರೆಗೆ, ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಆ ಪಾತ್ರೆ ಅಥವಾ ಕುಕ್ಕರಲ್ಲಿ ಎಣ್ಣೆ ಹಾಕಿ ಆ ಎಣ್ಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಳ್ಬೇಕು. ಒಗ್ಗರಣೆ ಮಾಡಿದ ನಂತರ ಅದೇ ಒಗ್ಗರಣೆಗೆ ಹಲಸಿನಕಾಯಿ ಜೊತೆ ಈ ಹಲಸಂದಿ ಕಾಳು, ಕಡಲೆಕಾಳು, ಬಟಾಣಿ ಕಾಳು, ಅವರೆಕಾಳುಗಳನ್ನು ಕೂಡ ಹಾಕ್ಕೊಳ್ಬೇಕು. ಜೊತೆಗೆ ಇದಕ್ಕೆ ಟೊಮೆಟೊವನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ. ಒಂದೆರಡರಿಂದ ಮೂರು ವಿಜಲ್ ಮಾಡಿಕೊಂಡ ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಸಾಂಬಾರ್ ಪುಡಿ, ಖಾರದ ಪುಡಿ, ಹುಣಸೆ ಹಣ್ಣು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಬೇಕು. ರುಬ್ಕೊಂಡಂತಹ ಮಿಶ್ರಣವನ್ನು ಈ ಕಾಳು ಮತ್ತು ಹಲಸಿನಕಾಯಿ ಬೇಯಿಸ್ಕೊಂಡಿರ್ತೀರಲ್ವ ಆ ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಕಲಸಿ ಬೇಯಿಸ್ಕೊಳ್ಬೇಕು. ನಂತರ ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಕು ಅಂದರೆ ಒಂದು ವಿಜಲ್ ಮಾಡಿಸ್ಕೊಂಡ್ರು ಸಾಂಬಾರು ರೆಡಿ ಆಗುತ್ತೆ. ಸೊ ಹಲಸಿನಕಾಯಿ ಸಿಕ್ಕರೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಸಾಂಬಾರು ಮಾಡ್ಕೊಳ್ಳಿ. ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಹಲಸಿನ ಪ್ರೋಟೀನ್ ಉಂಡೆ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಆ ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹಲಸಿನ ಕಾಯಿಯನ್ನು ಬಳಸ್ಕೊಂಡು ಪದಾರ್ಥವನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದೆ. ಹಲಸಿನಕಾಯಿ ಪದಾರ್ಥ ಅಥವಾ ಹಲಸಿನಕಾಯಿ ಸಾಂಬಾರ್ ಅಂತ ಕೂಡ ಕರೀತಾರೆ. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಹಲಸಿನ ಪ್ರೋಟೀನ್ ಉಂಡೆ. ಹಲಸಿನ ಪ್ರೋಟೀನ್ ಉಂಡೆ ಮಾಡ್ಕೊಳ್ಲಿಕ್ಕೆ ಹಲಸಿನ ಬೀಜ ಬೇಕು, ಜೊತೆಗೆ ತುಪ್ಪ, ಏಲಕ್ಕಿ ಪೌಡರ್, ಹಾಗೆ ಬೆಲ್ಲದ ಪೌಡರ್, ಜೊತೆಗೆ ಚಿಟಿಕೆ ಉಪ್ಪು. ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡಬಹುದಾದಂತಹ ಪ್ರೋಟೀನ್ ಉಂಡೆ ಇದಾಗಿದೆ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು: ಹಲಸಿನ ಬೀಜ, ತುಪ್ಪ, ಏಲಕ್ಕಿ ಪೌಡರ್, ಬೆಲ್ಲದ ಪುಡಿ, ಚಿಟಿಕೆ ಉಪ್ಪು. ಐದೇ ಐದು ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಾದಂತಹ ರಿಚ್ ಪ್ರೋಟೀನ್ ಉಂಡೆ ಇದಾಗಿದೆ. ಇನ್ನು ಮಾಡುವಂಥ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಹಲಸಿನ ಬೀಜವನ್ನು 2 ದಿನ ನೆರಳಲ್ಲಿ ಒಣಗಿಸ್ಬೇಕು. ನಂತರ 2 ದಿನ ಆದಮೇಲೆ ತವ ಮೇಲೆ ಸಿಪ್ಪೆ ಸಮೇತ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡತ್ತೆ, ಬಾಡೋಗ್ಬಿಡತ್ತೆ, ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ, ಲೋ ಫ್ಲೇಮಲ್ಲಿ ಸಿಪ್ಪೆ ಸಮೇತ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬಾಡಿಸಿಕೊಂಡಂತಹ ಹಲಸಿನ ಬೀಜಗಳನ್ನು ಸಿಪ್ಪೆ ತೆಗೆದು ಮಿಕ್ಸಿಯಲ್ಲಿ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ತುಂಬ ನೈಸಾಗೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಆಗಿ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಒಂದು ಅರ್ಧ ಕೆಲಸ ಮುಗಿಯುತ್ತೆ. ನಂತರ ಬಾಣಲೆಗೆ ತುಪ್ಪ ಹಾಕಿ, ಹಲಸಿನ ಬೀಜದ ಪೌಡರ್ ಮಾಡಿಟ್ಕೊಂಡಿರ್ತೀರಲ್ವ, ಆ ಮಿಶ್ರಣವನ್ನು ಆ ಬಾಣಲೆಗೆ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ಅದು ಸೀದೋಗ್ಬಿಡತ್ತೆ. ಲೋ ಫ್ಲೇಮಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಆ ಮಿಶ್ರಣಕ್ಕೆ ಏಲಕ್ಕಿ ಪುಡಿ, ಬೆಲ್ಲ, ಚಿಟಿಕೆ ಉಪ್ಪು ಈ 3 ಸಾಮಗ್ರಿಗಳನ್ನು ಹಾಕಿ 2-3 ನಿಮಿಷ ಸಣ್ಣ ಉರಿಯಲ್ಲಿ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ ಮಕ್ಕಳಿಗೆ ಕೊಡ್ಬೋದು. ಅದು ಒಂದು ಹದಕ್ಕೆ ಬಂದಮೇಲೆ ಉಂಡೆ ಬರುತ್ತಾ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಬೆಲ್ಲ ಹಾಕಿರ್ತೀರಲ್ವಾ, ಆ ಹದಕ್ಕೆ ಬಂದಿರತ್ತೆ ಅದು. ಸೊ ಆಗ ಸಣ್ಣ ಸಣ್ಣ ಉಂಡೆ ಕಟ್ಟಿ ಮಕ್ಕಳಿಗೆ ಕೊಡ್ಬೋದು. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಾದಂತಹ ಉಂಡೆ ಇದಾಗಿದೆ. ಏನೂ ಇಲ್ಲ, ಹಲಸಿನ ಬೀಜ ಒಂದಿದ್ರೆ ಆಯಿತು. ಹಲಸಿನ ಬೀಜಕ್ಕೆ ತುಪ್ಪ, ಬೆಲ್ಲ, ಏಲಕ್ಕಿ ಪೌಡರ್ ಹಾಕಿ ಉಂಡೆಯನ್ನು ಕಟ್ಟೋದು. ಮಾಡುವಂಥದ್ದು ಕೂಡ ತುಂಬಾ ಈಸಿ. 2 ದಿನ ಹಲಸಿನ ಬೀಜಗಳನ್ನು ನೆರಳಲ್ಲಿ ಒಣಗಿಸ್ಬೇಕು. ನಂತರ ಸಿಪ್ಪೆ ಸಮೇತ ತವದ ಮೇಲೆ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೊಂಡಂಥ ಹಲಸಿನ ಬೀಜಗಳನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಪೌಡ್ರ್ ಮಾಡ್ಕೊಂಡಂಥ ಮಿಶ್ರಣವನ್ನು ತುಪ್ಪದಲ್ಲಿ ಚೆನ್ನಾಗಿ ಕಲಸಿ ಫ್ರೈ ಮಾಡ್ತಾ ಅದಕ್ಕೆ ತುಪ್ಪ, ಬೆಲ್ಲ, ಏಲಕ್ಕಿ ಪೌಡ್ರು, ಒಂದು ಚಿಟಿಕೆ ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟುವ ಹದಕ್ಕೆ ಬರೋ ತನಕ ಚೆನ್ನಾಗಿ ಕಲಸ್ಬೇಕು. ಕಲಸಾದ್ಮೇಲೆ ಬಿಸಿ ಬಿಸಿದೆ, ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಉಂಡೆ ಕಟ್ಟಿದರೆ ಪ್ರೋಟೀನ್ ಉಂಡೆ ರೆಡಿ ಆಗುತ್ತೆ. ಸೊ ಹೇಗೂ ಹಲಸಿನ ಸೀಸನ್, ಹಲಸಿನ ಹಣ್ಣು ಸಿಕ್ಕೇ ಸಿಗುತ್ತೆ. ಹಲಸಿನ ಹಣ್ಣನ್ನು ತಿಂದು ಬೀಜವನ್ನು ಬಿಸಾಡುವ ಬದಲು ಈ ರೀತಿ ಮಾಡಿಕೊಂಡ್ರೆ ಪ್ರೋಟೀನೂ ಸಿಗುತ್ತೆ, ಹಾಗೆ ಸುಲಭ ಕೂಡ ಮಾಡಿಕೊಳ್ಳುವಂಥದ್ದು, ರುಚಿ ಕೂಡ ಇರುತ್ತೆ. ಸೊ ಹಲಸಿನ ಬೀಜದ ಪ್ರೋಟೀನ್ ಉಂಡೆ ನೀವು ಮಾಡ್ಕೊಳ್ಳಿ, ಮಕ್ಕಳಿಗೂ ಕೂಡ ತಿನ್ನಿಸಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090977755. ಇದಕ್ಕೆ ಸಂಪರ್ಕಿಸಬಹುದು. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಹಲಸಿನ ಹಣ್ಣಿನಿಂದ, ಹಲಸಿನ ಕಾಯಿಯಿಂದ, ಹಲಸಿನ ಬೀಜದಿಂದ ಮಾಡಬಹುದಾದಂತಹ ಅಡುಗೆಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಅದರಲ್ಲೂ ಸ್ಪೆಷಲ್ಲಾಗಿ ಹಲಸಿನ ಕಾಯಿಯಿಂದ ಮಾಡಬಹುದಾದಂತಹ ಸಾಂಬಾರ್ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ ಹಲಸಿನ ಬೀಜದಿಂದ ಮಾಡಬಹುದಾದಂತಹ ಪ್ರೋಟೀನ್ ಉಂಡೆ ಬಗ್ಗೆ ತಿಳಿಸ್ಕೊಟ್ಟೆ. ಸ್ನೇಹಿತರೆ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಪ್ರೋಟೀನ್ ಉಂಡೆಯನ್ನು. ಸಾಮಾನ್ಯವಾಗಿ ಈ ಹಲಸಿನ ಬೀಜಗಳನ್ನು ಸುಟ್ಕೊಂಡು ತಿಂತಾರೆ, ಕೆಂಡದಲ್ಲಿ ಸುಟ್ಕೊಂಡು ತಿನ್ನೋದುಂಟು, ಹಾಗೆ ಉಪ್ಪಾಕಿ ಬೇಯಿಸ್ಕೊಂಡು ಕೂಡ ತಿಂತಾರೆ. ಸೊ ಹಲಸಿನ ಬೀಜದಿಂದ ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು ಅನ್ನೋದನ್ನು ನಾನು ಕಳೆದ ಬಾರಿ ಕೂಡ ತಿಳಿಸ್ಕೊಟ್ಟಿದ್ದೆ. ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಹಲಸಿನ ಬೀಜದ ಹಲ್ವಾ, ಹಲಸಿನ ಬೀಜದ ಚಟ್ನಿ ಪುಡಿ, ಸಾಕಷ್ಟು ರೆಸಿಪಿಗಳನ್ನು ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಹಲಸಿನ ಬೀಜದ ಕಟ್ಲೆಟ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಸೊ ನೋಡಿ, ಒಂದು ಹಣ್ಣಿನಿಂದ, ಕಾಯಿಯಿಂದ, ಬೀಜದಿಂದ ಎಷ್ಟೆಲ್ಲ ಅಡುಗೆಗಳನ್ನು ಮಾಡ್ಬೋದು ಅಲ್ವಾ? ಎಸ್, ಈ ಹಲಸಿನ ಬೀಜದ ಕಟ್ಲೆಟ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಲಸಿನ ಬೀಜ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಖಾರದ ಪುಡಿ, ಗರಂ ಮಸಾಲ, ಹಾಗೆ ರಸ್ಕ್ ಪುಡಿ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಹಲಸಿನ ಬೀಜದ ಕಟ್ಲೆಟ್ ಮಾಡ್ಕೊಳ್ಲಿಕ್ಕೆ. ಸಾಮಾನ್ಯವಾಗಿ ನಾವು ಆಲೂಗಡ್ಡೆ ಕಟ್ಲೆಟ್ ಮಾಡ್ಕೊಳ್ತಾ ಇರ್ತೀವಿ, ಜೊತೆಗೆ ತರಕಾರಿ ಕಟ್ಲೆಟ್ ಮಾಡ್ಕೊಳ್ತೀವಿ, ಹಾಗೆ ಕಡಲೆ ಹಿಟ್ಟಿನಿಂದ ಕಟ್ಲೆಟ್ ಮಾಡ್ಕೊಳ್ತೀವಿ. ಸೊ ಈ ರೀತಿಯಲ್ಲಿ ಸಾಮಾನ್ಯವಾಗಿ ಕಟ್ಲೆಟ್ಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಈ ದಿನ ಈ ಹಲಸಿನ ಬೀಜವನ್ನು ಬಳಸ್ಕೊಂಡು ಕೂಡ ಈ ರೀತಿಯಲ್ಲಿ ಕೂಡ ಕಟ್ಲೆಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು, ನೋಟ್ ಮಾಡ್ಕೊಂಡ್ರೆ ಅಲ್ವಾ? ಹಲಸಿನ ಬೀಜ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಉಪ್ಪು, ಎಣ್ಣೆ, ಖಾರದ ಪುಡಿ, ಗರಂ ಮಸಾಲ, ರಸ್ಕ್ ಪುಡಿ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಇನ್ನು ಮಾಡ್ಕೊಳ್ಳುವಂತಹ ವಿಧಾನಕ್ಕೆ ಅಂತ ಬಂದರೆ, ಮೊದಲನೆಯದಾಗಿ ಹಲಸಿನ ಬೀಜಗಳನ್ನು ಒಂದು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಬೀನ್ಸು, ಕ್ಯಾರೆಟ್ಟು, ಹಾಗೆ ಆಲೂಗಡ್ಡೆಯನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನಂತರ ಈ ಬೇಯಿಸಿಟ್ಕೊಂಡಂತಹ ತರಕಾರಿಗೆ ಹಲಸಿನ ಬೀಜವನ್ನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರ್ತೀರಲ್ಲ, ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ಖಾರದ ಪುಡಿ, ಗರಂ ಮಸಾಲ, ಹಾಗೆ ಉಪ್ಪು ಹಾಕಿ ಎಲ್ಲದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಕಲಸ್ಕೊಂಡು ಇಟ್ಕೊಂಡಂತಹ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ

ವಡೆ ಆಕಾರದಲ್ಲಿ ತಟ್ಟಿ ನಂತರ ರಸ್ಕನ್ನ ಮಿಕ್ಸಿಗಾಕಿ ಪೌಡರ್ ಮಾಡಿಟ್ಕೊಂಡಿರ್ತೀರಲ್ವ ಸ್ನೇಹಿತರೆ, ಆ ಪೌಡರಲ್ಲಿ ಡಿಪ್ ಮಾಡಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೆ ಕಟ್ಲೆಟ್ ಸಿದ್ಧವಾಗತ್ತೆ. ತುಂಬಾ ಸುಲಭ. ಹಲಸಿನ ಬೀಜವನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ನಂತರ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆಯನ್ನು ಹಬೆಯಲ್ಲಿ ಬೇಯಿಸ್ಕೊಂಡು ಆ ಹಲಸಿನ ಬೀಜದ ಮಿಶ್ರಣವನ್ನು ಇದಕ್ಕೆಲ್ಲ ಕಲಸ್ಕೊಂಡು ಇದಕ್ಕೆ ಖಾರದ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು ಹಾಕಿ ಮತ್ತಷ್ಟು ನೀಟಾಗಿ ಕಲಸಿ ರಸ್ಕನ್ನು ಮಿಕ್ಸಿಗಾಕಿ ಅದರಲ್ಲಿ ಡಿಪ್ ಮಾಡಿ ವಡೆ ರೀತಿಯಲ್ಲಿ ತಟ್ಕೊಂಡು ತವಾ ಮೇಲೆ ಫ್ರೈ ಮಾಡಿದ್ರೆ ಕಟ್ಲೆಟ್ ಸಿದ್ಧವಾಗುತ್ತೆ. ಹಲಸಿನ ಬೀಜಗಳ ಜೊತೆ ಕ್ಯಾರೆಟು ಮತ್ತು ಬೀನ್ಸು ಕೂಡ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಅದರೊಟ್ಟಿಗೆ ಆಲೂಗಡ್ಡೆ ಕೂಡ ಒಳಗಡೆ ಸ್ಮೂತಾಗಿ ಹೊರಗಡೆ ಗರಿಗರಿಯಾಗಿ ಇರಲಿಕ್ಕೆ ರಸ್ಕ್ ಪೌಡ್ರ್ ಕೂಡ ಮ್ಯಾಚ್ ಆಗುತ್ತೆ. ಈ ಚಳಿಗೆ ತಿನ್ನಲಿಕ್ಕೆ ಮತ್ತಷ್ಟು ಖುಷಿ ಕೊಡುತ್ತೆ ಈ ರೀತಿಯ ಒಂದು ತಿನಿಸುಗಳು. ಹಲಸಿನ ಬೀಜದ ಕಟ್ಲೆಟನ್ನು ನೀವು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಈ ದಿನ ತಿಳಿಸ್ಕೊಟ್ಟಂತಹ ಹಲಸಿನ ಕಾಯಿಯ ಸಾಂಬಾರ್ ಜೊತೆಗೆ ಹಲಸಿನ ಬೀಜದ ಪ್ರೋಟೀನ್ ಉಂಡೆ ಹಾಗೆ ಹಲಸಿನ ಬೀಜದ ಕಟ್ಲೆಟ್ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆಯ ರೈತರಿಗೆ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಜಾರಿಗೊಳಿಸಲಿದ್ದು, ಸರ್ಕಾರದಿಂದ ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದಿಂದ ಆಯ್ಕೆಯಾದ ಕೃಷಿ ವಿಮೆ ಕಂಪನಿ ಸಹಯೋಗದೊಂದಿಗೆ ಜಿಲ್ಲೆಯಲ್ಲಿ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಹೋಬಳಿ ಮಟ್ಟದಲ್ಲಿ ಮಳೆ ಆಶ್ರಿತ ರಾಗಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭತ್ತ, ಮುಸುಕಿನ ಜೋಳ ಮತ್ತು ರಾಗಿ ಬೆಳೆಗಳಿಗೆ ವಿಮೆ ಸೌಲಭ್ಯ ದೊರೆಯಲಿದೆ. ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳಲು ಅವಕಾಶವಿದೆ. ಬಿತ್ತನೆ, ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ನೋಂದಣಿ ಮಾಡಿಸಬಹುದು. ಆಗಸ್ಟ್ 14 ನೋಂದಣಿಗೆ ಅಂತಿಮ ದಿನವಾಗಿದೆ. ಬೆಳೆ ಸಾಲ ಪಡೆಯುವ ರೈತರನ್ನು ಕಡ್ಡಾಯವಾಗಿ ಈ ಯೋಜನೆಯಡಿ ಒಳಪಡಿಸಲಾಗುತ್ತದೆ. ಒಂದು ವೇಳೆ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛೆ ಇಲ್ಲದಿದ್ದರೆ ನೋಂದಣಿಯ ಅಂತಿಮ ದಿನಾಂಕಕ್ಕಿಂತ 7 ದಿನಗಳ ಮೊದಲು ಲಿಖಿತ ಮುಚ್ಚಳಿಕೆ ಪತ್ರ ನೀಡುವ ಮೂಲಕ ಯೋಜನೆಯಿಂದ ಹೊರಗುಳಿಯಬಹುದು. ಬೆಳೆ ಸಾಲ ಪಡೆಯದ ರೈತರು ತಮ್ಮ ಪಹಣಿ ಮತ್ತು ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ಹತ್ತಿರದ ಬ್ಯಾಂಕ್ ಅಥವಾ ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ರೈತರು ಕೃಷಿ, ಕಂದಾಯ, ಸಹಕಾರ ಇಲಾಖೆ ಅಥವಾ ಹತ್ತಿರದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸುವುದು, ಸರ್ಕಾರದ ವೆಬ್ಸೈಟ್ samrakshane.karnataka.gov.in ಮೂಲಕವೂ ಮಾಹಿತಿ ಪಡೆಯಬಹುದು ಎಂದು ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನಿಂದ ಗುಡ್ಡೇಕಲ್ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ 6 ಭರಣಿ ಮತ್ತು 7 ಆಡಿಕೃತಿಕೆ ಜಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. ಆಡಿಕೃತಿಕೆ ಜಾತ್ರೆ ದಶಕಗಳಿಂದಲೂ ನಡೆಯುತ್ತಾ ಬಂದಿದೆ. ಜಾತ್ರೆಗೆ ಹೊರ ರಾಜ್ಯ, ಜಿಲ್ಲೆ, ತಾಲೂಕುಗಳಿಂದ ಭಕ್ತಾದಿಗಳು ಕಾವಡಿಗಳು ಮತ್ತು ವೇಲ್ಗಳನ್ನು ತೆಗೆದುಕೊಂಡು ಬಂದು ಹರಕೆ ಸಲ್ಲಿಸುವುದು ವಾಡಿಕೆಯಲ್ಲಿದೆ ಎಂದು ಕಾರ್ಯದರ್ಶಿ ಎಂ ಲೋಕೇಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಸಾಗರ ತಾಲೂಕಿನಲ್ಲಿ ತಾಂತ್ರಿಕ ದೋಷಗಳಿಂದ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದ್ದ ಮಳೆ ಮಾಪನ ಯಂತ್ರಗಳ ದುರಸ್ತಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಹಸೀಲ್ದಾರ್ ಡಾ ಆರ್ ಪ್ರತಿಭಾ ತಿಳಿಸಿದರು. ರೈತರಿಗೆ ಬೆಳೆ ವಿಮೆ ಪಡೆಯಲು ಮಳೆ ಮಾಪನಗಳ ನಿಖರ ಮಾಹಿತಿ ಅತ್ಯಂತ ಅಗತ್ಯವಾಗಿದ್ದು, ಮಳೆ ಮಾಪನಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಕಾರಣ ಹಲವು ರೈತರು ಸಮಸ್ಯೆ ಎದುರಿಸುತ್ತಿದ್ದರು. ಈ ಕುರಿತು ರೈತರು ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ವಿಷಯವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಅದರಂತೆ ಸಂಬಂಧಿತ ಕಂಪನಿಗಳ ತಾಂತ್ರಿಕ ಸಿಬ್ಬಂದಿ ತಾಲೂಕಿನ ವಿವಿಧ ಕೇಂದ್ರಗಳಿಗೆ ಭೇಟಿ ನೀಡಿ ದುರಸ್ತಿ ಕಾರ್ಯ ಆರಂಭಿಸಿದ್ದು, ಮೊದಲ ಹಂತದಲ್ಲಿ ಆಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳೆ ಮಾಪನ ಕೇಂದ್ರದಲ್ಲಿ ದುರಸ್ತಿ ಕಾರ್ಯ ಕೈಗೊಳ್ಳಲಾಗಿದೆ. ತಾಂತ್ರಿಕ ದೋಷಗಳಿಂದ ಸ್ಥಗಿತಗೊಂಡಿದ್ದ ಮಳೆ ಮಾಪನಗಳನ್ನು ಶೀಘ್ರದಲ್ಲೇ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಇದರಿಂದ ಮಳೆ ದಾಖಲೆಗಳು ನಿಖರವಾಗಿ ಲಭ್ಯವಾಗಲಿದೆ. ಇದರಿಂದ ರೈತರಿಗೆ ಬೆಳೆ ವಿಮೆ ಪ್ರಕ್ರಿಯೆಯಲ್ಲಿ ತೊಂದರೆ ನಿವಾರಣೆಯಾಗಲಿದೆ ಎಂದು ತಹಸೀಲ್ದಾರ್ ವಿಶ್ವಾಸ ವ್ಯಕ್ತಪಡಿಸಿದರು. ಮುಂದಿನ ವಿವರ. ತುಮರಿ ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲ್ಕೆ ಮುಪ್ಪಾನೆ ಲಾಂಚ್ ಸೇವೆಯನ್ನು ಪುನರಾರಂಭಿಸಲಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರು ಈ ವರ್ಷ ಕನಿಷ್ಠ ಮಟ್ಟಕ್ಕೆ ಕುಸಿದ ಹಿನ್ನೆಲೆಯಲ್ಲಿ ಜೂನ್ 1ರಂದು ಲಾಂಚ್ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಕೆಲ ದಿನಗಳಿಂದ ಈ ಭಾಗದಲ್ಲಿ ಮಳೆ ಬಿದ್ದು ನೀರಿನ ಮಟ್ಟ ಏರಿಕೆ ಕಂಡಿದ್ದರಿಂದ ಸೇವೆ ಪುನರಾರಂಭಿಸಲಾಗಿದೆ. ಕರೂರು ಮತ್ತು ಭಾರಂಗಿ ಹೋಬಳಿ ಸಂಪರ್ಕ ಕಲ್ಪಿಸುವ ಈ ಮಾರ್ಗ ಮೆಸ್ಕಾಂ, ಪೊಲೀಸ್ ಠಾಣೆ ಮತ್ತಿತರ ಕಾರಣಕ್ಕೆ ತುಂಬಾ ಮಹತ್ವದ್ದಾಗಿದೆ. ಶಿರಸಿ ಸಿದ್ದಾಪುರ ಮಾರ್ಗದಿಂದ ಸಿಗಂದೂರಿಗೆ ಬರುವ ಭಕ್ತಾದಿಗಳಿಗೂ ಇದು ತುಂಬಾ ಅನುಕೂಲದ ಮಾರ್ಗವಾಗಿದೆ. ಮುಪ್ಪಾನೆ ಮಾರ್ಗಕ್ಕೆ ಸೇತುವೆಯಾಗಬೇಕೆಂಬ ಬೇಡಿಕೆಯನ್ನು ಹಲವರು ಸರ್ಕಾರದ ಮುಂದಿಟ್ಟಿದ್ದು ಪ್ರಯತ್ನ ಮುಂದುವರೆಸಿದ್ದಾರೆ. ಸದ್ಯ ಈ ಮಾರ್ಗದಲ್ಲಿ ರಸ್ತೆಗಳು ಕೆಲವೆಡೆ ಹಾಳಾಗಿದ್ದು ಅದನ್ನಾದರೂ ಸದ್ಯ ಅಭಿವೃದ್ಧಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ, ನಾನು ಆರ್ಜೆ ಶ್ರೀಧರ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಭದ್ರಾವತಿ ಹಳೆನಗರದ ಸಂಚಿಯ ಹೊನ್ನಮ್ಮ ಸ್ಮಾರಕ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಶಾಲೆ ಬಾಲಕಿಯರಿಂದ ಸಂಸತ್ ಚುನಾವಣಾ ಮಾದರಿ ಪ್ರದರ್ಶಿಸಲಾಯಿತು. ಉಪಪ್ರಾಂಶುಪಾಲ ಹೆಚ್ಎಂ ಮನೋಹರ್ ನೇತೃತ್ವದಲ್ಲಿ ಶಿಕ್ಷಕರಾದ ಬಿ ಸಿದ್ದಪ್ಪ, ಉಮ್ಮೆ ಸಲ್ಮಾ ಚುನಾವಣಾಧಿಕಾರಿಯಾಗಿದ್ದರು. ಮುಂದಿನ ವಿವರ. ಆನಂದಪುರಂ ಸಮೀಪದ ಗಿಳಾಲಗುಂಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಆರ್ಕೆ ಫೌಂಡೇಶನ್ ಹಾಗೂ ಅಲೇಜಿಯನ್ ಸಂಸ್ಥೆ ನೋಟ್ಬುಕ್, ಬ್ಯಾಂಕ್ ಸೇರಿದಂತೆ ಪರಿಕರ ಕೊಡುಗೆ ನೀಡಿತು. ಮುಖ್ಯ ಶಿಕ್ಷಕಿ ಡಿ ಪ್ರಮೀಳಾ, ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಟಿಎಸ್ ಸತ್ಯನಾರಾಯಣ, ಕ್ರಿಯಾಶೀಲಾ ತಾರೆಯರ ಟ್ರಸ್ಟ್ ಸದಸ್ಯೆ ಶೀಲಾ, ಪವಿತ್ರ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಡ್ಡಾಯವಾಗಿ ಇಕೆವೈಸಿ ಅಪ್ಡೇಟ್ ಮಾಡಿಸಬೇಕು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ವದಂತಿ. ಸಾರ್ವಜನಿಕರು ಇವುಗಳಿಗೆ ಕಿವಿಕೊಡಬಾರದು ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿಎಸ್ ಚಂದ್ರಭೂಪಾಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ತಪ್ಪು ಮಾಹಿತಿ ನಂಬಿ ಯೋಜನೆಯ ಲಾಭ ಮುಂದುವರೆಸಲು ಫಲಾನುಭವಿಗಳು ಖಾಸಗಿ ಸೈಬರ್ ಕೇಂದ್ರಗಳು, ಗ್ರಾಮ ಒನ್ ಹಾಗೂ ಕರ್ನಾಟಕ ಒನ್ ಕೇಂದ್ರಗಳಿಗೆ ಮುಗಿಬೀಳುತ್ತಿರುವುದು ಪ್ರಾಧಿಕಾರದ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆ ಇ ಕೆವೈಸಿ ನೆಪದಲ್ಲಿ ಸಾರ್ವಜನಿಕರು ವಿನಾಕಾರಣ ಸೈಬರ್ ಕೇಂದ್ರಗಳಿಗೆ ಅಲೆದಾಡಿ ತೊಂದರೆಗೆ ಒಳಗಾಗಬಾರದು ಎಂದು ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರ ಸಾರಿಗೆ ಬಸ್ಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಪೊಲೀಸ್ ಇಲಾಖೆಯು ನಗರ ಸಾರಿಗೆ ಬಸ್ ಮಾಲೀಕರಿಗೆ ಸೂಚನೆ ನೀಡಿದೆ. ನಗರದ ಡಿಎಆರ್ ಸಭಾಂಗಣದಲ್ಲಿ ನಗರ ಸಾರಿಗೆ ಬಸ್ ಮಾಲೀಕರು, ಚಾಲಕರು ಮತ್ತು ನಿರ್ವಾಹಕರ ಸಭೆಯಲ್ಲಿ ಪೊಲೀಸ್ ಉಪ ಅಧೀಕ್ಷಕ ಸಂಜೀವ್ ಕುಮಾರ್ ಈ ಸೂಚನೆ ನೀಡಿದರು. ಸಭೆ ಆರಂಭದಲ್ಲಿ ಬಸ್ ಮಾಲೀಕರು, ಚಾಲಕರು ಹಾಗೂ ನಿರ್ವಾಹಕರ ಸಮಸ್ಯೆಗಳು ಮತ್ತು ಸಲಹೆಗಳನ್ನು ಆಲಿಸಿದ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರ ಸುರಕ್ಷತೆ ಹಾಗೂ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಮಹತ್ವದ ಸೂಚನೆಗಳನ್ನು ನೀಡಿದರು. ಬಸ್ ಚಾಲಕರು ಮತ್ತು ಸಿಬ್ಬಂದಿ ಅಲ್ಲದೆ ಪ್ರಯಾಣಿಕರ ಹಿತದೃಷ್ಟಿಯಿಂದಲೂ ಎಲ್ಲಾ ನಗರ ಸಾರಿಗೆ ಬಸ್ಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು, ವಾಹನಗಳ ಚಾಲನೆ ಸಂದರ್ಭದಲ್ಲಿ ಸುರಕ್ಷತೆ ಪಾಲಿಸಬೇಕು, ಪ್ರಯಾಣಿಕರು ಕೈ ತೋರಿಸಿದ ಸ್ಥಳಗಳಲ್ಲಿ ಬಸ್ ನಿಲ್ಲಿಸದೆ, ಮುಖ್ಯವಾಗಿ ವೃತ್ತಗಳಲ್ಲಿ ನಿಲ್ಲಿಸದೆ ನಿಗದಿಪಡಿಸಿರುವ ಬಸ್ ನಿಲ್ದಾಣಗಳಲ್ಲಿ ಮಾತ್ರ ಪ್ರಯಾಣಿಕರನ್ನು ಹತ್ತಿಸುವ ಮತ್ತು ಇಳಿಸುವುದು ಮಾಡಬೇಕು ಎಂದು ಸೂಚಿಸಲಾಯಿತು. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸಬೇಕು, ಬಸ್ ಚಾಲಕರು ಅಥವಾ ನಿರ್ವಾಹಕರು ಪ್ರಯಾಣಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು, ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದರೆ, ವಾಹನ ಚಾಲನೆ ವೇಳೆ ಮೊಬೈಲ್ ಫೋನ್ ಬಳಸಿದರೆ, ಜೋರಾಗಿ ಅಸಭ್ಯ ಹಾಡುಗಳನ್ನು ಪ್ರಸಾರ ಮಾಡಿದರೆ ಅಥವಾ ಇತರೆ ಯಾವುದೇ ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಅನುಕೂಲವಾಗುವಂತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆಯ ಪಬ್ಲಿಕ್ ಐ, ಶಿವಮೊಗ್ಗ ಸಂಚಾರ ಪೊಲೀಸ್ ಸಹಾಯವಾಣಿ ಹಾಗೂ ಪೊಲೀಸ್ ತುರ್ತು ಸಹಾಯವಾಣಿ 112 ಸಂಖ್ಯೆಗಳಿರುವ ಎಲ್ಲಾ ಬಸ್ಗಳಲ್ಲಿ ಹಾಕಬೇಕೆಂದು ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಸಂಚಾರ ಠಾಣೆ ಇನ್ಸ್ಪೆಕ್ಟರ್ ದೇವರಾಜ್ ಮತ್ತಿತರರು ಇದ್ದರು. ಇದೇ ಸಂದರ್ಭದಲ್ಲಿ ಜಾಗೃತಿ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಬಸ್ಗಳಿಗೆ ಅಂಟಿಸಲಾಯಿತು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜು ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನ ಐಡಿ ಪೋನೆಟ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ವರ್ಷದ ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಜನ ಸಾಮಾಜಿಕ ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪೃಥ್ವಿ ಮ್ಯಾನ್ಷನ್ 1ನೇ ಮಹಡಿ 100 ಅಡಿ ರಸ್ತೆ ವಿನೋಬನಗರ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ 24ರ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ದೂರವಾಣಿ ಸಂಖ್ಯೆ 0818224249241 ಸಂಪರ್ಕಿಸಬಹುದೆಂದು ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಕೊಡುತ್ತಿರುವ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಿಕೊಳ್ಳಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹಿರಿಯ ಸಹಾಯ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಪುಸ್ತಕ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕುಗಳಲ್ಲಿ 31ರ ಒಳಗೆ ವಿಮೆ ಕಂತನ್ನು ಪಾವತಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದು. ಕಸಬಾ 1 95911 3415 ಕಸಬಾ 2 83173 33375 ಕೂಡ್ಲಿಗೆರೆ 7975537143 ಹೊಳೆಹೊನ್ನೂರು 1 83174044476 ಹೊಳೆಹೊನ್ನೂರು 2 95911 3445 ಹೊಳೆಹೊನ್ನೂರು 3 83174044476 ಸಂಪರ್ಕಿಸಬಹುದೆಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯಿಂದ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತಾಳೆಬೆಳೆ ಯೋಜನೆ, ಜೇನು ಸಾಕಾಣಿಕೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕೆ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು 31ರ ಒಳಗಾಗಿ ಸಲ್ಲಿಸುವಂತೆ ಹಾಗೂ ಈ ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗಾಗಿ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದು. ಕಸಬಾ 1 95911 3445 ಅಥವಾ ಕಸಬಾ 2 83173 33375 ಕೂಡ್ಲಿಗೆರೆ 7975537143

ಮೂರು ಹೊಳೆಹೊನ್ನೂರು ಒಂದು ಎಂಟು ಮೂರು ಒಂದು ಏಳು ನಾಲ್ಕು ಸೊನ್ನೆ ನಾಲ್ಕು ನಾಲ್ಕು ಏಳು ಆರು ಹೊಳೆಹೊನ್ನೂರು ಎರಡು ಒಂಬತ್ತು ಐದು ಒಂಬತ್ತು ಒಂದು ಒಂದು ಮೂರು ನಾಲ್ಕು ನಾಲ್ಕು ಒಂದು ಐದು ಹೊಳೆಹೊನ್ನೂರು ಮೂರು ಎಂಟು ಮೂರು ಒಂದು ಏಳು ನಾಲ್ಕು ಸೊನ್ನೆ ನಾಲ್ಕು ನಾಲ್ಕು ಏಳು ಆರುಗಳನ್ನು ಸಂಪರ್ಕಿಸಬಹುದೆಂದು ಭದ್ರಾವತಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುತ್ತೀರಿ, ಎದ್ದೇಳು ಮಾನವ, ಪ್ಲಾಸ್ಟಿಕ್ ಪುರಾಣ 19, ಪ್ಲಾಸ್ಟಿಕ್ಕಿನ ಅಂತ್ಯ ಸಂಸ್ಕಾರ, ಬೀಗಲ್ ಸಾಹಸಯಾನ ಸಂಚಿಕೆ 186 ಮತ್ತು ವಾರದ ವಿಜ್ಞಾನಿ ವ್ಲಾಡಿಮಿರ್ ಪ್ರೆಲೋಗ್. ಎದ್ದೇಳು ಮಾನವ, ಏಳು ಎದ್ದೇಳು ಅನ್ನೋ ಮಾತು ನಮಗೆ ಈಗ ಕ್ಲೀಷೆ ಅನ್ನಿಸುವಷ್ಟು ಪರಿಚಿತ ಆಗೋಗಿದೆ. ಸ್ವಾಮಿ ವಿವೇಕಾನಂದರಿಂದ ಆರಂಭಿಸಿ ವಿವಿಧ ಚಿಂತಕರು ಈ ನುಡಿಯನ್ನ ಎಷ್ಟೊಂದು ವ್ಯಾಪಕವಾಗಿ ಬಳಸಿದ್ದಾರೆ ಎಂದರೆ ಇದನ್ನು ಮರೆಯುವ ಹಾಗೆ ಇಲ್ಲ. ಹಾಗೆ ಇತ್ತೀಚೆಗೆ ಚುನಾವಣೆಗೆ ಮತ ಕೇಳೋದಕ್ಕೂ ಕೂಡ ಈ ನುಡಿಯನ್ನ ಬಹಳಷ್ಟು ಜನ ಬಳಸಿದ್ರು. ಅಂದಹಾಗೆ ಈಗ ವಿಜ್ಞಾನಿಗಳು ಕೂಡ ಈ ನುಡಿಯ ಬಗ್ಗೆ ಗಾಢವಾಗಿ ಚರ್ಚಿಸುತ್ತಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯ ಆಗಬೇಕು. ಆದರೆ ಅವರು ಯಾರನ್ನೂ ನಿದ್ರೆಯಿಂದನೋ ಅಥವಾ ಜಡತ್ವದಿಂದನೋ ಎದ್ದೇಳಿ ಅನ್ನಲು ಈ ನುಡಿಗಳನ್ನು ಹೇಳುತ್ತಾ ಇಲ್ಲ. ಮನುಷ್ಯ ಎನ್ನುವ ಜೀವಿ ಅದು ಹೇಗೆ ಎರಡು ಕಾಲ ಮೇಲೆ ಎದ್ದು ನಿಂತು ನಡೆಯಲು ಆರಂಭಿಸಿತು ಅನ್ನೋದನ್ನ ಕುತೂಹಲದಿಂದ ಪರಿಶೀಲಿಸಲು ಹೊರಟಿದ್ದಾರೆ. ಈ ಬಗ್ಗೆ ನಡೆದ ಕೆಲವು ಸಂಶೋಧನೆ ವಿವರಗಳನ್ನ ಸೈನ್ಸ್ ಪತ್ರಿಕೆ ಮೊನ್ನೆ ವರದಿ ಮಾಡಿತ್ತು. ಅದರಲ್ಲಿ ಅಮೆರಿಕೆಯ ಟೆಕ್ಸಾಸ್ ವಿಶ್ವವಿದ್ಯಾನಿಲಯದ ಸಂಖ್ಯಾಶಾಸ್ತ್ರ ವಿಭಾಗದ ವಾಗೀಶ್ ನರಸಿಂಹನ್ ಮತ್ತು ಸಂಗಡಿಗರು ಮಾನವ ಎರಡು ಕಾಲಿನ ಮೇಲೆ ನಡೆಯುವಂತೆ ಮಾಡಿದ ಕಾರಣಗಳನ್ನು ಅನ್ವೇಷಿಸಿದ್ದಾರೆ. ಅವರ ಪ್ರಕಾರ ಮಾನವನ ಕಾಲು ಹಾಗೂ ಕೈಗಳ ಉದ್ದಗಳ ಪ್ರಮಾಣವನ್ನು ಬಾಧಿಸುವಂತಹ ತಳಿಗುಣಗಳು ಬದಲಾಗಿದ್ದರಿಂದ ಮನುಷ್ಯ ಎದ್ದು ನಿಲ್ಲುವಂತಾಯಿತಂತೆ, ದ್ವಿಪಾದಿ ಆಗುವಂತೆ ಆಯಿತಂತೆ. ಪ್ರಾಣಿಗಳಲ್ಲಿ ಮನುಷ್ಯ ವಿಶಿಷ್ಟ ಜೀವಿ. ಬೇರೆ ಯಾವ ಜೀವಿಯಲ್ಲಿಯೂ ಇಲ್ಲದಂತಹ ವೈಶಿಷ್ಟ್ಯಗಳು ಮನುಷ್ಯನಲ್ಲಿ ಹಲವಾರು ಇವೆ. ಉಳಿದ ಜೀವಿಗಳಿಗಿಂತ ಈತ ಸಮರ್ಥವಾಗಿ ಮಾತಾಡಬಲ್ಲ, ಭಾಷೆಗಳನ್ನು ಸೃಷ್ಟಿಸುತ್ತಾನೆ, ಎದ್ದು ಎರಡೇ ಕಾಲಿನಲ್ಲಿ ನಡೆಯುತ್ತಾನೆ, ಓಡಬಲ್ಲ, ಕೈಯನ್ನು ಹಿರಿಯಬಲ್ಲ, ಕೋಲು ಹಿಡಿಯಬಲ್ಲ, ಕಲ್ಲು ಬೀಸಬಲ್ಲ, ಕೂದಲಿನಷ್ಟು ಸೂಕ್ಷ್ಮವಾದ ಎಳೆಗಳನ್ನು ಹಿಡಿದು ಬಟ್ಟೆ ಹೊಲಿಯುವುದೂ ಈತನಿಗೆ ಗೊತ್ತು. ಹಾಗೆಯೇ ಬುದ್ಧಿಯೂ ಹೆಚ್ಚು, ಮಿದುಳಿನ ವಿಸ್ತೀರ್ಣವೂ ಕೂಡ ಉಳಿದ ಪ್ರಾಣಿಗಳಿಗಿಂತ ಹೆಚ್ಚು. ಇವೆಲ್ಲ ವೈಶಿಷ್ಟ್ಯಗಳು ಅವನಿಗೆ ದೊರೆತಿದ್ದು ಹೇಗೆ? ಮನುಷ್ಯನ ಆಕಾರಕ್ಕೆ ನಡೆಗೆ ಸಂಬಂಧಿಸಿದಂತೆ ಇರುವಂತಹ ಇದೇ ರೀತಿಯ ಪ್ರಶ್ನೆ ಇನ್ನೂ ಜಟಿಲವಾಗಿಯೇ ಇದೆ. ಇದಕ್ಕೆ ಕಾರಣ ಇಷ್ಟೇ. ಮನುಷ್ಯನ ದೇಹದಲ್ಲಿ ನಾಯಿ ಆನೆಗಳಂತೆ ಕೈಕಾಲುಗಳೆಲ್ಲವೂ ಒಂದೇ ಉದ್ದವಿಲ್ಲ. ಚಿಂಪಾಂಜಿಗಳ ಕೈ ಕಾಲಿಗಿಂತ ಉದ್ದ, ಆದರೆ ಮನುಷ್ಯನ ಕಾಲು ಬಾಹುಗಳಿಗಿಂತಲೂ ಉದ್ದ. ಹಾಗೆಯೇ ಮನುಷ್ಯರ ಸೊಂಟದ ಆಕಾರವೂ ಬೇರೆಯೇ, ಅದು ಸಣ್ಣ. ಪ್ರಾಣಿಗಳಲ್ಲಿ ಹಾಗಿಲ್ಲ. ಇನ್ನು ಬೆನ್ನುಮೂಳೆಯ ಮಾತು ಬೇಡವೇ ಬೇಡ. ಪ್ರಶ್ನೆಯ ಆಕಾರದಲ್ಲಿ ಬಾಕಿರುವ ಅದರ ಆಕಾರ ಹೇಗೆ ಬಂತು ಎನ್ನುವುದಕ್ಕೂ ತಕ್ಕ ಉತ್ತರ ನಮಗೆ ಇನ್ನೂ ಸಿಕ್ಕಿಲ್ಲ. ಈ ಅಂಗಗಳ ಆಕಾರ ಪ್ರಮಾಣಗಳು ಹೀಗೆ ಇರುವುದರಿಂದಲೇ ಮನುಷ್ಯ ನೇರವಾಗಿ ಸೆಟೆದು ನಿಂತು ನಡೆಯಲು ಸಾಧ್ಯವಾಗಿದೆ ಎನ್ನುವುದು ಜೀವಿ ವಿಜ್ಞಾನಿಗಳ ತರ್ಕ. ಹಾಗಿದ್ದರೆ ಈ ಎಲ್ಲ ವ್ಯತ್ಯಾಸಗಳು ಆಗಿದ್ದಾದರೂ ಹೇಗೆ? ಡಾರ್ವಿನ್ನ ವಿಕಾಸವಾದದ ಪ್ರಕಾರ ಹೇಳುವುದಾದರೆ ಇಷ್ಟೊಂದು ಹೊಸ ಸಂಗತಿಗಳು ಮನುಷ್ಯನಲ್ಲಿ ಜೊತೆಗೂಡಿದ್ದು ಹೇಗೆ? ಅದು ಕಾಕತಾಳೀಯವೋ ಅಥವಾ ನಿಸರ್ಗ ಇವುಗಳಲ್ಲಿ ಒಳ್ಳೆಯದನ್ನು ಆಯ್ದು ಉಳಿಸಿಕೊಂಡಿದ್ದರಿಂದ ಆಗಿದ್ದೋ? ಇವೆಲ್ಲ ಪ್ರಶ್ನೆಗೂ ಉತ್ತರ ಸುಲಭ ಅಲ್ಲ. ಏಕೆಂದರೆ ಆನೆ ನಾಯಿ ಕುದುರೆಗಳ ವಿಕಾಸ ಹೇಗಾಯಿತು ಅನ್ನುವುದನ್ನ ಮನುಷ್ಯರು ಅವುಗಳ ಪಳೆಯುಳಿಕೆಗಳನ್ನು ಕಂಡು ಅರ್ಥ ಮಾಡಿಕೊಳ್ಳಬಹುದು. ಬೇರೆ ಬೇರೆ ಕಾಲದ ಶಿಲೆಗಳಲ್ಲಿ ವಿಭಿನ್ನವಾದ ಪಳೆಯುಳಿಕೆಗಳು ದೊರೆಯುತ್ತವೆ. ಅವನ್ನು ಕಾಲಕ್ಕೆ ತಕ್ಕ ಹಾಗೆ ವಿಂಗಡಿಸಿ ದೇಹದಲ್ಲಿ ಬದಲಾವಣೆಗಳು ಹೇಗಾಗಿದ್ದಾವೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಹೀಗೆ ಆನೆ ಎನ್ನುವಂತಹ ಒಂದು ಬೃಹತ್ ಪ್ರಾಣಿ ಸಣ್ಣದಾದ ಹಂದಿಯಂತಹ ಜೀವಿಯಿಂದ ವಿಕಾಸವಾಗಿದೆ ಅಂತ ಅರ್ಥವಾಗುತ್ತದೆ. ಅದರಲ್ಲಿನ ಅಂಗಗಳು ಕ್ರಮೇಣ ಯಾವ ರೀತಿಯಲ್ಲಿ ವ್ಯತ್ಯಾಸವಾಗಿದೆ ಎನ್ನುವುದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಆದರೆ ಪಾಪ ಮನುಷ್ಯ, ಅವನ ವಿಕಾಸವನ್ನು ಅರ್ಥ ಮಾಡಿಕೊಳ್ಳೋಣ ಅಂದರೆ ಕೆಲವೇ ಕೆಲವು ಪಳೆಯೊಳಿಕೆಗಳಷ್ಟೇ ನಮಗೆ ಸಿಕ್ಕಿವೆ, ಅದುವೂ ಅರ್ಧಂಬರ್ಧ. ಹೀಗಾಗಿ ಮನುಷ್ಯನ ವಿಕಾಸ ಹೇಗಾಯಿತು ಎನ್ನುವುದನ್ನು ತಿಳಿಯಲು ಬೇರೆಯೇ ತಂತ್ರ ಬೇಕು ಎನ್ನುವುದು ನರಸಿಂಹನ್ ತಂಡದ ತರ್ಕ. ಇದಕ್ಕಾಗಿ ಇವರು ಉಪಯೋಗಿಸಿದ್ದು ಜೀನೋಮ್ ತಂತ್ರಜ್ಞಾನ ಹಾಗೂ ಇತ್ತೀಚೆಗೆ ಸುದ್ದಿ ಮಾಡುತ್ತಾ ಇರುವಂತಹ ಯಾಂತ್ರಿಕ ಬುದ್ಧಿಮತ್ತೆಯ ತಂತ್ರಗಳನ್ನು. ಮನುಷ್ಯರ ದೇಹದಲ್ಲಿನ ವಿವಿಧ ಮೂಳೆಗಳ ಗಾತ್ರ ಅಥವಾ ಆಕಾರವನ್ನು ಬದಲಾಯಿಸಿದರೆ ಏನಾಗಬಹುದು? ಈ ಬದಲಾವಣೆಗಳಿಗೆ ಕಾರಣವಾಗುವ ತಳಿಗುಣಗಳು ಯಾವುವು? ಅವಕ್ಕೂ ಮನುಷ್ಯನ ವಿಕಾಸಕ್ಕೂ ಏನಾದರೂ ಸಂಬಂಧ ಇದೆಯೇ? ಇವೆಲ್ಲ ಪ್ರಶ್ನೆಗಳನ್ನು ಹಾಕಿಕೊಂಡ ಇವರು ಇದನ್ನು ಅರಿತುಕೊಳ್ಳೋದಕ್ಕೆ ಒಂದು ಯೋಜನೆ ಮಾಡಿದರು. ಇಂಗ್ಲೆಂಡಿನಲ್ಲಿ ಬೇರೆ ಯಾವುದೋ ಅಧ್ಯಯನಕ್ಕೆ ಅಂತ ತೆಗೆದಿದ್ದಂತಹ ಸುಮಾರು 31,000 ವ್ಯಕ್ತಿಗಳ ಎಕ್ಸ್ರೇ ಚಿತ್ರಗಳನ್ನ ಪರಿಶೀಲಿಸಿದರು. ಇವುಗಳಲ್ಲಿ ಕಾಣುವ ವಿವಿಧ ಮೂಳೆಗಳ ಪ್ರಮಾಣವನ್ನು ಲೆಕ್ಕಹಾಕಿ ಭುಜ, ತೊಡೆ, ತೋಳು, ಸೊಂಟದ ಮೂಳೆ ಮೊದಲಾದವುಗಳ ಗಾತ್ರ ಹಾಗೂ ಆಕಾರವನ್ನ ವಿಂಗಡಿಸಿದರು. ಇವನ್ನೆಲ್ಲ ಹೀಗೆ ವರ್ಗೀಕರಿಸಿದಾಗ 23 ಬಗೆಯ ದೇಹಾಕಾರಗಳು ಸಾಧ್ಯ ಅಂತ ತೋರಿತಂತೆ. ಈ 23 ದೇಹಾಕಾರಗಳ ಪ್ರಮಾಣಬದ್ಧತೆ, ಅಂದರೆ ಕಾಲಿಗೆ ಹೋಲಿಸಿದ ಹಾಗೆ ತೋಳುಗಳ ಪ್ರಮಾಣ ಎಷ್ಟು ಅನ್ನುವುದು ತಂದೆ ತಾಯಿಯರಲ್ಲಿ ಇರುವಂತೆಯೇ ಮಕ್ಕಳಲ್ಲಿಯೂ ಇರುತ್ತದೆ ಎನ್ನುವುದನ್ನು ಇವರು ಗಮನಿಸಿದ್ದಾರೆ. ಅರ್ಥಾತ್ ಇವು ಅನುವಂಶೀಯವಾಗಿ ಬಂದ ಗುಣಗಳಿಂದಾಗಿ ದೊರೆತಂತಹ ಪ್ರಮಾಣ. ಇಂತಹ ಅನುವಂಶೀಯವಾಗಿ ಕಾಣುವ ಅಂಗಗಳ ಪರಿಮಾಣದಲ್ಲಿನ ಸಂಬಂಧವನ್ನ ಅಂಗ ಪರಿಮಾಣ ಎಂದು ಇವರು ಗುರುತಿಸಿದ್ದಾರೆ. ಇವುಗಳಿಗೂ ಆ ವ್ಯಕ್ತಿಗಳಲ್ಲಿರುವ ಜೀನ್ಗಳಿಗೂ ಸಂಬಂಧ ಇರಬಹುದು ಎಂದು ವ್ಯಕ್ತಿಗಳ ಜೀನೋಮ್ಗಳಲ್ಲಿ ಹುಡುಕಾಡಿದ್ದಾರೆ. ಹೀಗೆ ಹುಡುಕಾಡುವುದಕ್ಕೆ ಮೆಷಿನ್ ಲರ್ನಿಂಗ್ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯನ್ನ ಇವರು ಉಪಯೋಗಿಸಿಕೊಂಡರು. ಫಲವಾಗಿ ಸುಮಾರು 150 ಜೀನ್ಗಳು ಮನುಷ್ಯನ ದೇಹದ ವಿವಿಧ ಮೂಳೆಗಳ ಪ್ರಮಾಣಗಳನ್ನು ನಿರ್ಧರಿಸುತ್ತವೆ ಅನ್ನೋದು ಪತ್ತೆಯಾಯಿತು. ಈ ಜೀನ್ಗಳನ್ನು ಚಿಂಪಾಂಜಿ ಮುಂತಾದ ಮಾನವನಿಗೆ ಬಹಳ ನಿಕಟವಾದ ಸಂಬಂಧವಿರುವಂತಹ ಜೀವಿಗಳ ಜೀನೋಮಿನಲ್ಲಿ ಇರುವಂತಹ ಇಂಥದ್ದೇ ಮೂಳೆಗಳ ಜೀನುಗಳ ಜೊತೆಗೆ ಹೋಲಿಸಿದ್ದಾರೆ. ಏನಾದರೂ ವ್ಯತ್ಯಾಸಗಳು ಇವೆಯೋ ಅನ್ನೋದನ್ನು ಕೂಡ ಪತ್ತೆ ಮಾಡಿದ್ದಾರೆ. ಈ ಎಲ್ಲಾ ಅಧ್ಯಯನಗಳ ಒಟ್ಟಾರೆ ಫಲ, ದೇಹದಲ್ಲಿನ ಪ್ರಮಾಣದಲ್ಲಿ ಕೈಕಾಲುಗಳ ಉದ್ದ ಒಂದಕ್ಕೊಂದು ಸಂಬಂಧಿಸಿವೆ. ಅಂದರೆ ಒಂದರಲ್ಲಿ ಬದಲಾವಣೆ ಆದರೆ ಇನ್ನೊಂದರಲ್ಲಿ ಅದು ಪರಿಣಾಮ ಬೀರಿರುತ್ತದೆ. ಕಾಲುಗಳ ಉದ್ದ ಹೆಚ್ಚಾಗಿದೆ, ಕೈಗಳ ಉದ್ದ ಕಡಿಮೆಯಾಗಿದೆ. ಕೈಕಾಲುಗಳ ಉದ್ದಕ್ಕೂ ಸೊಂಟದ ಮೂಳೆಯ ಅಗಲಕ್ಕೂ ಸಂಬಂಧ ಇದೆಯಂತೆ. ಅಂದರೆ ಇವೆಲ್ಲವೂ ಒಂದಿನೊಂದರ ಜೊತೆಗೆ ಬದಲಾಗಿರಬೇಕು ಅಷ್ಟೇ. ಇದಕ್ಕೆ ಇನ್ನೂ ಒಂದು ಪುರಾವೆ ಸಿಕ್ಕಿದೆ. ಪುರಾತನ ಮಾನವರ ಜೀನೋಮ್ಗಳನ್ನು ಗಮನಿಸಿದಾಗ ಇವು 3 ಅಂಗಗಳ ಪ್ರಮಾಣವನ್ನು ಬಾಧಿಸುವಂತಹ ಜೀನುಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಒಟ್ಟಾಗಿ ಆಗಿರುವುದನ್ನು ಕಾಣಬಹುದು. ಅಂದರೆ ಇವುಗಳ ವಿಕಾಸ ಉಳಿದ ಅಂಗಗಳಿಗಿಂತಲೂ ಬೇರೆಯಾಗಿ ಆಗಿದೆ ಅಂತಷ್ಟೇ. ಹಾಗೆಯೇ ಹೃದಯ, ರಕ್ತನಾಳಗಳು, ಸ್ನಾಯುಗಳು ಮೊದಲಾದ ಇತರೆ ಅಂಗಗಳಿಗೆ ಸಂಬಂಧಿಸಿದಂತಹ ಜೀನುಗಳನ್ನು ಪರಿಶೀಲಿಸಿದಾಗ ಚಿಂಪಾಂಜಿಯಲ್ಲಿರುವ ಈ ಜೀನುಗಳಿಗೂ ಮನುಷ್ಯನಲ್ಲಿ ಇರುವುದಕ್ಕೂ ಇರುವಂತಹ ವ್ಯತ್ಯಾಸಗಳು ಕೈಕಾಲಿಗೆ ಸಂಬಂಧಿಸಿದ ಜೀನುಗಳಲ್ಲಿ ಇರುವುದಕ್ಕಿಂತ ಕಡಿಮೆ ಇದ್ದವು. ಅಂದರೆ ಇಷ್ಟೇ ಅರ್ಥ, ಕೈಕಾಲು ಸೊಂಟದ ಪ್ರಮಾಣವನ್ನು ಬಾಧಿಸುವಂತಹ ಬದಲಾವಣೆಗಳು ಕೇವಲ ಮನುಷ್ಯನಲ್ಲಿಯಷ್ಟೇ ಆಗಿವೆ. ಅಂದರೆ ಅವು ಮನುಷ್ಯ ಮೇಲೆದ್ದು ನಡೆಯುವಂತೆ ಮಾಡಿವೆ ಎನ್ನಬಹುದಷ್ಟೇ. ಕೈಕಾಲು ಸೊಂಟದ ಮೂಳೆಗಳ ಪ್ರಮಾಣಕ್ಕೂ ಆರ್ಥ್ರೈಟಿಸ್ ಅಥವಾ ಸಂಧಿವಾತದಂತಹ ರೋಗಗಳಿಗೂ ಸಂಬಂಧವಿದೆ ಎಂದು ಇವರು ಗುರುತಿಸಿದ್ದಾರೆ. ಬಹುಶಃ ಇಂತಹ ಕಾಯಿಲೆಗಳು ಉಂಟಾದದ್ದರಿಂದಲೇ ಅವು ಬಾರದಂತಹ ಜೀನುಗಳನ್ನು ನಿಸರ್ಗ ಆಯ್ಕೆ ಮಾಡಿರಬಹುದು. ಅದರಿಂದಾಗಿಯೇ ನಮ್ಮ ನಡೆಯೂ ಬದಲಾಗಿರಬಹುದೇ? ನಿಸರ್ಗ ಹೀಗೆ ನಮ್ಮ ನಡೆಯನ್ನು ಆಯ್ದಿರಬಹುದೇ ಎನ್ನುವುದು ಸ್ವಾರಸ್ಯಕರ ಪ್ರಶ್ನೆ. ನಿಮಗೆ ಗೊತ್ತೇ, ಚಂದ್ರಯಾನ ಆಯಿತು, ಮಂಗಳನನ್ನ ನೋಡಿ ಬರಬೇಕು ಅಂತ ನಿಮಗೇನಾದರೂ ಅನಿಸಿದೆ ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಬುತ್ತಿ ಕಟ್ಟಿಕೊಳ್ಳಬೇಕಾಗುತ್ತದೆ. ಎಷ್ಟು? ಮಂಗಳನನ್ನು ಮುಟ್ಟಿ ಅಲ್ಲಿ 1-2 ವರ್ಷ ಇದ್ದು ಬರುವಂತಹ ಪ್ರತಿಯೊಬ್ಬ ಯಾತ್ರಿಗೂ ಏನಿಲ್ಲ ಎಂದರೂ 1.5 ಟನ್ನಿನಷ್ಟು ಆಹಾರ ಬೇಕಾಗುತ್ತದೆ ಎಂದು ನಾಸಾ ಲೆಕ್ಕ ಹಾಕಿದೆ. ಹೊರಲಾಗದ ಬುತ್ತಿ ಅಂದ್ರ
1: ಪ್ಲಾಸ್ಟಿಕ್ ಪುರಾಣ 19. ಪ್ಲಾಸ್ಟಿಕ್ ಅಂತ್ಯ ಸಂಸ್ಕಾರ. ಜೀವಿಯ ಬದುಕಿಗೆ ಅಂತ್ಯ ಎಂಬುದು ಇರ್ತದೆ, ಆದರೆ ವಸ್ತುಗಳಿಗೆ ಅಲ್ಲ ಎನ್ನುವುದು ವಿಜ್ಞಾನದ ಅರಿವು. ವಸ್ತು ಯಾವುದೇ ಆಗಲಿ, ತಕ್ಷಣಕ್ಕೆ ಅದರ ರೂಪ ಏನೇ ಇದ್ರೂ ಕಾಲಾನಂತರ ಅದು ಇನ್ನೊಂದು ರೂಪವಾಗ್ತದೆ. ಉದಾಹರಣೆಗೆ ನೀರನ್ನೇ ತೆಗೆದುಕೊಳ್ಳಿ, ಅದು ಗಾಳಿಯಲ್ಲಿ ತೇವವಾಗಿ, ಸಾಗರದಲ್ಲಿ ನೀರಾಗಿ, ಜೀವಿಗಳಲ್ಲಿ ಜೀವಿ ದ್ರವದ ಅಂಶವಾಗಿರ್ತದಷ್ಟೇ. ಈ 3 ನೆಲೆಗಳ ನಡುವೆ ಅದು ಓಡಾಡ್ತಾ ಇರ್ತವೆ. ಸಾಗರದ ನೀರು ಆವಿಯಾಗಿ ಮಳೆಯಾಗ್ತವೆ, ಮಳೆ ನೀರು ಗಿಡಗಳೊಳಗೆ ಜೀವ ದ್ರವವಾಗ್ತದೆ, ಹಾಗೆ ಪ್ರಾಣಿಗಳನ್ನ ಸೇರ್ತದೆ. ಜೀವಿಗಳ ಉಸಿರಾಟದ ಮೂಲಕ ಸ್ವಲ್ಪ ನೀರು ಮತ್ತೆ ಗಾಳಿಯನ್ನ ಸೇರ್ತದೆ, ಮತ್ತೆ ಮಳೆಯಾಗ್ತದೆ, ನದಿ ಸಾಗರಗಳನ್ನ ಸೇರ್ತದೆ. ಇದನ್ನು ಜಲಚಕ್ರ ಎಂತೇವೆ. ಕಾರ್ಬನ್ ಡೈಆಕ್ಸೈಡ್ಗೂ ಇಂತಹ ಚಕ್ರವೊಂದಿದೆ. ನೆಲದಲ್ಲಿರುವ ಎಲ್ಲ ಖನಿಜಾಂಶಗಳು ಹೀಗೆ ಚಕ್ರಗಳಲ್ಲಿ ವಿವಿಧ ನೆಲೆಗಳ ನಡುವೆ ಸುತ್ತಾಡ್ತವೆ. ಬಹುಶಃ ಇದಕ್ಕೆ ಪ್ಲಾಸ್ಟಿಕ್ ಅಪವಾದ. ಇದು ಒಮ್ಮೆ ರೂಪುಗೊಂಡರೆ ಇದ್ದ ರೂಪದಲ್ಲಿಯೇ ಉಳಿತದೆ. ಅದು ರೂಪು ಬದಲಿಸಬೇಕಾದ್ರೆ ಅದಕ್ಕೆ ಮನುಷ್ಯನೇ ಅಂತ್ಯ ಸಂಸ್ಕಾರ ಮಾಡಬೇಕು, ಕೊನೆಯೊಂದನ್ನ ಕೊಡಬೇಕು. ಪ್ಲಾಸ್ಟಿಕ್ಗಳ ಅಂತ್ಯ ಸಂಸ್ಕಾರದಲ್ಲಿಯೂ ಹಲವು ಬಗೆಗಳಿವೆ. ಮೊದಲನೆಯದು ಸರಳ, ಸಮಾಧಿ ಮಾಡುವುದು. ಇದೀಗ ಬಹುತೇಕ ಪಟ್ಟಣಗಳಲ್ಲಿ ಆಗುವುದೇ ಇದು. ಸ್ವಲ್ಪ ಮಣ್ಣಿನ ಜೊತೆ ಸೇರಿಸಿ ಒತ್ತಿ ಗುಂಡಿಗಳೊಳಗೆ ಅಥವಾ ಗುಡ್ಡಗಳನ್ನಾಗಿಯೇ ಸಂಗ್ರಹಿಸಿಟ್ಟು ಬಿಡುವುದು. ಅನಂತರ ಅದು ತಂತಾನೆ ಕೊಳಿತದೆ ಎನ್ನುವ ಆಶಯದಿಂದ ಇಂತಹ ಕೊಳೆ ಗುಂಡಿಯೊಂದು ಹಲವು ಮಹಡಿಗಳ ಎತ್ತರದ ಗುಡ್ಡವಾಗಿ ಬೆಳೆಯುವುದನ್ನ ಕಾಣ್ತವೆ. ನಾಯಿ ನರಿಗಳನ್ನ ಹೀಗೆ ಹೂಳಿದ್ರೆ ಅವು ಕೊಳೆತು ಕೇವಲ ಮೂಳೆಯನ್ನಷ್ಟೇ ಉಳಿಸಿರ್ತವೆ. ಆದ್ರೆ ಪ್ಲಾಸ್ಟಿಕ್ ಹಾಗಲ್ಲ, ಸಮಾಧಿ ಮಾಡಿದ್ರೂ ಅದು ಕೊಳೆಯುವುದಿಲ್ಲ. ಮತ್ತೊಂದು ವಿಧಿ ಎಂದ್ರೆ ಸುಡುವುದು. ಪ್ಲಾಸ್ಟಿಕ್ನ ಸಮಸ್ಯೆಗೆ ಇದು ಮುಕ್ತಿ ಮಾರ್ಗವಲ್ಲ, ಏಕೆಂದರೆ ಕೆಲವು ಪ್ಲಾಸ್ಟಿಕ್ಗಳು ಸುಡುವುದಿಲ್ಲ, ಕರಗ್ತವೆ. ಇನ್ನು ಕೆಲವು ಸುಟ್ಟ ಮೇಲೆ ಮರ ಮುಟ್ಟುಗಳ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಆಗದೆ ಡೈಆಕ್ಸೈಡ್ನಂತಹ ವಿಷಾನಿಲಗಳಾಗ್ತವೆ, ಹಾಗೆ ಕಂಟಕಗಳಾಗ್ತವೆ. ಆದರೆ ಪ್ಲಾಸ್ಟಿಕ್ನ ಅಂತ್ಯ ಸಂಸ್ಕಾರಗಳಿಗೆ ಇಂತಹ ಅಗ್ನಿ ಸಂಸ್ಕಾರವೂ ಸಾಧ್ಯ. ಉದಾಹರಣೆಗೆ ಪಾಲಿಇಥಿಲಿನ್ನಂತಹ ಹಗುರವಾದ ಥರ್ಮೋಪ್ಲಾಸ್ಟಿಕ್ ಅನ್ನು ಬಿಸಿ ಮಾಡಿ ಕರಗಿಸಿ ಗಾತ್ರವನ್ನ ಕಡಿಮೆ ಮಾಡಬಹುದು. ಕೆಲವು ಕ್ರಿಯಾವರ್ಧಕ ವಸ್ತುಗಳನ್ನ ಬಳಸಿ ಪಾಲಿಮರ್ಗಳು ಮಾನೋಮರ್ಗಳಾಗಿ ಒಡೆಯುವಂತೆಯೂ ಮಾಡಬಹುದು. ಅನಂತರ ಈ ಮಾನೋಮರ್ಗಳನ್ನ ರಾಸಾಯನಿಕವಾಗಿ ಪರಿವರ್ತಿಸಿ ತೈಲವನ್ನಾಗಿ ಮಾಡಬಹುದು. ಡೆಹ್ರಾಡೂನಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಪಾಲಿಇಥಿಲೀನ್ ಟೆರಾಪ್ಥಾಲೇಟಿನಿಂದ ಎಣ್ಣೆ ಪಡೆಯುವ ಇಂತಹದೊಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ನಲ್ಲಿಯೂ ಈ ಬಗ್ಗೆ ಸಂಶೋಧನೆಗಳು ನಡೆದಿವೆ. ಕ್ವಾಂಟಿಜೈಮ್ ಎನ್ನುವ ಕಂಪನಿಯು ಈ ತಂತ್ರಜ್ಞಾನವನ್ನು ಬಳಸಲು ಅಣಿಯಾಗಿದೆ. ಆದರೆ ಇದನ್ನು ಸಮರ್ಪಕವಾಗಿ ನಡೆಸಬೇಕೆಂದರೆ ಪ್ಲಾಸ್ಟಿಕ್ಗಳನ್ನು ಸರಿಯಾಗಿ ಸಂಗ್ರಹಿಸಬೇಕು. ಬಾಟಲಿಗಳನ್ನ ಹೇಗೆಂದರೆ ಹೇಗೆ ಬಿಸಾಡದೆ ಒಣಗಿದ ಸ್ಥಿತಿಯಲ್ಲಿ ಸಂಗ್ರಹಿಸಿದರೆ ಈ ರೀತಿಯ ಸಂಸ್ಕರಣೆ ಸಾಧ್ಯ. ಇದು ತ್ಯಾಜ್ಯವನ್ನ ಸರಿಯಾಗಿ ಸಂಗ್ರಹಿಸಿದಾಗ ಮಾಡಬಹುದಾದ ಕೆಲಸ. ಈಗಾಗಲೇ ಕೊಳೆಗುಂಡಿ ಸೇರಿರುವ ತ್ಯಾಜ್ಯವನ್ನ ಏನ್ ಮಾಡೋದು? ಅವು ಮೈಕ್ರೋಪ್ಲಾಸ್ಟಿಕ್ಗಳಾಗಿಯೋ ಅಥವಾ ಬಿಸಿಲಿನಲ್ಲಿ ಶಿಥಿಲವಾಗಿ ಸಣ್ಣ ಕಣಗಳಾಗಿಯೋ ಉಳಿದು ಬಿಡ್ತವಲ್ಲ, ಅವನ್ನು ಜೀವಿಗಳು ಕೊಳೆತಾಗ ಆಗುವಂತೆ ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಉಳಿಯುವಂತೆ ಕೊಳಿಸುವುದು ಸಾಧ್ಯವೇ? ಅದನ್ನ ಸಾಧಿಸುವುದು ಹೇಗೆ ಎನ್ನುವ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಈಗ ನಡೆದಿವೆ. ಕೊಳೆಯುವುದು ಎಂದರೆ ಇನ್ನೇನಲ್ಲ, ಇನ್ನೊಂದು ಜೀವಿಗೆ ಆಹಾರವಾಗುವುದು ಅಂತಷ್ಟೇ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ಹಾಗೂ ಕೀಟಗಳು ಜೀವಿಗಳು ಕೊಳೆಯುವಂತೆ ಮಾಡುವ ಜೀವಿಗಳು. ಹೀಗಾಗಿ ಈಗಾಗಲೇ ಪರಿಸರವನ್ನ ಸೇರಿರುವ ಪ್ಲಾಸ್ಟಿಕ್ನ ತ್ಯಾಜ್ಯವನ್ನು ಕೊಳೆಯುವಂತೆ ಮಾಡುವ ಜೀವಿಗಳಾಗಿ ಹುಡುಕಾಟ ನಡೆದಿದೆ. ಪ್ಲಾಸ್ಟಿಕ್ ತಿನ್ನುವ ಹಲವಾರು ಪ್ಲಾಸ್ಟಿಕ್ ತಿನ್ನಿ ಜೀವಿಗಳನ್ನು ಪತ್ತೆ ಮಾಡಿದ್ದಾರೆ. ಯಾವುದೇ ತ್ಯಾಜ್ಯ ಕೊಳೆಯುವುದಕ್ಕೂ ಬ್ಯಾಕ್ಟೀರಿಯಾಗಳು ಹಾಗೂ ಬೂಸು ಜೀವಿಗಳು ಪ್ರಮುಖ. ಪ್ಲಾಸ್ಟಿಕ್ನ ವಿಷಯದಲ್ಲಿಯೂ ಅಷ್ಟೇ. ವಿಜ್ಞಾನಿಗಳು ಮೊದಲು ಗಮನಹರಿಸಿದ್ದು ಪ್ಲಾಸ್ಟಿಕ್ ತಿಂದು ಬೆಳೆಯುವಂತಹ ಬ್ಯಾಕ್ಟೀರಿಯಾ ಹಾಗೂ ಬೂಸು ಜೀವಿಗಳ ಬಗ್ಗೆ. ಪ್ಲಾಸ್ಟಿಕ್ ಹೆಚ್ಚಿರುವ ಕಸದಲ್ಲಿ ಬೆಳೆಬಲ್ಲಂತಹ ಬ್ಯಾಸಿಲಸ್, ಸ್ಟಫೈಲೋಕಾಕಸ್, ಅಸಿಟೋಬ್ಯಾಕ್ಟರ್, ಸುಡೋಮೊನಾಸ್ ಕುಲಕ್ಕೆ ಸೇರಿದ ಹಲವಾರು ಬ್ಯಾಕ್ಟೀರಿಯಾ ಪ್ರಭೇದಗಳನ್ನು ಗುರುತಿಸಲಾಗಿದೆ. ಅತ್ಯಂತ ಹೆಚ್ಚು ಬಳಕೆಯಾಗುವಂತಹ ಹಾಗೂ ಕಸದಲ್ಲಿ ಅತಿ ಹೆಚ್ಚು ಇರುವಂತಹ ಪಾಲಿಇಥಿಲೀನ್, ಪಾಲಿಇಥಿಲೀನ್ ಟೆರಾಪ್ಥಾಲೇಟು ಹಾಗೂ ಪಾಲಿಸ್ಟೈರೀನ್ಗಳನ್ನ ತಿನ್ನುವಂತಹ ಬ್ಯಾಕ್ಟೀರಿಯಾಗಳೇ ಇವುಗಳಲ್ಲಿ ಹೆಚ್ಚು. ಬ್ಯಾಕ್ಟೀರಿಯಾಗಳನ್ನು ಬಳಸುವುದರಲ್ಲಿ ಒಂದು ತೊಂದರೆ ಇದೆ. ಇವುಗಳಲ್ಲಿ ಕೆಲವು ರೋಗಕಾರಕವೂ ಆಗಿದ್ದರಿಂದ ಎಚ್ಚರದಿಂದ ಇವನ್ನ ಬಳಸಬೇಕು. ನಿಯಂತ್ರಿತ ಉಷ್ಣತೆ ಹಾಗೂ ಪರಿಸರದಲ್ಲಿ ಇವುಗಳ ಸಾಮರ್ಥ್ಯ ಹೆಚ್ಚು. ಇವನ್ನ ಬಯಲಿನಲ್ಲಿ ಅಥವಾ ಕೊಳೆಗುಂಡಿಯಲ್ಲಿ ಸೃಷ್ಟಿಸುವುದು ಸ್ವಲ್ಪ ಕಷ್ಟ. ಹೀಗಾಗಿ ಬ್ಯಾಕ್ಟೀರಿಯಾಗಳ ಪತ್ತೆ ಆಗಿದ್ದರೂ ಕೊಳೆಗುಂಡಿಯನ್ನ ಶುಚಿಗೊಳಿಸಲು ಇವು ನೆರವಾಗಿಲ್ಲ. ಇನ್ನೂ ಒಂದು ಸಮಸ್ಯೆ ಇದೆ. ಇವು ಎಲ್ಲವೂ ಪ್ಲಾಸ್ಟಿಕ್ಗಳನ್ನ ಸಂಪೂರ್ಣವಾಗಿ ಕೊಳಿಸುವುದಿಲ್ಲ. ಹೀಗಾಗಿ ಇವುಗಳ ಕೆಲಸಕ್ಕೆ ನೆರವಾಗುವಂತೆ ಕೃತಕವಾಗಿ ಕೆಲವು ಕಿಣ್ವಗಳನ್ನು ಸೇರಿಸಬಹುದಾಗುತ್ತದೆ. ಕೇವಲ ಕಿಣ್ವಗಳನ್ನೇ ಬಳಸಿ ಪ್ಲಾಸ್ಟಿಕ್ ಅನ್ನು ಕೊಳಿಸುವ ಪ್ರಯತ್ನಗಳು ನಡೆದಿವೆ. ಇಷ್ಟೆಲ್ಲ ಆದರೂ ಅತಿ ಹೆಚ್ಚು ಎಂದರೆ 100ರಲ್ಲಿ 30% ಪ್ಲಾಸ್ಟಿಕ್ ಅನ್ನಷ್ಟೇ ಬ್ಯಾಕ್ಟೀರಿಯಾಗಳು ತಿನ್ನಬಲ್ಲವು. ಪಿಇಟಿ, ಪಾಲಿಸ್ಟೈರೀನ್ಗಳನ್ನ ಇವು ಜೀರ್ಣಿಸಿಕೊಳ್ಳುವುದು ಇನ್ನೂ ಕಡಿಮೆ. ಹಾಗಿದ್ದರೆ ಒಂದು ಬ್ಯಾಕ್ಟೀರಿಯಾದ ಬದಲಿಗೆ ಹಲವಾರು ಪ್ಲಾಸ್ಟಿಕ್ ತೀನಿ ಬ್ಯಾಕ್ಟೀರಿಯಾಗಳು ಕೂಡಿ ಬೆಳೆಸುವಂತೆ ಮಾಡಿದರೆ ಹೇಗೆ? ಆಗ ಪ್ಲಾಸ್ಟಿಕ್ ಅನ್ನು ಪೂರ್ಣವಾಗಿ ಅರಗಿಸಬಹುದೇ? ಈ ಪ್ರಯತ್ನಗಳು ಬೆಂಗಳೂರಿನ ದಯಾಸಾಗರದ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ನಲ್ಲಿ ನಡೆಯುತ್ತಿವೆ. ಬ್ಯಾಕ್ಟೀರಿಯಾಗಳು ಈಗಾಗಲೇ ಬಿಸಿಲಿನಲ್ಲಿ ಶಿಥಿಲವಾಗಿ ಸಣ್ಣ

0: ಪ್ಲಾಸ್ಟಿಕ್ ಅನ್ನು ಅರಗಿಸಿಕೊಳ್ಳುವ ಇವುಗಳ ಸಾಮರ್ಥ್ಯಕ್ಕೆ ಕಾರಣ ಅವುಗಳ ಹೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾಗಳು. ಅವುಗಳಲ್ಲಿ ಹೆಚ್ಚು ಕಡಿಮೆ ಆದರೆ ಕೀಟಗಳು ನಿಷ್ಪ್ರಯೋಜಕವಾಗಬಹುದು. ಸದ್ಯಕ್ಕೆ ಹಿಟ್ಟಿನ ಹುಳು ದುಂಬಿಗಳಲ್ಲದೆ ಇನ್ನೊಂದು ಕೀಟವಷ್ಟೇ ಪ್ಲಾಸ್ಟಿಕ್ನ ಅಂತ್ಯ ಸಂಸ್ಕಾರಕ್ಕೆ ನೆರವಾಗಬಲ್ಲದು ಎಂದು ಪತ್ತೆಯಾಗಿದೆ. ಹಾಗಿದ್ದರೆ ಬ್ಯಾಕ್ಟೀರಿಯಾಗಳ ನೆರವಿಲ್ಲದೆ ಸ್ವಂತವಾಗಿ ಎಲ್ಲಾ ಕಿಣ್ವಗಳನ್ನು ತಯಾರಿಸಬಲ್ಲ ಕೀಟಗಳನ್ನು ಸೃಷ್ಟಿಸಿದರೆ ಹೇಗೆ? ಇತ್ತೀಚೆಗೆ ತಳಿ ವಿಜ್ಞಾನದಲ್ಲಿ ಬಳಕೆಯಾಗ್ತಾ ಇರುವ ಹಲವು ಹೊಸ ತಂತ್ರಗಳು ಇಂತಹ ಕುಲಾಂತರಿ ಕೀಟಗಳನ್ನ ಸೃಷ್ಟಿಸಲು ನೆರವಾಗಬಲ್ಲವು. ಹಾಗೊಂದು ಪ್ಲಾಸ್ಟಿಕ್ ತಿನ್ನುವ ಕುಲಾಂತರಿ ಜೀವಿ ಸಿಗಬಹುದೇ? ಅದು ಇನ್ಯಾವ ಹಾನಿಯನ್ನೂ ಮಾಡದೆ ಪ್ಲಾಸ್ಟಿಕ್ ಅನ್ನಷ್ಟೇ ಕಸದಿಂದ ಮಾಯ ಮಾಡಬಹುದೇ? ಪರ್ವತದಂತಹ ಈ ನಗರದ ಸಮಸ್ಯೆಗೆ ಒಂದು ಪರಿಹಾರ ದೊರಕಿಸಬಹುದೇ? ಇವೆಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದುವರೆಗೂ ಪ್ಲಾಸ್ಟಿಕ್ ಬಳಕೆಯನ್ನ ಮಿತಿಯಾಗಿಸಿ ವಿವಿಧ ಪ್ಲಾಸ್ಟಿಕ್ಗಳನ್ನ ಜತನದಿಂದ ಬೇರ್ಪಡಿಸುವುದೊಂದೇ ಉಳಿದಿರುವ ಉಪಾಯ.
1: ಈ ವಿಷಯ ನಿಮಗೆ ಗೊತ್ತಾ? ನಮ್ಮೂರ ಮಸಾಲೆ ಚೀನಾಕ್ಕೆ ಹೋಗಿದ್ದು ಯಾವಾಗ ಗೊತ್ತೋ? ಸುಮಾರು 2000 ವರ್ಷಗಳ ಹಿಂದೆ ಅಂತೆ. 2000 ವರ್ಷಗಳ ಹಿಂದೆಯೇ ಭಾರತದ ಮಸಾಲೆ ವಿಯೆಟ್ನಾಂ ಅನ್ನು, ಚೀನಾದ ಬಳಿ ಇರುವ ಇನ್ನೊಂದು ದೇಶವನ್ನು ತಲುಪಿತ್ತಂತೆ. ಅಲ್ಲಿ ಇತ್ತೀಚೆಗೆ ಸಿಕ್ಕಿದಂತಹ 2000 ವರ್ಷಗಳಷ್ಟು ಹಳೆಯದಾದ ಮಸಾಲೆ ಅರೆಯುವ ಕಲ್ಲಿನಂತಹ ಸಾಧನದ ಮೇಲೆ ಅಂಟಿಕೊಂಡಂತಹ ಧೂಳು ಪಟ್ಟೆ ಹಾಗೂ ಲವಂಗಗಳ ಪುಡಿ ಎಂದು ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ. ಹಾ, ಈ ಕಲ್ಲು ಭಾರತದಲ್ಲಿ ಸರಿಸುಮಾರು ಅದೇ ಸಮಯದಲ್ಲಿ ಬಳಕೆಯಲ್ಲಿ ಇದ್ದಂತಹ ಮಸಾಲೆ ಅರೆಯುವ ಕಲ್ಲಿನಂತೆಯೇ ಇದೆ ಅನ್ನೋದು ಆಕಸ್ಮಿಕ ಇರಲಿಕ್ಕಿಲ್ಲ. ಏನಂತೀರಿ?
2: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 187. ಏಪ್ರಿಲ್ 29 ಬೆಳ್ಳಂಬೆಳಗ್ಗೆ ನಾವು ಮಾರಿಷಿಯಸ್ ಅಥವಾ ಫ್ರೆಂಚ್ ದ್ವೀಪದ ಉತ್ತರ ತುದಿಯನ್ನು ಬಳಸಿ ಸಾಗಿದೆವು. ಇಲ್ಲಿಂದ ಕಾಣುವ ದ್ವೀಪದ ನೋಟವು ನಾವು ಹಲವು ವಿವರಣೆಗಳನ್ನು ಓದಿ ನಿರೀಕ್ಷಿಸಿದಷ್ಟೇ ಸುಂದರವಾಗಿತ್ತು. ಪ್ಯಾಂಪಲ್ ಮೌಸಸಿನ ಇಳಿಜಾರಾದ ಮೈದಾನದಲ್ಲಿ ಅಲ್ಲಲ್ಲಿ ಮನೆಗಳು ಚದುರಿ ಬಿದ್ದಿದ್ದುವು. ಮುನ್ನೆಲೆಯಲ್ಲಿ ವಿಶಾಲವಾದ ಹಚ್ಚ ಹಸುರಿನ ಕಬ್ಬಿನ ಗದ್ದೆಗಳು ಹರಡಿದ್ದುವು. ಈ ಹಸಿರಿನ ಹೊಳಪು ವಿಶೇಷ, ಏಕೆಂದರೆ ಹಸಿರು ಹತ್ತಿರದಿಂದ ನೋಡಿದರಷ್ಟೇ ಸ್ಪಷ್ಟವಾಗಿ ತೋರುವ ಬಣ್ಣ. ದ್ವೀಪದ ನಡುವಿನಲ್ಲಿ ಈ ಕೃಷಿ ಭೂಮಿಯ ಮಧ್ಯೆ ಕಾಡು ಆವರಿಸಿದ್ದ ಗುಡ್ಡಗಳ ಗುಂಪುಗಳಿದ್ದುವು. ಬಹಳ ಪುರಾತನವಾದ ಜ್ವಾಲಾಮುಖಿಗಳಿಂದ ಹುಟ್ಟಿದ ಶಿಲೆಗಳಲ್ಲಿ ಸಾಮಾನ್ಯವಾಗಿ ಇರುವಂತೆ ಇಲ್ಲಿಯೂ ಈ ಬೆಟ್ಟಗಳ ಶಿಖರಗಳು ಮೊನಚಾದ ಚೂಪು ತುದಿಗಳಾಗಿ ಆಕಾಶದತ್ತ ಚಾಚಿಕೊಂಡಿದ್ದುವು. ನೋಡುಗನ ಕಣ್ಣಿಗೆ ಹಿತ ನೀಡುವುದಕ್ಕೇ ಏನೋ ಈ ಶಿಖರಗಳ ಸುತ್ತಲೂ ಮೋಡಗಳು ಜಮಾಯಿಸಿದ್ದುವು. ಇಳಿಜಾರಾದ ಸೀಮೆ ನಟ್ಟ ನಡುವಿನಲ್ಲಿರುವ ಬೆಟ್ಟಗಳಿಂದ ಇಡೀ ದ್ವೀಪ ಶೋಭಾಯಮಾನವೆನಿಸಿತ್ತು. ಕಣ್ಣಿಗೆ ತಕ್ಕುದಾದ ನೋಟ ಎನ್ನಬಹುದೇನು? ಮರುದಿನದ ಬಹುತೇಕ ಸಮಯವನ್ನು ನಾನು ನಗರದಲ್ಲಿದ್ದ ವಿವಿಧ ಜನರನ್ನು ಭೇಟಿಯಾಗುವುದರಲ್ಲಿ ಕಳೆದೆ. ಪಟ್ಟಣ ಸಾಕಷ್ಟು ದೊಡ್ಡದಾಗಿದ್ದು ಅಂದಾಜು 20,000 ನಿವಾಸಿಗಳಿದ್ದಾರೆಂದು ಹೇಳಲಾಗಿತ್ತು. ಬೀದಿಗಳು ಶುಚಿಯಾಗಿ ಕ್ರಮವಾಗಿದ್ದುವು. ಈ ದ್ವೀಪದಲ್ಲಿ ಬ್ರಿಟಿಷರ ಆಡಳಿತ ಆರಂಭವಾಗಿ ಹಲವಾರು ವರ್ಷಗಳೇ ಕಳೆದಿದ್ದರೂ ಅಲ್ಲಿ ಫ್ರೆಂಚ್ ಕಳೆಯೇ ಸಾಮಾನ್ಯವಾಗಿತ್ತು. ಇಂಗ್ಲಿಷ್ ಜನರು ತಮ್ಮ ಸೇವಕರೊಂದಿಗೆ ಫ್ರೆಂಚಿನಲ್ಲಿಯೇ ಮಾತನಾಡುತ್ತಿದ್ದರು. ಅಂಗಡಿ ಮುಂಗಟ್ಟುಗಳಂತೂ ಪೂರ್ಣವಾಗಿ ಫ್ರೆಂಚ್ ಅನ್ನೇ ಬಳಸುತ್ತಿದ್ದವು. ಹಾಗೆ ನೋಡಿದರೆ ಅಪ್ಪಟ ಫ್ರೆಂಚ್ ಪಟ್ಟಣಗಳಾದ ಕ್ಯಾಲೆ ಮತ್ತು ಬುಲೋಯ್ನಾದಲ್ಲಿಯೇ ಹೆಚ್ಚು ಇಂಗ್ಲಿಷ್ಮಯವಾಗಿರುತ್ತೆನ್ನಬಹುದು. ಇಲ್ಲಿರುವ ಪುಟ್ಟ ರಂಗಮಂದಿರವೊಂದರಲ್ಲಿ ಅದ್ಭುತವಾದ ಒಪೆರಾಗಳು ಪ್ರದರ್ಶನವಾಗುತ್ತವೆ. ಕಪಾಟುಗಳ ಭರ್ತಿ ಪುಸ್ತಕಗಳನ್ನು ತುಂಬಿದ ದೊಡ್ಡ ದೊಡ್ಡ ಪುಸ್ತಕದ ಅಂಗಡಿಗಳನ್ನು ನೋಡಿ ಅಚ್ಚರಿಯಾಯಿತು. ನಾಗರಿಕತೆಗಳು ಎಷ್ಟು ಹಳೆಯವು ಎನ್ನುವುದಕ್ಕೆ ಸಂಗೀತ ಮತ್ತು ಸಾಹಿತ್ಯವೇ ಸೂಚಿಗಳಲ್ಲವೇ? ಆ ಲೆಕ್ಕದಲ್ಲಿ ಆಸ್ಟ್ರೇಲಿಯಾ ಹಾಗೂ ಅಮೆರಿಕಗಳೆರಡು ನಿಜಕ್ಕೂ ಹೊಸ ನಾಗರಿಕತೆಗಳೇ. ರಸ್ತೆಗಳಲ್ಲಿ ಹಲವು ವರ್ಣಗಳ ಜನರು ನಡೆದಾಡುತ್ತಿರುವುದನ್ನು ಕಾಣುವ ವಿಶಿಷ್ಟ ಅನುಭವವನ್ನು ಪೋರ್ಟ್ ಲೂಯಿಸ್ ನೀಡಿತು. ಇಲ್ಲಿ ಆಜೀವ ಪರ್ಯಂತ ಬಹಿಷ್ಕಾರಕ್ಕೊಳಗಾದ ಭಾರತೀಯ ಅಪರಾಧಿಗಳಿದ್ದರು. ಇಲ್ಲಿರುವ ಇಂತಹ 800 ಮಂದಿ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಉದ್ಯೋಗಿಗಳಾಗಿದ್ದಾರೆ. ಇವರನ್ನು ಕಾಣುವುದಕ್ಕೂ ಮೊದಲು ಭಾರತೀಯರು ಇಷ್ಟೊಂದು ಸಂಭಾವಿತರಾಗಿ ಕಾಣುತ್ತಾರೆಂದು ನನಗೆ ಗೊತ್ತಿರಲಿಲ್ಲ. ಅಚ್ಚಗಪ್ಪು ಮೈಬಣ್ಣದ ಇವರಲ್ಲಿ ಹಲವಾರು ವೃದ್ಧರಿಗೆ ದೊಡ್ಡ ದೊಡ್ಡ ಅಚ್ಚ ಬೆಳ್ಳಿ ಬಣ್ಣದ ಗಡ್ಡ ಮೀಸೆಗಳಿದ್ದುವು. ಇದು ಹಾಗೂ ಅವರ ಭಾವನೆಗಳಲ್ಲಿನ ಚೈತನ್ಯ ಭವ್ಯವಾಗಿತ್ತು. ಅವರಲ್ಲಿ ಬಹಳಷ್ಟು ಜನರನ್ನು ಕೊಲೆ ಮೊದಲಾದ ಗುರುತರ ಅಪರಾಧಗಳಿಂದಾಗಿ

0: ಬಹಿಷ್ಕರಿಸಲಾಗಿತ್ತು. ಉಳಿದವರನ್ನು ಹೆಚ್ಚು ಎಂದರೆ ನೈತಿಕ ದೋಷಗಳು ಎನ್ನಬಹುದಾದ ತಪ್ಪುಗಳಿಗಾಗಿ ದಂಡಿಸಿದ್ದರು. ಉದಾಹರಣೆಗೆ, ಧಾರ್ಮಿಕ ಮೌಢ್ಯದಿಂದಾಗಿ ಇಂಗ್ಲಿಷ್ ಕಾನೂನನ್ನು ಪಾಲಿಸದೆ ಇದ್ದುದಕ್ಕಾಗಿ ದಂಡ. ಆದರೆ ಈ ಮಂದಿ ಸಾಮಾನ್ಯವಾಗಿ ಶಾಂತಪ್ರಿಯರು, ಒಳ್ಳೆಯ ನಡತೆಯವರೂ ಆಗಿದ್ದರು. ನಡವಳಿಕೆ, ಶುಚಿತ್ವ ಹಾಗೂ ವಿಚಿತ್ರವೆನ್ನಿಸುವ ಧಾರ್ಮಿಕ ಆಚರಣೆಗಳಿಂದಾಗಿ ಇವರನ್ನು ನ್ಯೂ ಸೌತ್ ವೇಲ್ಸ್ನಲ್ಲಿ ನಾವು ಕಂಡ ಇಂಗ್ಲಿಷ್ ಅಪರಾಧಿಗಳಂತೆಯೇ ಇವರು ಅಪರಾಧಿಗಳು ಎನ್ನಲಾಗದು. ಮೇ 1 ಭಾನುವಾರ ಪಟ್ಟಣದ ಉತ್ತರ ದಿಕ್ಕಿನಲ್ಲಿದ್ದ ಸಮುದ್ರ ತೀರದ ಗುಂಟ ಒಂದು ನಡೆ ನಡೆದೆ. ಈ ಭಾಗದಲ್ಲಿರುವ ಮೈದಾನ ಉತ್ತಿದ್ದಲ್ಲ. ಕಪ್ಪು ಲಾವಾ ಶಿಲೆಯ ಮೇಲೆ ಒರಟು ಹುಲ್ಲಿನ ಹಾಸು ಹಾಗೂ ಪೊದೆಗಳ ಹೊದಿಕೆ ಇದೆ. ಪೊದೆಗಳಲ್ಲಿ ಬಹುತೇಕವು ಮುಟ್ಟಿದರೆ ಮುನಿಯ ಗಿಡಗಳು. ಇಲ್ಲಿನ ದೃಶ್ಯವನ್ನು ನೋಡಲು ಅತ್ತ ತಾಹಿತಿ ಹಾಗೂ ಇತ್ತ ಗಲಪಗೋಸ್ ದ್ವೀಪದ ನೋಟಗಳ ನಡುವಿನದ್ದು ಎನಿಸುತ್ತದೆ. ಹೀಗೆಂದರೆ ಅದು ಕೆಲವರಿಗೆ ತಪ್ಪು ಭಾವನೆಯನ್ನು ಹುಟ್ಟಿಸಬಹುದು. ಇದೊಂದು ಹಿತವಾದ ಪ್ರದೇಶ, ಆದರೆ ತಾಹಿತಿಯಷ್ಟು ಆಕರ್ಷಕವೂ ಅಲ್ಲ. ಬ್ರೆಜಿಲಿನ ಮೈದಾನಗಳಷ್ಟು ಭವ್ಯವೂ ಅಲ್ಲ. ಮರುದಿನ ನಾನು ಲಾಪೌಸ್ ಎನ್ನುವ ಪರ್ವತವನ್ನು ಏರಿದೆ. ಪಟ್ಟಣದ ಹಿಂದೆ ಸುಮಾರು 2600 ಅಡಿ ಎತ್ತರದವರೆಗೂ ಚಾಚಿಕೊಂಡಿರುವ ಇದರ ಹೆಬ್ಬೆರಳಿನಂತಹ ಮೊನಚು ಶಿಖರದಿಂದಾಗಿ ಈ ಹೆಸರು ಬಂದಿದೆ. ದ್ವೀಪದ ನಡುಭಾಗದಲ್ಲೊಂದು ವಿಶಾಲವಾದ ಕಲ್ಲಿನ ಜಗುಲಿ ಇದೆ. ಇದನ್ನು ಸುತ್ತುವರೆದಿರುವ ಶಿಥಿಲವಾದ ಲಾವಾ, ಅರ್ಥಾತ್ ಶಿಲಾರಸದಿಂದಾದ ಬಂಡೆಗಳ ದಿಬ್ಬ ಇಳಿಜಾರಾಗಿ ಸಮುದ್ರದತ್ತ ಸಾಗುತ್ತದೆ. ನಡುವಿನ ಜಗುಲಿಯು ಸ್ವಲ್ಪ ಇತ್ತೀಚೆಗೆ ಹರಿದ ಶಿಲಾರಸದಿಂದಾಗಿದ್ದು ಅಂಡಾಕಾರವಾಗಿದೆ. ಇದರ ಸಣ್ಣ ಬದಿ 13 ಮೈಲು ಅಗಲವಿದೆ. ಹೊರಗೆ ಸುತ್ತುವರೆದಿರುವ ಪರ್ವತಗಳನ್ನು ಕ್ರೇಟರ್ಸ್ ಆಫ್ ಎಲಿವೇಷನ್ ಎನ್ನುತ್ತಾರೆ. ಇವು ಸಾಮಾನ್ಯ ಹಳ್ಳಗಳಂತೆ ರೂಪುಗೊಂಡವಲ್ಲ. ಇದ್ದಕ್ಕಿದ್ದಂತೆ ನೆಲವು ಬೃಹತ್ತಾಗಿ ಮೇಲುಬ್ಬಿ ಬಂದದ್ದರಿಂದ ಜ್ವಾಲಾಮುಖಿಯ ಬಾಯಿ ಮುಚ್ಚಿ ಸುತ್ತಲೂ ಶಿಲೆಗಳ ಅಂಚಾಗಿದೆ ಎನ್ನುತ್ತಾರೆ. ಈ ವಾದಕ್ಕೆ ನನ್ನ ತೀವ್ರವಾದ ಆಕ್ಷೇಪವಿದೆ. ಒಂದೆಡೆಯಲ್ಲಿ ಇಲ್ಲಿ ಹಾಗೂ ಇನ್ನೂ ಹಲವೆಡೆ ಇರುವಂತೆ ಸುತ್ತಲೂ ಇರುವ ಕ್ರೇಟರು, ಹಳ್ಳಗಳಂತೆ ತೋರುವ ಪರ್ವತಗಳು ಬೃಹತ್ ಜ್ವಾಲಾಮುಖಿಗಳ ಉಳಿಕೆಗಳು. ಪರ್ವತಗಳ ಶಿಖರ ಹಾರಿಹೋಗಿರಬೇಕು, ಇಲ್ಲವೇ ನೆಲದೊಳಗೆ ಆಳವಾಗಿ ಕುಸಿದು ಬಿಟ್ಟಿರಬೇಕು ಎನ್ನುವುದನ್ನು ನನ್ನಿಂದ ನಂಬಲಾಗದು. ನಾವು ನಿಂತ ಎತ್ತರದ ಪ್ರದೇಶದಿಂದ ಈ ದ್ವೀಪದ ನೋಟ ಖುಷಿ ಕೊಟ್ಟಿತು. ಈ ಬದಿಯಲ್ಲಿ ನಡುನಡುವೆ ಮನೆಗಳಿದ್ದ ಹೊಲ ಗದ್ದೆಗಳನ್ನಾಗಿ ವಿಭಾಗಿಸಿದ ಕೃಷಿ ಭೂಮಿ ಇತ್ತು. ಇಲ್ಲಿನ ಒಟ್ಟಾರೆ ನೆಲದಲ್ಲಿ ಅರ್ಧದಷ್ಟು ಕೂಡ ಉತ್ಪಾದನೆಗೆ ಬಳಕೆಯಾಗಿಲ್ಲ ಎಂದು ಹೇಳಿದರು. ಹಾಗಿದ್ದುದೇ ಆದರೆ ಇಂದು ಇಲ್ಲಿಂದ ರಫ್ತಾಗುವ ಸಕ್ಕರೆಯ ಬೃಹತ್ ಪ್ರಮಾಣವನ್ನು ಗಮನಿಸಿದರೆ ಈ ದ್ವೀಪ ಮುಂದೆ ಜನದಟ್ಟಣೆ ಹೆಚ್ಚಾದಾಗ ಬಹಳ ಉಪಯುಕ್ತವೆನ್ನಿಸಬಹುದು. ಇಂಗ್ಲೆಂಡ್ ತನ್ನ ವಶಕ್ಕೆ ಪಡೆದಾದ 25 ವರ್ಷಗಳಲ್ಲಿ ಸಕ್ಕರೆಯ ರಫ್ತು 75 ಪಟ್ಟು ಹೆಚ್ಚಾಗಿದೆಯಂತೆ. ಈ ಸಮೃದ್ಧಿಗೆ ಒಂದು ಕಾರಣ ಉತ್ತಮ ಗುಣಮಟ್ಟದ ರಸ್ತೆಗಳು. ಪಕ್ಕದಲ್ಲಿಯೇ ಇನ್ನೂ ಫ್ರೆಂಚ್ ವಶದಲ್ಲಿಯೇ ಇರುವ ಬೌರ್ಬಾನ್ ದ್ವೀಪದಲ್ಲಿ ರಸ್ತೆಗಳು ಕೆಲವು ವರ್ಷಗಳ ಹಿಂದೆ ಇದ್ದಂತಹ ಕೆಟ್ಟ ಸ್ಥಿತಿಯಲ್ಲಿಯೇ ಇವೆ. ಈ ದ್ವೀಪದ ಸಮೃದ್ಧಿಯಿಂದ ಇಲ್ಲಿರುವ ಫ್ರೆಂಚ್ ನಿವಾಸಿಗಳಿಗೆ ಸಾಕಷ್ಟು ಲಾಭವಾಗಿದ್ದರೂ ಕೂಡ ಇಂಗ್ಲಿಷರ ಸರ್ಕಾರ ಅಷ್ಟೇನೂ ಜನಪ್ರಿಯವಾಗಿಲ್ಲ. ದಿನಾಂಕ 3 ಸಂಜೆ ಪನಾಮಾ ಸಂಧಿಯನ್ನು ಅನ್ವೇಷಿಸಿದ ಕಾರಣಕ್ಕೆ ಜನಪ್ರಿಯನಾದ ಇಲ್ಲಿನ ಸರ್ವೇಯರ್ ಜನರಲ್ ಕ್ಯಾಪ್ಟನ್ ಲಾಯ್ಡ್ ನನ್ನನ್ನು ಮಿಸ್ಟರ್ ಸ್ಟೋಕ್ಸರನ್ನು ಬಂದರಿನಿಂದ 6 ಮೈಲಿ ದೂರದಲ್ಲಿ ವಿಲ್ಹೆಲ್ಮ್ ಬಯಲಿನ ಅಂಚಿನಲ್ಲಿದ್ದ ತನ್ನ ತೋಟದ ಮನೆಗೆ ಆಹ್ವಾನಿಸಿದ್ದ. ಈ ಸುಂದರ ಸ್ಥಳದಲ್ಲಿ ನಾವು 2 ದಿನ ತಂಗಿದ್ದೆವು. ಸಮುದ್ರದಿಂದ ಕೇವಲ 800 ಅಡಿಗಳಷ್ಟು ಎತ್ತರದಲ್ಲಿರುವ ಇಲ್ಲಿ ಗಾಳಿ ತಣ್ಣಗೆ ತಾಜಾವಾಗಿತ್ತು. ಎಲ್ಲ ಬದಿಯಲ್ಲಿಯೂ ನಡೆದಾಡಲು ಸಾಕಷ್ಟು ಜಾಗಗಳಿದ್ದುವು. ನಡುವೆ ಇದ್ದ ಜಗುಲಿಯಿಂದ ಇಳಿಜಾರಾಗಿ ಹರಿದ ಶಿಲಾರಸದ ಪ್ರವಾಹ ಹತ್ತಿರದಲ್ಲಿಯೇ ಒಂದೆಡೆ ಸವೆದು ಸುಮಾರು 500 ಅಡಿ ಆಳದ ಪ್ರಪಾತ ಉಂಟಾಗಿತ್ತು. ದಿನಾಂಕ 5 ಎತ್ತರಕ್ಕೆ ಬೆಳೆದಿದ್ದ ಕೆಲವು ಹವಳಗಳನ್ನು ಪರೀಕ್ಷಿಸಲೆಂದು ಕ್ಯಾಪ್ಟನ್ ಲಾಯ್ಡ್ ನಮ್ಮನ್ನು ದಕ್ಷಿಣಕ್ಕೆ ಕೆಲವು ಮೈಲಿಗಳಷ್ಟು ದೂರದಲ್ಲಿದ್ದ ನೋಯ್ರೆ ನದಿಗೆ ಕರೆದೊಯ್ದ. ಹಿತವಾದ ತೋಟಗಳು, ಬೃಹತ್ ಲಾವಾ ಬಂಡೆಗಳ ನಡುವೆ ಚಂದವಾಗಿ ಬೆಳೆದ ಕಬ್ಬಿನ ಗದ್ದೆಗಳ ನಡುವಿನಿಂದ ಹಾದು ನಡೆದವು. ರಸ್ತೆಯ ಬದಿಯಲ್ಲಿ ಉದ್ದಕ್ಕೂ ಮುಟ್ಟಿದರೆ ಮುನಿಯ ಪೊದೆಗಳು ಬೇಲಿಯಾಗಿದ್ದುವು. ಹಲವು ಮನೆಗಳ ಸಮೀಪದಲ್ಲಿ ಮಾವಿನ ಮರಗಳು ರಸ್ತೆಯ ಬದಿಯಲ್ಲಿ ಬೆಳೆದಿದ್ದುವು. ಎತ್ತರದ ಶಿಖರಗಳು, ವಿಶಾಲವಾದ ಹಸಿರು ಗದ್ದೆಗಳೆರಡೂ ಕಾಣುವಂತಹ ಕಡೆಗಳು ಸುಂದರ ಚಿತ್ರಗಳಂತೆ ತೋರಿದುವು. ಇಂತಹ ಕಡೆ ಜೀವಿಸುವುದು ಎಷ್ಟು ಚೆನ್ನ ಎಂದು ಆಗಾಗ್ಗೆ ಉದ್ಗರಿಸುವಂತೆ ಮಾಡಿದವು. ಕ್ಯಾಪ್ಟನ್ ಲಾಯ್ಡ್ನ ಬಳಿ ಒಂದು ಆನೆಯೂ ಇತ್ತು. ನಾವು ಅದನ್ನು ಸವಾರಿ ಮಾಡಲಿ ಎಂದು ಆತ ಅರ್ಧದಾರಿಯವರೆಗೂ ಆನೆಯನ್ನು ಕಳಿಸಿಕೊಟ್ಟಿದ್ದ. ಆದರೆ ಒಂದಿಷ್ಟು ಸಪ್ಪಳವಿಲ್ಲದೆ ನಡೆಯುವ ಅದರ ನಡೆ ನನಗೆ ಅಚ್ಚರಿಯನ್ನುಂಟು ಮಾಡಿತು. ಸದ್ಯಕ್ಕೆ ಆ ದ್ವೀಪದಲ್ಲಿ ಇದ್ದುದು ಅದೊಂದೇ ಆನೆ. ಇನ್ನೂ ಆನೆಗಳನ್ನು ತರಲಿದ್ದೇವೆ ಎಂದು ಕ್ಯಾಪ್ಟನ್ ಹೇಳಿದ.
1: ವಾರದ ವಿಜ್ಞಾನಿ ರಾಸಾಯನಿಕಗಳ ಹಿಮ್ಮುಖ ದರ್ಶನ ನೀಡಿದ ವಿಜ್ಞಾನಿ ವ್ಲಾದಿಮಿರ್ ಪ್ರೆಲೋಗ್. ನಿಸರ್ಗದಲ್ಲಿರುವ ಬಹುತೇಕ ರಾಸಾಯನಿಕಗಳು ಸಾವಯವ ವಸ್ತುಗಳು. ಇವುಗಳ ರಚನೆಯನ್ನು ಅರಿಯುವ ತಂತ್ರಗಳನ್ನು ರೂಪಿಸಿ ಅವುಗಳನ್ನು ತಪ್ಪಿಲ್ಲದೆ ಗುರುತಿಸುವ ಯೋಜನೆಯನ್ನು ಹಾಕಿದವ ವ್ಲಾದಿಮಿರ್ ಪ್ರೆಲೋಗ್. ಆತ ಹುಟ್ಟಿದ ದಿನ ಇವತ್ತು. ವ್ಲಾದಿಮಿರ್ ಪ್ರೆಲೋಗ್ 1906 ಜುಲೈ 23 ತಾರೀಕು ಹುಟ್ಟಿದ. ಈತ ಹುಟ್ಟಿದ್ದು ಈಗ ಕ್ರೊಯೇಷಿಯಾ ಎಂಬ ರಾಷ್ಟ್ರದ ಸರಾಯವೋ ಪಟ್ಟಣದಲ್ಲಿ. ಈತ ಇನ್ನೂ 8 ವರ್ಷದವನಾಗಿದ್ದಾಗ ಸರಾಯವೋವನ್ನು ಆಳುತ್ತಿದ್ದ ಆಸ್ಟ್ರಿಯಾದ ದೊರೆ 4ನೇ ಫರ್ಡಿನಾಂಡ್ ಆ ಪಟ್ಟಣಕ್ಕೆ ಭೇಟಿ ನೀಡಿದ್ದನಂತೆ. ಆ ಸಮಾರಂಭದಲ್ಲಿ ಪ್ರೆಲೋಗ್ ಇತರೆ ವಿದ್ಯಾರ್ಥಿಗಳ ಜೊತೆಗೂಡಿ ಹೂಮಳೆ ಸುರಿಸಿ ರಾಜನನ್ನ ಸ್ವಾಗತಿಸಬೇಕಿತ್ತಂತೆ. ದುರದೃಷ್ಟವಶಾತ್ ಅಲ್ಲಿ ಫರ್ಡಿನಾಂಡನನ್ನು ಆ ದಿನವೇ ಹತ್ಯೆ ಮಾಡಲಾಯಿತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಯಿತು. ಇದೆಲ್ಲದರ ಫಲವಾಗಿ ಸರಾಯವೋ ತೊರೆದು ಜಾಗ್ರೆಬ್ ಪಟ್ಟಣಕ್ಕೆ ವಲಸೆ ಹೋಯಿತು. ಈತ ಅಲ್ಲಿ ಶಿಕ್ಷಣ ಪಡೆದ. ನಂತರ ಜರ್ಮನಿಯ ಪ್ರಾಗ್ ಪಟ್ಟಣದಲ್ಲಿ ಪದವಿಯನ್ನ ಗಳಿಸಬೇಕಾಯಿತು. ಪುಟ್ಟ ರಾಸಾಯನಿಕ ಕಾರ್ಖಾನೆಯಲ್ಲಿ ಅಲ್ಲಿ ಕೆಲಸ ಮಾಡತೊಡಗಿದ. ರಾಸಾಯನಿಕ ವಿಜ್ಞಾನದಲ್ಲಿ ಪರಿಣತಿ ಪಡೆದ. ಈತ ಜಾಗ್ರೆಬಿನಲ್ಲಿ ಉಪನ್ಯಾಸಕನಾಗಿದ್ದಾಗ 2ನೇ ವಿಶ್ವಯುದ್ಧವೂ ಆರಂಭ ಆಯಿತು. ಆಗ ಮತ್ತೆ ಜರ್ಮನಿಯನ್ನ ತೊರೆದು ಸ್ವಿಟ್ಜರ್ಲೆಂಡ್ಗೆ ಓಡಿ ಹೋಗಬೇಕಾಯಿತು. ಅಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸಂಶೋಧಕನಾಗಬೇಕಾಯಿತು. ಆದರೆ ಪ್ರೆಲೋಗ್ ತನ್ನ ಜೀವನದ ಕೊನೆಯವರೆಗೂ ಅಲ್ಲಿಯೇ ಉಳಿದ. ಸ್ವಿಟ್ಜರ್ಲೆಂಡ್ನಲ್ಲಿ ತನ್ನ ಸಂಶೋಧನೆಗಳನ್ನು ಮುಂದುವರೆಸಿದ. ಪ್ರೆಲೋಗ್ರನ್ನ ಸ್ಟೀರಿಯೋ ಕೆಮಿಸ್ಟ್ರಿಯ ಜನಕ ಎನ್ನುತ್ತಾರೆ. ಸ್ಟೀರಿಯೋ ಕೆಮಿಸ್ಟ್ರಿ ನಿಸರ್ಗದಲ್ಲಿರುವ ಸಾವಯವ ವಸ್ತುಗಳಿಗೆ ಸಂಬಂಧಿಸಿದ್ದು. ನಿಸರ್ಗದಲ್ಲಿಯೇ ಸೃಷ್ಟಿಯಾಗುವ ಯಾವುದೇ ಸಾವಯವ ವಸ್ತುಗಳಲ್ಲಿ ಪರಮಾಣುಗಳ ಜೋಡಣೆ ಏಕತರನಾಗಿರುವುದಿಲ್ಲ. ರಾಸಾಯನಿಕ ವಸ್ತುವಿನಲ್ಲಿ ಒಂದೇ ಪ್ರಮಾಣದ ಪರಮಾಣುಗಳಿದ್ದರೂ ಅವುಗಳ ಜೋಡಣೆಯಲ್ಲಿ ವ್ಯತ್ಯಾಸ ಇರಬಹುದು, ಅಥವಾ ಅವು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿಕೊಂಡಿರಬಹುದು. 5 ಬೆರಳುಗಳಿದ್ದರೂ ಬಲಗೈ ಹಾಗೂ ಎಡಗೈಯಲ್ಲಿ ವ್ಯತ್ಯಾಸವಿದೆಯಲ್ಲ ಹಾಗೆ. ಇದನ್ನು ಸಮಮಿತಿ ಎಂದು 19ನೆಯ ಶತಮಾನದಲ್ಲಿಯೇ ಲೂಯಿ ಪಾಶ್ಚರ್ ಕರೆದಿದ್ದ. ಹಲವು ರೂಪಗಳಿರುವ ವಸ್ತುಗಳಲ್ಲಿ ಕೇವಲ ಒಂದು ಮಾತ್ರ ಜೀವಿಗಳಲ್ಲಿ ಉಪಯುಕ್ತ ಎನಿಸುತ್ತದೆ. ಆದ್ದರಿಂದ ಕೇವಲ ಒಂದೇ ಬಗೆಯ ಅಣು ಜೋಡಣೆ ಇರುವ ವಸ್ತುವನ್ನಷ್ಟೇ ಶುದ್ಧವಾಗಿ ತಯಾರಿಸುವುದು ಮುಖ್ಯ. ಅದಕ್ಕೂ ಮೊದಲು ನಿಸರ್ಗದಲ್ಲಿರುವ ವಸ್ತುವಿನ ರಚನೆ ಹೇಗಿದೆ, ಅದರಲ್ಲಿ ಎಷ್ಟು ಬಗೆಯ ಅಣು ಜೋಡಣೆಗಳು ಇರಬಹುದು ಎನ್ನುವುದನ್ನು ಪತ್ತೆ ಮಾಡಬೇಕಿತ್ತು. ತದನಂತರ ಅವನ್ನು ಒಂದೊಂದನ್ನೂ ಗುರುತಿಸುವುದು ಸುಲಭವಾಗುವಂತೆ ಹೆಸರು ನೀಡಬೇಕಿತ್ತು. ಸಾಮಾನ್ಯವಾಗಿ ಎಡಮುರಿ ಅಥವಾ ಬಲಮುರಿ ಎನ್ನುವಂತೆ ಈ ರಾಸಾಯನಿಕಗಳನ್ನು ಕರೆಯುತ್ತಿದ್ದರು. ಕೆಲವು ರಾಸಾಯನಿಕಗಳನ್ನು ಜೋಡಣೆ ಇನ್ನೂ ಜಟಿಲವಾಗಿರುತ್ತಿತ್ತು. ಅವನ್ನು ಎಡಮುರಿಯಿಂದಾಗಲಿ ಬಲಮುರಿಯಿಂದಾಗಲಿ ಕರೆಯಲಾಗುತ್ತಿರಲಿಲ್ಲ. ಆದ್ದರಿಂದ ಇವನ್ನು ಗುರುತಿಸಿ ಒಂದೊಂದಕ್ಕೂ ವಿಶಿಷ್ಟವಾಗಿ ಹೆಸರಿಸುವ ನಿಯಮಗಳನ್ನು ಪ್ರೆಲೋಗ್ ತನ್ನ ಸಂಗಡಿಗರ ಜೊತೆಗೆ ಕೂಡಿ ರೂಪಿಸಿದ. ಇದನ್ನು ಈಗ CIP ಅರ್ಥಾತ್ ಕಾನ್ ಇನ್ಗೋಲ್ಡ್ ಪ್ರೆಲೋಗ್ ವರ್ಗೀಕರಣ ಅಥವಾ ನಾಮಕರಣ ಎಂದೇ ಹೆಸರಿಸಲಾಗಿದೆ. ಸ್ಟೀರಿಯೋ ಕೆಮಿಸ್ಟ್ರಿಯ ಅಧ್ಯಯನಕ್ಕೆ ಪ್ರೆಲೋಗ್ ನೀಡಿದ ಕೊಡುಗೆಗಾಗಿ ಈತನಿಗೆ 1975 ಇಸವಿಯಲ್ಲಿ ನೋಬೆಲ್ ಪಾರಿತೋಷಕ ದೊರಕಿತು. ಇಂದು ಬಳಕೆಯಲ್ಲಿರುವ ಸಲ್ಫಾನಿಲಮೈಡಿನಂತಹ ಹಲವಾರು ಔಷಧಗಳ ರಚನೆಯನ್ನು ವಿವರಿಸಿ ಅವನ್ನು ತಯಾರಿಸುವ ಕ್ರಮಗಳನ್ನು ರೂಪಿಸಿದ ಹೆಗ್ಗಳಿಕೆ ಪ್ರೆಲೋಗ್ನದ್ದು. ಇದು ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಹಾಗೂ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ DR ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 452ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಿಸಿಬಿಲಿಟಿ, ದೃಶ್ಯತೆ, ವಾತಾವರಣದ ವಿಷಯದಲ್ಲಿ ವಾತಾವರಣದ ಸ್ಥಿತಿಗತಿಗಳಿಂದ ನಿರ್ಧರಿತವಾಗುವ ದೃಶ್ಯ ಸಾಧ್ಯತೆ, ಇದೊಂದು ದೃಕ್ ಲಕ್ಷಣ. ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ ಕಣಗಳು, ತೇಲು ಕಣಗಳು ಹೆಚ್ಚಾದಾಗ ಸೂರ್ಯನ ಬೆಳಕು ಚದುರುತ್ತದೆ. ಗಾಳಿಯಲ್ಲಿರುವ ಕಣಗಳ ಗಾತ್ರ, ಕಣಗಳ ಸಾಂದ್ರತೆ, ವಾಯುರಾಶಿಯ ಗಾತ್ರ ಮುಂತಾದವು ದೃಶ್ಯತೆಯ ಮೇಲೆ ಪ್ರಭಾವ ಬೀರುತ್ತವೆ. ಬೆಳಕು ಚದುರಿದಷ್ಟು ದೃಶ್ಯತೆ ಕಡಿಮೆಯಾಗುತ್ತದೆ. ಇದರಿಂದ ಕೆಳ ವಾತಾವರಣಕ್ಕೆ ಹಾಗೂ ಭೂಮೇಲ್ಮೈಗೆ ಸೂರ್ಯನ ಬೆಳಕು ಸಾಕಷ್ಟು ಬೀಳದೆ ಉಷ್ಣತೆ ಕಡಿಮೆಯಾಗುತ್ತದೆ. ಇದರಿಂದ ವಾಯುಗುಣ ಶೀತಲವಾಗಿ ಭೂಮಿ ತಂಪಾಗುತ್ತದೆ. ಜೀವಿಗಳು ಬದುಕುವುದು ದುಸ್ತರವಾಗುತ್ತದೆ. ಹಿಂದೆ ಟ್ರಯಾಸಿಕ್ ಯುಗದಲ್ಲಿ ಕಾರಣಾಂತರಗಳಿಂದ ಜ್ವಾಲಾಮುಖಿ, ಉಲ್ಕಾಪಾತ ಇತ್ಯಾದಿ ದೃಶ್ಯತೆ ಕಡಿಮೆಯಾಗಿ ಭೂಮಿ ಶೀತಲವಾದದ್ದು ದೈತ್ಯ ಹಲ್ಲಿಗಳು ವಿಲೋಪಕ್ಕೆ ಒಂದು ಕಾರಣವಿರಬಹುದು ಎಂಬುದು ಊಹೆ. ಉಷ್ಣತೆ ಕಡಿಮೆಯಾಗುವುದರಿಂದ ಸಸ್ಯಗಳ ಉತ್ಪಾದಕತೆ ಕಡಿಮೆಯಾಗುತ್ತದೆ. ಚಳಿಗಾಲದಲ್ಲಿ ಕವಳವು ದೃಶ್ಯತೆಯನ್ನು ಕುಗ್ಗಿಸುವುದರಿಂದ ಸಾವಿರಾರು ರಸ್ತೆ ಅಪಘಾತಗಳು ಸಂಭವಿಸುತ್ತವೆ. ದೃಶ್ಯತೆ ವಾತಾವರಣದ ಒಂದು ಮುಖ್ಯ ಭೌತಿಕ ಗುಣ. ದೃಶ್ಯತೆ ಕಡಿಮೆಯಾಗಲು ಕಾರಣಗಳೆಂದರೆ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ತೇಲು ಕಣಗಳು, ದಹನ ಕ್ರಿಯೆಯಿಂದ ಉಂಟಾಗುವ ಹೊಗೆ ಕಣಗಳು, ಧೂಳಿನ ಕಣಗಳು, ಕವಳ ಇತ್ಯಾದಿ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ 2025 ಒಂದು ಸಣ್ಣ ಬಿರುಗಾಳಿಯು ದೆಹಲಿಯಲ್ಲಿ ಉಂಟಾಯಿತು. ಇದರಿಂದಾಗಿ ಅತ್ಯಂತ ಹೆಚ್ಚು ಧೂಳಿನ ಕಣಗಳು ವಾತಾವರಣದಲ್ಲಿ ಸೇರಿಕೊಂಡವು. ಹೀಗಾಗಿ ವಾತಾವರಣದಲ್ಲಿ ಹೆಚ್ಚಿನ ಧೂಳಿನ ಕಣಗಳು ಆಗಿರುವುದರಿಂದ ಸುಮಾರು 350 ಏರೋಪ್ಲೇನ್ಗಳನ್ನು ಬೇರೆ ಕಡೆ ಡೈವರ್ಟ್ ಮಾಡಲಾಯಿತು. ಇದಕ್ಕೆ ಮುಖ್ಯ ಕಾರಣ ವಿಸಿಬಿಲಿಟಿ, ದೃಶ್ಯತೆ ಇಲ್ಲದೇ ಇರುವುದು. ಸೊ ನೈಸರ್ಗಿಕವಾಗಿಯೂ ಗಾಳಿ ಬೀಸಿದಾಗ ಧೂಳಿನ ಕಣಗಳಲ್ಲಿ ಅದರಲ್ಲಿ ಸೇರಿ ವಿಸಿಬಿಲಿಟಿ ಅಥವಾ ದೃಶ್ಯತೆ ಕಡಿಮೆಯಾಗುತ್ತದೆ. ಎರಡನೇ ಅರ್ಥ, ಜಲವ್ಯವಸ್ಥೆಯಲ್ಲಿ ನೀರಿನ ಗೋಚರತೆಗೂ ಅಪರೂಪವಾಗಿ ದೃಶ್ಯತೆ ಪದವನ್ನು ಬಳಸುತ್ತಾದರೂ ಇಲ್ಲಿ ಅವಿಲತೆ, ಟರ್ಬಿಡಿಟಿ ಎನ್ನುವ ಪದವನ್ನು ಹೆಚ್ಚು ಉಪಯೋಗಿಸುತ್ತಾರೆ. ಸೊ ಟರ್ಬಿಡಿಟಿ 1-5 ಒಳಗೆ ಇದ್ದರೆ ಮಾತ್ರ ಅಂಥ ನೀರನ್ನು ನಾವು ಕುಡಿಯಬಹುದು, ಇಲ್ಲಾಂದರೆ ಟರ್ಬಿಡಿಟಿಯನ್ನು ಕಡಿಮೆ ಮಾಡಬೇಕಾಗುತ್ತದೆ. ವಿಸಿಬಲ್ ಲೈಟ್ ಸ್ಪೆಕ್ಟ್ರಮ್, ದೃಷ್ಟಿಗೋಚರ ಬೆಳಕಿನ ರೋಹಿತ, ವಿದ್ಯುತ್ಕಾಂತೀಯ ರೋಹಿತದ ಗೋಚರ ಭಾಗ. ನಮ್ಮ ಕಣ್ಣಿನಲ್ಲಿ ಬೆಳಕನ್ನು ಹೀರುವ ಅಣುಗಳಿಂದ ಕೂಡಿದ ವಿಶಿಷ್ಟ ವರ್ಣದ್ರವ್ಯಗಳು. ಇದಕ್ಕೆ ವಿದ್ಯುತ್ಕಾಂತೀಯ ರೋಹಿತದ 390×10⁻¹⁹ ಮೀಟರ್ಗಳಿಂದ 700×10⁻¹⁹ ಮೀಟರ್ ವರೆಗಿನ ತರಂಗಗಳನ್ನು ಹೀರುವ ಸಾಮರ್ಥ್ಯವಿದೆ. ಹೀಗಾಗಿ ಈ ತರಂಗದ ವ್ಯಾಪ್ತಿಯಲ್ಲಿರುವ ರೋಹಿತವು ನಮ್ಮ ಕಣ್ಣಿಗೆ ಗೋಚರವಾಗುತ್ತದೆ. ದೃಷ್ಟಿಗೋಚರ ಬೆಳಕನ್ನು ಹೊರತುಪಡಿಸಿ ಮಿಕ್ಕ ಯಾವ ತರಂಗಗಳು ಮಾನವನ ದೃಶ್ಯ ಸಂವೇದನೆ ನೀಡುವುದಿಲ್ಲ. ವಿವಿಧ ಪ್ರಾಣಿಗಳಿಗೆ ವಿವಿಧ ತರಂಗಗಳು ದೃಶ್ಯ ಸಂವೇದನೆ ನೀಡುತ್ತವೆ. ಉದಾಹರಣೆಗೆ, ಕೀಟಗಳಿಗೆ ಕೆಂಪು ತರಂಗಾಂತರ ಗೋಚರವಾಗುವುದಿಲ್ಲ. ಇದರಿಂದ ಕೆಂಪು ಹೂಗಳು ಕೀಟಗಳಿಗೆ ಬೂದು ಬಣ್ಣವಾಗಿ ತೋರುತ್ತವೆ ಎಂದು ನಂಬಲಾಗಿದೆ. ನಮಗೆ ಕಾಣುವ ಬಿಳಿ ಬಣ್ಣದ ಹೂಗಳು ಕೀಟಗಳಿಗೆ ನೇರಳೆ ಬಣ್ಣವಾಗಿ ಕಾಣಬಹುದು. ಕೀಟಗಳಿಗೆ ನೇರಳಾತೀತ ಕಿರಣಗಳು ಗೋಚರವಾಗುತ್ತವೆ ಎಂದು ತಿಳಿದು ಬಂದಿದೆ. ಹಕ್ಕಿಗಳು ಕೆಂಪು ತರಂಗಗಳನ್ನು ನೋಡಬಲ್ಲವು. ಕುತೂಹಲಕಾರಿ ಸಂಗತಿ ಎಂದರೆ, ಕಣ್ಣುಪೊರೆ ಅಥವಾ ಕ್ಯಾಟ್ರಾಕ್ಟ್ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಒಂದು ಕಣ್ಣಿನ ಮಸೂರವನ್ನು ತೆಗೆದುಕೊಂಡು ವ್ಯಕ್ತಿಗಳಿಗೆ ನೇರಳಾತೀತ ಕಿರಣಗಳು ಗೋಚರಿಸುತ್ತವೆ. ಕಣ್ಣಿನಲ್ಲಿರುವ ವಿವಿಧ ವರ್ಣಗ್ರಾಹಕ ಕೋಶಗಳಿಂದ ಪ್ರಾಣಿಗಳಿಗೆ ವಿದ್ಯುತ್ಕಾಂತೀಯ ರೋಹಿತದ ವಿವಿಧ ತರಂಗಗಳು ಗೋಚರವಾಗುತ್ತವೆ. ಗೋಚರದ ಬೆಳಕು ಎಲೆಗಳಲ್ಲಿರುವ ಕ್ಲೋರೋಫಿಲ್ನಂತಹ ಕೆಲವು ವರ್ಣದ್ರವ್ಯಗಳೊಂದಿಗೆ ಪ್ರತಿಕ್ರಿಯಿಸಿ ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತದೆ. ದೃಶ್ಯ ಪರಿಸರ, ವಿಜುಯಲ್ ಎನ್ವೈರನ್ಮೆಂಟ್, ದೃಶ್ಯ ಸಂವೇದನೆ ನೀಡುವ ಪರಿಸರ. ಯಾವುದೇ ದೃಶ್ಯವು ಕಣ್ಣಿಗೆ ಹಬ್ಬವನ್ನುಂಟು ಮಾಡಬಹುದು ಅಥವಾ ಕಿರಿಕಿರಿಯನ್ನುಂಟು ಮಾಡಬಹುದು. ದೃಶ್ಯ ಪರಿಸರ ಕೆಲವೊಮ್ಮೆ ಮೆದುಳಿನ ಚಟುವಟಿಕೆಗಳಿಗೆ ಸಂಬಂಧಿಸಿರುತ್ತದೆ. ಹೀಗಾಗಿ ಇದು ಶಾರೀರಿಕ ಒತ್ತಡವನ್ನು ಏರಬಹುದು, ಇಲ್ಲವೇ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡಬಹುದು. ಅರಣ್ಯ, ಹೊಲಗದ್ದೆಗಳು, ಹಿಮ ಪರ್ವತಗಳು ನಯನ ಮನೋಹರ ದೃಶ್ಯ ಪರಿಸರವನ್ನು ಕಲ್ಪಿಸುತ್ತವೆ. ಕಸದ ತೊಟ್ಟಿಗಳು, ಕಾಂಕ್ರೀಟ್ನಿಂದ ಆವೃತ್ತವಾದ ಪ್ರದೇಶವು ಮುಂತಾದವು ಕಿರಿಕಿರಿಯನ್ನುಂಟು ಮಾಡುವ ದೃಶ್ಯ ಪರಿಸರಗಳು. ವಿಜುಯಲ್ ಪಲ್ಯೂಷನ್, ದೃಶ್ಯ ಮಾಲಿನ್ಯ. ಕೆಲವು ಚಟುವಟಿಕೆಗಳಿಂದ ಭೂದೃಶ್ಯದ ಸೌಂದರ್ಯವು ಹಾಳಾಗುವಿಕೆ, ನಯನ ಮನೋಹರವಾದ ಬೆಟ್ಟದಲ್ಲಿ ಮಾಡುವ ಗಣಿಗಾರಿಕೆ, ಸುಂದರ ಐತಿಹಾಸಿಕ ಕಟ್ಟಡದ ಮುಂದೆ ಕಸದ ತೊಟ್ಟಿ ಇತ್ಯಾದಿಗಳಿಂದ ಭೂದೃಶ್ಯದ ಸೌಂದರ್ಯವು ಕಡಿಮೆಯಾಗಿ ಅಹಿತಕರ ದೃಶ್ಯದ ಅನುಭವವು ಉಂಟಾಗುತ್ತದೆ. ವಿಟಮಿನ್, ಕನ್ನಡದಲ್ಲಿಯೋ ವಿಟಮಿನ್ ಅಥವಾ ಜೀವಸತ್ವ. ಭಿನ್ನ ಪೋಷಕ ಜೀವಿಗಳು ಅಂದರೆ ಪ್ರಾಣಿಗಳ ಬೆಳವಣಿಗೆಗೆ ಅಗತ್ಯವಾದ ಜೈವಿಕ ಪೋಷಕಾಂಶಗಳು ಅಲ್ಪ ಪ್ರಮಾಣದಲ್ಲಿ ಬೇಕಾಗುವ ವಿಟಮಿನ್ಗಳನ್ನು ಸಂಶ್ಲೇಷಿಸುವ ಸಾಮರ್ಥ್ಯ ಭಿನ್ನ ಪೋಷಕಗಳಿಗೆ ಇಲ್ಲ. ಕಾರ್ಬೋಹೈಡ್ರೇಟ್ಗಳು, ಕೊಬ್ಬು, ಪ್ರೋಟೀನ್ಗಳು, ನ್ಯೂಕ್ಲಿಯಾಯಿಕ್ ಆಮ್ಲಗಳು ಮುಂತಾದವುಗಳಿಗಿಂತ ಭಿನ್ನವಾಗಿರುವ ವಿಟಮಿನ್ಗಳು ಜೀವಿಯ ಆರೋಗ್ಯಕರ ಬೆಳವಣಿಗೆಗೆ ಅತ್ಯಗತ್ಯ ಎಂತಲೇ ವಿಟಮಿನ್ಗಳನ್ನು ಜೀವನಕ್ಕೆ ಶಕ್ತಿ ಕೊಡುವ ಪದಾರ್ಥ, ಜೀವಸತ್ವಗಳೆಂದು ಕರೆಯುತ್ತಾರೆ. ಸಸ್ಯಗಳು ಅಥವಾ ಸ್ವಯಂ ಪೋಷಕಗಳು ವಿಟಮಿನ್ಗಳನ್ನು ತಾವೇ ಸಂಶ್ಲೇಷಿಸುತ್ತವೆ. ಪ್ರಾಣಿಗಳು ತಮ್ಮ ಆಹಾರದ ಮೂಲಕ ಮಾನವರಲ್ಲಿ ವಿಟಮಿನ್ಗಳ ಕಾರ್ಯ ಹಾಗೂ ಅವುಗಳ ಕೊರತೆಯನ್ನುಂಟು ಮಾಡುವ ರೋಗಗಳು ಇಂತಿವೆ. ವಿಟಮಿನ್, ನೀರಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ B1 ಥಯಾಮಿನ್ ಎಂದು ಕರೆಯುತ್ತಾರೆ. ಆಕಾರಗಳು, ಸಿಗುವ ಆಕಾರಗಳು ದ್ವಿದಳ ಧಾನ್ಯಗಳು, ಹಂದಿ ಮಾಂಸ, ಕಡಲೆಕಾಯಿ ಬೀಜ, ಆಲೂಗಡ್ಡೆ. ಕಾರ್ಯಗಳು, ಕಾರ್ಬೋಹೈಡ್ರೇಟ್ ಉಪಪಚಯ, ಜೈವಿಕ ಪದಾರ್ಥಗಳಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದು. ವಿಟಮಿನ್ B1 ಕಡಿಮೆಯಾದರೆ ಬೆರಿಬೆರಿ ಎಂಬ ನರಗಳಿಗೆ ಸಂಬಂಧಿಸಿದ ಕಾಯಿಲೆಯು ಬರುತ್ತದೆ. ವಿಟಮಿನ್ B2 ರೈಬೋಫ್ಲೇವಿನ್, ಸಿಗುವ ಆಕಾರಗಳು ಡೈರಿ ಉತ್ಪನ್ನಗಳು, ತರಕಾರಿ, ಮಾಂಸ, ಪಿತ್ತಕೋಶ. ಕಾರ್ಯಗಳು, ಶಕ್ತಿ ಉಪವಾಚಯ, ನ್ಯೂನತೆ ಚರ್ಮದಲ್ಲಿ ಗಾಯ, ಬಾಯಿಯ ಅಂಚು ಬಿರಿಯುವುದು. ವಿಟಮಿನ್ B6 ಪಿರಿಡಾಕ್ಸಿನ್, ಸಿಗುವ ಆಕಾರಗಳು ಮಾಂಸ, ತರಕಾರಿ, ಧಾನ್ಯ. ಇದರ ಕಾರ್ಯಗಳು ಪ್ರೋಟೀನ್ ಮತ್ತು ಅಮೈನೋ ಆಮ್ಲದ ಉಪಪಚಯ. ಸೊ ಇದರಿಂದ ಇದಕ್ಕೆ ಕಡಿಮೆಯಾದಾಗ ಬರುವ ಕಾಯಿಲೆ ನರ ದೌರ್ಬಲ್ಯ, ಅನಿಮಿಯಾ, ಮೂತ್ರಪಿಂಡದ ತೊಂದರೆ. ವಿಟಮಿನ್ B12 ಪ್ಯಾಂಟೋಥೆನಿಕ್ ಆಮ್ಲ, ಸಿಗುವ ಆಕಾರ ಎಲ್ಲ ಬಗೆಯ ಆಹಾರದಲ್ಲೂ ಇದು ಸಿಗುತ್ತದೆ. ಇದರ ಉಪಯೋಗ ಶಕ್ತಿ ಉಪವಚಯ, ಇದರ ಕೊರತೆ ಉಂಟಾದರೆ ಸುಸ್ತು, ವಾಂತಿ, ನಿದ್ರೆ ಸರಿಯಾಗಿ ಬಾರದಿರುವುದು. ವಿಟಮಿನ್ B12 ಫೋಲಿಕ್ ಆಮ್ಲ ಅಥವಾ ಫೋಲಿಯಸಿನ್, ಸೊ ಸಿರುಗುವ ಆಕಾರಗಳು ಹಸಿರು ತರಕಾರಿಗಳು, ಕಿತ್ತಳೆ ಹಣ್ಣು, ಬೀಜಗಳು, ದ್ವಿದಳ ಧಾನ್ಯಗಳು, ಪಿತ್ತಕೋಶ. ಇದರ ಕಾರ್ಯ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಅಮೈನೋ ಆಮ್ಲಗಳ ಸಂಶ್ಲೇಷಣೆ. ಇದು ಕಡಿಮೆಯಾದರೆ ಅನಿಮಿಯಾ, ಕರುಳು ತೊಂದರೆಗಳ ಎಂಬ ರೋಗಗಳು ಬರುತ್ತವೆ. ವಿಟಮಿನ್ B12 ನಯಾಸಿನ್, ಇದು ಸಿಗುವ ಆಕಾರ ಮಾಂಸ, ಧಾನ್ಯ ಬೀಜಗಳು. ಇದರ ಕಾರ್ಯ ಶಕ್ತಿ ಉಪವಚಯ, ಇದು ಕಡಿಮೆಯಾದಾಗ ಬರುವ ರೋಗಗಳು ಫೆಲಾಗ್ರ ಎಂಬ ನರ ಸಂಬಂಧಿ ಕಾಯಿಲೆ, ಪಿತ್ತಕೋಶದ ತೊಂದರೆ, ಚರ್ಮ ಮತ್ತು ಕರುಳಿನಲ್ಲಿ ವ್ರಣಗಳು. ವಿಟಮಿನ್ B12 ಸೈನೋ ಕೋಬಲಾಮಿನ್, ಇದು ಸಿಗುವ ಆಕಾರ ಮಾಂಸ, ಮೊಟ್ಟೆ, ಡೈರಿ ಉತ್ಪನ್ನಗಳು. ಇದರ ಕಾರ್ಯ ನ್ಯೂಕ್ಲಿಯಿಕ್ ಆಮ್ಲದ ಸಂಶ್ಲೇಷಣೆ, ಕೆಂಪು ರಕ್ತಗಣಗಳ ಪಕ್ವತೆ, ಮಯಾಲಿನ್ ಪೊರೆಯ ರಕ್ಷಣೆ. ಫೋಲಿಕ್ ಆಮ್ಲದ ದಕ್ಷ ಬಳಕೆ, ಇದು ಕಡಿಮೆಯಾದರೆ ಅನಿಮಿಯಾ, ನರದೌರ್ಬಲ್ಯ ಕಾಯಿಲೆಗಳು ಬರುತ್ತವೆ. ವಿಟಮಿನ್ B12 ಬಯೋಟಿನ್, ಇದು ಸಿಗುವ ಆಕಾರ ದ್ವಿದಳ ಧಾನ್ಯ, ಮೊಟ್ಟೆ, ಮಾಂಸ, ಪಿತ್ತಕೋಶ. ಇದರ ಕಾರ್ಯ ಕೊಬ್ಬು, ಅಮೈನೋ ಆಮ್ಲ, ಗ್ಲುಕೋಜನ್ ಸಂಶ್ಲೇಷಣೆ. ಇದು ಕಡಿಮೆಯಾದಾಗ ಆಗುವ ಕಾಯಿಲೆ, ತೊಂದರೆ, ಸುಸ್ತು, ಮಾಂಸಖಂಡಗಳಲ್ಲಿ ನೋವು, ವಾಂತಿ, ಚರ್ಮದಲ್ಲಿ ಹುರುಪು ಇಲ್ಲದಿರುವುದು. ವಿಟಮಿನ್ ಸಿ ಅಥವಾ ಅಸ್ಕೋರ್ಬಿಕ್ ಆಮ್ಲ ಸಿಗುವ ಆಕಾರಗಳು ಕಿತ್ತಳೆ ಹಣ್ಣಿನ ಜಾತಿಯ ಹಣ್ಣುಗಳು, ಹಸಿರು ತರಕಾರಿ, ಟೊಮೆಟೊ. ಇದರ ಕಾರ್ಯವೈಖರಿ ಮೂಳೆ ಕಾರ್ಟಿಲೇಜರ್ನಲ್ಲಿರುವ ಕೊಲ್ಲಜೆನ್ ಎಂಬ ಯೂಜಿ ಊತಕ ಪ್ರತಿ ಆಕ್ಸಿಡೀಕರಣ ಕಬ್ಬಿಣಾಂಶ ಹೀರುವಿಕೆ ಸಹಾಯ ವಿಷ ಕಳೆಯುವಿಕೆಗೆ ಸಹಾಯ. ಇದು ಕಡಿಮೆಯಾದರೆ ಸ್ಕಾರ್ವಿ ಎಂಬ ಚರ್ಮ ಹಲ್ಲು ರಕ್ತನಾಳಗಳನ್ನು ಶಿಥಿಲೀಕರಿಸುವ ರೋಗ ಸುಸ್ತು ವಿನಾಯಿತಿ ವ್ಯವಸ್ಥೆ ದುರ್ಬಲವಾಗುವಿಕೆ ಉಂಟಾಗುತ್ತದೆ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಎ ಅಥವಾ ರೆಟಿನಾಲ್. ಇದು ಸಿಗುವ ಆಕಾರ ಕಡು ಹಸಿರು ಮತ್ತು ಕಿತ್ತಳೆ ಬಣ್ಣದ ತರಕಾರಿಗಳು ಹಾಗೂ ಹಣ್ಣುಗಳು ಡೈರಿ ಉತ್ಪನ್ನಗಳು. ಇದರ ಕಾರ್ಯವೈಖರಿ ದೃಶ್ಯ ವರ್ಣ ದ್ರವ್ಯಗಳ ಭಾಗವಿದು. ಲೋಳೆ ಪರೆಯ ಆರೋಗ್ಯವನ್ನು ಕಾಪಾಡುವಿಕೆ ಇದು ಕಡಿಮೆಯಾದರೆ ಇರುಳುಗಣ್ಣು ವಾಂತಿ ಕೂದಲು ಉದುರುವಿಕೆ ಪಿತ್ತಕೋಶಕ್ಕೆ ಹಾಗೂ ಮೂಳೆಗಳಿಗೆ ಹಾನಿ ಕಿರಿಕಿರಿಯಾಗುವುದು ಹಾಗೂ ತಲೆನೋವು. ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಫರಲ್ ಮತ್ತು ಕೊಲೆ ಕ್ಯಾಲ್ಸಿಫರಲ್ ಇವು ಸಿಗುವ ಆಕಾರ ಪಿತ್ತಕೋಶ ಮೀನೆಣ್ಣೆ ಡೈರಿ ಉತ್ಪನ್ನಗಳು ಮೊಟ್ಟೆ. ಮಾನವರ ಚರ್ಮವು ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತದೆ. ಇದರ ಕಾರ್ಯಗಳು ಕ್ಯಾಲ್ಸಿಯಂ ಹಾಗೂ ರಂಜಕದ ಹೀರುವಿಕೆಗೆ ಸಹಾಯ ಮೂಳೆಯ ಬೆಳವಣಿಗೆಗೆ ಸಹಾಯ. ಮಕ್ಕಳಲ್ಲಿ ರಿಕೆಟ್ಸ್ ಎಂಬ ಮೂಳೆ ವಿರೂಪಗೊಳ್ಳುವ ರೋಗ ವಯಸ್ಕರಲ್ಲಿ ಮೆದುಳಿನ ಮೂಳೆಗಳು ಮೃದುವಾಗುವುದು ಹೃದಯ ಹಾಗೂ ಪಿತ್ತ ಮೂತ್ರಪಿಂಡಕ್ಕೆ ಹಾನಿ. ಇಲ್ಲಿಗೆ 452ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 49ನೇ ಪದ್ಯ. ಆ ಪದ್ಯ ಹೀಗಿದೆ. ನುಡಿ ತಡವಪ್ಪುದೊಂದು ಮಗದೊಳು ಮುರುಕಂ ದೊರೆಕೊಳ್ಳುವುದೊಂದು ನಾನ್ ಗೆಡೆಗುಡದಿರ್ಪುದೊಂದು ನುಡಿಗಳು ಮೊರೆಯ ಮರೆಯಿಪ್ಪುದೊಂದು ಕಳ್ಗುಡಿದವರಂದ ಮಿಂತು ಸಿರಿ ಸಾರ್ತರೆ ಸಾರುವುದು ಅದಕ್ಕೆ ಸಂದೇಯಂ ಬಡದೆ ಜಲಕ್ಕನಿಗಳು ಅರಿದೆಂ ಸಿರಿ ಕಳ್ಳೊಡೆ ಹುಟ್ಟಿತೆಂಬುದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ನುಡಿ ತಡವಪ್ಪುದು ಒಂದು, ಮಗದೊಳು ಮುರುಕಂ ತೊರೆಕೊಳ್ಳುವುದು ಒಂದು, ನನಗೆ ಎಡೆಗುಡದೆ ಇರ್ಪುದು ಒಂದು, ನುಡಿಗಳು ಮೊರೆಯಂ ಮರೆಯಿಪ್ಪುದು ಒಂದು, ಕಳ್ಗುಡಿದವರ ಅಂದಂ ಇಂತೂ ಸಿರಿ ಸಾರ್ತರೆ ಸಾರುವುದು ಅದಕ್ಕೆ ಸಂದೇಯಂ ಬಿಡದೆ ಸಂದೇಯಂ ಬಡದೆ ಸಂದೇಯಂ ಪಡದೆ ಜಲಕ್ಕಂ ಈಗಳ್ ಅರಿದಂ ಸಿರಿ ಕಳ್ಳೊಡೆ ಹುಟ್ಟಿತು ಎಂಬುದಂ. ದ್ರೋಣಾಚಾರ್ಯ ಬಹಳ ಸಿಟ್ಟು ನಾಚಿಕೆಯನ್ನು ಮಾಡಿದ ನಂತರ ಬಹಳ ಸಿಟ್ಟುಕೊಳ್ತಾನೆ. ಅಪಮಾನ ಮಾಡಿದಾಗ ಸಹಜವಾಗಿ ಸಿಟ್ಟು ಬರ್ತದೆ. ಆಗ ಆತ ಹೀಗೆ ಹೇಳ್ತಾನೆ. ನುಡಿ ತಡವಪ್ಪುದೊಂದು, ಮಾತಿನಲ್ಲಿ ಎಡವರಿಸುವುದು ಅಥವಾ ಅಡೆತಡೆ ಉಂಟಾಗುವುದು, ಮಾತು ತಪ್ಪುವುದು, ಸರಿಯಾಗಿ ಮಾತಾಡೋದಕ್ಕೆ ಆಗದಿರುವುದು ನುಡಿ ತಡವಪ್ಪುದೊಂದು. ಮೊಗದಳು ಮುರುಕಂ ದೊರಕೊಳ್ಳುವುದು, ಮುಖದಲ್ಲಿ ವಕ್ರ ಚೇಷ್ಟೆಗಳು ಕಾಣಿಸುವುದು ಒಂದು, ನಾಣಿಗೆ ಎಡೆಗುಡದಿರ್ಪುದೊಂದು, ನಾಚಿಕೆಗೆ ಜಾಗವೇ ಇಲ್ಲದಿರುವುದು ಇನ್ನೊಂದು, ನುಡಿಗಳು ಮೊರೆಯಂ ಮರೆಯಿಪ್ಪುದು ಒಂದು, ಮಾತಿಗೆ ಬಾಂಧವ್ಯ ಎನ್ನುವುದೇ ಇಲ್ಲದಿರುವುದು ಮತ್ತೊಂದು. ಇದು ಯಾರ ಲಕ್ಷಣ? ಕಳ್ಳುಗುಡಿದವರ ಅಂದ. ಕಳ್ಳನ್ನು ಕುಡಿದವರು, ಮದ್ಯಪಾನ ಮಾಡಿದವರು ಹೀಗೆ ವರ್ತಿಸ್ತಾರೆ. ಹೇಗೆ ವರ್ತಿಸ್ತಾರೆ? ಮದ್ಯಪಾನ ಮಾಡಿದವರ ಮಾತುಗಳು ತೊಡರಿಸ್ತವೆ, ಅಂದರೆ ತೊದಲು ಮಾತುಗಳನ್ನು ಹೇಳ್ತಾರೆ. ಸರಿಯಾಗಿ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇರುವುದಿಲ್ಲ. ನುಡಿ ತಡವಪ್ಪುದು ಒಂದು, ಇದು ಒಂದನೇ ಲಕ್ಷಣ. ಎರಡನೇ ಲಕ್ಷಣ ಮೊಗದಳು ಮುರುಕಂ ದೊರೆಕೊಳ್ಳುವುದು. ಮುಖದಲ್ಲಿ ವಕ್ರಚೇಷ್ಟೆಗಳು ಕಾಣಿಸಿಕೊಳ್ತವೆ, ಅದು ಇನ್ನೊಂದು. ನಾನ್ಗೆ ಎಡಗುಡದಿರ್ಪದೊಂದು. ಮೂರನೇದಾಗಿ ನಾಚಿಕೆಗೆ ಜಾಗವೇ ಇಲ್ಲದಿರುವುದು. ನಾಲ್ಕನೇದಾಗಿ ನುಡಿಗಳು ಮೊರೆಯಂ ಮೊರೆಯಿಪ್ಪುದು, ಮಾತಿಗೆ ಮನುಷ್ಯ ಸಂಬಂಧವೇ ಇಲ್ಲದಿರುವುದು. ಈ ನಾಲ್ಕು ಚೇಷ್ಟೆಗಳು ಕುಚೇಷ್ಟೆಗಳು ಕಲ್ಗುಡಿದವರ ಅಂದ. ಇದು ಕಲ್ಗುಡಿದವರ, ಮದ್ಯಪಾನ ಮಾಡಿದವರ ಲಕ್ಷಣ. ಇಂತೂ ಸಿರಿಸಾರ್ತಾರೆ ಸಾರುವುದು. ಸಂಪತ್ತು ಬಂದಾಗಲೂ ಇದೇ ಆಗ್ತದೆ. ಅಂದರೆ ಸಂಪತ್ತು ಮಾಡಿದವರು ಸಂಪತ್ತಿದ್ದವರು ಕೂಡ ಶ್ರೀಮಂತರು ಕೂಡ ಹೀಗೆ ಮಾಡ್ತಾರೆ. ಅವರ ಮಾತಿನಲ್ಲಿ ತೊದಲು ಉಂಟಾಗ್ತದೆ, ಅವರ ಮಾತಿನಲ್ಲಿ ವಕ್ರಚೇಷ್ಟೆ ಕಾಣಿಸ್ಕೊಳ್ತದೆ, ಅವರು ಮಾತಿಗೆ ನಾಚಿಕೆಯನ್ನು ಪಡುವುದಿಲ್ಲ, ಅವರ ಮಾತಿನಲ್ಲಿ ಯಾವ ರೀತಿಯ ಬಾಂಧವ್ಯವೂ ಕೂಡ ಕಾಣುವುದಿಲ್ಲ ಶ್ರೀಮಂತರ ಮಾತಿನಲ್ಲಿ. ಅದರಿಂದಾಗಿ ಆ ಕಾರಣಕ್ಕಾಗಿ ಸಂದೇಹಂ ಬಡದೆ ಸಂದೇಹವನ್ನು ಪಡುವುದೇ ಇಲ್ಲ. ಸ್ಪಷ್ಟವಾಗಿ ಜಲಕಂ ಈಗಳು ಅರಿದೆಂ, ಜಲಕ್ಕನ ಈಗಳು ಅರಿದೆಂ, ಸ್ಪಷ್ಟವಾಗಿ ಈಗ ಗೊತ್ತಾಯಿತು ಸಿರಿ ಕಳ್ಳೊಡೆ ಕಳ್ಳೊಡ ಹುಟ್ಟಿದೆಂಬುದು. ಸಂಪತ್ತಿಗೂ ಮತ್ತು ಕಳ್ಳಿಗೂ ನೇರ ಸಂಬಂಧ ಇದೆ, ಜೊತೆ ಜೊತೆಗಾಗಿ ಹುಟ್ಟಿದವು ಎನ್ನುವುದನ್ನು ನಾನು ಈಗ ತಿಳಿದುಕೊಂಡೆ ಎಂಬುದಾಗಿ ದ್ರುಪದನಿಗೆ ದ್ರೋಣ ಹೇಳ್ತಾನೆ. ಅಂದರೆ ಪಂಪ, ಈ ಕಳ್ಳು ಕುಡಿದವರು, ಮದ್ಯಪಾನ ಮಾಡಿದವರು ಮತ್ತು ಶ್ರೀಮಂತಕ್ಕೆ ಮದದಲ್ಲಿರುವವರು ಒಂದೇ ಜಾತಿಗೆ ಸೇರಿದವರು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅವರ ಮಾತಿನಲ್ಲಿ ಸ್ಪಷ್ಟತೆ ಇರುವುದಿಲ್ಲ, ಅವರ ಮಾತಿನಲ್ಲಿ ವಕ್ರಚೇಷ್ಟೆ ಕಾಣಿಸ್ಕೊಳ್ತದೆ, ಅವರ ಮಾತಿಗೆ ನಾಚಿಕೆ ಇರುವುದಿಲ್ಲ, ಸಂಬಂಧಗಳು ಕೂಡ ಅವರಿಗೆ ಮರೆತು ಹೋಗ್ತದೆ. ಇದು ಕುಡಿದವರ ಕಥೆಯೂ ಹೌದು, ಶ್ರೀಮಂತರ ಕಥೆಯೂ ಹೌದು ಎಂಬುದಾಗಿ ಪಂಪ ಹೇಳ್ತಾನೆ. ಪಂಪನ ಬಹಳ ಶ್ರೇಷ್ಠ ಪದ್ಯಗಳಲ್ಲಿ ಇದು ಕೂಡ ಒಂದು. ಅಂದರೆ ಸಂಕ್ಷಿಪ್ತವಾಗಿ ಶ್ರೀಮಂತರ ಬಗೆಗೆ ಏನು ಹೇಳ್ಬೋದೋ ಅದೆಲ್ಲವನ್ನು ಕೂಡ ಪಂಪ ಹೇಳಿದ್ದಾನೆ. ಮತ್ತು ಆತ ರಾಜನ ಆಸ್ಥಾನದಲ್ಲಿ, ಶ್ರೀಮಂತನಾದ ರಾಜನ ಆಸ್ಥಾನದಲ್ಲಿ ಈ ಮಾತನ್ನು ಹೇಳಿದ್ದಾನೆ ಎನ್ನುವುದು ಒಂದಾದರೆ ಸಾರ್ವಕಾಲಿಕವಾದ ಸತ್ಯವೂ ಕೂಡ ಇದೆ ಅದರಲ್ಲಿ. ಈಗಲೂ ಕೂಡ ಶ್ರೀಮಂತರಾಗೆ ಎಲ್ಲ ಗುಣಲಕ್ಷಣಗಳು ಇವೆ. ಮತ್ತು ನಾನು ಬಹಳ ಹಿಂದೆ ಹೇಳಿದಾಗೆ, ದ್ವಿತೀಯ ಆಶ್ವಾಸ ಆರಂಭದಲ್ಲಿ ಹೇಳಿದ ಹಾಗೆ, ನಾಮಪದದ ಮೇಲೆ ನಾಮಪದ ಬರ್ತದೆ. ಆಮೇಲೆ ಇದರಲ್ಲಿ ಕ್ರಿಯಾಪದವೇ ಇಲ್ಲದ ಎನ್ನುವ ರೀತಿಯಲ್ಲಾಗಿದೆ. ಹಾಗಾದಾಗಿ ಈ ಪದ್ಯ ಸರಳವೂ ಆಗಿದೆ ಮತ್ತು ಆಕರ್ಷಣೀಯವೂ ಆಗಿದೆ. ಕಾವ್ಯ ಭಾಷೆ ಅಂದರೆ ಹೀಗೆಯೇ ಇರುತ್ತದೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಅಂದರೆ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗದ ವಾಕ್ಯಗಳನ್ನು ನೋಡಿದ್ವಿ. ಆಕ್ಟಿವ್ ವಾಯ್ಸ್ ಅಲ್ಲಿ ಹೇಗಿರುತ್ತೆ, ಆ ವಾಕ್ಯನ ಹೇಗೆ ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸಬೇಕು ಅನ್ನೋದು ಕೂಡ ಗೊತ್ತಾಯಿತು. ಈಗ ನಿಮಗೆ ಒಂದು ವಾಕ್ಯನ ನೋಡಿದಾಗ ಅಥವಾ ಕೇಳಿದಾಗ ಇದು ಆಕ್ಟಿವ್ ವಾಯ್ಸಲ್ಲಿದೆಯಾ ಅಥವಾ ಪ್ಯಾಸಿವ್ ವಾಯ್ಸಲ್ಲಿದೆಯಾ ಅನ್ನೋದು ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಈಗ ನಾನು ಒಂದಷ್ಟು ವಾಕ್ಯಗಳ ಪ್ರಯೋಗನ ಮಾಡ್ತೀನಿ. ಅದು ಎಲ್ಲ ಪ್ಯಾಸಿವ್ ವಾಯ್ಸ್ ಅಂದರೆ ಕರ್ಮಣಿ ಪ್ರಯೋಗದಲ್ಲೇ ಇದೆ. ಹಾಗೆ ಕೂಡ ನಾವು ಮಾತಾಡ್ತೀವಿ, ಅದನ್ನು ಆಕ್ಟಿವ್ ವಾಯ್ಸ್ಗೆ ನಾವು ಮಾಡೋದಕ್ಕೂ ಆಗೋದಿಲ್ಲ. ಆ ಥರ ವಾಕ್ಯಗಳನ್ನು ನೋಡೋಣವಾ. ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಬಿಲ್ಡಿಂಗು ರೆಡಿ ಆಗುತ್ತೆ, ಅದೊಂದು ಸ್ಕೂಲ್ ಅಂತ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಖರ್ಚು ಮಾಡಿ ತುಂಬ ರಿಚ್ಚಾಗಿ ಕಟ್ಟಿಸಿದ್ದಾರೆ. ಸ್ಕೂಲನ್ನು ಅಥವಾ ಶಾಲೆಯನ್ನು ಅತಿ ಹೆಚ್ಚು ವೆಚ್ಚದಲ್ಲಿ ಕಟ್ಟಿಸಲಾಯಿತು. The school was built at an enormous cost. The school was built at an enormous cost. ಇದು ಕರ್ಮಣಿ ಪ್ರಯೋಗದಿಂದ ಆಗಿರೋ ವಾಕ್ಯ ಅಲ್ವಾ? ಮೆಕ್ಕೆಜೋಳವನ್ನು ಮಳೆಗಾಲದಲ್ಲಿ ಬಿತ್ತಲಾಗುತ್ತೆ. ಮೇಜ್ ಇಸ್ ಸೋನ್ ಇನ್ ದ ರೇನಿ ಸೀಸನ್. ಸೋನ್ ಅಂದರೆ ಬಿತ್ತೋದು, SOWN. ಮೇಜ್ ಇಸ್ ಸೋನ್ ಇನ್ ದ ರೇನಿ ಸೀಸನ್. ನಿನ್ನ ನಿರ್ಲಕ್ಷ್ಯಕ್ಕಾಗಿ ಶಿಕ್ಷಿಸಲಾಗತ್ತೆ. You will be punished for your negligence. ಪನಿಷ್ಡ್ ಈ ಪದನ ಬಳಸಿ ಪ್ಯಾಸಿವ್ ವಾಯ್ಸ್ ಆಗಿದೆ ಇಲ್ಲಿ. ಅವನು ಕಳ್ಳತನದ ಆರೋಪಕ್ಕೆ ಒಳಗಾಗಿದ್ದ. He was accused of theft. ಇದು ಕರ್ಮಣಿ ಪ್ರಯೋಗ ಆಗಿರುವಂಥ ಪದ ಅಲ್ವಾ? ಎಲ್ಲ ಉತ್ತರ ಪತ್ರಿಕೆಗಳನ್ನು ನೋಡಿರಲಾಗುತ್ತೆ. ಆಲ್ ದ ಪೇಪರ್ಸ್ ವಿಲ್ ಹ್ಯಾವ್ ಬೀನ್ ಮಾರ್ಕ್ಡ್ ಆಲ್ ದ ಪೇಪರ್ಸ್ ವಿಲ್ ಹ್ಯಾವ್ ಬೀನ್ ಮಾರ್ಕ್ಡ್ ಎಲ್ಲ ಉತ್ತರ ಪತ್ರಿಕೆಗಳನ್ನು ನೋಡಿರಲಾಗುತ್ತೆ. ನಿನಗೆ ಮೋಸ ಮಾಡಿದಾರಾ? ಹ್ಯಾವ್ ಯು ಬೀನ್ ಚೀಟೆಡ್? ನಿನಗೆ ಮೋಸ ಮಾಡಿದಾರಾ? ಹ್ಯಾವ್ ಯು ಬೀನ್ ಚೀಟೆಡ್? ಅವನಿಗೆ ವಿಷನ ಹೇಳಿದಾರ? ಹ್ಯಾಸ್ ಹಿ ಬೀನ್ ಇನ್ಫಾರ್ಮ್ಡ್? ಅವನಿಗೆ ವಿಷನ ಹೇಳಿದಾರ? ಹ್ಯಾಸ್ ಹಿ ಬೀನ್ ಇನ್ಫಾರ್ಮ್ಡ್? ಚೀನಿ ಅತಿಕ್ರಮಣಕಾರರ ಜೊತೆ ಹೋರಾಡಬೇಕಾದ್ರೆ ಅವನು ಕೊಲ್ಲಲ್ಪಟ್ಟ. ಹಿ ವಾಸ್ ಕಿಲ್ಡ್ ಫೈಟಿಂಗ್ ದ ಚೈನೀಸ್ ಅಗ್ರೆಸರ್ಸ್. ಹಿ ವಾಸ್ ಕಿಲ್ಡ್ ಫೈಟಿಂಗ್ ದ ಚೈನೀಸ್ ಅಗ್ರೆಸರ್ಸ್. ಚೀನಿ ಅತಿಕ್ರಮಣಕಾರರ ಜೊತೆ ಹೋರಾಡಬೇಕಾದ್ರೆ ಅವನು ಕೊಲ್ಲಲ್ಪಟ್ಟ. ಗಾಂಧೀಜಿಯವರು 1869 ಅಕ್ಟೋಬರ್ 2 ಜನಿಸಿದರು. ಗಾಂಧೀಜಿ ವಾಸ್ ಬೋರ್ನ್ ಆನ್ 2 ಅಕ್ಟೋಬರ್ 1869. ಗಾಂಧೀಜಿ ವಾಸ್ ಬೋರ್ನ್ ಆನ್ 2 ಅಕ್ಟೋಬರ್ 1869. ಆಂಜನೇಯ ದೇವಸ್ಥಾನದ ರಥೋತ್ಸವ ಪ್ರತಿ ವರ್ಷ ಶಿವಮೊಗ್ಗದಲ್ಲಿ ನಡೆಯುತ್ತೆ. ದ ಆಂಜನೇಯ ಫೇರ್ ಈಸ್ ಹೆಲ್ಡ್ ಎವ್ರಿ ಇಯರ್ ಎಟ್ ಶಿವಮೊಗ್ಗ. ದ ಆಂಜನೇಯ ಫೇರ್ ಈಸ್ ಹೆಲ್ಡ್ ಎವ್ರಿ ಇಯರ್ ಎಟ್ ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಅನೇಕ ದಿನಪತ್ರಿಕೆಗಳು ಪ್ರಕಟವಾಗುತ್ತೆ. ಮೆನಿ ಡೈಲೀಸ್ ಆರ್ ಪಬ್ಲಿಷ್ಡ್ ಫ್ರಮ್ ಶಿವಮೊಗ್ಗ. ಮೆನಿ ಡೈಲೀಸ್ ಆರ್ ಪಬ್ಲಿಷ್ಡ್ ಫ್ರಮ್ ಶಿವಮೊಗ್ಗ. ಹೌದಲ್ವಾ, ಶಿವಮೊಗ್ಗದಲ್ಲಿ ಸುಮಾರು ದಿನಪತ್ರಿಕೆಗಳು ಪ್ರಕಟ ಆಗತ್ತೆ. ನಿನ್ನನ್ನು ನೋಡೋದಕ್ಕೆ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಹಿ ವಿಲ್ ಬಿ ಪ್ಲೀಸ್ಡ್ ಟು ಸಿ ಯು, ಅಥವಾ ಹಿ ವಿಲ್ ಬಿ ಹ್ಯಾಪಿ ಟು ಸಿ ಯು. ಪ್ಲೀಸ್ಡ್ ಅಥವಾ ಹ್ಯಾಪಿ ಯಾವ ಪದ ಬೇಕಾದರೂ ಬಳಸ್ಬೋದು. ಹಿ ವಿಲ್ ಬಿ ಪ್ಲೀಸ್ಡ್ ಟು ಸಿ ಯು, ನಿನ್ನನ್ನು ನೋಡೋದಕ್ಕೆ ಅವನಿಗೆ ಬಹಳ ಸಂತೋಷ ಆಗತ್ತೆ. ಪ್ರವಾಹದ ಪ್ರಕೋಪನ ಕಂಡು ನಾನು ಹೆದರಿದ್ದೆ ಅಥವಾ ಚಕಿತನಾದೆ. ಐ ವಾಸ್ ಸರ್ಪ್ರೈಸ್ ಟು ಸೀ ದ ಫ್ಯೂರಿ ಆಫ್ ದ ಫ್ಲಡ್ಸ್. I was surprised to see the fury of the floods. Fury, F-U-R-Y, floods, F-L-O-O-D-S. Fury, F-U-R-Y, floods, F-L-O-O-D-S. ಕೃಷ್ಣ ವಿಷ್ಣುವಿನ ಅವತಾರ ಆಗಿದ್ದ ಅಂತ ಹೇಳಲಾಗುತ್ತೆ. ಇಟ್ ಇಸ್ ಸೇಡ್ ದಟ್ ಕೃಷ್ಣ ವಾಸ್ ಆನ್ ಇನ್ಕರ್ನೇಷನ್ ಆಫ್ ಲಾರ್ಡ್ ವಿಷ್ಣು. ಇಟ್ ಇಸ್ ಬಿಲೀವ್ಡ್ ದಟ್ ಕೃಷ್ಣ ವಾಸ್ ಆನ್ ಇನ್ಕರ್ನೇಷನ್ ಆಫ್ ಲಾರ್ಡ್ ವಿಷ್ಣು. ಎಲ್ಲ ವಾಕ್ಯಗಳನ್ನು ನೀವು ಗಮನಿಸಿದ್ರ ಎಲ್ಲ ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸಲ್ಲಿರುವಂತಹ ಸೆಂಟೆನ್ಸ್ಗಳಿದ್ದು ಆಜ್ಞಾರ್ಥಕ ಅಥವಾ ವಿಧಿ ರೂಪದಲ್ಲಿ ಅಂದರೆ ಇಂಪರೇಟಿವ್ ಮೋಡ್ನ ಕರ್ತರಿ ಪ್ರಯೋಗದಲ್ಲಿನ ವಾಕ್ಯಗಳನ್ನು ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸೋದಕ್ಕೆ ಲೆಟ್ ಅನ್ನೋ ಶಬ್ದನ ವಾಕ್ಯದ ಪ್ರಾರಂಭದಲ್ಲೇ ಬಳಸಲಾಗತ್ತೆ. ಸುಮಾರು ಸಲ ಕರ್ತರಿ ಪ್ರಯೋಗದ ಅಂದರೆ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನು ಕರ್ಮಣಿ ಪ್ರಯೋಗಕ್ಕೆ ಅಂದರೆ ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸೋದಕ್ಕೆ ಅಗತ್ಯಕ್ಕನುಸಾರವಾಗಿ ರಿಕ್ವೆಸ್ಟ್ ಮತ್ತು ಶುಡ್ ಮುಂತಾದ ಶಬ್ದಗಳನ್ನು ಸೇರಿಸಬೇಕಾಗತ್ತೆ. ಇನ್ನೊಂದಷ್ಟು ಸಿಂಪಲ್ ಆದ ವಾಕ್ಯಗಳನ್ನು ಉದಾಹರಣೆಯಾಗಿ ಹೇಳ್ತೀನಿ ನೋಡಿ, ಆಗ ನಿಮಗೆ ಈ ಪದಗಳು ನಾನು ಈಗೆಲ್ಲ ಏನು ಹೇಳಿದೆ ಅದನ್ನು ಹೇಗೆ ಬಳಸಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಈ ಕೆಲಸನ ಮಾಡು, ಇದು ಆಕ್ಟಿವ್ ವಾಯ್ಸಲ್ಲಿ ಇದೆ. ಈ ಕೆಲಸ ನಿನ್ನಿಂದ ಆಗಲಿ ಅನ್ನೋದೇ ಪ್ಯಾಸಿವ್ ವಾಯ್ಸ್. ಡೂ ದಿಸ್ ವರ್ಕ್, ಲೆಟ್ ದಿಸ್ ವರ್ಕ್ ಬಿ ಡನ್. ಯು ಡೂ ದಿಸ್ ವರ್ಕ್ ಅಂದಾಗ ಲೆಟ್ ದಿಸ್ ವರ್ಕ್ ಬಿ ಡನ್ ಬೈ ಯು ಅಂತ ಹೇಳಬೇಕು. ಬರೀ ಡೂ ದಿಸ್ ವರ್ಕ್ ಅಂದಾಗ ಲೆಟ್ ದಿಸ್ ವರ್ಕ್ ಬಿ ಡನ್, ನೋಡಿ ಲೆಟ್ ಅನ್ನೋ ಪದನ ಬಳಸಿದ್ರು. ಆಸ್ಕ್ ಹಿಮ್ ಟು ಸಿಟ್ ಡೌನ್, ಲೆಟ್ ಹಿಮ್ ಬಿ ಆಸ್ಕ್ ಟು ಸಿಟ್ ಡೌನ್. ಆಸ್ಕ್ ಹಿಮ್ ಟು ಸಿಟ್ ಡೌನ್, ಲೆಟ್ ಹಿಮ್ ಬಿ ಆಸ್ಕ್ಡ್ ಟು ಸಿಟ್ ಡೌನ್. ನಿಮಗೆ ಸರಿಯಾಗಿ ಕೇಳಿಸ್ಲಿ ಅಂತ ನಾನು ಸ್ವಲ್ಪ ಸ್ಟ್ರೆಸ್ ಮಾಡಿ ಆಸ್ಕ್ಡ್ ಡನ್ನ ಪ್ರೊನೌನ್ಸ್ ಮಾಡಿದೆ, ಬಟ್ ಹಾಗೆ ಹೇಳಬಾರ್ದು. ಲೆಟ್ ಹಿಮ್ ಬಿ ಆಸ್ಕ್ಡ್ ಟು ಸಿಟ್ ಡೌನ್ ಅಂತ ಸ್ವಲ್ಪ ಲೈಟಾಗಿ ಹಗುರವಾಗಿ ಕೆಲವು ಅಕ್ಷರಗಳನ್ನು ಪ್ರೊನೌನ್ಸ್ ಮಾಡಬೇಕಾಗತ್ತೆ ಸರಿಯಾದ ಇಂಗ್ಲೀಷ್ ಉಚ್ಚಾರ ಮಾಡಬೇಕು ಅಂತಿದ್ರೆ. ಆಸ್ಕ್ ಹಿಮ್ ಟು ಸಿಟ್ ಡೌನ್ನ ಲೆಟ್ ಹಿಮ್ ಬಿ ಆಸ್ಕ್ಡ್ ಟು ಸಿಟ್ ಡೌನ್. ಅವನನ್ನು ದಂಡಿಸು, ಅವನು ದಂಡಿಸಲ್ಪಡಲಿ. ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಹೀಗಾಯಿತು ನೋಡಿ. ಪನಿಷ್ ಹಿಮ್, ಲೆಟ್ ಹಿಮ್ ಬಿ ಪನಿಷ್ಡ್. ಪನಿಷ್ ಹಿಮ್ ಆಕ್ಟಿವ್ ವಾಯ್ಸಲ್ಲಿರೋದು, ಲೆಟ್ ಹಿಮ್ ಬಿ ಪನಿಷ್ಡ್ ಲೆಟ್ ಅನ್ನೋ ಪದನ ಬಳಸಿ ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸಿದ್ವಿ. ಅಡ್ವರ್ಟೈಸ್ ದ ಪೋಸ್ಟ್, ಲೆಟ್ ದ ಪೋಸ್ಟ್ ಬಿ ಅಡ್ವರ್ಟೈಸ್ಡ್. ಈ ಹುದ್ದೆನ ಜಾಹೀರಾತು ಮಾಡು, ಈ ಹುದ್ದೆಯ ಜಾಹೀರಾತು ಆಗಲಿ, ಅಡ್ವರ್ಟೈಸ್.

0: the post, let the post be advertised. ದಯವಿಟ್ಟು ಧೂಮಪಾನ ಮಾಡಬೇಡ, ಧೂಮಪಾನ ಮಾಡಬೇಡ ಅಂತ ನಿಮ್ಮನ್ನು ಕೋರಲಾಗಿದೆ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ನ ಬದಲಾವಣೆ ಅಬ್ಸರ್ವ್ ಮಾಡಿದ್ರ, ಪ್ಲೀಸ್ ಡೋಂಟ್ ಸ್ಮೋಕ್, ಯು ಆರ್ ರಿಕ್ವೆಸ್ಟೆಡ್ ನಾಟ್ ಟು ಸ್ಮೋಕ್. ಪ್ಲೀಸ್ ಡೋಂಟ್ ಸ್ಮೋಕ್ ಆಕ್ಟಿವ್ ವಾಯ್ಸ್ ಇದೆ, ಯು ಆರ್ ರಿಕ್ವೆಸ್ಟೆಡ್ ನಾಟ್ ಟು ಸ್ಮೋಕ್ ಇದು ಪ್ಯಾಸಿವ್ ವಾಯ್ಸ್ ಆಗಿದೆ. ಅಶಿಸ್ತನ್ನು ಪ್ರೋತ್ಸಾಹಿಸಬೇಡ, ಅಶಿಸ್ತು ಪ್ರೋತ್ಸಾಹಿಸಲ್ಪಡಬಾರ್ದು. ಕನ್ನಡದಲ್ಲಿ ಹೇಗೆ ಕರ್ತರಿ ಕರ್ಮಣಿ ಪ್ರಯೋಗ ನೋಡಿದ್ರ, ಡೋಂಟ್ ಎನ್ಕರೇಜ್ ಇನ್ಡಿಸಿಪ್ಲಿನ್, ಇನ್ಡಿಸಿಪ್ಲಿನ್ ಶುಡಂಟ್ ಬಿ ಎನ್ಕರೇಜ್ಡ್. ಡೋಂಟ್ ಎನ್ಕರೇಜ್ ಇನ್ಡಿಸಿಪ್ಲಿನ್, ಇನ್ಡಿಸಿಪ್ಲಿನ್ ಶುಡಂಟ್ ಬಿ ಎನ್ಕರೇಜ್ಡ್. ಇಷ್ಟೊತ್ತಿಗಾಗಲೇ ನಿಮಗೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ರಾಮ ಕಿಲ್ಡ್ ರಾವಣ, ರಾವಣ ವಾಸ್ ಕಿಲ್ಡ್ ಬೈ ರಾಮ. ಇದನ್ನು ನೋಡಿದಾಗಂತೂ ನಿಮ್ಗೆ ಅರ್ಥ ಆಗುತ್ತಲ್ಲ, ಮೊದಲನೇ ವಾಕ್ಯದಲ್ಲಿ ಕರ್ತರಿ ಪ್ರಯೋಗದಲ್ಲಿ ಇದೆ, ಆಕ್ಟಿವ್ ವಾಯ್ಸಲ್ಲಿದೆ. ಎರಡನೇ ವಾಕ್ಯ ಕರ್ಮಣಿ ಪ್ರಯೋಗದಲ್ಲಿದೆ, ಅಂದರೆ ಪ್ಯಾಸಿವ್ ವಾಯ್ಸಲ್ಲಿದೆ. ಕರ್ತರಿ ಪ್ರಯೋಗದಲ್ಲಿ ರಾಮ ಕರ್ತೃ ಪ್ರಧಾನವಾಗಿ ಬಂದಿದೆ, ಕರ್ಮಣಿ ಪ್ರಯೋಗದಲ್ಲಿ ರಾವಣ ಕರ್ಮ ಪ್ರಧಾನವಾಗಿ ಬಂದಿದೆ. ಕರ್ತರಿ ಪ್ರಯೋಗನ ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸಬೇಕಾದ್ರೆ ಹೆಚ್ಚಾಗಿ ಬಾಯ್ ಶಬ್ದನ ಉಪಯೋಗಿಸ್ಬೇಕಾಗತ್ತೆ. ಉದಾಹರಣೆಗೆ, ರಾವಣ ವಾಸ್ ಕಿಲ್ಡ್ ಬೈ ರಾಮ, ಕ್ರಿಕೆಟ್ ವಿಲ್ ಬಿ ಪ್ಲೇಯ್ಡ್ ಬೈ ದೆಮ್. ನೋಡಿದ್ರ, ಇಲ್ಲಿ ಕರ್ತರಿ ಪ್ರಯೋಗನ ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸಬೇಕಾದ್ರೆ ಬಾಯ್ ಅನ್ನೋ ಶಬ್ದನ ಬಳಸಿದ್ವಿ. ಇನ್ನು ಅನೇಕ ಸಂದರ್ಭದಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ಬಾಯ್ ಶಬ್ದ ಪ್ರಯೋಗ ಆಗೋದಿಲ್ಲ. ಅದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ, ಲೆಟ್ ಯುವರ್ ಲೆಸನ್ ಬಿ ಲರ್ನ್ಡ್, ಹಿ ವಾಸ್ ಚಾರ್ಜ್ಡ್ ವಿತ್ ಥೆಫ್ಟ್. ಇವೆಲ್ಲ ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್ನ ಸೆಂಟೆನ್ಸ್ಗಳು. ಲೆಟ್ ಯುವರ್ ಲೆಸನ್ ಬಿ ಲರ್ನ್ಡ್, ಹಿ ವಾಸ್ ಚಾರ್ಜ್ಡ್ ವಿತ್ ಥೆಫ್ಟ್. ಇಲ್ಲೆಲ್ಲೂ ಬಾಯ್ ಅನ್ನೋ ಪದ ಬಳಕೆ ಆಗಿಲ್ಲ. ನೀವೆಲ್ಲ ಒಂದು ಮಾತನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಒಂದು ವಿಷಯನ ಹೇಳಬೇಕಾದ್ರೆ, ಕರ್ಮ ಪದಕ್ಕೆ ಹೆಚ್ಚು ಮಹತ್ವ ಕೊಡಬೇಕಾಗಿರೋ ಸಂದರ್ಭದಲ್ಲಿ ಕರ್ಮಣಿ ಪ್ರಯೋಗ ಇರೋ ವಾಕ್ಯಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಹೇಳಿದ ಮಾತನ್ನು ಕೇಳದಿದ್ರೆ ಆಗ ಯು ವಿಲ್ ಬಿ ಪನಿಷ್ಡ್ ಫಾರ್ ಯುವರ್ ನೆಗ್ಲಿಜೆನ್ಸ್, ನಿನ್ನ ತಾತ್ಸರಕ್ಕಾಗಿ ನಿನ್ನನ್ನು ದಂಡಿಸಲಾಗತ್ತೆ. ನಾವು ಕರ್ತರಿ ಪ್ರಯೋಗದಲ್ಲಿ ದ ಟೀಚರ್ ವಿಲ್ ಪನಿಶ್ ಯು ಫಾರ್ ಯುವರ್ ನೆಗ್ಲಿಜೆನ್ಸ್ ಅಂತ ಸಹ ಹೇಳ್ಬೋದು. ಅಂದರೆ ಯು ವಿಲ್ ಬಿ ಪನಿಷ್ಡ್ ಫಾರ್ ಯುವರ್ ನೆಗ್ಲಿಜೆನ್ಸ್ ಅಂದರೆ ಅದು ಪ್ಯಾಸಿವ್ ವಾಯ್ಸ್ ಆಯಿತು. ಅದೇ ಆಕ್ಟಿವ್ ವಾಯ್ಸಲ್ಲಿ ಹೇಳಬೇಕಾದ್ರೆ ದ ಟೀಚರ್ ವಿಲ್ ಪನಿಷ್ ಯು ಫಾರ್ ಯುವರ್ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ನಾವು ಸೂಕ್ಷ್ಮವಾಗಿ ನೋಡಿದಾಗ ಈ ವಾಕ್ಯ, ಫಸ್ಟ್ ವಾಕ್ಯ ಹೇಳಿದ್ವಲ್ಲ ಯು ವಿಲ್ ಬಿ ಪನಿಷ್ಡ್ ಫಾರ್ ಯುವರ್ ನೆಗ್ಲಿಜೆನ್ಸ್, ಅದರಷ್ಟು ಪ್ರಭಾವಶಾಲಿ ಆಗಿರೋದಿಲ್ಲ ದ ಟೀಚರ್ ವಿಲ್ ಪನಿಷ್ ಯು ಫಾರ್ ಯುವರ್ ನೆಗ್ಲಿಜೆನ್ಸ್ ಅಂದಾಗ. ಯಾಕಂದರೆ ಆ ವಾಕ್ಯದಲ್ಲಿ ಮಹತ್ವನ ದಂಡಿಸೋ ವ್ಯಕ್ತಿ ಕೊಡದೆ ದಂಡನೆಗೆ ಕೊಡಲಾಗಿದೆ. ಅಲ್ಲಿಗೆ ಈ ವಾಕ್ಯದಲ್ಲಿ ಪನಿಷ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದೆ. ಹಾಗಾಗಿ ನಾವು ಯಾವ ವಿಷಯನ, ಯಾವ ಶಬ್ದನ ಪ್ರಯೋಗ ಮಾಡ್ತಿದ್ದೀವಿ, ಯಾವುದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಮೇಲೆ ಆಕ್ಟಿವ್ ವಾಯ್ಸಲ್ಲಿ ಹೇಳ್ಬೇಕಾ ಪ್ಯಾಸಿವ್ ವಾಯ್ಸಲ್ಲಿ ಹೇಳ್ಬೇಕಾ ಅನ್ನೋದನ್ನು ಡಿಸೈಡ್ ಮಾಡಬೇಕು. ಬಟ್ ಈಗ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಆಕ್ಟಿವ್ ವಾಯ್ಸ್ ಹೇಗಿರುತ್ತೆ ಅಥವಾ ಪ್ಯಾಸಿವ್ ವಾಯ್ಸ್ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಕಲ್ಪನೆ ಅಂತೂ ಬಂದಿರುತ್ತೆ ಅಂತ ಭಾವಿಸ್ತೀನಿ. ಇವತ್ತಿನ ಕ್ಲಾಸ್ ಆದಮೇಲೆ ನೀವು ಕೂತ್ಕೊಂಡು ನೀವೇ ಮಾತಾಡ್ತಾ ಇರೋ ದಿನನಿತ್ಯದಲ್ಲಿ ಕನ್ನಡ ವಾಕ್ಯಗಳನ್ನೇ ನೋಡಿ ಯೋಚನೆ ಮಾಡಿ, ನಾನು ಯಾವ ವಾಯ್ಸಲ್ಲಿ ಹೇಳಿದೆ, ಕರ್ತರಿ ಪ್ರಯೋಗ ಮಾಡಿದ್ನ ಕರ್ಮಣಿ ಪ್ರಯೋಗ ಮಾಡಿದ್ನ ಅಂತ. ಅದು ಆದಮೇಲೆ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸುಲಭವಾಗಿ ನೀವು ಇಂಗ್ಲೀಷ್ನಾಗ ಕಲಿಬಹುದು. ಹೇಳೋದಕ್ಕೆ ಬೇಕಷ್ಟಿದೆ, ಆದರೆ ಮುಂದಿನ ಸಂಚಿಕೆವರೆಗೂ ನೀವು ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು? ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಮಹಾಲಕ್ಷ್ಮಿ ಸ್ವೀಟ್ಸ್.
9: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಸರಳತೆ ದಿನ ಇರೋದ್ರಿಂದ ಸರಳವಾದಂಥ ಜೀವನ ನಮಗೆ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ನಾವೀಗ ಆಡಂಬರಕ್ಕೆ ಹೆಚ್ಚು ಮಹತ್ವ ಕೊಡೋಕ್ಕಿಂತ ಆಡಂಬರದ ಬದುಕಿಗಿಂತ ಉನ್ನತ ಆಲೋಚನೆಗಳು ಹಾಗೆ ಸರಳ ಜೀವನವೇ ಮನುಷ್ಯನನ್ನು ನಿಜವಾದ ಮಹಾತ್ಮರನ್ನಾಗಿಸುತ್ತೆ ಅಂಥೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ನೀವು ಕೂಡ ಸರಳವಾದಂಥ ಜೀವನ ಎಷ್ಟು ಖುಷಿ ಕೊಡುತ್ತೆ ಅನ್ನೋ ವಿಚಾರವಾಗಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ.
10: ಹಾಯ್ ಪವಿತ್ರ.
9: ಹಾಯ್ ಮೋನಿಕಾ ಅವರೇ, ಹೇಗಿದ್ದೀರಾ?
10: ಚೆನ್ನಾಗಿದ್ದೀನಪ್ಪ.
9: ಹಾ, ಊಟ ಆಯ್ತು ಮೇಡಮ್. ನಿಮ್ದಾಯ್ತಾ? ಏನ್ ಊಟ ಮಾಡಿದ್ರಿ ಇವತ್ತು? ಏನ್ ಸ್ಪೆಷಲ್?
10: ಇವತ್ತು ನಾವೇ ಬೆಳೆದಿರೋದು ಬ್ರಾಹ್ಮಿ
9: ಒಂದೆಲ್ಗ.
10: ಅದು ತುಂಬಾ ಇಷ್ಟ ನನ್ ಮಗನ್ಗೆ. ನಮ್ಗೆಲ್ಲ ಅದು ಚಟ್ನಿ ಮಾಡಿದ್ದೆ. ತುಂಬಾ ಒಳ್ಳೇದದು. ಬ್ರೈನ್, ಅದರಿಂದ ಬ್ರೈನ್ ಟಾನಿಕ್ ತಯಾರಿಸಿ ಮಾರ್ತಾರೆ. ಮಾತ್ರ ಕ್ಯಾಪ್ಸುಲ್ಸ್ ಇದೆ ಎಲ್ಲ. ಮೆಮೊರಿ ಪವರ್ ಅಂತೂ ತುಂಬಾ ಒಳ್ಳೇದು ಮಕ್ಳಿಗೆ. ಆಕ್ಚುಲಿ ಅದನ್ನ ಹಸಿ ಸೊಪ್ಪನೆ ಕೊಟ್ರೆ ಒಳ್ಳೇದು ಅಂತಾರೆ. ಡೈಲಿ ಒಂದೆರಡೆರಡು ಎಲೆನ ಮಕ್ಳಿಗೆ ಹಾಗೆ ಕೊಟ್ರೆ ಅದು ಒಳ್ಳೇದು ಅಂತಾರೆ. ಯಾಕೆ ನೆನಪಿನ ಶಕ್ತಿ ಬೇಕಲ್ಲ ಮಕ್ಳಿಗೆ, ಕಾನ್ಸಂಟ್ರೇಷನ್ ಬರೋಕೆ. ಹಾಗಾಗಿ ಅದು ನಾವೇ ಬೆಳೆದಿದ್ದೀನಿ ಪಕ್ಕ ಕೈತೋಟದಲ್ಲಿ. ಹಾಗಾಗಿ ಅದನ್ನ ಮುಂಚೆ ಎಲ್ಲ ಮಾರ್ಕೆಟ್ ಅಲ್ಲಿ ತರಿಸಂತೆ ತರ್ತಿದ್ವಿ, ಈಗ ನಾವೇ ಬೆಳೆದಿರೋದ್ರಿಂದ ಸಿಗುತ್ತೆ ಆಗಾಗ. ಹಾಗಾಗಿ ಅದ್ರದ್ದು ಸಾಂಬಾರ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೂಡ.
9: ನಾವೇ ಬೆಳೆದಿದ್ದಂದ್ರೆ ಇನ್ನೂ ಅಷ್ಟು
10: ಆರ್ಗ್ಯಾನಿಕ್ ಅಲ್ವಾ, ಚೆನ್ನಾಗಿರುತ್ತೆ. ಖುಷಿ ಜೊತೆ ಖುಷಿ, ನಾವು ಬೆಳೆದಿದ್ದೆ ಎಷ್ಟು ರುಚಿ ಇರುತ್ತಪ್ಪ, ಎಷ್ಟು ಆಗ್ತಾನೆ ಕಿತ್ಕೊಂಡ್ ಬಂದ್ ಮಾಡಿದಾಗ ಆ ಫ್ಲೇವರೇ ಬೇರೆ. ಅದು ನಾವು ಮಾರ್ಕೆಟ್ ಇಂದ ತಂದ್ ಮಾಡೋದಕ್ಕೂ ಈಗ ಮಾಡೋದಕ್ಕೂ ಒಂಥರ ಏನೋ ಖುಷಿ ಇರುತ್ತೆ. ನಾವು ಬೆಳೆದಿದ್ದು ನಾವು
9: ತಿಂತೀವಿ. ರಾಷ್ಟ್ರೀಯ ಸರಳತೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಷ್ಟ್ರೀಯ ಸರಳತೆ ದಿನ ಇವತ್ತು, ಸರಳವಾಗಿ ಜೀವನ ಕಟ್ಕೊಳ್ಳೋದ್ರ ಬಗ್ಗೆ.
10: ಸರಳ ಜೀವನ ಅಂದ ತಕ್ಷಣ ಗಾಂಧೀಜಿಯವ್ರು ನೆನಪಾಗ್ತಾರೆ ಅಲ್ಲ, ಮನಸ್ ಮಾಡಿದ್ವಿ ಹೇಳ್ತಾರೆ. ಈಗಿನ ನಾನು ಒಪ್ಪಲ್ಲ, ಸುಮ್ನೆ ಏನೋ ರಾಜಕೀಯದ ಒಂದು ಇದು ಅವರು ಒಂದು ಲಾಭಕ್ಕೆ ಬಳಸ್ಕೊಳಕ್ಕೆ ಏನೋ ಹೇಳ್ತಾರೆ. ಅವತ್ತು ಮನಸ್ ಮಾಡಿದ್ರೆ ನೆಹರುಗಿಂತ ಹೆಚ್ಚಾಗಿರ್ಬೋದಿತ್ತು ಗಾಂಧೀಜಿ.
9: ಸಿಂಪಲ್ ಆಗಿದ್ರು ಅಂತೇಳಿ.
10: ಅಂದ್ರೆ ಅವ್ರು ಹಣ ಮಾಡ್ಬೋದಾಗಿತ್ತಲ್ವಾ, ಅವರು ಹಣ ಮಾಡಿ ಆ ಒಂದು ಏನು ಶೋಕಿ ಜೀವನ ನಡೆಸ್ಬೋದಾಗಿತ್ತು. ಆದ್ರೆ ಅವರು ಹೇಳ್ತಾರಲ್ಲ, ನನ್ನ ಜೀವನನೇ ನನ್ನ ಏನು ಜನಕ್ಕೆ ಸಂದೇಶ ಆಗ್ಬೇಕು ಅಂತ.
9: ನಾವು ಹೇಗೆ ಬದುಕ್ತೀವಿ ಅದನ್ನ ನೋಡಿ ಜನ
10: ನಡೆ ನೋಡಿ. ಈಗ ಹೇಳೋದೊಂದು ಸ್ಟೇಜ್ ಮೇಲೆ ನಾವೇನೋ ಮಾತಾಡ್ಬಿಟ್ಟು ಕೆಳಗ್ ಆ ಸ್ಟೇಜ್ ಇಂದ ಕೆಳಗಿಳದ್ಮೇಲೆ ಬೇರೆ ರೀತಿ ನಡ್ಕೊಂತಾರಲ್ಲ, ಅದೆಲ್ಲ ನಡೆ ನೋಡಿ ಒಂದೇ ರೀತಿ ಇರ್ಬೇಕು ಅಂತ.
9: ಮೋನಿಕಾ ಮೇಡಮ್ ಅವ್ರು ಎಷ್ಟು ಸರಳ,
10: ಆದಷ್ಟು ಸರಳವಾಗಿ ಇದ್ದೀನಿ ಪವಿತ್ರ, ಆದಷ್ಟು. ಯಾಕೆಂದ್ರೆ ನಾವು ಜೀರೋ ಇಂದಾನೆ ಇಲ್ಲಿವರೆಗೂ ಬಂದಿರೋದು. ಇವತ್ತೆಲ್ಲ ಅನುಕೂಲ ಇದೆ, ಎಲ್ಲಾ ಸ್ವಂತ ಮನೆ ಮಾಡ್ಕೊಂಡಿದೀವಿ, ವೆಹಿಕಲ್ ಎಲ್ಲ. ಆದ್ರೆ ಏನು ಇಲ್ದೇ ಇರೋ ಸ್ಥಿತಿಯಿಂದಾನೆ ನಾವು ಬಂದಿದ್ದು. ಅವಾಗ ತುಂಬಾನೇ ಕಡಿಮೆ ಸ್ಯಾಲ್ರಿ ನಮ್ಮ ಮನೆಯವ್ರಿಗೆ, ನಾನು ಮದುವೆ ಮಾಡ್ಕೊಂಡ್ ಬಂದಾಗ 10/10 ಮನೇಲಿ ಇದ್ದಿದ್ದು ನಾವು ಮೂರ್ ಜನ, ನಾನು ನಮ್ಮ ಮನೆಯವರು ನಾನು ಅವ್ರ ತಮ್ಮ. ಒಂದ್ ಸುಮಾರು ಒಂದೂವರೆ ವರ್ಷದವರೆಗೂ ಹಾಗೆ. ಆಮೇಲೆ ಸ್ವಲ್ಪ ಹಾಗೆ ಒಂಚೂರು ಗ್ರೋತ್, ನಾನು ವರ್ಕ್ ಮಾಡ್ತಾ ಇದ್ದೆ, ಸ್ವಲ್ಪ ಹಾಗೆ ಗ್ರೋತ್ ಆಯ್ತು, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂತು. ಆಮೇಲೆ ಸ್ವಲ್ಪ ಎಲ್ಲ ಒಂಚೂರು ಅರ್ನಿಂಗ್ ಮನೆಯವ್ರಿಗೆ ಎಲ್ಲ ಸ್ವಂತ ಮಾಡಿದ್ಮೇಲೆ ಅರ್ನಿಂಗ್ ಚೆನ್ನಾಗಾಯ್ತು, ಎಲ್ಲ ಮಾಡ್ಕೊಂಡಿದ್ವಿ. ಆದ್ರೆ ನಾನ್ ನನ್ ಮಗಂಗೂ ಹೇಳ್ತಿರ್ತೀನಿ, ಆ ಹಳೆ ಫೋಟೋಗಳನ್ನ ನಾನು ಅವಾಗವಾಗ ನೋಡ್ತಾ ಇರ್ತೀನಿ, ಮೇಲೆ ಕರ್ತಾ ಇರ್ತೀನಿ ಹಳೆ ಜೀವನಾಗ. ಯಾಕೆಂದ್ರೆ ಮರಿಬಾರ್ದು. ಇವತ್ತು ಚೆನ್ನಾಗಿದ್ದೀವಿ, ಎಲ್ಲಾ ರೀತಿ ಅನುಕೂಲ ಇದೆ. ಆದ್ರೆ ಅದನ್ನ ನಾವು ನೆನ್ಪಿಸ್ಕೋಬೇಕು, ನಾವೇನಾದ್ರೂ ಅದನ್ನ ಮರೆತ್ರೆ. ಯಾಕಂದ್ರೆ ನನ್ಗೆ ನಾವು ತುಂಬಾ ಬಡತನದಲ್ಲೇ ಬಂದಿರೋದು, ಸರಳ ಅಂದ್ರೆ ಸರಳ ಜೀವನ. ನನ್ ಗಜ್ಜ ನಮ್ಮ ಮನೇಲಿ ಹೇಳ್ತಾರೆ, ಮೊನ್ನೆ ಯಾವ್ದೇ ವಿಚಾರ ಕೇಳಿ ನಿನ್ಗೇನು ಹಣದಾಸೆ ಇಲ್ಲ ಬಿಡು ಅಂತ ಯಾವ್ದೇ ವಿಚಾರ ಕೇಳ್ತಿದ್ರು. ಅಂದ್ರೆ ಆಗ್ಲಿಂದ ನಾವು ಆಸೆಗಳನ್ನ ಒಂದ್ ರೀತಿ ಕಂಟ್ರೋಲ್ ಮಾಡ್ಕೊಂಡೆ ಬಂದ್ಬಿಟ್ವಿ. ಯಾಕಂದ್ರೆ ತವ್ರ ಮನೆಯಲ್ಲೂ ಹಾಗೆ ಅಂತ ಏನ್ ಸ್ಥಿತಿವಂತರಾಗಿರ್ಲಿಲ್ಲ. ಎಲ್ಲಿ ಕೇಳಿದ್ರೆ ಅವ್ರಿಗೂ ಈಗ ತೊಂದರೆ ಆಗತ್ತೋ ಅಂತ ಆಸೆ ಇದ್ರೂ ನಾವು ಕೇಳಕ್ ಹೋಗ್ತಿರ್ಲಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು, ಅವ್ರು ಹೇಳಕ್ ಮುಂಚೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಕಲಿಯೋದು ಅಭ್ಯಾಸ ಆಗೋಗಿತ್ತು. ಈಗ್ಲೂ ಹಂಗೇನೆ, ನಾನು ಮಿತಿ ಮೀರಿ ಅದ್ ಬೇಕು ಇದ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಯಾವತ್ತೂ ಪೀಡಿಸಿಲ್ಲ. ಇರೋದ್ರಲ್ಲೇ ಇದೆಯಲ್ಲ ಬಿಡಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ತರನೇ ಹಂಗನ್ಕೊಂಡೆ ಬಂದಿದ್ದು. ಹಂಗಾಗಿ ಅವ್ರಿಗೆ ಗೊತ್ತು, ಬೇರೆ ಮನೆ ಹೆಂಡತಿಗಳ ಅವ್ರಿಗೆ ಕನ್ಫರ್ಮ್ ಮಾಡಿದ್ರೆ ಇವ್ರಿಗೆ ಅಷ್ಟೊಂದು ಆಸೆ ಎಲ್ಲ ಇಲ್ಲ ಅಂತ. ಅದಕ್ಕೆ ಹಂಗಂತಾರೆ, ಅದಕ್ಕೆ ಹಂಗಂತಾರೆ. ಅಂದ್ರೆ ಯಾವತ್ತು ಇದುವರೆಗೂ ನಾನು ಅದ್ ಬೇಕು ಇದ್ ಬೇಕು ಅಂತ ಅವಾಗ ಟಾರ್ಚರ್ ಮಾಡಿಲ್ಲ. ಏನಾರು ಇದ್ರೆ ಕೇಳ್ತೀವಿ, ಆದ್ರೆ ಇಲ್ಲ ಅಂದ್ರೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋ ಅಭ್ಯಾಸ ನನಗ್ ಬಂದ್ಬಿಟ್ಟಿದೆ ಮೊದ್ಲಿಂದನು. ಹಾಗಾಗಿ ನಾನು ಎಲ್ರಿಗೂ ಅದೇ ಹೇಳೋದು, ಆಸೆ ಇರೋಷ್ಟೇ ಕಾಲ್ಚಾಚಣ. ಸುಮ್ನೆ ಯಾಕೆ ಅದ್ದೂರಿಯಾಗಿ ನಾವು ಬಾಳ್ಬೇಕು ಅನ್ನೋದು, ಅದೆಲ್ಲ ಸುಮ್ನೆ ಒಂದು ವೆಚ್ಚ, ಅದೆಲ್ಲ ವೇಸ್ಟ್ ಅದು. ಹಾಗಾಗಿ ಸರಳ ನೋಡಿ, ಸರಳತೆಯಾಗಿ ಬದುಕೋದು ಅಷ್ಟು ಸುಲಭದ ಮಾತಲ್ಲ. ಈಗ ಸುಧಾಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ,
9: ಎಷ್ಟು ಸಿಂಪಲ್ ಆಗಿದ್ದಾರೆ.
10: ಎಷ್ಟು ಸಿಂಪಲ್ ಅಂದ್ರೆ ಅವ್ರು ಹೇಳ್ತಾರೆ, ಸೀರೆ ಎಷ್ಟೋ ವರ್ಷ ಆಯ್ತಂತೆ, ಅವ್ರ ಸೀರೆಗಳನ್ನ ತೊಗೊಳದ್
9: ಬಿಟ್ಬಿಟ್ರಂತೆ.
10: ಅಲ್ಲ ಅವ್ರು ತೊಗೊಂತಾನೆ ಇಲ್ವಂತೆ ಎಷ್ಟೋ ವರ್ಷ, ತುಂಬಾ ಇಷ್ಟ ಪಡೋರಂತೆ ಸೀರೆನ. ಅವ್ರು ಹೇಳ್ತಾರೆ ಕಾಶಿಗೆ ಹೋಗಿ ಏನಾದ್ರು ಬಿಟ್ಟು ಬರ್ಬೇಕು ಅಂತ ಒಂದಿತ್ತು, ಪ್ರತೀತಿ ಇತ್ತು. ನಾನ್ ಅದಕ್ಕೆ ನಂಗೆ ತುಂಬಾ ಇಷ್ಟವಾಗಿದ್ದು ಸೀರೆ ಯಾವಾಗ್ಲೂ ತಗೊಂತಾ ಇದ್ದೆ, ಒಳ್ಳೊಳ್ಳೆ ಬಣ್ಣದ ಡಿಸೈನ್ ಎಲ್ಲ, ಅದನ್ನೇ ಬಿಟ್ಬಿಟ್ಟೆ, ನಾನು ಎಷ್ಟೋ ವರ್ಷ ಆಯ್ತು ಸೀರೆಗಳು ತಗೊಂಡಿಲ್ಲ ಅಂತ.
9: ಜೊತೆಗೆ ಅವರು ಜೀವನ ನಮ್ಗೆಲ್ಲ ಆದರ್ಶ ಅಂತ ಹೇಳ್ಬೋದು,
10: ಆದರ್ಶನೇ. ಜೊತೆಗೆ ನೋಡಿ ಅವರು ಹಂಗಾಗಿ ಹೋಗಿ ದೇವಸ್ಥಾನ ಮಠಗಳಿರುತ್ತಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ, ಹ್ಮ್, ಅಲ್ಲಿ ತರಕಾರಿ ಹೆಚ್ಚೋದ್ ಏನೋ ಒಂದು ಮತ್ತೊಂದು ಸಹಾಯ ಮಾಡಿ ಕೆಲಸ ಮಾಡಿ ಬರ್ತಾರೆ. ಅಲ್ಲ ಅವ್ರು ಯಾಕೆ ಮಾಡ್ಬೇಕು ಅಲ್ವಾ, ಅವ್ರಿರೋ ಲೆವೆಲ್ ಗೆ
9: ರೂಢಿಸ್ಕೊಂಡಿದ್ದಾರೆ ಅಂತ.
10: ಅದೇ ಮತ್ತೆ ಸರಳತೆ ಅನ್ನೋದು ಅದೇ ಮತ್ತೆ ಏನ್ ಗೊತ್ತಾ, ತುಂಬಾ ಐಷಾರಾಮಿಗೆ ಬದುಕ್ಬಿಟ್ರೆ ಬರ್ಲಿಲ್ಲ ಅದು. ನಾವು ಜನಸಾಮಾನ್ಯರಲ್ಲಿ ಒಂದಾಗಿ ಸರಳ ಒಂದು ಆ ಸರಳತೆಗೆ ನಾವು ಒಗ್ಗಿಕೊಂಡಾಗ ಮಾತ್ರ ನಾವು ಅವ್ರನ್ನ ಮನೆ ಮನೆ ಮುಟ್ಟೋಕ್ ಸಾಧ್ಯ ಅಲ್ವಾ. ಎಲ್ಲೋ ನಾವ್ ಬಂಗ್ಲೆ ಕುತ್ಕೊಂಡು ನಾವ್ ಇಂಥವ್ರು ಏನಕ್ಕೆ, ಅದ್ ಹೆಂಗೆ ಎಲ್ರಿಗೂ ಹೆಂಗೆ ಸಿಗೋಕ್ ಸಾಧ್ಯ ಅದು ಅಲ್ವಾ. ನಾವು

0: ಜನಗಳ ಸಾಮಾನ್ಯರ ಕಷ್ಟ ಇದನ್ನ ಅರ್ಥ ಮಾಡ್ಕೋಬೇಕು ನೋವಿನ ನಲಿವಿನ ಅಂದ್ರೆ ಅವ್ರ ಅವ್ರ ಮಟ್ಟಕ್ಕೆ ನಾವು ಹೋಗ್ಲೇಬೇಕು. ಹಾಗಾಗಿ ಮತ್ತೆ ನೋಡಿ ಇವರೆಲ್ಲ ಈಗ ಕಸ್ತೂರ್ಬಾ ಗಾಂಧೀಜಿ ತರನೇ ಅವರು ಕೂಡ ಆದರ್ಶ ಆದರ್ಶ ಒಂದು ಗೃಹಿಣಿ ಅಂತಾನೆ ಹೇಳ್ಬಹುದು. ಇವರೆಲ್ಲ ನಮ್ಗೊಂದ್ ರೀತಿ ಮಾರ್ಗದರ್ಶನನೇ. ಹಾಗಾಗಿ ಸರಳವಾಗಿ ಸರಳವಾಗಿ ಬದುಕು ಅಷ್ಟು ಸುಲಭದ ಮಾತಲ್ಲ ಅದು, ನಾವ್ ಹೇಳ್ಬೋದಷ್ಟೇ. ಅದು ಇದೆಯಲ್ಲ, ಅದು ಬಹಳ ಕಷ್ಟ. ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಬದುಕೋದಿದೆಯಲ್ಲ, ಬಹಳನೇ ಕಷ್ಟ. ಅದೇ ಆದಷ್ಟು ಮಾಡಿದ್ರೆ ನಮ್ಗೆ ಒಳ್ಳೇದು.
1: ಥ್ಯಾಂಕ್
0: ಯು, ನಮಸ್ತೆ.
1: ಹಾಸನದಿಂದ ಮೋನಿಕಾ ಅವ್ರು ಕರೆ ಮಾಡಿದ್ರು. ಸರಳವಾಗಿ ಬದುಕೋದು ಅಂತ ಹೇಳಿ ಹೇಗೆಲ್ಲ ಬದುಕಬಹುದು ಅಂತ ಹೇಳಿ ತೋರಿಸಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ ಮೇಡಮ್, ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್ ಸರ್.
2: ನಾನು ಬ್ರಹ್ಮಾನಂದ ವಿದ್ಯಾನಗರ ಶಿವಮೊಗ್ಗ.
1: ಸರ್ ಸರ್, ಇವತ್ತು
2: ಟಾಪಿಕ್ ಏನಿದೆ?
1: ರಾಷ್ಟ್ರೀಯ ಸರಳತೆ ದಿನದ ಬಗ್ಗೆ ಮಾತಾಡ್ತಿದ್ವಿ ಇವತ್ತು.
2: ಟಾಪಿಕ್ ಏನಿದೆ ಮೇಡಮ್ ಇವತ್ತು?
1: ರಾಷ್ಟ್ರೀಯ ಸರಳತೆ ದಿನ.
2: ಸಿಂಪ್ಲಿಸಿಟಿ ಡೇ.
1: ಹೌದು ಹೌದು ಸರ್.
2: ಹೌದು ಮೇಡಮ್, ಇದು ಬಹಳ ಒಂದು ವಿಶೇಷವಾದಂತ ಸಬ್ಜೆಕ್ಟ್. ಸಿಂಪ್ಲಿಸಿಟಿ ಇದ್ದಷ್ಟು ನಾವು ಜೀವನದಲ್ಲಿ ಖುಷಿ ಖುಷಿಯಾಗಿ ಆರಾಮಾಗಿ ಇರ್ತೀವಿ. ಇದನ್ನ ನಾವು ಗಾಂಧೀಜಿಯವರ ತತ್ವದಲ್ಲೂ ಕಾಣಬಹುದು. ಅವರು ಸರಳತೆಯನ್ನೇ ಮೆರೆದಿದ್ರು. ನಮ್ಮ ಜೀವನ ಆಡಂಬರ ಆಗ್ಬಾರ್ದು, ಸರಳತೆ ಆಗ್ಬೇಕು ಅಂತಕ್ಕಂಥದ್ದೇ ಇದರ ಒಂದು
1: ಮೂಲ ಉದ್ದೇಶ
2: ಸಾರ ಅಂತ ಹೇಳ್ಬೋದು. ಹೇಗೆ ಸಿಂಪ್ಲಿಸಿಟಿ ಅಂದ್ರೆ, ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಅದ್ದೂರಿತನ ಒಂಥರ ಸ್ಟೈಲು ಆಮೇಲೆ ಅಬ್ಬರ ಈ ತರ ಓಡ್ತಾ ಇದೀವಿ. ನಾಗಾಲೋಟದಲ್ಲಿ ಕೈಗಾರೀಕರಣ ಯಾಂತ್ರೀಕರಣದಲ್ಲಿ ಓಡ್ತಾ ಇದೀವಿ, ಅಭಿವೃದ್ಧಿ ಓಡ್ತಲ್ಲಿ. ಜೊತೆಗೆ ಎಲ್ಲವೂ ನಮಗೆ ಒಂಥರ ಜುಮು ಜುಮು ಜುಗು ಜುಗು ಒಂಥರ ಜಿಗಿ ಜಿಗಿ ಅನ್ನಿಸ್ಬೇಕಲ್ಲ, ಆ ತರ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಅದು ಅದ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಅಥವಾ ನಮ್ ಕೈಲ ಸಾಧ್ಯ ಇದೆಯಲ್ಲ ಅಂತಾನು ಗೊತ್ತಿಲ್ಲ, ಅಥವಾ ನಮ್ಮಲ್ಲ ಅದೊಂದು ಆರ್ಥಿಕ ಸ್ಥಿತಿ ಆ ತರ ಇದೆಯಲ್ಲ ಅಂತ ಗೊತ್ತಿಲ್ಲ. ಎಲ್ಲವೂ ಬೇಕು, ಎಲ್ಲವನ್ನು ಮಾಡ್ಬೇಕು, ಎಲ್ಲವನ್ನು ನೋಡ್ಬೇಕು, ಎಲ್ಲವನ್ನು ಅನುಭವಿಸ್ಬೇಕು ಅಂತ ಈಗ ಓಡ್ತಾ ಇದೀವಿ. ಅದು ಆಕ್ಚುಲಿ ಒಳ್ಳೇದಲ್ಲ, ಯಾಕಂದ್ರೆ ಯಾವ್ದೇ ಅತಿ ಆದ್ರೂ ಅದು ಅಮೃತವನ್ನು ವಿಷ ಅಂತಾರಲ್ಲ, ಹಾಗಾಗಿ ನಾವು ಅದರಿಂದ ಓಡ್ತಾ ಇದ್ರೆ ಅದು ಚೆನ್ನಾಗಿ ಅನ್ಸಲ್ಲ ಮೇಡಮ್. ಹಾಗಾಗಿ ಇವತ್ತು ಈ ಒಂದು ನ್ಯಾಷನಲ್ ಸಿಂಪ್ಲಿಸಿಟಿ ಡೇ ಮಾಡ್ತಿದ್ದಾರೆ ಅಂದ್ರೆ, ಸರಳವಾದ ಜೀವನ ನಡೆಸಿ, ಸರಳವಾಗಿರಿ, ಸರಳವಾಗಿ ಬದುಕ್ರಿ ಅಂತಕ್ಕಂತ ಒಂದು ನೀತಿಯನ್ನು ಹೇಳೋದಕ್ಕೋಸ್ಕರನೇ ಇದನ್ನ ಮಾಡ್ತಾರೆ. ಸರಳ ಅಂದ್ರೆ ಏನು, ನಾವು ಪೂರ್ತಿ ಈ ಪ್ರಾಣಿಗಳ ತರ ಕಾಡಲ್ಲಿ ಇರಕ್ಕಾಗಲ್ಲ, ಅಥವಾ ಎಲ್ಲವನ್ನು ಸನ್ಯಾಸಿ ತರ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಇರಕ್ಕಾಗಲ್ಲ. ನಾವು ದಿನನಿತ್ಯ ನಮ್ಮ ಚಟುವಟಿಕೆಗಳಲ್ಲಿ ಆದಷ್ಟು ಸಿಂಪ್ಲಿಸಿಟಿ ಬಗ್ಗೆ ಪ್ಲಾನ್ ಮಾಡಿಕೊಂಡು ಆ ತರ ಜೀವನ ಮಾಡಬೇಕಾಗ್ತದೆ. ಉದಾಹರಣೆಗೆ ಈಗ ನಾವು ಇತ್ತೀಚೆಗೆ ಎಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಂಡು ಹಾಕೊಂತೀವಿ, ಸಾವಿರಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಆದ್ರೆ ಅದ್ರ
1: ಬದಲು ಬಳಸ್ತೀವಿ ಅನ್ನೋದು.
2: ಹೌದೌದು, ನಾಲ್ಕ್ ದಿನ ಹಾಕೋದಕ್ಕೂ ಆಡಂಬರ ಅಬ್ಬರಕ್ಕೆ ಒಳ್ಳೊಳ್ಳೆ ಬಟ್ಟೆ ಕಾಸ್ಟ್ಲಿ ತಗೊಂಡು 4 ದಿನ ಹಾಕ್ತಿವಿ, ಎಸಿತೀವಿ, ಅಲ್ಲಿ ಮನಿನು ವೇಸ್ಟ್ ಆಯ್ತು, ನೆಕ್ಸ್ಟ್ ಬಟ್ಟೆನು ಮತ್ತೆ ಒಂದ್ 3-4 ಸಲ ಬಳಸಿ ವೇಸ್ಟ್ ಮಾಡ್ತೀವಿ, ಒಂಥರ ಎಕನಾಮಿಕ್ ವೇಸ್ಟ್ ಅಂತ. ಮತ್ತೆ ಇತ್ತೀಚೆಗೆ ನಮ್ಮ ಪ್ರಧಾನ ಮಂತ್ರಿ ಅವರು ಒಂದು ಕರೆ ಕೊಟ್ಟಿದ್ರು, ಗೋಲ್ಡನ್ ಯಾರು ಜಾಸ್ತಿ ಖರೀದಿಸ್ಬೇಡಿ, ಅದು ಡೆಡ್ ಅಮೌಂಟ್ ಆಗತ್ತೆ, ಮತ್ತೆ ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಅಮೆರಿಕದ ಡಾಲರ್ ಗೆ ಸರಿಸಮಕ್ಕೆ ಆಗಲ್ಲ, ಅದು ತೊಂದರೆ ಆಗತ್ತೆ, ಆದ್ರಿಂದ ನಿಮ್ಗೆ ಎಷ್ಟು ಬೇಕಷ್ಟೇ ಗೋಲ್ಡ್ ಅನ್ನ ಖರೀದಿಸಿ, ಜಾಸ್ತಿ ಖರೀದಿಸ್ಬೇಡಿ ಅಂತ. ನಿಜವಾಗ್ಲೂ ಹೌದು, ನಾವ್ ಇತ್ತೀಚೆಗೆ ಏನ್ ಮಾಡ್ತೀವಿ ಅಂತ, ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಎಲ್ಲವನ್ನ ಖರೀದಿಸ್ತಾ ಇದೀವಿ. ಆಮೇಲೆ ಇನ್ನು ಸಿಂಪ್ಲಿಸಿಟಿ ಅಂತಕ್ಕಂಥದ್ದು, ಇನ್ನು ನಾವು ಡೈಲಿ ವಾಹನದಲ್ಲಿ ಕೆಲ್ಸಕ್ಕಾಗ್ಲಿ ಹೊರಗಡೆ ಓಡಾಡುವಾಗ ನಾವು ಇದನ್ ಜನರಲ್ ಟ್ರಾನ್ಸ್ಪೋರ್ಟ್ ಅಂತಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದನ್ನ ಬಳಸ್ಬೇಕು. ಆದ್ರೆ ಏನ್ ಮಾಡ್ತೀವಿ, ನಮ್ಮ ದೊಡ್ಡಸ್ತಿಕೆಗೆ ಆಡಂಬರಕ್ಕೆ ನಾವು ಮನೇಲಿ ಇರೋರು ಎಲ್ಲರೂ ಒಂದೊಂದು ಗಾಡಿ ತಗೊಳ್ತೀವಿ, ಎಲ್ಲರಿಗೂ ಒಂದೊಂದು 2-wheeler, ಎಲ್ಲರಿಗೂ ಒಂದೊಂದು 4-wheeler, ಅದನ್ನ ನಮ್ಮ ಜಬರ್ದಸ್ತಿ ತೋರ್ಸಕ್ಕೋಸ್ಕರ ಗಾಡಿಗಳನ್ನ ತಗೊಂಡು ಓಡಾಡ್ತೀವಿ. ಎಗೇನ್ ಅಲ್ಲಿ ಸಿಂಪ್ಲಿಸಿಟಿ ವೈಲೇಟ್ ಆಗತ್ತೆ, ಈಗೇನು ಆಡಂಬರನೇ ಬರುತ್ತೆ. ಅದಕ್ಕೆ ಮೊನ್ನೆ ಅವರು ಮೋದಿ ಅವರು ಹೇಳುವಾಗ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಉಪಯೋಗಿಸಿ ಸಿಂಪಲ್ ಆಗಿರಿ, ಆಮೇಲೆ ಆದಷ್ಟು ನಡ್ಕೊಂಡು ಹೋಗ್ರಿ, ಅವಾಗ ಒಂದ್ ಕಡೆ ನಮ್ಮ ದುಡ್ಡು ಉಳಿಯುತ್ತೆ, ಪೆಟ್ರೋಲ್ ಉಳಿಯುತ್ತೆ, ವಾಯು ಮಾಲಿನ್ಯ ಆಗೋದು ಉಳಿಯುತ್ತೆ. ಹೀಗೆ ನಾವು ಪ್ರತಿಯೊಂದು ವಿಚಾರವನ್ನು ಯೋಚನೆ ಮಾಡಬೇಕಾದಾಗ ಸಿಂಪ್ಲಿಸಿಟಿ ಅಂತಕ್ಕಂಥದ್ದನ್ನ ನಮ್ಮಲ್ಲೇ ನಾವು ರೂಢಿಸ್ಕೊಳ್ತಾ ಹೋಗ್ಬೇಕು. ಇಲ್ಲಾಂದ್ರೆ ನಾವು ಆಡಂಬರ ಅಬ್ಬರದಲ್ಲಿ ಹಿಂದೆ ಓಡ್ತಾ ಇದ್ರೆ ಅದು ಮಿತಿನೂ ಇಲ್ಲ, ಅದರಿಂದ ನೆಮ್ಮದಿನೂ ಇಲ್ಲ, ಖುಷಿನೂ ಇಲ್ಲ, ಅದೇನೇ ಖುಷಿ ಸಿಕ್ಕಿದ್ರು ಒಂದು ತತ್ಕಾಲ ಅಂತ ಹೇಳ್ಬೋದು ಮೇಡಮ್. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ತುಂಬಾ ಬೇಡ, ನಿಮ್ಮ ಕೈಲಿ ಸಾಧ್ಯವಾದಷ್ಟು, ಅಥವಾ ನಮಗೆ ಎಷ್ಟು ಸಿಂಪ್ಲಿಸಿಟಿ ಆಗಿರ್ಲಿಕ್ಕೆ ಸಾಧ್ಯವಾಗುತ್ತೋ ಆಯಾ ಒಂದು ಸಂದರ್ಭವನ್ನು ಹುಡುಕೊಂಡು ಸಿಂಪಲ್ ಆಗಿರೋಣ, ಎಲ್ಲರೂ ಖುಷಿ ಖುಷಿಯಿಂದ ಇರೋಣ ಅಂತ ಹೇಳಿಕ್ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸರ್, ಕರೆ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದೆ, ಧನ್ಯವಾದ ಸರ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
3: ಆರಾಮಿದ್ದೀವಿ ಮೇಡಮ್, ತಾವಾಗಿದ್ದೀರಿ?
1: ನಾವು ಆರಾಮಾಗಿದ್ದೀವ್ರಿ. ಮಳೆ ಬಂತ ನಿಮ್ ಕಡೆ?

0: ಅನುಕೂಲ ಮಾಡ್ಬೇಡ್ರಿ ಮೇಡಮ್, ಮಳೆ ಅಂದ್ರೆ
1: ನಮ್ ಕಡೆ ಮಳೆ ಬಂದಿತ್ತು, ನೀವ್ ಇಲ್ಲ ಮಳೆ ಅಂತ ಹೇಳಿ ನಮ್ ಕಡೆ ಮಳೆನೂ ಹೋಯ್ತು ನೋಡಿ.
0: ಇಲ್ಲ ಇಲ್ಲ ಮೇಡಮ್, ನಮ್ ಮಳೆನೇ ಇಲ್ಲ ಮೇಡಮ್, ನಮ್ಗೆ ನಿಜವಾಗಿ ಒಟ್ಟೆ ಮಳೆನೇ ಇಲ್ಲ, ಏನ್ ಹೇಳ್ಬೇಕು ಮೇಡಮ್ ನಾವು.
1: ಮಳೆ ಬರ್ತಾನೇ ಇಲ್ಲ, ಇಲ್ಲೂ ಇಲ್ಲ ಸರ್, ಈಗ ಈ ವಾರ
0: ಎಲ್ಲ ಕಡೆ ಹಂಗೆ ಆಗಲ್ ಮೇಡಮ್. ಇವಾಗ
1: ಹೌದು ಸರ್, ಕೇಳೋ ಹಾಗೆ ಇಲ್ಲ ಮಳೆ ಬಂತ ಅಂತ ಅಲ್ವಾ.
0: ನಿಮಗ್ ಬಂದ್ರೆ ಇನ್ನ ಸ್ವಲ್ಪ ಏನಾದ್ರು ಸುಂಕರ ಬರ್ಬೋದು ನಮಗೆ.
1: ಹೌದೌದು,
0: ನಿಮಗೆ ಏನು ಮಾಡಕ್ ಆಗಲ್ಲ ಮೇಡಮ್,
1: ಇಲ್ಲೂ ಮಲೆನಾಡು ಬೇಸಿಗೆ ಆಗಿದೆ ಸರ್.
0: ಹೌದೌದು ಮೇಡಮ್, ಈಗ ನೋಡ್ರಿ ಸದ್ಯ ನಮ್ಗೆ ಈಗ 30 ಮೇಲಿದೆ ಮೇಡಮ್, ಹೇಳ್ದೆ ಟೆಂಪರೇಚರ್
1: ಟೆಂಪರೇಚರ್
0: ಹ್ಯಾಂಗ್ರಿ ಇದಕ್ಕೆ ಏನನ್ನೋದು ಮಳೆಗ ನಮ್ದು ಏನನ್ನೋದು ಇದಕ್ಕೆ.
1: ಹೌದು ಹಾಗಾಗಿದೆ ಸರ್.
0: ಹೌದೌದ್ರಿ ಮೇಡಮ್, ಬಹಳ ತ್ರಾಸ ಆಗಿದೆ.
1: ಹೌದು ಸರ್, ಇವತ್ತು ರಾಷ್ಟ್ರೀಯ ಸರಳತೆ ದಿನ ಇದೆ. ಸರಳವಾಗಿ ಜೀವನ ಮಾಡೋದು ಹೇಗೆ ಅಂತ ಟಿಪ್ಸ್ ಶಿವಶರಣರು ಸರ್, ಹೇಗೆ ಸರಳವಾಗಿ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತಾರೆ?
0: ನಾವು ಸರಳವಾಗಿ ಜೀವನ ಅಂದ್ರೆ ಮೇಡಮ್, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದಂತ ಸರಳ ಜೀವನ ಮಾಡ್ಬೇಕು ಮೇಡಮ್ ನಾವು.
1: ಅವ್ರ ತರ ಅಂತ? ಓ ಸೂಪರ್.
0: ಉಳಿದ ಯಾರು ಹೇಳ್ಬೇಡ್ರಿ, ಅವ್ರಂತ ಸರಳ ಜೀವನ ಯಾರು ಮಾಡಿಲ್ಲ ಮೇಡಮ್.
1: ಮಾಡಿಲ್ಲ. ಹೌದು,
0: ಯಾಕಂದ್ರೆ ಅವ್ರ ಮಗ ಒಮ್ಮೆ ಕಾರ್ ತರ್ಬಿದ್ರತ್ತ ಅವ್ರು ಪ್ರಧಾನಿ ಇದ್ದಾಗ, ಅವ್ರ ಮಗ ತಗೊಂಡ್ ಹೋಗಿದ್ ಮೇಡಮ್ ಅದನ್ನ 50 ಕಿಲೋಮೀಟರ್ ಓಡಿತ್ತ ಅದು. ಆದ್ರೆ 50 ಕಿಲೋಮೀಟರ್ ಓಡಿದ್ರೆ 50 ಕಿಲೋಮೀಟರ್ ಪೆಟ್ರೋಲ್ ಹಾಕಿದ್ರತ್ತ 50 ಕಿಲೋಮೀಟರ್ ಎಷ್ಟು ಓಡಿತಾ ಅದು ಬಾಡಿಗೆ ಕೊಟ್ಟರತ್ ಮೇಡಮ್ ಸರ್ಕಾರಕ್ಕೆ. ಅವ್ರು
1: ಸರ್ಕಾರಕ್ಕೆ ನೋಡಿ ಸರ್, ಎಷ್ಟು ಸರಳವಾಗಿ, ಎಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ರು ಕೂಡ ಸರಳವಾಗಿ
0: ಪ್ರಧಾನಿ ಅವರು.
1: ಹೌದು,
0: ಏನ್ ಬೇಕಾದ್ ಮಾಡಬಹುದಾಗಿತ್ತು. ಆದ್ರೆ ಅದ್ರ ಪೆಟ್ರೋಲ್ ಖರ್ಚು ಅದ್ರ ಎದ್ದು ಬಾಡಿಗೆ ಹಾಕಿದ ಬಾಡಿಗೆ ಕಟ್ಟಿದ್ರು ಸರ್ಕಾರಕ್ಕೆ.
1: ಅಷ್ಟು ಸಿಂಪಲ್ ಆಗಿದ್ದವ್ರು ಅಂತ?
0: ಅಷ್ಟು ಸಿಂಪಲ್ ಮೇಡಮ್. ಅವರ ಪತ್ನಿ ಅವರು ಇವ್ರು ಪೇಮೆಂಟ್ ಆಗಿಂದ ಉಳಿಸಿ 500 ರೂಪಾಯಿ ಮಾಡಿದ್ರತ್ತ ಅವರು. ಯಾರು? ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಪತ್ನಿ ಅವರು. ಅವ್ರೊಬ್ರು ಯಾರೋ ಅವ್ರಿಗೆ ಮದ್ವೆಗೆ ಕಡಿಮೆ ಇದ್ದಿದ್ದು ತಂದ 500 ರೂಪಾಯಿ. ಇವ್ರ ಹತ್ರ ಬಂದಿರತ್ತವ್ರು, ಇವ್ರ ಹತ್ರ ಬಂದಾಗ ಅವ್ರು ಅವ್ರ ಶಾಸ್ತ್ರಿ ಅವರು ಕುಚ್ಚಿದ್ರತ್ತ, ಇವ್ರು ಕುಚ್ಚಿದ್ರತ್ತ ಅವ್ರ ಪತ್ನಿ ಅವರು. ನನ್ನ ಕಡೆ ಇಲ್ಲ ಅಂತ ಹೇಳಿರತ್ತವ್ರ ಶಾಸ್ತ್ರಿ ಅವರು. ಅವಾಗ ಏನ್ ಹೇಳಿರತ್ತ ಅವ್ರ ಬತ್ತಿ, ನಾನು ಹತ್ತೆಲ್ಲ ಕುಡ್ತೈತೆ ಕೊಟ್ಲತ್ತೆ ಉಡಾಣಿ ಎಲ್ಲಿ ಉಳಿಸಿದೆ ಕೇಳಿರತ್ತವ್ರು. ನಿಮ್ ಪಗಾರದಾಗ ಬಂದಿದ್ ತೆಗೆದಿಟ್ಟಿನ್ರಿ ಸ್ವಲ್ಪ ಅಂದ್ರತ್ತೆ. ಅವಾಗ ಹೋಗಿ ನನ್ನ ಪಗಾರ ಗಿಟ್ಟು ಬಾಳ ಆಕೈತಿ, ನನಗೆ ಉಳಿತೈತಿ, ಇದು ಎಷ್ಟು ಕಟ್ ಆಗತ್ತ ಇಟ್ಟು ಕಟ್ ಮಾಡಿ ಕೊಡ್ರಿ ಅಂದ್ರತ್ತ.
1: ನೋಡಿ ಸರ್, ಯಾವ ತರ ಜೀವನ ನಡೆಸಿದ್ರೆ ಎಷ್ಟು ಸರಳವಾಗಿ ಅಂತ ಹೇಳಿ.
0: ಅಲ್ಲ ರೀ, ಒಬ್ಬ ಪ್ರಧಾನಿ ಅಂತ ಜೀವನ ಮಾಡ್ಬೇಕ್ರಿ, ಉಳಿದ ಜೀವನ ಯಾರು ಮಾಡಿಲ್ಲ, ಅದ ಆ ರೀತಿ ಯಾರು ಮಾಡಿಲ್ಲ ಮೇಡಮ್.
1: ಮಾಡಿಲ್ಲ. ಹೌದು ಸರ್,
0: ನಮ್ಮ ಭಾರತ ದೇಶದೊಳಗೆ ಅವರಂತ ಪ್ರಧಾನಿ ಆಗೋದೇ ಅಪರೂಪ ಇನ್ ಮೇಲೆ.
1: ಹೌದು,
0: ಅವ್ರ ಯಾವ್ದೇ ಪಕ್ಷ ಪಾತ ಇಲ್ಲ ಮೇಡಮ್. ನಾನು ಒಳ್ಳೇದೇ ತನ ಅರ್ಥಗಳಾಗತ್ತೆ. ನಾನು
1: ವಾರದಲ್ಲಿ ಒಂದಿನ ಉಪವಾಸ ಮಾಡಿ ಅಂತ ಕರೆ ನೀಡಿದ್ರಲ್ಲ,
0: ಯಾಕಂತ ಕೇಳಿದ್ರೆ ಅವಾಗ ನಮ್ಗೆ ಎಲ್ಲಾರು ಪ್ರತಿಯೊಬ್ಬರು ಉಪವಾಸ, ಅವಾಗ
1: ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ ಅಂತ.
0: ಸುಧಾರಣೆ ಆಗೋ ಸಲುವಾಗಿ ಅದನ್ನ ಮಾಡಿದ್ರು ಅವರು.
1: ಹೌದು ಸರ್,
0: ಹಂಗ ಆ ರೀತಿ ಜೀವನ ಮಾಡ್ಬೇಕು ಮೇಡಮ್.
1: ಹೌದು,
0: ಉಳಿದ ಏನ್ ಗೋಲ್ ಅದಾವಲ್ಲ, ಇವು ಗೋಲ್ ರೀತಿ ಜೀವನ ಅಲ್ಲ ಮೇಡಮ್ ಇದು. ಇವ್ರದ್ದು
1: ನಿಮ್ಗೆ ಆದರ್ಶ
0: ಜೀವನ ಮಾಡಿದ್ರೆ ಆ ಜೀವನ ಮಾಡ್ಬೇಕು ನಾವು. ಯಾವಾಗ ಮಾಡಿದ್ರು
1: ಶಾಸ್ತ್ರಿ ಅವರೇ ನಿಮ್ಗೆ ಆದರ್ಶ ಜೀವನ ಹಾಗಾದ್ರೆ.
0: ಹೌದೌದು ಮೇಡಮ್, ಶಾಸ್ತ್ರಿ ಅವರೇ ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಶಿವಶರಣ ಸರ್ ಬಿಜಾಪುರದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಪವಿತ್ರ. ಗುಡ್ ಈವ್ನಿಂಗ್.
1: ಗುಡ್ ಈವ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು?
1: ನಾನು ಚೆನ್ನಾಗಿದ್ದೀನಿ. ಊಟ ಆಯ್ತಾ?
2: ಊಟ ಆಯ್ತು ಪವಿತ್ರ. ನಿಮ್ದು ಕಾಫಿ ಆಯ್ತಾ?
1: ಕಾಫಿ ಆಯ್ತು, ಊಟ ಆಯ್ತು, ಎರಡೂ ಆಯ್ತು.
2: ಸರಳತೆ ದಿನ.
1: ಹೌದು,
2: ಸಿಂಪ್ಲಿಸಿಟಿ.
1: ಸಿಂಪ್ಲಿಸಿಟಿ ಇದೆ.
2: ಸಿಂಪ್ಲಿಸಿಟಿ ಅಂದ್ರೆ ಸರಳತೆ ಅಂದ್ರೆ ನಾವು ತೃಪ್ತಿಯಾಗಿ ಏನ್ ಖುಷಿ ಖುಷಿಯಾಗಿ ಮಾತಾಡ್ತಾ ಬದುಕ್ತಿವಲ್ಲ, ಅದೇ ಅನ್ಕೊಂಡಿದ್ದೀನಿ ನಾನು.
1: ಖುಷಿಯಾಗಿರೋದೆ ಸರಳವಾಗಿ,
2: ಸಂತೋಷವಾಗಿ ಇದ್ದದ್ರಲ್ಲೇ ತೃಪ್ತಿ ಪಟ್ಕೊಂಡು ಸಮಾಧಾನವಾಗಿ ನೆಮ್ಮದಿಯಾಗಿ ಜೀವನ ಮಾಡೋದ್ರಿಂದ ಮನಸ್ಸಿಗೆ ಖಂಡಿತ ಒಳ್ಳೆ ಒಂದು ಆರೋಗ್ಯ ಮತ್ತು ಆಯಸ್ಸು ಸಿಗುತ್ತೆ.
1: ಎರಡು ಸಿಗುತ್ತೆ
2: ಅಲ್ವಾ? ಒತ್ತಡ ಜೀವನ ಮಾಡ್ಕೊಂಡು ನಮ್ಗೆ ಅದೇ ಬೇಕು, ಇದೇ ಬೇಕು, ಹಾಗೆ ಇರ್ಬೇಕು, ಹೀಗೆ ಇರ್ಬೇಕು ಅಂತ ಹೇಳಿ ನಾವು ಜೀವನದಲ್ಲಿ ಆಸೆ ಇಟ್ಕೊಳ್ಬೇಕು. ಬಟ್ ಅತಿ ಆಸೆ ಇಟ್ಕೊಂಡ್ಬಿಟ್ರೆ ಅದನ್ನೆಲ್ಲ ಪಡ್ಕೊಳಕ್ ಏನ್ ಮಾಡ್ತೀವಿ, ಮನೆಯವ್ರ ಮೇಲೆ ಒತ್ತಡ
1: ಹಾಕ್ತೀವಿ
2: ಅಲ್ವಾ? ಮನೆಯವರು ಹೊರಗಡೆ ಕೆಲ್ಸಕ್ ಹೋದಾಗ ಅಲ್ಲಿ ನಮ್ಮನೇಲಿ ಹೆಣ್ಮಕ್ಳು ಹಾಕ್ ಕೇಳ್ತಾರೆ, ಹೀಗ್ ಕೇಳ್ತಾರೆ ಅಂತ ಅವ್ರು ಒತ್ತಡ ಮಾಡ್ಕೊಂಡು ದುಡಿಮೆ ಆ ದುಡಿಯ ಒಂದ್ ಇದ್ರಲ್ಲಿ ದಾರಿ ತಪ್ಪ ಚಾನ್ಸಸ್ ಕೂಡ ಇರುತ್ತೆ.
1: ಹೌದು, ಆರೋಗ್ಯನೂ ಹಾಳಾಗುತ್ತೆ.
2: ಆರೋಗ್ಯನೂ ಹಾಳಾಗುತ್ತೆ. ಆರೋಗ್ಯ ಹಾಳಾದ್ರೆ ಮನೆಗ್ ಬಂದು ರೇಗಾಡೋದು ಕೋಪ ಮಾಡೋದು ಆಗುತ್ತೆ. ಅವ್ರು ಕೋಪ ಮಾಡಿದ್ರೆ ಮನೆಯಲ್ಲೂ ಕೂಡ ಜಗಳ ಆಗುತ್ತೆ. ಆ ಸರಳತೆ ಅನ್ನೋದೊಂದ್ ಇದ್ಬಿಟ್ರೆ ಪ್ರತಿಯೊಂದನ್ನು ಕೂಡ ನೆಮ್ಮದಿಯಾಗಿ ಶಾಂತವಾಗಿ ಜೀವನ ಮಾಡಬಹುದು.
1: ಇದ್ರಲ್ಲಿ
2: ಇದ್ದಿದ್ರಲ್ಲೇ ತೃಪ್ತಿ.

0: ಹೇಳ್ತೀವಲ್ವಾ, ಅದನ್ನಂತೂ ಅಂಗಡಿಯಿಂದ ನಾವು ತಗೊಂಬರಕ್
1: ಆಗಲ್ಲ,
0: ಅದನ್ನ ನಾವೇ ಇಲ್ಲಿ ಪಡ್ಕೊಳ್ಬೇಕು. ಜೀವನದಲ್ಲಿ ನಾವು ಎಷ್ಟು ತೃಪ್ತಿಯಾಗಿ ಇದ್ದದ್ರಲ್ಲೇ ತೃಪ್ತಿಯಾಗಿ ಇರ್ತೀವೋ ಅಷ್ಟು ನಮ್ ಜೀವನ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಹಂಗಂತ ಅದೇ ಸರಳತೆ ಅಂತ ಅಂದ್ರೆ ನಾನ್ ಅನ್ಕೊಂಡಿದೀನಿ.
1: ಈಗ ಒಬ್ಬೊಬ್ಬರ ಅಭಿಪ್ರಾಯದಲ್ಲಿ ಒಂದೊಂದು ರೀತಿ ಇರುತ್ತಲ್ವಾ. ಹಾಗಾಗಿ
0: ಹೌದು, ಈಗ ನಾವು ಮನೇಲಿ ನಾವು ಗೃಹಿಣಿಯಾಗಿ ಏನ್ ಮಾಡ್ಬೋದು, ನಮ್ಮ ಮನೇಲಿ ಯಾವ ರೀತಿ ಖರ್ಚು ಮಾಡ್ಬೇಕು, ಒಂದ್ ಪ್ಲಾನ್ ಇರ್ಬೇಕಲ್ವಾ.
1: ಹೌದು,
0: ಯಾವ್ದನ್ನೇ ಆಗ್ಲಿ ವೇಸ್ಟ್ ಮಾಡದೆ ನಮ್ಮ ಒಂದು ನೆಸೆಸಿಟಿಗೆ ತಕ್ಕಂತೆ ನಾವು ಉಪಯೋಗಿಸ್ತಾ ಇರ್ಬೇಕು. ಈಗ ನಾವು ಮಾಡೋ ಅಡ್ಗೆ ಕೂಡ ತಗೊಳ್ಬಹುದು ಉದಾಹರಣೆ, ಸುಮ್ನೆ ಅಡ್ಗೆ ಮಾಡ್ತೀವಿ ಅಂತ ಹೇಳಿ ಹೆಚ್ಚು ಮಾಡಿ ವೇಸ್ಟ್ ಮಾಡಿದ್ರೆ ಅದು ವ್ಯರ್ಥ ಅಲ್ವಾ,
1: ವೇಸ್ಟ್ ಆಗುತ್ತೆ. ಹೌದು
0: ಅಲ್ವಾ, ಅದರಿಂದ ನಾನಾ ರೀತಿ ಎಲ್ಲದು ಪ್ರತಿಯೊಂದು ವೇಸ್ಟ್ ಆಗ್ಬಿಡುತ್ತೆ.
1: ಈಗ
0: ಅಡ್ಗೆ ಮಾಡ್ಲಿಕ್ಕೆ ಉಪಯೋಗಿಸಂತ ಗ್ಯಾಸ್ ವೇಸ್ಟ್ ಆಗುತ್ತೆ, ನೀರ್ ವೇಸ್ಟ್ ಆಗುತ್ತೆ, ನಮ್ಮ ಶ್ರಮ
1: ವೇಸ್ಟ್ ಆಗುತ್ತೆ,
0: ಟೈಮು ಎಲ್ಲದು ವೇಸ್ಟ್ ಆಗುತ್ತೆ. ಅಲ್ಲೇ ನಾವು ಸರಳ ಜೀವನನ ಹಾಳು ಮಾಡ್ಕೊಂಡ್ವಿ ಅಂತಾನೆ ಹೇಳ್ಬಹುದು.
1: ಹೌದು, ಎಷ್ಟು ಜನ ಇರ್ತೀವಿ, ಎಷ್ಟು ಬೇಕಾಗುತ್ತೆ ಅಂತ ಒಂದು ಅಂದಾಜು,
0: ಅದನ್ನ ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡು ನಾವು ಮನೇಲಿ ಒಂದು ಖರ್ಚನ್ನಾಗ್ಲಿ ಆದಾಯಕ್ಕೆ ತಕ್ಕಂತೆ ನಾವು ಉಪಯೋಗಿಸೋದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಖಂಡಿತ ಸರಳ ಜೀವನ ಮಾಡ್ಬೋದು. ಇದ್ದಿದ್ರಲ್ಲೇ ತೃಪ್ತಿ ಹೊಂದಿ ಅತಿ ಆಸೆ ಬೆಳೆಸ್ಕೊಂಡೆ ಸಂತೋಷವಾಗಿರ್ಬೋದು.
1: ಈ ಸರಳ ಜೀವನ ನಡೆಸೋದು ಹೆಚ್ಚು ಹೆಣ್ಮಕ್ಳ ಕೈಯೆಲ್ಲ ಇದೆಯಾ ಅಂತ,
0: ಖಂಡಿತ ಇದು ಹೆಣ್ಮಕ್ಳ ಕೈ ಅದ್ರಲ್ಲೇ ನೋ ಡೌಟ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ನಮ್ ಮೇಲೆ ಭಾರ ಹಾಕೊಂತೀವಿ ಅಂತ ಅಲ್ಲ, ಯಾಕೆಂದ್ರೆ ನಾವು ಈಗ ಎರಡೂ ಕಡೆ ನಿಭಾಯಿಸುವಂತ ಹೆಣ್ಮಕ್ಳಿಗೆ ಎರಡೂ ಕಡೆನು ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ, ಕೆಲ್ಸನು ಕೂಡ ಮಾಡ್ಬೇಕಾಗಿರುತ್ತೆ, ಮನೇಲೂ ಕೂಡ ಎಲ್ಲ ನಿರ್ವಹಣೆ ಮಾಡ್ಬೇಕಾಗತ್ತೆ. ಅದ್ರಲ್ಲಿ ಪಕ್ಕ ನಮ್ಮಂತ ಗೃಹಿಣಿಯರು ಇರ್ತಾರಲ್ವಾ, ಈ ಕುಟುಂಬ ಸಂತೋಷವಾಗಿ ಒಂದು ಸರಳವಾಗಿ ಪ್ರೀತಿ ವಿಶ್ವಾಸದಿಂದ ಉತ್ತಮವಾಗಿ ಮಾದರಿಯಾಗಿ ಕುಟುಂಬ ಇದೆ ಅಂತ ಹೇಳ್ಬೇಕಂದ್ರೆ ನಾವು ಖಂಡಿತ ಕಾರಣ ಇರ್ತೀವಿ ಅಲ್ವಾ. ಹಾಗಾಗಿ ನಾವು ಅತಿ ಹೆಚ್ಚಾಗಿ ಅತಿ ಆಸೆ ಪಡ್ದೆ ಸರಳವಾಗಿ ಜೀವನ ಮಾಡಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು, ಮತ್ತೆ ಅದನ್ನ ಮನೆ ಮಕ್ಕಳಿಗಾದ್ರೂ ಹೇಳ್ಕೊಡ್ಬೇಕಾಗುತ್ತೆ. ಮನೆಯವರಿಗೆ ನಾವು ಹೇಗಿರ್ತೀವೋ ಅದನ್ನ ಪಾಲನೆ ಮಾಡ್ತಾರೆ. ಗೃಹಿಣಿಯೇ ಆ ಮನೆಯ ಒಂದು ಕಣ್ಣು ಅಂತ ಹೇಳ್ತಾರೆ, ಉತ್ತಮ ಸಂಸಾರದ ಕಣ್ಣು ಅಂತ ಹೇಳ್ತಾರಲ್ವ, ಹೆಣ್ಣು ಸಂಸಾರದ ಕಣ್ಣು ಅಂತ.
1: ಹಾಗಾಗಿ ಸರಳ ಜೀವನದ ಸೂತ್ರ ಅಂತ ಹೇಳಿದ್ರೆ ಹೆಣ್ಮಕ್ಳು ಒಂದ್ ಸ್ವಲ್ಪ ಖರ್ಚಿನ ಕಮ್ಮಿ ಮಾಡಿ ಲೈಫ್ ಸ್ಟೈಲ್ ಮಾಡೋದಂತ,
0: ಅದೇ ಆರೋಗ್ಯದಲ್ಲಿ ಮತ್ತೆ ಮನಸ್ಸಿಗೆ ಕೊಡುವಂತ ಒಳ್ಳೆ ಒಳ್ಳೆ ಏನು ಈ ನೆಮ್ಮದಿ ಖುಷಿ ಅಂತೀವಲ್ಲ ಅದನ್ನೇ ಹೆಚ್ಚು ಮಾಡೋಣ ಬೇಕಾದ್ರೆ ಮನೇಲಿ ಇದ್ಬಿಟ್ಟು. ಅತಿಯಾದ ಒಂದು ದುರಾಸೆಯಿಂದ ಏನೇನೋ ಮಾಡ್ಕೊಂಡು ಎಲ್ಲದಕ್ಕೂ ಖರ್ಚು ಮಾಡ್ಕೊಂಡು ಎಲ್ಲಾ ರೀತಿಯಿಂದ ಎಲ್ಲದೂ ನನಗ್ ಬೇಕು ಅನ್ನೋ ಒಂದು ಆಸೆ ಪಟ್ಕೊಂಡ್ ಮಾಡಿದ್ರೆ ನಾವು ಸುಮ್ನೆ ಅತಿ ಆಸೆಗಳಾಗಿ ಗತಿಗೀಡೋಣ,
1: ಕಷ್ಟಕ್ಕೀಡಾಗ್ತೀವಿ ಅಂತ,
0: ಕಷ್ಟಕ್ಕೀಡಾಗ್ತೀವಿ, ಮತ್ತೆ ನಮ್ಮಿಂದ ಕೂಡ ಬೇರೆಯವ್ರಿಗೂ ತೊಂದರೆ ಆಗ್ಬಹುದು.
1: ಕೃಷಿ ನಗರದಿಂದ ಕುಸುಮ ಅವ್ರು ಕರೆ ಮಾಡಿದ್ರು. ಕರೆ ಮಾಡಿ ಸಿಂಪಲ್ ಆಗಿ ಲೈಫ್ ಸ್ಟೈಲ್ ಮಾಡೋದು ಅಂದ್ರೆ ಹೇಗೆ ಅಂತ ಹೇಳಿ ತಿಳಿಸ್ಕೊಟ್ರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಸರಳತೆ ದಿನದ ಬಗ್ಗೆ, ಸರಳವಾಗಿ ಜೀವನ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ದೆ. ಅಂದರೆ ಸರಳವಾಗಿ ಬದುಕೋದ್ರಿಂದ ನೆಮ್ಮದಿಯಾಗಿ ಖುಷಿಯಾಗಿ ಇರ್ಬೋದು ಅಂಥೇಳಿ ಎಲ್ಲರೂ ಕೂಡ ತಿಳಿಸ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
2: ಹಲೋ,
1: ನಮಸ್ತೆ. ಹೊನ್ನೂರಲ್ಲಿ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಊಟ ಆಯ್ತಾ? ಸರ್, ಇವತ್ತು ಸರಳವಾಗಿ ಜೀವನ ಮಾಡೋದು ಹೇಗೆ ಅಂತ ಹೇಳಿ ಮಾತಾಡ್ತಾ ಇದ್ವಿ.
2: ಕೇಳ್ತಾ ಇದ್ದೆ ನಾನು.
1: ಕೇಳ್ತಾ ಇದ್ರ?
2: ಒಳ್ಳೆ ವಿಷಯ ತಗೊಂಡಿರಿ. ಯಾಕಂದ್ರೆ ಈಗ ಜೀವನ ಏನಪ್ಪಾ ಅಂದ್ರೆ, ಮೊದಲು ನಮ್ಮ ಹಿರಿಯರು ಅವರೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸರಳವಾಗಿ ಜೀವನ ಮಾಡ್ತಿದ್ರು.
1: ಹೌದು.
2: ಆವಾಗ ಈಗ ಮಾಡ್ರನ್ ಕಾಲದಂತೆ ಪ್ರತಿ ವಿಧ ವಿಧವಾದ ಊಟಗಳು ಇದ್ದಿಲ್ಲ. ಮಾಮೂಲು ಊಟ, ರಾಗಿ, ಮುದ್ದೆ,
1: ಮೇಡಮ್
2: ಗಟ್ಟಿಯಾಗಿದ್ರು ಅವಾಗ. ಅದಕ್ಕೆ ತಕ್ಕಂತೆ ಹೊಂದಿಕೊಂಡು ಜೀವನ ಮಾಡೋರು
1: ಮಾಡ್ತಿದ್ರು.
2: ಈಗೇನಾಗಿ ಬದೇ ಇದೆ ಅಂದ್ರೆ, ಈಗ ಒಬ್ರು ನೋಡಿ ಒಬ್ರು ಅವ್ರ ಯಾವ ತರ ಮಾಡ್ತಾರೋ ಅವ್ರ ಆ ತರ. ಈಗ ನಮ್ಮ ಹಾಗೆ ಏನ್ ಮಾಡ್ತೀವಿ ಅಂದ್ರೆ, ಪೈಪೋಟಿ ಜೀವನ ನಡೆಸಕ್ ಒಂದು ಪೈಪೋಟಿ ಪೈಪೋಟಿ ನಡೆಸೋದ್ರಿಂದ ಏನಾಗ್ತಾನೆ ಅಂದ್ರೆ, ಮನುಷ್ಯ ಸಾಲಗಾರನಾಗ್ತಾನೆ.
1: ಹೌದು, ಹೋಲಿಕೆ ಮಾಡ್ಕೊಳ್ತೀವಿ ಬೇರೆ ನೋಡಿ.
2: ಹೌದು ಮೇಡಮ್, ಸಾಲಗಾರನಾಗ್ತಾನೆ. ನಮ್ಗೆ ಎಷ್ಟು ನಮ್ ದುಡಿಮೆ ಇದೆ ಅಂದ್ರೆ, ಈಗ ನಾವು 500 ರೂಪಾಯಿ ದುಡಿತೀವಿ ಅಂದ್ರೆ, ಒಂದು 700-800 ರೂಪಾಯಿ ಖರ್ಚು ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಹೊರೆ
1: ಅನಿಸುತ್ತೆ. ಹೌದು ಸರ್.
2: ಹೌದು ಮೇಡಮ್, ಯಾಕಂದ್ರೆ ನಮ್ಗೆ ಎಷ್ಟಿರುತ್ತ ಅಷ್ಟೊಂದು ಜೀವನ ನಡೆಸಿದ್ರೆ ಅತ್ಯುತ್ತಮ ಜೀವನ ಆಗುತ್ತದೆ. ನಾವು ಎಲ್ಲರಂತೆ ನಾವು ಬಾಳ್ಬಹುದು, ಸಾಲಗಾರನ ಆಗಕ್ಕೂ ಸಾಧ್ಯನೇ ಇಲ್ಲ.
1: ಸಾಧ್ಯ ಇಲ್ಲ.
2: ಈಗ ನಾವು ಈಗ ಯಾವ್ದನ ಈಗ ಆನ್ಲೈನ್ ನಲ್ಲಿ ಪ್ರತಿಯೊಂದು ಹುಡುಗರು, ಈಗಿನ ಹುಡುಗರು ನೋಡ್ತಾ ಇದೀನಿ ನಾನು, ಪ್ರತಿಯೊಂದು ಆನ್ಲೈನ್ ನಲ್ಲಿ ಬಟ್ಟೆಗಳಾಗ್ಲಿ ಪ್ರತಿಯೊಂದಾಗ್ಲಿ ಏನಾಗ್ಲಿ, ಅವ್ರಿಗೆ ಏನ್ ಕಾಣಿಸ್ತ ಮೊಬೈಲ್ ಏನ್ ನೋಡ್ತಾರೋ ಅದನ್ನ ತರಿಸ್ತಾ ಇರ್ತಾರೆ ಮೇಡಮ್. ಬರ್ತಾ ಇರ್ತಾರೆ, ನಾನು ನೋಡ್ತಿರ್ತೀನಲ್ಲ ಬೈಕ್ ನಾಗ ಬಂದ್ ಬಂದ್ ಮನೆಗಳಿಗೆಲ್ಲ ಕೊಟ್ಟು ಹೋಗ್ತಿರ್ತಾರೆ. ಹೌದು, ಹಾಗಾಗಿ ಏನಾಗುತ್ತೆ ಅಂದ್ರೆ, ನಮ್ಗೆ ಹೊರೆ ಅನಿಸುತ್ತೆ. ಎಲ್ಲ ಅವ್ರ ಹತ್ರ ದುಡ್ಡಿದ್ರು ಸಹಿ, ದುಡ್ಡಿಲ್ಲದ್ರು ಅಪ್ಪ ಅಮ್ಮಗೆ ಕಂಡು ಬೀಳ್ತಾರ ಅವರು.
1: ಹೌದು,
2: ಕೊಡ್ಸಪ್ಪ ಅಂತ
1: ಬೇರೆಯವ್ರು ಹಾಕಿದ್
2: ನೋಡ್ತಾರೆ. ನೀವು ಇಲ್ಲ ಕೊಡಿಸ್ಲೇಬೇಕಾಗುತ್ತೆ, ಮಕ್ಳು ಇಷ್ಟಪಟ್ಟದ್ದು ಬಿಡಂಗಿಲ್ಲ, ಈ ಕಡೆ ಇಲ್ಲ ಅಂತಂದು ಹೇಳಂಗಿಲ್ಲ, ದುಡಿಮ್ ಬೇರೆ ಇಲ್ಲ. ಈಗ ನೋಡಿದ್ರೆ ಒಂದ್ ಸ್ವಲ್ಪ ನಮ್ ಕಡೆ ಎಲ್ಲ ಪೂರ್ತಿ ಬರಗಾಲನೇ, ಮಳೆನೇ ಇಲ್ಲ.
1: ಮಳೆನೇ ಇಲ್ಲ. ಹೌದು.
2: ಹೌದು ಮೇಡಮ್, ನಮ್ ಕಡೆಗೆ ಮಳೆನೇ ಬಿದ್ದೇ ಇಲ್ಲ ಅಸಲು. ಇಲ್ಲ, ಒಂದೇ ಒಂದ್ಸರಿ ಬಂದದ್ದೇ ಮಳೆ ಲಾಸ್ಟ್. ಎಲ್ಲಿಂದ ಈಗ 2 ತಿಂಗಳಾತು ಮಳೆನೇ ಇಲ್ಲ ಮೇಡಮ್. ಮಳೆ ನೀರಿನಲ್ಲಿ ಈಗ ಜೀವನ ನಡೆಸೋದು ಬಹಳ ಕಷ್ಟ
1: ಕಷ್ಟ ಆಗಿದೆ. ಹೌದು ಸರ್.
2: ನಾವು ಸರಳತೆಗೆ ಹೊಂದಿಕೊಂಡ್ರೆ ಮಾತ್ರ ನಾವು ಜೀವನ ನಡೆಸಬಹುದು. ಹಾಗಾಗಿ ನಾವು ಸರಳತೆಗೆ ಹೆಚ್ಚು ಉತ್ತಮ ಇದು ಕೊಡ್ಬೇಕು ಮೇಡಮ್. ನಾವು
1: ಹೇಳ್ಕೊಡ್ಬೇಕು ಅಂತ ಹೇಳ್ತೀರಾ?
2: ಹೌದು ಮೇಡಮ್, ಈಗ ನಾವು ಕಲ್ಸಿದ್ರೆ ಅವ್ರು ಮಕ್ಕಳು ಕಲ್ತ್ಕೊಂಡು ಹೋಗ್ತಾರೆ,
1: ಕಲಿತಾರೆ.
2: ಇಲ್ಲಾಂದ್ರೆ ಅವರು ಬೇಕಾಗಿಬಿಟ್ಟು ಹಣದ ಖರ್ಚು, ಹಣದ ಬೆಲೆನೆ ಗೊತ್ತಿಲ್ಲ ಈಗಿನ ಹುಡುಗರಿಗೆ. ಹೆಂಗ್ ಗುರುತಿಸ್ಬೇಕು, ಹೆಂಗ್ ನೋಡ್ಬೇಕು ಅಂತ ಗೊತ್ತಿಲ್ಲ ಮೇಡಮ್.
1: ಮನೆ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ ಅಂತ ಹೇಳ್ತೀವಿ.
2: ಹೌದು, ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ಜೀವನ ನಡೆಸಬಹುದು. ಹಾಗಾಗಿ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಧನ್ಯವಾದ ಮೇಡಮ್. ಧನ್ಯವಾದ.
1: ಹೊನ್ನೂರ್ ಅಲಿ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
3: ಹಲೋ,
1: ನಮಸ್ತೆ ಶುಭ ಮೇಡಮ್.
3: ನಮಸ್ತೆ. ಸುಮಾರು ದಿನ ಆಗಿತ್ತಲ್ಲ ವಾಯ್ಸ್ ಕೇಳಿದೆ.
1: ವಾಯ್ಸ್ ಕೇಳಿದೆನಾ?
3: ಹೌದು.
1: ಮೇಡಮ್, ಇವತ್ತು ರಾಷ್ಟ್ರೀಯ ಸರಳತೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಸಿಂಪಲ್
3: ವಿಷಯ ಗೊತ್ತಾಯ್ತು, ನೋಡಿದೆ ಕೇಳಿದೆ, ತುಂಬಾ ಒಳ್ಳೆ, ಸರಳ ಅಂದ್ರೆ ಸರಳನೇ, ಸರಳವಾಗಿನೇ ಇದೆ.
1: ಸರಳವಾಗಿ
3: ಸರಳತೆ ಎಂಬುದು ಹೇಳ್ಬೇಕು ಅಂದ್ರೆ ಒಂದು ವ್ಯಕ್ತಿನೇ ಅವಲಂಬಿಸಿರುತ್ತೆ ಅಲ್ವಾ. ಅಂದ್ರೆ ಯಾವ ತರ ಅಂದ್ರೆ, ಆಡಂಬರ ಇಲ್ದಿರೋ ಜೀವನ ನಾ ಮಾಡೋದೇ ಈ ಮನುಷ್ಯ ಅಂದ್ರೆ ವ್ಯಕ್ತಿ, ಅವನ ಆಡಂಬರ ಜೀವನನೇ ಇರ್ಬೋದು, ಆಲೋಚನೆಗಳೇ ಇರ್ಬೋದು, ನಡವಳಿಕೆ ಹೀಗೆ, ಮತ್ತೆ ಸಂಬಂಧಗಳಿಗೊಂದು ಪ್ರೀತಿ ವಿಶ್ವಾಸ ಆದ್ಯತೆ ನಾನು ನೀಡೋದು, ಅದು ಕೂಡ ಒಂದು ಸರಳತೆನೆ. ನಿಜವಾಗ್ಲು. ಆಮೇಲೆ ನಮ್ಮ ದಿನನಿತ್ಯ ಜೀವನದಲ್ಲಿ ದ್ವಂದ್ ವೆಚ್ಚಗಳನ್ನ ಮಾಡದೆ ಬದುಕೋದಕ್ಕೆ ನಮ್ಗೆ ಏನ್ ಬೇಕು ಅಗತ್ಯವಾಗಿರುವಂತದ್ದು, ಯಾವ್ದಾವ ಸಂಪನ್ಮೂಲಗಳು ನಮಗೆ ಆಗಾಗ ಸಿಗುತ್ತೋ ಅದನ್ನೇ ಹೊಂದ್ಸ್ಕೊಂಡು ನಾವೊಂದು ಜೀವನ ಮಾಡ್ತಾ ಹೋಗ್ತೀವಲ್ಲ, ಅದು ಕೂಡ ಒಂದು ಸರಳತೆನೆ. ಅದು ನಾವ್ ಬೆಳೆಸ್ಕೊಂತಾ ಹೋದ್ರೆ ನಾವು ನೆಮ್ಮದಿಯಿಂದ ಬದುಕ್ಬೋದು. ಹಾಗೆ ಯಾವ್ದೇ ತರಹ ನಮ್ ಮನ್ಸಲ್ಲಿ ಆಗ್ಲಿ ಯಾವ್ದೇ ತರಹ ಒಂದು ಇದು ಆಲೋಚನೆಗಳ ಬರೋದಿಲ್ಲ. ಆಮೇಲೆ ಅದೇನ ಹೇಳ್ತಾರಲ್ಲ, ಕೈ ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಹಾಗೆ, ಒಂದು ಮನೆ ಒಂದು ಗೃಹ ಅಂತ ಹೇಳಿ ಇದ್ಮೇಲೆ ಅಲ್ಲಿರೋ ಎಷ್ಟು ಸದಸ್ಯರು ಕೂಡ ಎಲ್ಲ ನಮ್ಮವರೇ ಆಗಿರ್ತಾರೆ. ಒಬ್ರಿಗೊಬ್ರು ಪೈಪೋಟಿಗಳನ್ನ ನಡೆಸ್ತೇ, ಎಲ್ಲರೂ ಸಮಾನತೆನ ಹಂಚ್ಕೊಂಡು ಹೇಗೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ ಬದುಕ್ತಾ ಬಂದು, ಹಾಗೆ ಒಂದು ಒಬ್ರಿಗೆ ಏನ್ ಬೇಕು ಅಂತ ಹೇಳಿದಾಗ ಅವ್ರನ್ನ ಅರ್ಥೈಸ್ಕೊಂಡು ಅದಕ್ಕೆ ನಾವು ಬೆಂಬಲ ಕೊಟ್ಕೊಂಡು ಅವ್ರು ಸಹಕರಿಸ್ತಾ ಬಂದ್ರೆ ನಮ್ಮಲ್ಲೂ ಆ ಸರಳತೆ ಉಳಿಯುತ್ತೆ, ಅವರಲ್ಲೂ ಕೂಡ ಆ ಸರಳತೆ ಉಳಿಯುತ್ತೆ. ಇದ್ರಲ್ಲಿ ಅಚ್ಚುಕಟ್ಟಾಗಿ ನಾವು ಜೀವನ ಮಾಡ್ಕೊಂಡು ಬರ್ತೀವೋ ಅದೇ ಒಂಥರ ಸರಳತೆನೆ. ಆಮೇಲೆ ಉದಾಹರಣೆಗೆ ನಮ್ಮ ಜಾನಕಿ ಅಮ್ಮನವರು ಮೊನ್ನೆ ಇಲ್ಲ ಎಷ್ಟು ಬೇಸರ ಸಂಗತಿನ ಅವ್ರು ಇಲ್ಲ ಅನ್ನೋದು ತುಂಬಾ ಮನ್ಸಿಗೆ ಬರುತ್ತೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದೆ, ಅವ್ರು ನೋಡಿ ಎಷ್ಟೆಲ್ಲ ಕೋಟಿ ಗಟ್ಲೆ ಏನೆಲ್ಲ ಮಾಡಿದ್ರು, ಆದ್ರೆ ಇವತ್ತು ಎಲ್ಲವನ್ನು ಬಿಟ್ಟು ಹೋದ್ರು. ಅವಂತರ ಸರಳವಾಗೆ ಇದ್ರು ಅವ್ರು. ಹೇಳ್ಬೇಕು ಅಂದ್ರೆ ಯಾವ್ದೇ ತರ ಆಡಂಬರಗಳೇ ಇರ್ಲಿಲ್ಲ ಅವರಲ್ಲಿ. ಎಷ್ಟು ಅವ್ರ ಕಂಠದ ಧ್ವನಿನಲ್ಲಿ ಇದು ಮರೆಯೋದಕ್ಕೆ ಆಗ್ತಾ ಇಲ್ಲ, ನಂಗೆ ಅವ್ರ ಪದಗಳನ್ನ ಹೇಳಕ್ಕೂ ಆಗ್ತಾ ಇಲ್ಲ ಅವ್ರ ಪದಗಳಲ್ಲಿ, ಅಂತ ಒಂದು ದುಃಖತೆ ಆಗುತ್ತೆ. ಹಾಗೆ ಮತ್ತೆ ಸುಧಾಮೂರ್ತಿ ಅವ್ರು ಕೂಡ ಅಷ್ಟೆಷ್ಟು ಹೆಸರನ್ನೆಲ್ಲ ಮಾಡಿದ್ದಾರೆ, ಅವರಲ್ಲೂ ಎಂತ ಒಂದು ಸರಳತೆ ವ್ಯಕ್ತಿತ್ವ ಇದೆ ಅವರಲ್ಲಿ. ಅದನ್ನೆಲ್ಲ ನಾವು ಕೂಡ ಬೆಳೆಸ್ಕೋಬೇಕು. ಒಬ್ರು ಹೇಗೋ ಇರ್ತಾರೆ, ನಮ್ಗಿಂತ ಎತ್ತರವಾಗಿ ಬೆಳೀತಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿ ನೋಡ್ ಬದುಕೋದಕ್ಕಿಂತ ನಮ್ಮ ಕೆಳಗಿನವರನ್ನ ನೋಡ್ಕೊಂಡು ನಾವು ಬದುಕ್ತಾ ಬಂದ್ರೆ ನಮ್ಮ ಜೀವನ ಕೂಡ ಸರಳವಾಗೇ ಇರುತ್ತೆ, ಸರಳತೆಯಿಂದ ನಾವು ಬದುಕಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯವಾಗಿದೆ.
1: ಖಂಡಿತ ಹೌದು. ನಾವು ಮೇಲಿದ್ದವ್ರು ನೋಡಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ವ್ಯಥೆ ಪಡೋದ್ಕಿಂತ ನಮ್ಗೆ ಕೆಳಗಿದ್ದವ್ರು ನೋಡಿ ಅವ್ರಿಗಿಂತ ನಾವ್ ಬೆಟರ್ ಇದೀವಲ್ಲ ಅಂತ ಹೇಳಿ.
3: ನಿಜ ನಿಜ. ಹಾ, ಅದ್ರಲ್ಲಿ ಒಂಥರ ಸಮಾಧಾನ ಕೂಡ ಇರುತ್ತೆ. ಮತ್ತೆ ಹಣಕ್ಕೆ ನಮ್ಮ ಆಡಂಬರಗಳಿಗೆ ಬೆಲೆ ಕೊಡೋದ್ಕಿಂತ ಒಂದು ಸಂಬಂಧಗಳಿಗೆ, ನಮ್ಮ ದೊಡ್ಡವರ ಒಂದು ಗುರು ಹಿರಿಯರೇ ಆಗ್ಲಿ, ನಮ್ಮ ಆತ್ಮೀಯ ಬಾಂಧವರೇ ಆಗ್ಲಿ, ಕಿರಿಯರೇ ಆಗ್ಲಿ, ಯಾರೇ ಆಗ್ಲಿ, ಅವ್ರಗಳನ್ನ ಅವ್ರ ಮನಸ್ಥಿತಿಗೆ ಅನುಗುಣವಾಗಿ ನಾವು ಒಂದು ಸರಳತೆಯಿಂದ ಮಾತಾಡ್ತಾ ನಗಸ್ಕೊತಾ ಚೆನ್ನಾಗಿದ್ರೆ ನಮ್ಮ ಸ್ನೇಹ ಪ್ರೀತಿ ವಿಶ್ವಾಸ ಕೂಡ ಅಷ್ಟು ಸರಳತೆಯಿಂದನೇ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
1: ಓಕೆ ಮೇಡಮ್, ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ರಿ. ಧನ್ಯವಾದ.
3: ಧನ್ಯವಾದಗಳು ಅವಕಾಶ ಕೊಟ್ಟಕ್ಕಾಗಿ.
1: ಶುಭ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ.
4: ಹಾ ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮೇಡಮ್. ಊಟ ಆಯ್ತಾ?
4: ಊಟ ಆಯ್ತು ಮೇಡಮ್. ಕಾಫಿ ಆಗಿಲ್ಲ.
1: ಕಾಫಿ ಆಗಿಲ್ವಾ?
4: ಇಲ್ಲ ಮೇಡಮ್.
1: ಇವತ್ತು ಸರಳತೆ ಬಗ್ಗೆ ಮಾತಾಡ್ತಿದ್ವಿ, ಸಿಂಪಲ್ ಆಗಿರೋದು ಹೇಗೆ ಅಂತ.
4: ಹೌದು ಮೇಡಮ್, ಅದು ಅವರವ್ರ ಮನಸ್ಥಿತಿನಲ್ಲಿರುತ್ತೆ ಮೇಡಮ್ ಸರಳತೆ ಅನ್ನೋದು. ನಾವು ಊಟ ಸರಳವಾಗಿದ್ರೆ ದೇಹ ಸರಳವಾಗಿರುತ್ತೆ ಮೇಡಮ್. ಅದೇ ಬಜ್ಜಿ ಬೋಂಡ ಎಣ್ಣೆ ಅಂಶ ತುಂಬಾ ತಿಂತಿದ್ದಾಗೆ ಅದ್ ನಾವು ಬಾರ ಆಗ್ಬಿಟ್ಟಿರ್ತೀವಿ, ಅದು ಒಂದ್ ಸರಳತೆನೆ.
1: ಊಟದಿಂದನೇ ಶುರು ಮಾಡ್ಬೇಕು ಸರಳತೆ.
4: ಹೌದು ಮೇಡಮ್, ಊಟದಿಂದ ಶುರು ಆದ್ರೆ ನಮ್ಮ ಮಾತು ಸರಳವಾಗಿದ್ರೆ ನಮ್ಗೆ ತುಂಬಾ ಜನ ಫ್ರೆಂಡ್ಸ್ ಆಗ್ತಾರೆ ಮೇಡಮ್ ಅದರಲ್ಲಿ. ಯಾಕೆಂದ್ರೆ ನಮ್ ಮಾತಲ್ಲೇ ನಾವು ದರ್ಪಗಳನ್ನ ತೋರಿಸ್ತಾ ಇದ್ದು, ನಾವು ಇದನ್ ಮಾಡ್ತಿದ್ದಾಗ ಅಪ್ಪ ಬೇಡ ಇವ್ರ ಸವಾಸ, ಇವ್ರು ತುಂಬಾ ಸ್ಟ್ರಾಂಗ್ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಬೇರೆಯವ್ರಿಗೆ.
1: ಮಾತಾಡೋ ಶೈಲಿ ನೋಡೇ ಹೇಳ್ತಾರೆ ಇವ್ರು.
4: ಆ ಶೈಲಿ ನೋಡೆ, ಇವ್ರು ಬೇಡಪ್ಪ ಇವ್ರು ಸವಾಸನೆ, ಇವ್ರ ಮಾತ್ ಕೇಳಿದ್ರೆ ನಮ್ಗೆ ಇವ್ರ ಹತ್ರ ಸರಳತೆ ಇಲ್ಲ, ನಾವು ಇವ್ರಷ್ಟ ಮಾಡಕ್ ಆಗಲ್ಲ ಅಂತ ಆ ಫ್ರೆಂಡ್ಸ್ ಕಡಿಮೆ ಆಗ್ಬಿಡ್ತಾರೆ. ಹಾಗಾಗಿ ನಾವು ಊಟ ಆಗ್ಲಿ ನಮ್ಮ ವಸ್ತ್ರಗಳು ಅಷ್ಟೇ ಮೇಡಮ್, ನಾವು ಧರಿಸುವಂತ ಬಟ್ಟೆನೂ ಸರಳವಾಗಿರ್ಬೇಕಾಗತ್ತೆ.
1: ಬಟ್ಟೆ ನೋಡು,
4: ಯಾಕೆಂದ್ರೆ ಬಟ್ಟೆ ನೋಡಿದ್ರು ಗೊತ್ತಾಗ್ಬಿಡುತ್ತೆ ಮೇಡಮ್, ಅತಿಯಾದ ನಾವು ದುಬಾರಿ ಬಟ್ಟೆ ಹಾಕೋದಾಗ್ಲಿ, ನಮ್ಮ ಮಾತಿಂದ ನಾವು ಶಬ್ದ ಬರೋದಾಗ್ಲಿ, ಜನಗಳನ್ನ ದೂರ ಮಾಡ್ತವೆ ಅವು. ಅವರು ನಮ್ಗೆ ಹತ್ರ ಆಗಕ್ ಸಾಧ್ಯನೇ ಇಲ್ಲ ಆಗ ಮೇಡಮ್. ಈಗ ನಾವಾದ್ರೂ ಅಷ್ಟೇ, ಬೇರೆಯವರು ಏನೋ ಒಂದು ಸರಳತೆ ಇಲ್ಲದೆ ಏನೋ ಒಂದು ದೊಡ್ಡಸ್ಗೆ ತೋರಿಸಿದಾಗ ಏನಾಗ್ತದೆ, ಅವರಿಂದ ದೂರ ಇದ್ಬಿಡ್ತೀವಿ ನಾವು.
1: ಹೌದು, ನಮ್ಗೆ ಅವರು ಅವ್ರ ತರ ಆಗಲ್ಲ ಅಂತ ಹೇಳಿ ನಾವು ದೂರ
4: ಇರಲ್ಲ ಅಂತ ಹೇಳಿ ದೂರ ಒಳ್ಳೇದು ಅಂತ ಇದ್ಬಿಡ್ತೀವಿ. ಹಾಗಾಗಿ ಈ ಸರಳತೆ ಇರೋದ್ರಿಂದ ನಾವು ಜನಗಳನ್ನ ಸಂಪಾದನೆ ಮಾಡ್ಬೋದು, ನಮ್ಮ ಆರೋಗ್ಯನ ಕಾಪಾಡಬಹುದು, ಇದ್ರಿಂದ ತುಂಬಾ ಇರುತ್ತೆ ಮೇಡಮ್. ಒಂದು ಸರಳವಾಗಿ ಒಂದು ಸ್ಕೂಟಿ ಇದ್ರೆ ಮೇಡಮ್ ನಾವು ಇಡೀ ಇದೆಲ್ಲ ತಿರುಗಿ ಬರ್ತೀವಿ ಮೇಡಮ್. ಎಲ್ಲೋ ಒಂದು ದೊಡ್ಡ ಕಾರ್ ತಗೊಂಡೋಗಿ ನಮ್ಗೆ ಹಾಕಕ್ ಜಾಗ ಇಲ್ಲದೆ ಎಷ್ಟು ಕಷ್ಟಪಟ್ಬಿಟ್ಟಿರ್ತೀವಿ. ಹಾಗೆ ಅದು ಒಂದು ಸರಳತೆ ಇಲ್ಲಿ ಇಲ್ಲ. ನಮ್ಗೆ ಒಂದು ಫಂಕ್ಷನ್ ಹೋಗ್ಬೇಕು, ನಾವು ಕಾರಲ್ಲೇ ಹೋಗ್ಬೇಕು ಅಂತ ಅನ್ಕೊಂಡು ಹೋದಾಗೆಲ್ಲ ನಮಗೆ ಕಷ್ಟದಲ್ಲೇ ಸಿಕ್ಕಾಕೊಂಡಿರ್ತೀವಿ,
1: ಕಷ್ಟನೇ ಆಗ್ಬಿಟ್ಟಿರುತ್ತೆ.
4: ಸ್ಕೂಟಿ ಹೋಗ್ ಬಂದಂಗ ಮೇಡಮ್ ಆರಾಮಾಗಿ ಹೋಗ್ಬರ್ತೀವಿ,
1: ಎಲ್ಲಾದ್ರೂ ಪಾರ್ಕ್ ಮಾಡ್ಬೋದು,
4: ಎಲ್ಲಾದ್ರೂ ಪಾರ್ಕ್ ಮಾಡ್ಬೋದು. ಈಗ ಪ್ರತಿಯೊಂದು ವಿಚಾರ ಬಂದ್ರೆ ಅಲ್ಲೇ ಬರುತ್ತೆ ಮೇಡಮ್ ಸರಳತೆ ಅನ್ನೋದು. ಹಾಗಾಗಿ ಅದನ್ನ ನಮ್ಮ ಮನಸ್ಥಿತಿ ಮೇಲೆ ಅದು ನಮ್ಗೆ ಆಗುತ್ತೆ ಮೇಡಮ್. ಪ್ರತಿಯೊಬ್ರಿಗೂ ಅವ್ರವ್ರ ಮನಸ್ಥಿತಿ ಅದು, ಒಬ್ಬೊಬ್ರಿಗೆ ಇರಕ್ ಆಗಲ್ಲ ಮೇಡಮ್, ಇಲ್ಲ ನಾವ್ ಇದೇ ತರ ಬದುಕ್ಬೇಕು ಅನ್ನೋ ಒಂದ್ ಇದಿರುತ್ತೆ, ಆಗ ಅವ್ರಿಗೆ ಸಾಧ್ಯನೇ ಇಲ್ಲ ಸರಳತೆ ಅನ್ನೋ ಒಂದಿರುತ್ತೆ. ಆಗ ಏನಾಗುತ್ತೆ, ಅದೇ ಅವ್ರವ್ರೆ ಒಬ್ಬೊಬ್ರೆ ಆಗ್ಬಿಡ್ತಾರೆ, ಒಂಟಿ ಜೀವನ ಆಗುತ್ತೆ,
1: ನೆಮ್ಮದಿ ಹಾಳಾಗುತ್ತೆ,
4: ನೆಮ್ಮದಿ ಹಾಳಾಗುತ್ತೆ,
1: ದೂರ ಆಗ್ತಾ ಹೋಗ್ತಾರೆ,
4: ದೂರ ಆಗ್ತಾ ಹೋಗ್ತಾರೆ. ನಮ್ಮ ಅಹಮ್ಮ ನಮ್ಮ ಅಹಂಕಾರ ಮತ್ತೆ ಇದು ಹೆಚ್ಚಾದಷ್ಟು ನಾವು ಜನಗಳಿಂದ ದೂರ ಆಗ್ತಾ ಹೋಗ್ತೀವಿ,
1: ದೂರ ಆಗ್ತಾ ಹೋಗ್ತೀವಿ, ಸರಳ ಆದಷ್ಟು ಹತ್ರ ಆಗ್ತಾ ಹೋಗ್ತೀವಿ,
4: ಹತ್ರ ಆಗ್ತಾ ಹೋಗ್ತೀವಿ. ಹಾಗೆ ಯಾರು ಬೇಕಾದ್ರೂ ನಾವು ಮೇಲಿನವರು ಕೆಳಗಿನವ್ರು ಏನು ಅದು ಬರಲ್ಲ, ಆಗ ಎಲ್ಲರೂ ನಮ್ಗೆ ಸಮನಾಗಿ ಫ್ರೆಂಡ್ಶಿಪ್ ಮಾಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ, ಆಗ ನಾವು ಖುಷಿಯಿಂದ ಇರಕ್ ಸಾಧ್ಯ
1: ಆಗುತ್ತೆ.
4: ಹಾಗಾಗಿ ಎಲ್ಲದರಲ್ಲೂ ಸರಳತೆ ಇದ್ದಾಗ ನಮ್ ಬದುಕು ಚೆನ್ನಾಗಿರುತ್ತೆ ಮೇಡಮ್. ಅದು ಸರಳತೆ ಅನ್ನೋದು ಒಂದು ಉದಾಹರಣೆ, ಎಲ್ಲದಕ್ಕೂ ಬಂದ್ಬಿಡುತ್ತೆ ಮೇಡಮ್,
1: ಎಲ್ಲರಿಗೂ ಬರುತ್ತೆ ಅಂತೀರಿ,
4: ನಡೆ ನುಡಿ ಊಟ ಪ್ರತಿಯೊಂದು ಎಲ್ಲದ್ರಲ್ಲೂ ಬರುತ್ತೆ ಮೇಡಮ್. ಹಾಗಾಗಿ ಸರಳತೆ ತುಂಬಾ ಒಂದು ಅದು ಬೆಳೆಸ್ಕೊಂಡ್ರೆ ನಮ್ಮ ಜೀವನ ತುಂಬಾ ಒಳ್ಳೇದು ಮೇಡಮ್. ಅದು ಮಾತ್ರ ನಾವು ನೆಮ್ಮದಿಯಿಂದ ಬದುಕಕ್ಕೆ ಅದೊಂದು ಒಳ್ಳೆ ಮಾರ್ಗನೇ ಅಂತ ಹೇಳ್ಬೋದು.
1: ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದ ಮೇಡಮ್.
4: ಧನ್ಯವಾದ ಮೇಡಮ್.
1: ಆಲೂರಿನಿಂದ ಪ್ರೇಮ ಅವ್ರ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡಿ.
5: ಹಲೋ ಹಲೋ
1: ಸರ್, ನಮಸ್ತೆ ಚಿಕ್ಕಪ್ಪ ಸರ್.
5: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ,
5: ಹೇಗಿದ್ದೀರಾ ಮೇಡಮ್ ಅವರೇ?
1: ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
5: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ.
1: ಊಟ ಆಯ್ತಾ?
5: ಇಷ್ಟತ್ವರೆಗೂ ಪ್ರಯತ್ನ ಮಾಡ್ತಾನೆ ಇದ್ದೆ, ಕರೆ ಸಿಗ್ತಾ ಇರ್ಲಿಲ್ಲ. ಪರವಾಗಿಲ್ಲ, ನಮ್ಮ ಒಂದು ಬಾನುಲಿ ಒಂದು ರೇಡಿಯೋಕ್ಕೆ ತುಂಬಾ ಕೇಳಗರು ಇನ್ನು ಹೆಚ್ಚಾಗ್ತದಾರಲ್ಲ ಅಂತ ಖುಷಿ ಆಗ್ತಾ ಇತ್ತು ನನಗೆ. ಕಾಲ್ ಕರೆ ಸಿಗ್ತಾ ಇಲ್ಲ ಅಂತ ಬೇಜಾರಾಗ್ತಾ ಇರ್ಲಿಲ್ಲ, ಕೇಳಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಲ್ಲ ಅದಕ್ಕೆ ಖುಷಿ ಪಡ್ತಕ್ಕಂತ ಇದ್ದೆ ನಾನು. ಕರೆ ಸಿಗದಿದ್ರು ಕೂಡ
1: ಆದ್ರೂ ಕರೆ ಸಿಕ್ತು ನೋಡಿ ಸರ್.
5: ಕರೆ ಸಿಗ್ತು ಮೇಡಮ್,
1: ಖುಷಿ ಆಯ್ತು. ಹಾಗಾದ್ರೆ
5: ಖುಷಿ ಆಯ್ತು ಮೇಡಮ್. ಅರೆ
1: ಸರ್, ಸರಳತೆ ಬಗ್ಗೆ ಮಾತಾಡ್ತಾ ಇದ್ವಿ, ಸರಳವಾಗಿ ಬದುಕೋದು ಹೇಗೆ ಅಂತ.
5: ಹೌದು ಮೇಡಮ್ ಅರೆ, ಈಗ ಸರಳವಾಗಿ ಬದುಕಬೇಕಾಗತ್ತೆ. ಯಾಕಂದ್ರೆ ನಾವು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದುಕಬೇಕಾಗತ್ತೆ. ಈಗ ನಾವು ನಮ್ಗೋಸ್ಕರ ಬದುಕಬೇಕ ಹೊರತು ಬೇರೆಯವ್ರಿಗೋಸ್ಕರ ನಾವು ಬದುಕಕ್ ಹೋಗ್ಬಾರ್ದು. ಈಗ ಯಾರೋ ಹೇಗೋ ಇರ್ತಾರೆ ಅಂತ ನಾವು ಅವ್ರ ಒಂದ್ ಸರಿ ಸಮನಾಗಿ ನಾವು ಹೋಗಕ್ ಆಗೋದಿಲ್ಲ. ಹಾಗಾಗಿ ನಾವು ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಒಂದು ಹೇಗಿದೆ, ನಮ್ಮ ಸ್ಥಿತಿ ಹೇಗಿದೆ, ನಮ್ಮ
1: ದುಡಿಮೆ,
5: ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನಮ್ಮ ದುಡಿಮೆ ಹೇಗಿದೆ, ನಮ್ಮ ಒಂದು ಸಂಸಾರ ಹೇಗಿದೆ, ಅದನ್ನೆಲ್ಲ ನೋಡ್ಕೊಂಡೇ ನಾವು ಒಂದು ಜೀವನ ಮಾಡ್ಬೇಕಾಗುತ್ತೆ. ಈಗ ಯಾರೋ ಕಾರ್ ತಗೊಂಬಂದ್ರು ಅಂತ ನಾವು ಸಾಲ ಮಾಡಿ ಕಾರ್ ತಗೊಂಬಂದ್ರೆ ನಾಳೆ ದಿನ ಸಾಲಗಾರ ಆಗೋದು ನಾವೇನೆ. ಈಗ ಅವ್ರ ಹತ್ರ ಬೈಕ್ ಇದ್ರೆ ನಮ್ಮ ಹತ್ರ ಸೈಕಲ್ ಆಯ್ತಲ್ಲ ಅಂತ ಖುಷಿ ಪಟ್ಕೊಂಡು ನಾವು ಜೀವನ ಮಾಡೋದು ಒಳ್ಳೇದು. ಆಮೇಲೆ ನೋಡ್ರಿ, ಈಗ ನಾವು ಬಂಗಾರ ಹೆಚ್ಚಾಗಿ ಹಾಕೆಂದ್ರೆ ಸರಿ ನಮಗ್ ಗೌರವ ಕೊಡೋದು, ನಮ್ಗೆ ಒಳ್ಳೆ ಬಟ್ಟೆ ಹಾಕೆಂದ್ರೆ ಸರಿ ಗೌರವ ಕೊಡೋದು, ಆತರ ಎಲ್ಲ ಅದೆಲ್ಲ ನಮ್ಮ ಭ್ರಮೆ ಅಂದ್ಕೋಬೇಕಷ್ಟೇ.
1: ಭ್ರಮೆ ಅಂತ?
5: ಹೌದು, ಅದೆಲ್ಲ ನಮ್ ಭ್ರಮೆ. ಈಗ ಯಾರೋ ಒಬ್ಬ ಹುಡುಗ ಓಡೋಗಿ ನೀರಿಗೆ ಹಾರ್ತಾನೆ, ಯಾಕೆಂದ್ರೆ ಅವ್ನು ಯಾಕೆ ಹಾರ್ತಾನೆ ಅಂದ್ರೆ ಅವ್ನಿಗೆ ಈಜ್ ಬರುತ್ತೆ ಹಾರ್ತಾನೆ. ಈಗ ಅವನ್ ಹಾರಿದ ಅಂತ ನಾವು ಇನ್ನೊಬ್ಬ ಹುಡುಗ ಹೋಗಿ ಹಾರಿದ ಅಂದ್ರೆ ಅವ್ನಿಗೆ ಈಜ್ ಬರ್ಲಿಲ್ಲ ಅಂದ್ರೆ ಅವ್ನು ಅಲ್ಲೇ ಮುಳುಗ್ತಾನೆ. ಹಾಗಾಗಿ ನಾವು
1: ಹೋಲಿಕೆ ಚೆನ್ನಾಗಿದೆ
5: ಅಲ್ವಾ ಮೇಡಮ್ ಅರೆ?
1: ಖಂಡಿತ ಹೌದು.
5: ಈಗ ನೋಡ್ರಿ, ಈಗ ಈ ರೆಕ್ಕೆ ಹುಳ ಇರುತ್ತಲ್ಲ, ರೆಕ್ಕೆ ಹುಳ ಅದು ದೀಪಕ್ಕೆ ನಾನು ಮುತ್ ಕೊಡ್ತೇನೆ ಅಂತ ಹೋಗುತ್ತಂತೆ. ಅದು ಮುತ್ ಕೊಡಕ್ ಹೋದಾಗ ನನ್ ರೆಕ್ಕೆ ಸುಟ್ಟೋಗುತ್ತೆ ಅಂತ ಅದಕ್ಕೆ ಅದು ಯೋಚನೆ ಮಾಡಿರಲ್ಲ. ಅದು ಅದಕ್ಕೆ ಮುತ್ ಕೊಡಕ್ ಹೋಗಿ ಅದ್ರ ರೆಕ್ಕೆ ಸುಟ್ಕೊಂಡು ಸತ್ತೋಗುತ್ತೆ ಹುಳ. ಹಾಗಾಗಿ ನಾವು ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ, ಈಗ ನಾವು ನೋಡ್ರಿ ನಮ್ಮ ಪಾದರಕ್ಷೆಗಳೆಲ್ಲಾನು ಹಾಳಾಗಿ ಇರೋದಲ್ಲ, ಅವನ್ ಬಿಡೋದು ಮತ್ತೆ ಹೊಸ ತಗೋಳೋದು, ನಮ್ಮ ಬಟ್ಟೆಗಳೆಲ್ಲ ಹಾಳಾಗಿರಲ್ಲ ಅವನ್ ಬಿಡೋದು ಮತ್ತೆ ಬೇರೆ ಬಟ್ಟೆ ತಗೋಳೋ, ಈ ತರ ಎಲ್ಲ ಮಾಡೋದ್ರಿಂದ ನಾವೇ ನಾಳೆ ದಿನ ಕಷ್ಟ ಅನುಭವಿಸ್ಬೇಕಾಗತ್ತೆ. ಈಗ ನೋಡ್ರಿ, ನಾವು ಸರಳವಾಗಿ ಬದುಕೋದು ಹೆಂಗೆ ಅಂದ್ರೆ, ನಮ್ಮ ಇವ್ರು ಮೇಡಮ್ ಇದ್ದಾರಲ್ಲ, ಯಾರು ಸುಧಾಮೂರ್ತಿ ಮೇಡಮ್ ಇದಾರಲ್ಲ, ಅವ್ರನ್ನ ನೋಡಿದ್ರೆ ನಾವು ಕಲಿಬೇಕ್ರೆ ಮೇಡಮ್ ಅವ್ರೆ, ಅವ್ರು ಎಷ್ಟು ಯಾವ ಲೆವೆಲ್ ಇದಾರೆ ಅಂದ್ರೆ ಅವ್ರನ್ನ ನೋಡ್ಬಿಟ್ರೆ ಏನು ಅನ್ಸೋದೇ ಇಲ್ಲ. ಸಾಮಾನ್ಯವಾಗಿ ಎಲ್ಲರಂತೇನೆ ಅವರು ಬಡವರಲ್ಲಿ ಬಡವರಾಗಿ, ಸಾಹುಕಾರಲ್ಲಿ ಸಾಹುಕಾರಾಗಿ, ಎಲ್ಲರ ಜೊತೆನೂ
1: ಸರಳತೆಗೆ ಒಂದು ಉದಾಹರಣೆ ಅಂದ್ರೆ ಅವ್ರೆ ಅಂತ ಹೇಳ್ಬೋದು.
5: ಮರೆ ತುಂಬಾ ಒಂದು ಅವರೇ ಉದಾಹರಣೆ. ಅವ್ರನ್ನ ನಾವು ನೋಡ್ಕೊಂಡ್ಬಿಟ್ರೆ ನಾವು ಜೀವನದಾಗ ಯಾವ ತರ ಬದುಕ್ಬೇಕು, ಹೇಗ್ ಬದುಕ್ಬೇಕು, ಎಷ್ಟು ಸರಳವಾಗಿ ಬದುಕ್ಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೋಬಹುದು ಮೇಡಮ್ ಅವರೇ.
1: ಹಾಗಾಗಿ ಸಿಂಪಲ್ ಆಗಿ ಬದುಕಬೇಕು ಅಂತ ಹೇಳ್ತೀರಾ ನೀವು?
5: ಎಷ್ಟು ಹೌದು ಹೌದು, ಅದೇ ಅದೇ ನಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದುಕಬೇಕು. ನಾವು ಯಾರೋ ಏನು ಮಾಡ್ತಾರೆ ಅಂತ ನಾವು ಮಾಡಬಾರ್ದು. ನಾವು ನಮ್ಗಿಂತ ಮೇಲ್ನೇರ್ ನೋಡೋದಕ್ಕಿಂತ ನಮ್ಗಿಂತ ಕೆಳಗಡೆ ಇದನ್ನ ನೋಡ್ಕೊಂಡ್ ನಾವು ಬದುಕಿದ್ರೆ ಒಳ್ಳೇದಂತ ಅನ್ಸುತ್ತೆ ಮೇಡಮ್ ಅವರೇ.
1: ಖಂಡಿತ ಹೌದು ಸರ್, ಧನ್ಯವಾದ ಸರ್, ಕರೆ ಮಾಡಿ ತುಂಬಾ ವಿಚಾರ ತಿಳಿಸಿದ್ರಿ.
5: ಧನ್ಯವಾದಗಳು ಮೇಡಮ್ ಅವರೇ ನಿಮಗೂ ಕೂಡ.
1: ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ.
6: ಹಲೋ ನಮಸ್ತೆ ರೀ ಮೇಡಮ್.
1: ನಮಸ್ತೆ ನಾಜೀರ್ ಸರ್, ಹೇಗಿದ್ದೀರಾ?
6: ಆರಾಮದೀರಿ ಮೇಡಮ್? ನೀವು ಆರಾಮದೀರಿ ಮೇಡಮ್?
1: ನಾವು ಆರಾಮಿದ್ದೀವ್ರಿ.
6: ಊಟ ಆಯ್ತಾ? ಕಾಫಿ ಆಯ್ತ್ರಿ?
1: ಊಟನೂ ಆಯ್ತು, ಕಾಫಿನೂ ಆಯ್ತು ಸರ್.
6: ಎರಡು ಆಯ್ತು ರೀ ಮೇಡಮ್. ನಮ್ದು ಊಟ ಆಗಿದ್ರಿ, ಕಾಫಿ ಇಲ್ರಿ. ಆರು ಗಂಟೆ ಸೇರಿ ನಮ್ದು ಕಾಫಿ ಒಟ್ಟು ಯಾವ ಟೈಮ್ ರೀ? ಬೆಳಿಗ್ಗೆ ಸಾಯಂಕಾಲ
1: ಆರಕ್ಕೆ.
6: ಹಾ, ಕಾರ್ಯಕ್ರಮ ಒಳ್ಳೆ ತಂದಿರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಸರಳತೆ ಜೀವನ ಬಹಳ ಸುಖಿಕರವಾಗಿರ್ತದ್ರಿ ಮೇಡಮ್.
1: ಸುಖವಾಗಿರುತ್ತೆ.
6: ಹೌದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಸರಳತೆ ಎಟ್ಟಿರ್ತದ ಅಷ್ಟು ಸುಖಿಕರ ಇರ್ತದ್ರಿ ಜೀವನ. ಯಾಕಪ್ಪ ಅಂತಂದ್ರೆ ಏನಾಗ್ತದ್ರಿ ಮೇಡಮ್, ಈಗ ನಾವ್ ಎಷ್ಟು ಸರಳ ಇರ್ತೇವ ಅಷ್ಟು ನಮಗ ಏನಾದ್ರಿ ಕಡಿಮೆ ವೆಚ್ಚ ಇರ್ತದ್ರಿ. ಹಾ, ವೆಚ್ಚ ಕಡಿಮೆ ಐತಪ್ಪ ಅಂದ್ರೆ ಜೀವನ ಸರಳ ಇರ್ತದ್ರಿ. ಅದು ಅದಕ್ಕೆ ಏನದ, ಒಬ್ಬರದು ನೋಡಿ ಆಡಂಬರ್ ಮಾಡ್ಲಕ್ ಹೋಗ್ಬಾರ್ದ್ರಿ ಮೇಡಮ್. ಅವ್ರು ಮಾಡ್ತಾರತ್ತ ನಾವ್ ಮಾಡಕ್ ಎಂದು ಹೋಗ್ಬಾರ್ದ್ರಿ. ಹಾ, ಯಾಕಪ್ಪ ಅಂತಂದ್ರೆ ನಾವ್ ಇದ್ದಟ್ಟರಾಗ ಸುಖಿ ಅದೇವ್, ಇದ್ರಾಗೆ ನಮ್ಗೆ ದೇವರ್ ಕೊಡ್ಲಪ್ಪ, ನಾವ್ ಒಳ್ಳೇದಾಗ್ಲಿ ಚಳಿ ನೆಮ್ಮದಿಯಿಂದ ಇದ್ದೇವಪ್ಪ ಅಂದ್ರೆ ನಮ್ದು ನಮ್ಮದಿ ಜೀವನ ಸಾಗ್ತದ್ರಿ ಮೇಡಮ್. ಹೌನ್ರಿ. ಮತ್ತೆ ನಾವು ಆಡಂಬರ್ ಮಾಡಿಕೇಶಿಂದ ಇಪ್ಪ ನಮ್ಮಲ್ಲಿ ಒಂದ್ ಅರ್ಧ ತೊಲಿ ಬಂಗಾರ ಅದ, ನಾ ಎರಡು ತೊಲಿ ತಗೋಬೇಕು, ಒಂದ್ ತೊಲಿ ಇದ್ರ ಬಹಳ ಭಾರಿ ಆತಿತ್ತು ಅನ್ನೋ ಆಸೆ ಇರ್ಬಾರ್ದ್ರಿ.
1: ಅತಿ ಆಸೆ ಆಗುತ್ತೆ ಅಂತ.
6: ಹಾ, ಅತಿ ಆಸೆ ಆಗ್ತದ್ರಿ, ಅದಕ್ಕೆ ನೆಮ್ಮದಿ ಕೆಡ್ತದ್ರಿ ಮೇಡಮ್. ಅದಕ್ಕ
1: ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ,
6: ಅದು ಸರಳತೆ ಇರಂಗಿಲ್ರಿ ಜೀವನ. ಅದು ಅದಕ್ಕೆ ಏನಾದ್ರಿ ಯಾವಾಗ್ಲೂ ಆದ್ರೂ ಇದ್ದಟ್ರಾಗ ನೆಮ್ಮದಿಯಿಂದ ಇದ್ದಕ್ಕಿಂದ ಸುಖ ಜೀವನ ಸಾಗಿಸ್ಕೋತ ಹೋಗ್ಬೇಕ್ರಿ.
1: ಸುಖವಾಗಿರ್ಬೇಕ.
6: ಹಾ, ಸುಖವಾಗಿರ್ತದ್ರಿ, ಸರಳತೆ ಇರ್ತದ್ರಿ ಮೇಡಮ್. ಅದಕ್ಕ ಈಗ ನೋಡ್ರಿ ಮೇಡಮ್, ಯಾವಾಗೇ ಆಗ್ಲಿ ನಾವ್ ಒಂದು ಮೊಬೈಲ್ ತಗೋತೇವ್ರಿ ಮೇಡಮ್, ಒಂದ್ ಮೊಬೈಲ್ ನಮಗ್ ಏನದ ಮಾತಾಡ್ಲಕ್ಕ ಅಷ್ಟು ಶಿಸ್ತ ಚಲೋ ನಡೀತಂದ್ರ ಸಾಕ್ರಿ. ಅದಕ್ಕೆ 25,000 ಕೊಡೋದು ಏನದ 10,000 ಬರುವದವ್ರಿ.
1: ಎಲ್ಲದ್ರಲ್ಲೂ ಒಂದೇ ತರ ಮಾತಾಡೋದು ಅಂತ,
6: ಒಂದೇ ತರ ಮಾತಾಡ್ತೇವ್ರಿ ಮೇಡಮ್. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ, ಇದಕ್ಕೆ ಬೆನ್ ಹತ್ತದಕ್ಕಿಂತ ಸರಳತೆ ಅಂದ್ರೆ ಇದೋರಿ ಮೇಡಮ್.
1: ಬೇಕು ನಮ್ಗೊಂದು ವಸ್ತು ಹಾಗೆ.
6: ಹೌನ್ರಿ, ಪ್ರತಿಯೊಂದು ವಸ್ತುಗೆ. ಇವತ್ತ ನಾವ್ ಸೀರೆ ತರ್ತೇವಪ್ಪ ಅಂತಂದ್ರೆ ಈಗ ಉಡ್ಲಕ್ ಚಲೋ ಸೀರೆ, ಅದ್ರಾಗ ಒಂದ್ ಸ್ವಲ್ಪ ಅದಕ್ಕೆ ಭಾರಿ ಬೇಕು, ಅದಕ್ಕೆ ಭಾರಿ ಬೇಕಂತೇಳಿ ವೆಚ್ಚ ಮಾಡಿಕೇಶಿಂದ ನೆಮ್ಮದಿ ಕೆಡಿಸ್ಕೊಳ್ಳೋದು ಅದು ಉಪಯೋಗ ಆಗಲ್ರಿ.
1: ಉಪಯೋಗ ಆಗಲ್ಲ, ಇದ್ರಲ್ಲೇ ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು ಅಂತ ಹೇಳ್ತೀರಾ?
6: ಹೌದ್ ಹೌದ್ರಿ ಮೇಡಮ್.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
6: ಧನ್ಯವಾದ, ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಬಿಜಾಪುರದಿಂದ ನವಾಜ್ ಸರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಹೇಳ್ತಿದ್ರಂದ್ರೆ ಸರಳವಾಗಿರೋದು ಅಂದ್ರೆ ಇರೋದ್ರಲ್ಲಿಯೇ ನೆಮ್ಮದಿಯಾಗಿ ಖುಷಿಯಾಗಿ ಇರಬೇಕು, ಆಡಂಬರಕ್ಕೆ ಆಸೆ ಪಟ್ಟು ಕಷ್ಟಕ್ಕೆ ಸಿಲುಕಬಾರ್ದು ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ರಾಷ್ಟ್ರೀಯ ಸರಳತೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಸರಳವಾಗಿ ಜೀವನವನ್ನು ಕಟ್ಕೊಳ್ಳೋದು ಹೇಗೆ ಅಂಥೇಳಿ ಎಲ್ಲರೂ ಕೂಡ ಅವರವರ ಜೀವನದ ಅನುಭವವನ್ನು ಹೇಳ್ತಾ ಇದ್ರು. ಈಗ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ,
12: ನಮಸ್ಕಾರ ಮೇಡಮ್.
1: ನಮಸ್ತೆ ಶಂಭುಲಿಂಗ್ ಅವರು, ಹೇಗಿದ್ದೀರಾ?
12: ಆರಾಮಿದ್ದೀರಾ ಮೇಡಮ್?
1: ಆರಾಮಿದ್ದೀವಿ ಸರ್. ಆಯ್ತಾ ವ್ಯಾಪಾರ ಎಲ್ಲ? ಊಟ ಆಯ್ತು ಸರ್?
12: ವ್ಯಾಪಾರ ಮ್ಯಾಮ್, ನಾನು ಮಧ್ಯಾಹ್ನ ಹೋಗೋದಿಲ್ಲ, ನಾನು ಬೆಳಿಗ್ಗೆ ಮಾತ್ರ ಹೋಗೋದು.
1: ಬೆಳಿಗ್ಗೆ ಆಯ್ತಾ?
12: ಸರ್, ಇದೇನ್ ಹೇಳಿದ್ರೆ ಸರಳತೆ ಅಂತ ಹೇಳಿದ್ರೆ ಮೇಡಮ್, ಸರಳತೆ ಅಂದ್ರೆ ಜವಾಬ್ದಾರಿ ಒಂದು ವ್ಯಕ್ತಿತ್ವ ಮೇಡಮ್. ಅದ ನಾವೇನ್ ಮಾಡ್ತೀವಿ ಅದು ನಮ್ಮಲ್ಲೇ ಇರ್ಬೇಕು ಮೇಡಮ್. ಇನ್ನೊಬ್ರಿಗೆ ಇದ್ ಮಾಡ್ಕೋಬಾರ್ದು, ಇನ್ನೊಬ್ರು ಕೈ ಒಡ್ಡಿ ಬೇಡಬಾರ್ದು. ಆಮೇಲೆ ನಮ್ ಕಾಲಲ್ಲಿ ನಾವೇ ದುಡಿಬೇಕು. ಇನ್ನೊಬ್ರು ಕೈ, ಅದೇ ರಾಜ್ಕುಮಾರ್ ಬೀಳಿದ್ರೆ ಬನ್ನಿ ನೋಡಿ, ಆಗವೆ ಎಂದು ಕೈಲಾಗ ಕೈ ಕಟ್ಟಿ ಕೂಡ ಆಗದ ಕೆಲಸ ಮುಂದೆ. ಅದೊಂದು ನಮ್ ಬಸವಣ್ಣ ಹೇಳಿದಾರೆ, ಹೊರ ಚಿಂತೆ ಏಕೆ ನಿನ್ನೆ ಚಿಂತೆ ನಿನ್ನೆ ಸಾಲದೆ ಅಂತ. ಆಮೇಲೆ ಹಾಸಿಗೆ ಕಾಲ್ಚಿ ಹಚ್ಚು ಅಂತ ಹೇಳಿದಾರೆ. ಆಮೇಲೆ ರಾಘವೇಂದ್ರ ಫಿಲಂ ಅಲ್ಲಿ ನಮ್ದು ಇವ ರಾಘವೇಂದ್ರ ರಾಜ್ಕುಮಾರ್, ಇರುವಾಗ ನೀನೇನು ಚಿಂತೆ ನಕ್ಷ ಇರ್ಬೇಕು ಇರುವಂತೆ ಇರುವಂತೆ ಹೂವಿನಂತೆ ಇಲ್ಲ ಮಗುವಿನಂತೆ, ಎರಡರಲ್ಲೂ ಯಾವ್ದಾರೊಂದು ಅರ್ಥವಾಗ ಈ ತರ ಇರ್ಬೇಕು ಮೇಡಮ್. ನಾವ್ ಇನ್ನೊಬ್ಬರಿಗೋಸ್ಕರ ಅವಲಂಬನೆಯಾಗಿ ಇರಬಾರ್ದು, ನಿಮ್ಮಕ್ಕೆ ನಾವು ಜವಾಬ್ದಾರಿ ಇರ್ಬೇಕು. ನಮ್ಮ ಪರವಚಿಂತ ಕೈ ಒಡ್ಡಕ್ ಹೋಗ್ಬಾರ್ದು. ನಮ್ ಕೈಲಿ ಏನ್ ಶಕ್ತಿ ಇದೆ ದುಡಿಬೇಕು ಶಕ್ತಿ. ನಾ ದೇವರಲ್ಲೂ ಬಿಡ್ಕೊಳದ್ ಹೆಂಗಂತಂದ್ರೆ, ನಂಗೆ ಆಸ್ತಿ ಕೊಡು ಭೂಮಿ ಕೊಡೋದು, ನನ್ಗ ಸುತ್ತ ಅನ್ನ ಅಥವಾ ಅನ್ನ ಯಾರಿಗೆ ಕೈ ಒಡ್ದೇನೆ ನನ್ನನ್ನ ನನಗೆ ಕೊಡಂದ್ರೆ ಬಿಡ್ಕೊಂತ ಬೇಡಬೇಕು ಮೇಡಮ್. ಅದ್ ಬಿಟ್ಟು ನಮ್ಗೆ ದುಡ್ಡು ಕೊಡು ಆಸ್ತಿ ಕೊಡೋದೇ ಬೇಕು ಮೇಡಮ್. ಇವತ್ತು ಕೆಲವೆಲ್ಲ ನೋಡ್ಬೇಕು, ಅದಕ್ಕೆ ಅವ್ರಿಗೆ ಏನಂತ ದೇವ್ರಿಗೆ ಬೇಡ ಭಿಕ್ಷಿಕರು ಅಂತ, ವರಿಯಂದರಿಗೆ ಕೈ ಭಿಕ್ಷಿಕರು ಅಂತಾರೆ. ಹಿಂಗೆ ಜವಾಬ್ದಾರಿ ಇರ್ಬೇಕು. ನಮ್ಮ ಈ ಅನುಕೂಲತೆ ನಮ್ ನಮ್ಮ ಖರ್ಚಿನಲ್ಲಿ ಬಸ್ಸಿನಲ್ಲಿ ನಾವು ಖರ್ಚು ಬಿಗಿಯಾಗಿರ್ಬೇಕು ಮೇಡಮ್. ಯಾಕಂದ್ರೆ ಅತಿ ಖರ್ಚು ಮಾಡಕ್ ಹೋದ್ರೆ ನಮ್ ಕೈಯಲ್ಲಿ ನಮ್ಗೆ ದುಡ್ಡು ಸಾಲಲ್ಲ ಮೇಡಮ್. ಗಾದೆ ನವಿಲು ಕುಳಿತು ತಾವತ್ತು ಕುಣಿ ಬರೋದ್ರೆ ಗಾದೆ ಇದೆ ಆತರ. ನಮ್ ಶಕ್ತಿ ಎಷ್ಟು ದುಡಿಮೆ ದುಡಿಮೆ ತಕ್ಕಂತ ನಾವು ಖರ್ಚು ಮಾಡ್ಬೇಕು. ಅದ್ ಬಿಟ್ಟು ಅವನು ಅದು ತಗೊಳ್ತಾನೆ ಇದು ತಗೋತಾನ ಅದಬೇಕು ಅಂತ ಹೇಳಿ ಮೇಡಮ್ ಹೇಳ್ಬೇಕು. ನಮ್ ಶಕ್ತಿ ಏನಿದೆ ನಾವು ಅವಲಂಬನೆಯಾಗಿ ಹೇಳ್ಬೇಕು ಮೇಡಮ್. ನನಗೆ ಹೇಳ್ಬೇಕು ಅಂದ್ರೆ ನನ್ಗೆ 10,000 ಸಂಬಳ ಬರುತ್ತೆ, 5,000 ಮನೆ ಮೆಂಟೈನ್ ನಮ್ ಬಾಡಿಗೆ ಇದೆ, ಅದ್ರಲ್ಲಿ ಅದು ಮೇಂಟೈನ್ ಮಾಡ್ತೇನೆ. ಅಲ್ಲ ಅಕ್ಕ ಪಕ್ಕದ ನಾನು ಖುಷಿ ಪಡ್ತಾನ, ಅವ್ನು ಶಂಬಲಿ ಹೆಂಗ್ ಹೆಂಗ್ ಮೇಂಟೈನ್ ಮಾಡ್ತಾನೆ, ಎಷ್ಟಿದ್ ಗಾಡಿ ಮಾಮೂಲಿ ಊರಿಗೆ ಹೋಗ್ತಾನೆ, ಎಲ್ಲ ಮಾಡ್ತಾನೆ, ಪ್ರತಿಯೊಂದು ಇದ್ರಲ್ಲಿ ಇದಾನೆ, ನಾವು ಖುಷಿ ಪಡ್ತಾವ್ ಅಕ್ಕ ಪಕ್ಕದ ಖುಷಿ ಪಡೋದು. ಅದೇನ್ ಮೇಡಮ್ ನನಗೆ ಸರಳತೆ ಸಿಗೋದು, ನನಗೆ ಅದೇ ಗೌರವ ಸಿಗ್ತಾರೆ ಮೇಡಮ್. ಹೌದು ಮೇಡಮ್, ಸರಳತೆ ಅದೇ ನನ್ ಖುಷಿ ಪಡ್ತಾನೆ ಮಾಡ್ಬೇಕು. ನಾನು ನೋಡಲ್ಲ ನೀನ್ ಹೆಂಗ್ ಮೇಂಟೈನ್ ಮಾಡ್ತೀವಿ, ಅದನ್ನ ಮೇಂಟೈನ್ ಮಾಡೋದು ನನ್ ಕೈಲಿದೆ. ನಾನು ಖರ್ಚು ಹೆಚ್ಚು, ನಾನು ಎಲ್ಲೇ ಹೋದ್ರೆ ಟಿಕ್ ಮಾಡ್ಕೊತೀನಿ, ಎಷ್ಟು ಖರ್ಚು ಮಾಡಿದೆ ಏನ್ ಮಾಡಿದೆ ಅಂದ್ರೆ ಟಿಕ್ ಮಾಡ್ಕೊತೀನಿ ಮೇಡಮ್. ನಾನು ಎಷ್ಟು ದುಡ್ಡು ಇರ್ತೀನಿ ಅದನ್ನ ಟಿಕ್ ಮಾಡ್ಕೊಂಡು ಲೆಕ್ಕ ಸಿಗುತ್ತೆ. ಏನೋ ಒಂದು 10-15 ವ್ಯತ್ಯಾಸ ಆದ್ರೆ ಎಲ್ಲ ಚಿಲ್ಲ ಪಡ್ರ ಆಗಿರುತ್ತೆ. ಸರಿ ಮಕ್ಕಳು, ಥ್ಯಾಂಕ್ ಯು
1: ಮೇಡಮ್.
12: ಹೌದು ಮೇಡಮ್.
1: ಶಿವಮೊಗ್ಗದಿಂದ ಶಂಭುಲಿಂಗ್ ಅವ್ರು ಕರೆ ಮಾಡಿದ್ರು. ಕರೆ ಮಾಡಿ ಹೇಳ್ತಿದ್ರು ಅಂದ್ರೆ ನಾವು ಇರೋದ್ರಲ್ಲಿಯೇ ಖುಷಿ ಪಡಬೇಕು, ನಾವು ಬೇರೆ ಇಲ್ಲದೇ ಇರೋ ವಸ್ತುಗೆ ಆಸೆ ಪಡಬಾರ್ದು ಅಂತ ಹೇಳಿ. ಈಗ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ. ಸುಬ್ರಹ್ಮಣ್ಯ ಸರ್.
13: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಮೇಡಮ್?
1: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
13: ಸೂಪರ್ ಆಗಿದ್ದೀವಿ ಮೇಡಮ್.
1: ಸೂಪರ್ ಆಗಿದ್ದೀರಾ ಸರ್. ಇವತ್ತು ಸರಳ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ.
13: ಸರಳ ಜೀವನ ಅಂದ್ರೆ ನೋಡಿ ಮೇಡಮ್, ಹಾಕಿದ್ದಷ್ಟೇ ನಾವು ಕಾಲ್ ಚಾಚ್ಬೇಕು ಅನ್ನೋದು ಫಸ್ಟ್ ಅಲ್ವಾ. ಈಗ ಇನ್ನೊಬ್ರು ದೊಡ್ಡ ಮನೆ ಕಟ್ತಾರೆ, ಅವ್ರ ಮನೆ ಕಟ್ತಾರ ಅಂತ ನಾವು ದೊಡ್ಡದ ಸಾಲ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಮಾಡಬಾರ್ದು. ಈಗ ಒಬ್ರು ದೊಡ್ಡ ಮದುವೆ ಮಾಡ್ತಾರೆ, ಅವ್ರು ದೊಡ್ಡ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು, ನಮ್ಮ ಮನೇಲಿ ಅದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಇನ್ನೊಬ್ರು ಬಟ್ಟೆ ತಗೊಂತಾರೆ, ಅವ್ರು ಅದಕ್ಕಿಂತ ನಾವು ದೊಡ್ಡದ ಇದ್ ಮಾಡ್ಬೇಕು. ಅಂತದ್ದೆಲ್ಲ ಮಾಡದೆ ನಾವು ಸರಳತೆಯಿಂದ ಜೀವನ ಮಾಡಿದ್ರೆ ಖಂಡಿತವಾಗಿ ಬರ್ಬೋದು ಮೇಡಮ್.
1: ನಮ್ಮ ಆದಾಯ ಎಷ್ಟಿದೆಯೋ ಅದಕ್ಕೆ ತಕ್ಕಾಗಿ
13: ನಮ್ಮ ಆದಾಯ ಎಷ್ಟು, ನಮ್ಮ ಆದಾಯ ಜೀವನಕ್ಕೆ ಎಷ್ಟು ನಾವು ಕೂಲಿ ಕೆಲಸ ಮಾಡ್ತೀವಿ, ತಿಂಗಳಿಗೆ ಎಷ್ಟು ಆದಾಯ ಇದೆಯೋ ಅದರಲ್ಲೇ ನಾವು ಇದ್ರಲ್ಲಿ ಮಾಡ್ಕೊಂಡು ಹೋದ್ರೆ ಮಾತ್ರ ಮೇಡಮ್ ನಮ್ಮ ಒಂದು ಜೀವನ ಸಾಧಿಸಲಿಕ್ಕೆ ಚೆನ್ನಾಗಾಗುತ್ತೆ, ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅಂತ ನಾನು ಚಿಕ್ಕದಾಗಿ ತಕ್ಕದಾಗಿ ಹೇಳ್ತಾ ಇದ್ದೀನಿ.
1: ಓಕೆ ಸರ್, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ಸರ್.
13: ಓಕೆ ಮೇಡಮ್, ಓಕೆ ಮೇಡಮ್.
1: ಸುಬ್ರಹ್ಮಣ್ಯ ಉಡುಪ ಅವ್ರು ಕರೆ ಮಾಡಿ ಹೇಳ್ತಿದ್ರು ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ. ನಮ್ಮ ಹಿರಿಯರು ಎಷ್ಟು ಚಂದ ಗಾದೆ ಮಾಡಿದಾರೆ ನೋಡಿ. ನಮ್ಮ ಆದಾಯ ಎಷ್ಟಿದೆಯೋ ಅಷ್ಟರಲ್ಲೇ ನಾವು ಆರಾಮಾಗಿ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು, ಹೋಲಿಕೆ ಮಾಡಿ ಜೀವನವನ್ನ ಹಾಳು ಮಾಡ್ಕೋಬಾರ್ದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
14: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ರಮೇಶ್ ಸರ್, ಹೇಗಿದ್ದೀರಾ?
14: ಆರಾಮಿದ್ದೀರಾ?
1: ಸರ್, ಇವತ್ತು ಸರಳ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ. ರಮೇಶ್ ಸರ್ ಎಷ್ಟು ಸರಳವಾಗಿ ಬದುಕ್ತಾರೆ.
14: ಸರಳ ಬಂದ್ರಿ ಮೇಡಮ್, ಇನ್ನೊಬ್ರು ಸಂತೋಷ ಆಯ್ತಂದ್ರೆ ನಾವು ಸಂತೋಷ ಬಿಡಬೇಕು ಮೇಡಮ್.
1: ಇನ್ನೊಬ್ರು ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಾಗ
14: ನಾವು ಖುಷಿಯಾಗಿರ್ತೇವೆ. ನಾವು ಇನ್ನೊಬ್ರು ಸ್ವಲ್ಪ ನಮ್ಕ ಸ್ವಲ್ಪ ಶ್ರೇಷ್ಠ ಅದಾರ ಅಂತ ನಾವು ಹೊಟ್ಟೆ ಕಿಚ್ಚು ಪಟ್ಟು ಅಂದ್ರು ಅಸಮಾಧಾನ ಆಗ್ತೈತ್ರಿ ಮೇಡಮ್. ಸರಳತೆಯಿಂದ ನಡಿಲಿಕ್ಕೆ ಸಾಧ್ಯ. ಹಾ ರೀ ಮೇಡಮ್, ಅಷ್ಟು ಮಾಡ್ಬೇಕ್ರಿ. ಮತ್ರಿ ನಾವು ಇನ್ನೊಬ್ರದ್ದು ಆಡಂಬರ ನೋಡಿ ನಾವು ಮಾಡಬಾರ್ದ್ರಿ. ಹಾಸಿಗೆ ಇದ್ದಟ್ಟಕ್ಕೆ ನಾವು ಕಾಲು ಚಾಚಬೇಕು ಮೇಡಮ್.
1: ಚಾಚಬೇಕು.
14: ಹಾ ರೀ,
1: ಬೇರೆಯವ್ರ ಹತ್ರ ಅದಿದೆ ಇದಿದೆ ಅಂತ ಹೇಳಿ ನಾವು ತೊಳಕ್ ಹೋದ್ರೆ ಕಷ್ಟಕ್ಕೆ ಸಿಲುಕ್ತೀವಿ.
14: ಹಾ ರೀ, ಆಡಂಬರ ನೋಡಿ ನಾವು ಮಾಡ್ಲಕ್ ಹೋಗ್ಬಾರ್ದ್ರಿ. ಮತ್ತದು ಏನೋ ಹೇಳ್ತಾರಲ್ರಿ, ಹಾಸಿಗೆ ಇದ್ದಟ್ಟಕ್ಕೆ ಕಾಲು ಚಾಚಬೇಕ್ರಿ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ರಿ. ದುಡಿಮೆ ಮೇನ್ ಅದ್ರಿ, ಟೈಮ್ ಸ್ಪೆಂಡ್ ಮಾಡ್ಬಾರ್ದ್ರಿ. ಟೈಮ್ ಬೆಲೆ ಕೊಡ್ಬೇಕ್ರಿ ಯಾವತ್ತು.
1: ಸಮಯಕ್ಕೆ ಬೆಲೆ ಕೊಡ್ಬೇಕು ಅಂತ.
14: ಸಮಯಕ್ಕೆ ಬೆಲೆ ಕೊಟ್ಟೆವು ಅಂದ್ರೆ ಯಾವ್ದು ಕೊರತೆ ಆಗೋದ್ರಿ, ಸರಳ ಜೀವನ ಆಗ್ತೈತ್ರಿ ಮೇಡಮ್.
1: ಸರಳವಾಗಿರುತ್ತೆ ಅಂತ.
14: ಹಾ ರೀ ಮೇಡಮ್.
1: ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ವಿಜಯಪುರದಿಂದ ರಮೇಶ್ ಸರ್ ಅವರು ಕರೆ ಮಾಡಿ ಅವ್ರು ಕೂಡ ಹೇಳ್ತಿದ್ರು ಅಂದ್ರೆ ನಾವು ಕಷ್ಟಪಟ್ಟು ದುಡ್ದು ಇರೋದ್ರಲ್ಲಿಯೇ ನೆಮ್ಮದಿಯಾಗಿರ್ಬೇಕು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
15: ಹಲೋ, ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಾ?
15: ನಮಸ್ತೆ ಅಮ್ಮ, ನೀವೆಲ್ಲ ಚೆನ್ನಾಗಿದ್ದೀರಾ?
1: ನಾವೆಲ್ಲ ಚೆನ್ನಾಗಿದ್ದೀವಿ ಸರ್.
15: ಇವತ್ತೊಂದು ಒಳ್ಳೆ ಟಾಪಿಕ್ ತಂದಿರಿ, ಎಲ್ಲ ಒಳ್ಳೊಳ್ಳೆ ಮಾತಾಡ್ತಿದ್ರೆ, ತುಂಬಾ ಸರಳತೆ ಬಗ್ಗೆ ಮಾತಾಡ್ತಿದ್ದು ತುಂಬಾ ಖುಷಿ ಆಗುತ್ತೆ ನೋಡೋಕೆ, ಎಲ್ಲ ಕೇಳೋದಕ್ಕೆ.
1: ಅವರವರ ಜೀವನದ ಅನುಭವ ಹೇಳ್ತಾ ಇದ್ದಾರೆ ಎಲ್ಲರೂ.
15: ಹೌದು. ಸರಳತೆ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ನಾವೇನು ಅಷ್ಟು ದೊಡ್ಡವರಲ್ಲ, ಹೇಳುವಷ್ಟು ದೊಡ್ಡವರಲ್ಲ. ಆದ್ರೆ ನಾವು ದೊಡ್ಡವ್ರನ್ನ ನೋಡಿ ಕಲಿಬೇಕಾಗುತ್ತೆ. ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವ್ರು ನೋಡ್ರಿ, ಬರೀ ಒಂದೇ ಬಟ್ಟೆಯಲ್ಲಿ ಅವರು ಬಂಗಾರದ ವಜ್ರದ ಬಟ್ಟೆನೆ ಹಾಕಿಂದು ಓಡಾಡಬಹುದಾಗಿತ್ತು. ಆದ್ರೆ ಒಂದೇ ಬಟ್ಟೆಯಲ್ಲಿ ಅವರು ಬದುಕಿ ಬಾಳಿ ತೋರಿಸಿದ್ದಾರೆ. ಹಾಗೆ ಇನ್ನೊಬ್ರು ಯಾರು ಹೇಳಿ, ಇವರು ನಮ್ಮ ಮಾಜಿ ಪ್ರಧಾನಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೂಡ ತುಂಬಾ ಸರಳವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ರೈತರ ಬಗ್ಗೆ ತುಂಬಾ ಅದ್ಭುತವಾದ ಒಂದು ವೇದ ವಾಕ್ಯವನ್ನು ಕೊಟ್ಟಿದ್ದಾರೆ. ಹಾಗೇನೆ ಅವರು ತಾಸ್ಕೆಂಟಿ ಹೋಗ್ಬೇಕಾಗಿತ್ತಂತೆ. ಅವರು ಹೆಂಡತಿ ನಾನು ಬರ್ತೀನಿ ನಿಮ್ ಜೊತೆ ಅಂದ್ರಂತೆ, ರಷ್ಯಾ ಒಪ್ಪಂದಕ್ಕೆ, ತಾಸ್ಕೆಂಡ್ ಒಪ್ಪಂದಕ್ಕೆ. ಆವಾಗ ನಾನು ಬರ್ತೀನಿ ಅಂತ ಅವ್ರು ಹೆಂಡತಿ ಹೇಳಿದ್ರಂತೆ, ಇವಾಗ ನೀವ್ ಬರೋದ್ಬೇಡ, ನಮ್ದು ಬಡ ದೇಶ, ನಾವು ಈ ಫಾರಿನ್ ಸುತ್ತವಷ್ಟು ದೊಡ್ಡ ಶ್ರೀಮಂತರಲ್ಲ, ನೀವ್ ಬರೋದ್ ಬೇಡ ಅಂದ್ರಂತೆ. ಅವಾಗ ನಿಮ್ ಸ್ವಂತ ದುಡ್ಡಲ್ಲಿ ನೀವು ಕರ್ಕೊಂಡು ಹೋಗ್ರಿ ಅಂತ ಕೇಳಿದ್ರಂತೆ. ಅವಾಗ ಸ್ವಂತ ದುಡ್ಡು ಕೇವಲ ಒಬ್ಬ ಪ್ರಧಾನಿ ಅಕೌಂಟ್ ಅಲ್ಲಿ 900 ರೂಪಾಯಿ ಇತ್ತಂತೆ ಅವತ್ತಿನ ಕಾಲದಲ್ಲಿ.
1: ಎಷ್ಟು ಸರಳವಾಗಿದ್ರು ಅಂತ ಹೇಳಿ ಅದನ್ನೇ ನೋಡ್ಬೋದು.
15: ಹೌದು, ಬರೀ 900 ರೂಪಾಯಿ ಇತ್ತಂತೆ. ಅದು ಆ ದುಡ್ಡಲ್ಲೆಲ್ಲ ಹೋಗಕ್ ಆಗಲ್ಲ ಅಂತ ಬಿಟ್ಟು ಹೋದ್ರಂತೆ. ದುರದೃಷ್ಟ, ಅವರು ಅಲ್ಲಿ ತೀರ್ಕೊಂಡ್ರು. ಬಹುಶಃ ಅವರು ಹೆಂಡತಿ ಇದ್ದಿದ್ರೆ ಅವ್ರು ಇರ್ತಿದ್ರು, ಅಂತವ್ರನ್ನ ಇಟ್ಕೊಳಕ್ಕೆ ನಮ್ ದೇಶಕ್ಕೆ ಆಗ್ಲಿಲ್ಲ. ಹಾಗೆ ಇನ್ನೊಬ್ರು ದೊಡ್ಡವರು ಬಗ್ಗೆ ನಾನು ಹೇಳ್ಬೇಕಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಎಂತ ಬಟ್ಟೆನಾರು ಹಾಕಿ ಓಡಾಡಬಹುದಾಗಿತ್ತು. ಅವರು ಕೂಡ ತುಂಬಾ ಸರಳವಾಗಿ ಬಂದು ಬಿಳಿ ಶರ್ಟ್ ಒಂದು ಬಿಳಿ ಪಂಚೆ.
1: ಅವರೆಲ್ಲ ವ್ಯಕ್ತಿತ್ವದಲ್ಲಿ ಶ್ರೀಮಂತರಾಗಿದ್ರು.
15: ವ್ಯಕ್ತಿತ್ವದಲ್ಲಿ ಶ್ರೀಮಂತರಾಗಿದ್ರು ಆಡಂಬರವನ್ನು ತೋರಿಸಿಕೊಳ್ಳಿಲ್ಲ ಅವರು. ಇವಾಗ ತುಂಬಿದ್ ಕೂಡ ತುಳ್ಕೋದಿಲ್ಲ ಅಂತಾರ ನೋಡಿ.
1: ಹೌದು ಸರ್,
15: ತುಂಬಿದ್ ಕೂಡ ತುಳ್ಕೋದಿಲ್ಲ ಅಂತಾರಲ್ಲ, ಹಂಗೆ ಅವರು ಆ ತರ ಬದುಕಿ ಬಾಳಿ ಜನರಿಗೆ ಆದರ್ಶವನ್ನ ಬಿತ್ತಿ ಬೆಳೆದು ಹೋದವರು. ಅವರು ಅವರನ್ನ ನಾವು ಅನುಸರಿಸ್ಬೇಕು ಅಂತ. ಈಗ ಒಬ್ಬ ರೈತ ಸದಾ ದುಡಿತಾನೆ, ಆರ್ಥಿಕವಾಗಿಯೂ ಅದು ಅನುಕೂಲ ಇರ್ಲಿ ಇಲ್ದೆ ಇರ್ಲಿ ಒಂದು ಸಾಧಾರಣ ಬಟ್ಟೆ ಹಾಕಿ ನಾವು ಓಡಾಡ್ತಾನೆ. ಆದ್ರೆ ಸಮಾಜದಲ್ಲಿ ಅವನಿಗೆ ಗೌರವ ಕಡಿಮೆ
1: ರೈತರು ಅಂತ ಹೇಳಿದ
15: ಸಮಾಜದಲ್ಲಿ. ಅವ್ ಏನ್ ಕೊಳೆ ಬಟ್ಟೆ ಹಾಕಿದ್ದಾನೆ, ಅವ್ ಏನ್ ಕಡಿಮೆ, ಅವ್ನು ತುಂಬಾ ಬಡವ ಇರ್ಬೇಕು ಅಂತ ಈ ತರ ಸಮಾಜದಲ್ಲಿ ನೋಡೋದನ್ನ ನಾವು ಅನುಭವಿಸುವ ನಾವು ನೋಡಿದೀವಿ.
1: ಹೆಚ್ಚು ಶ್ರಮಜೀವಿಗಳು ರೈತರೇ ಅಲ್ವಾ ಸರ್ ದೇಶದ?
15: ಹೌದು, ಶ್ರಮಜೀವಿಗಳು ರೈತರು. ಅವ್ರು ದುಡ್ಡಿದ್ರು ಕೂಡ ಅವರು ಆಡಂಬರವನ್ನ ಅವರು ಇಷ್ಟಪಡಲ್ಲ.
1: ಸರಳವಾಗಿ
15: ಅವರು ಬಟ್ಟೆ ತೋರ್ತಾರೆ ಯಾವಾಗ್ಲೂ. ಅವರು ಪ್ರಾಮಾಣಿಕವಾಗಿರ್ತಾರೆ. ನಡೆ ನೋಡಿ ಎಲ್ಲೂ ಅವರು ಇನ್ನೊಂದ್ ಸ್ವಲ್ಪ ಮಾತಾಡಿದ್ರೆ ಸಾಕೈತಪ್ಪ ಅನ್ನೋಷ್ಟು ಸರಳವಾಗಿ ಮಾತಾಡೋದ್ರು ನಾವು ಅನೇಕ ಜನರು ನೋಡ್ತೀವಿ. ನೋಡ್ರಿ ಸ್ವಾಮೀಜಿಗಳೆಲ್ಲ ಇದಾರೆ ನೋಡ್ರಿ, ತತ್ವ ಸಿದ್ಧಾಂತವನ್ನ ಒತ್ತಿಂದರೆ ಅಲ್ಲ ಇದಾರೆ ನೋಡ್ರಿ. ಅವ್ರ ಮಾತು ಎಷ್ಟ್ ಚಂದ ಇರುತ್ತೆ ನೋಡಿ, ಅವ್ರ ಬದುಕುನ ಹಾಗೆ ಇರುತ್ತೆ. ಹಂಗಾಗಿ ಸರಳತೆ ಅದು ದೇವ್ರಿಗೆ ಸಮಾನವಾದ ದೇವರಿಗೆ ಇಷ್ಟವಾದ ಒಂದು ಒಂದು ಇದು ಆಪ್ಷನ್ ನಮ್ಮ ಅದು
16: ಪದ ಅಂತ ಹೇಳ್ಬೋದು. ಓಕೆ ಸರ್, ತುಂಬಾ ಚೆನ್ನಾಗಿ.
15: ಹೌದು ಹೌದು, ನನಗೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬಾ ಅಭಿನಂದನೆಗಳು.
16: ಧನ್ಯವಾದ. ಧನ್ಯವಾದ ಸರ್.
15: ಧನ್ಯವಾದ ಅಮ್ಮ. ಧನ್ಯವಾದ. ಧನ್ಯವಾದ.
16: ಸಾಗರದ ಕುಗ್ವೆಯಿಂದ ನಾರಾಯಣಪ್ಪ ಅವರು ಕರೆ ಮಾಡಿ ಅವರು ಕೂಡ ಹೇಳ್ತಿದ್ರು, ನಮ್ಮ ಸಮಾಜದಲ್ಲಿ ಎಷ್ಟೊಂದು ಜನ ಮಹನೀಯರಿದ್ದಾರೆ, ಅವರ ಜೀವನ ಕೂಡ ನಮಗೆ ಆದರ್ಶ ಅಂತ ತಿಳಿಸಿದ್ರು. ಹಾಗೆ ಇವತ್ತು ರಾಷ್ಟ್ರೀಯ ಸರಳತೆ ದಿನದ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಕರೆ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಾವು ಇರೋದ್ರಲ್ಲಿಯೇ ಖುಷಿಯಾಗಿ ನೆಮ್ಮದಿಯಾಗಿ ಇರೋದು ಅಥವಾ ಬೇರೆಯವರಿಗೆ ಕಂಪೇರ್ ಮಾಡದೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಮ್ಮ ಬಜೆಟ್ಗೆ ತಕ್ಕಂತೆ ಜೀವನವನ್ನು ಕಟ್ಕೊಂಡ್ರೆ ನಾವು ಖುಷಿಯಾಗಿ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
17: ಮಗ ಅದೇ ಕೆಲಸ ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
18: ಓಕೆ,
19: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
18: ಓಕೆ,
16: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
18: ಓಕೆ
20: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
18: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
21: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
18: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
7: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
8: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
9: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
10: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್.ಜೆ. ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
11: ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
12: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
12: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
11: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತ ಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
13: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
13: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
14: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 3090 309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
16: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
17: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
16: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
18: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಪಶುಪಾಲನಾ ಹಾಗೂ ಪಶು ವೈದ್ಯ ಸೇವಾ ಇಲಾಖೆಯು 2025-26 ಸಾಲಿನ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು. ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಿಸಿದ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರು, ಅಂಗವಿಕಲರು ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಹಾಗೂ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಲಿದೆ. ಪ್ರತಿ ಫಲಾನುಭವಿಯು ಪ್ರೂಫ್ ಐಡಿ ಹೊಂದಿರಬೇಕು. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನ ಶಿವಮೊಗ್ಗ ಪಶುಪಾಲನಾ ಮತ್ತು ಪಶು ವೈದ್ಯಾಧಿಕಾರಿಗಳ ಕಚೇರಿಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆ ಲಗತ್ತಿಸಿ 18 ಒಳಗೆ ಸಲ್ಲಿಸುವಂತೆ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಎಂ ಪ್ರಸನ್ನ ಹೇಳಿದರು. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆಯಿಂದ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ AITT, SCP, TSP ಯೋಜನೆಯಡಿ ವಿವಿಧ ಕೌಶಲಾಭಿವೃದ್ಧಿ ಉಚಿತ ತರಬೇತಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಿರುದ್ಯೋಗಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ITI ಪೂರೈಸಿದವರಿಗೆ 4 CNC ಆಪರೇಟರ್ಸ್, ಮೆಷಿನ್ ಸೆಂಟರ್, ಡಿಪ್ಲೊಮೋ ಅಥವಾ BE ಪೂರೈಸಿದವರಿಗೆ 4 CNC ಪ್ರೋಗ್ರಾಂ, SSLC ಪೂರೈಸಿದವರಿಗೆ 4 ಟರ್ನರ್ ಹಾಗೂ 12 ಟೂಲ್ ರೂಮ್ ಮೆಷಿನಿಸ್ಟ್ ತರಬೇತಿ ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ 2,500 ಶಿಷ್ಯ ವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ವಯಸ್ಸು, ವಿದ್ಯಾರ್ಹತೆ, ದಾಖಲೆಗಳನ್ನು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಮಾಚನಹಳ್ಳಿಯ ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ ಫ್ಲಾಟ್ ನಂಬರ್ CA 38 GTTC ಪ್ರಾಚಾರ್ಯರಲ್ಲಿ ಅರ್ಜಿ ಸಲ್ಲಿಸಬಹುದು. ಮುಂದಿನ ವಿವರ. ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಮರಳಿ ಶಾಲೆಗೆ ಸೇರಿಸಲು ಜಿಲ್ಲೆಯಾದ್ಯಂತ 14 ಜಿಲ್ಲಾ ಪಂಚಾಯಿತಿ CEO ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಶಾಲೆ ಬಿಟ್ಟ ಮಕ್ಕಳ ಮನೆಗೆ ಭೇಟಿ ನೀಡಿ ಅವರ ಮನವೊಲಿಸಿ ಮರಳಿ ಶಾಲೆಗೆ ಸೇರಿಸಲಾಗುವುದು. ಇದರಿಂದ ಮಕ್ಕಳು ಮಾದಕ ವ್ಯಸನ, ಬಾಲ ಕಾರ್ಮಿಕ ಹಾಗೂ ಬಾಲ್ಯ ವಿವಾಹ, ಭಿಕ್ಷಾಟನೆ ಹಾಗೂ ಫೋಕೋ ಪ್ರಕರಣಗಳಿಂದ ಹೊರಗುಳಿಯಲು ಸಾಧ್ಯವಾಗುತ್ತದೆ ಎಂದು ಇಲಾಖೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು. ಮಿಷನ್ ಸುರಕ್ಷಾ ಯೋಜನೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಶಿಕ್ಷಣ ಸಾಕ್ಷರತಾ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪುರಸಭೆ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸೇರಿದಂತೆ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಅಭಿಯಾನ ನಡೆಯಲಿದೆ. ಅಭಿಯಾನದ ಮೇಲ್ವಿಚಾರಣೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ರಕ್ಷಣಾ ಘಟಕದ ಸಿಬ್ಬಂದಿ ತಂಡದವರು ನೇಮಿಸಲಾಗುತ್ತದೆ ಎಂದು ತಾಲೂಕು ಪಂಚಾಯಿತಿ CEO KR ಶಶಿಧರ್ ಹೇಳಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗದ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಗುಡ್ಡೆಕಲ್ಲು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಸ್ಟ್ 6 ಭರಣಿ ಮತ್ತು 7 ಅಡಿಕೃತಿಗೆ ಜಾತ್ರೆ ನಡೆಸಲು ಸಮಿತಿ ತೀರ್ಮಾನಿಸಿದೆ. ಅಡಿಕೃತಿಕೆ ಜಾತ್ರೆಯು ಸುಮಾರು ದಶಕಗಳಿಂದಲೂ ನಡೆಯುತ್ತಾ ಬಂದಿದೆ. ಈ ಜಾತ್ರೆಗೆ ಹಲವು ರಾಜ್ಯ, ಜಿಲ್ಲೆ, ತಾಲೂಕುಗಳಿಂದ ಭಕ್ತಾದಿಗಳು ಹರಕೆ ಸಲ್ಲಿಸಲು ಕಾವಾಡಿಗಳು ಮತ್ತು ವೇಲ್ಗಳನ್ನು ತೆಗೆದುಕೊಂಡು ಬಂದು ಹರಕೆ ಸಲ್ಲಿಸುವ ವಾಡಿಕೆ ಇದೆ ಎಂದು ಕಾರ್ಯದರ್ಶಿ ಎಂ ಲೋಕೇಶ್ ತಿಳಿಸಿದರು. ಮುಂದಿನ ವಿವರ. ಸ್ವಯಂ ಉದ್ಯೋಗದ ಮೂಲಕ ಮಹಿಳಾ ಆರ್ಥಿಕ ಸಬಲೀಕರಣ ಸಾಧ್ಯವಿದೆ. ಹೊಲಿಗೆ ಸೇರಿದಂತೆ ಬೇರೆ ಬೇರೆ ಸ್ವಯಂ ಉದ್ಯೋಗಗಳನ್ನು ಕಲಿಯುವ ಮಹಿಳೆಯರು ಕುಟುಂಬ ನಿರ್ವಹಣೆ ಜೊತೆಗೆ ಆರ್ಥಿಕ ಶಿಸ್ತು ಸಹ ಕಾಪಾಡಿಕೊಂಡು ಬರುತ್ತಿದ್ದಾರೆ ಎಂದು ಶಾಸಕರಾದ ಗೋಪಾಲಕೃಷ್ಣ ವೇಳೂರ್ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರ ಸಭಾಂಗಣದಲ್ಲಿ ಏರ್ಪಡಿಸಿದ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ 64 ಮಹಿಳೆಯರಿಗೆ ಸ್ವಯಂ ಉದ್ಯೋಗದಡಿ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಬೇರೆ ಬೇರೆ ಇಲಾಖೆಯ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಯೋಜನೆ ರೂಪಿಸಿದೆ. ಅಧಿಕಾರಿಗಳು ಇದರ ಬಗ್ಗೆ ಸರಿಯಾದ ಮಾಹಿತಿ ನೀಡಿ ಅರ್ಹರಿಗೆ ಸೌಲಭ್ಯ ತಲುಪುವಂತೆ ನೋಡಿಕೊಳ್ಳಬೇಕು. ಬದಲಾದ ದಿನಮಾನಗಳಲ್ಲಿ ಹೊಲಿಗೆ ಕಲಿತವರಿಗೆ ಹೆಚ್ಚಿನ ಬೇಡಿಕೆ ಇದೆ. ಶಾಯಿ ಗಾರ್ಮೆಂಟ್ಸ್ಗಳಲ್ಲಿ ಉದ್ಯೋಗಾವಕಾಶಗಳು ಸಹ ಇರುತ್ತದೆ. ನೀವು ಅದರ ಸದುಪಯೋಗ ಪಡೆದುಕೊಳ್ಳಬೇಕು. ಕೊಟ್ಟಿರುವ ಹೊಲಿಗೆ ಯಂತ್ರ ಸದ್ಬಳಕೆ ಮಾಡಿಕೊಳ್ಳುವ ಜೊತೆಗೆ ಬೇರೆ ಮಹಿಳೆಯರಿಗೂ ಹೊಲಿಗೆ ಕಲಿಸಿ ಅವರು ಸ್ವಯಂ ಉದ್ಯೋಗಿಗಳಾಗಲು ನೆರವಾಗಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ನಿಗಮದ ವ್ಯವಸ್ಥಾಪಕರಾದ ನಂದೀಶ್, ಪ್ರಮುಖರಾದ ಚೇತನ್ ರಾಜ್ ಕಣ್ಣೂರು, ಸೋಮಶೇಖರ್ ಗಣಪತಿ ಮಂಡಗಳಲೆ, ಸೈಯದ್ ಜಾಕೀರ್, ಕುಶಲ್ ಕೀರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬದುಕಿಗೆ ಆರೋಗ್ಯವೇ ಬಹಳ ದೊಡ್ಡ ಸಂಪತ್ತು. ಆಹಾರ ಮತ್ತು ಔಷಧವನ್ನ ಪ್ರತ್ಯೇಕವಾಗಿ ನೋಡುವ ಬದಲು ಆಹಾರವನ್ನೇ ಔಷಧವಾಗಿಸುವ ಜೀವನ ಶೈಲಿ ಅಳವಡಿಸಿಕೊಳ್ಳಬೇಕು ಎಂದು ಹೈದರಾಬಾದ್ನ ಸಿರಿಧಾನ್ಯ ಪಾಕತಜ್ಞರಾದ ರಾಮ್ಬಾಬು ಹೇಳಿದರು. ಸಾಗರ ತಾಲೂಕಿನ ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಭೀಮನಕೊಣೆ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ ಗಾಂಧಿ ಪ್ರವಾಸ ಯೋಜನೆಯಡಿ 3 ಆಹಾರ ಆರೋಗ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಕೃತಿಯಲ್ಲಿ ಬದುಕುವ ಪ್ರಾಣಿಗಳು ತಮ್ಮ ಆಹಾರವನ್ನೇ ಔಷಧವಾಗಿ ಬಳಸುತ್ತವೆ. ಆನೆ ಸೇರಿ ಯಾವುದೇ ಪ್ರಾಣಿಯು ಆರೋಗ್ಯ ಸಮಸ್ಯೆ ಬಂದಾಗ ವೈದ್ಯರ ಬಳಿ ಹೋಗುವುದಿಲ್ಲ. ಪ್ರಕೃತಿಯಲ್ಲಿ ದೊರೆಯುವ ಸೂಕ್ತ ಆಹಾರ ಸೇವಿಸುವ ಮೂಲಕ ಅವು ಆರೋಗ್ಯ ಕಾಪಾಡಿಕೊಳ್ಳುತ್ತವೆ. ಆಹಾರವೇ ಔಷಧವಾಗುವ ಜೀವನ ಶೈಲಿ ಅನುಸರಿಸುವುದರಿಂದ ಅವು ಗಟ್ಟಿಯಾಗಿ ಬದುಕುತ್ತವೆ. ಈ ಜೀವನ ಶೈಲಿಯಲ್ಲಿ ಮನುಷ್ಯರು ಕೂಡ ಪಾಠ ಕಲಿಯಬೇಕಿದೆ. ಸಮತೋಲನ ಆಹಾರ ಹಾಗೂ ನೈಸರ್ಗಿಕ ಆಹಾರ ಪದ್ಧತಿ ಅಳವಡಿಸಿಕೊಂಡರೆ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ದೂರ ಉಳಿಯಬಹುದು ಎಂದರು. ಭಾರತೀಯ ಸಾಂಪ್ರದಾಯಿಕ ಆಹಾರ ಪದ್ಧತಿಯೇ ಅತ್ಯುತ್ತಮವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಚರಕ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಸನ್ನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮಹಾಲಕ್ಷ್ಮಿ, ಎನ್ ರಮೇಶ್, ವಿನ್ಯಾಸ ವಿಭಾಗದ ವ್ಯವಸ್ಥಾಪಕಿ ಪದ್ಮಶ್ರೀ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಕಲಾತೀತ ದೃಷ್ಟಿಕೋನದಿಂದ ಬದುಕನ್ನ ಅವಲೋಕಿಸಿ ಪ್ರತಿಯೊಂದು ವಿಚಾರವನ್ನ ವಿವೇಕದ ತಕ್ಕಡಿಯಲ್ಲಿ ತೂಗಿ ಪ್ರಶ್ನಿಸುವ ಮನೋಭಾವವೇ ಕುವೆಂಪು ಅವರ ಚಿಂತನೆಯ ಸಾರ. ಅದನ್ನ ಯುವ ಸಮೂಹ ಅಳವಡಿಸಿಕೊಳ್ಳಬೇಕು ಎಂದು ಲೇಖಕರಾದ ಬಿದನಗೋಡು ನಾಗೇಶ್ ಹೇಳಿದರು. ನಗರದ ಹೆಚ್

ಕುವೆಂಪು ಅವರ ಚಿಂತನೆಯ ಸಾರ ಎಂದು ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಿ ಮಂಜುನಾಥ್ ಉದ್ಘಾಟಿಸಿ ಮಾತನಾಡುತ್ತಾ, ಎನ್ಇಎಸ್ ಸ್ವತಂತ್ರ ಹೋರಾಟಗಾರರ ಕನಸಿನ ಫಲ. ಶಿಕ್ಷಣವೆಂದರೆ ಕೇವಲ ಪದವಿ ಪಡೆಯುವುದಲ್ಲ, ಅದು ವ್ಯಕ್ತಿತ್ವ ರೂಪಿಸುವ ಪ್ರಕ್ರಿಯೆ. ನಡೆ, ನುಡಿ, ಸಂಸ್ಕಾರ ಹಾಗೂ ಜ್ಞಾನ ಸಮಾಜಕ್ಕೆ ಮಾದರಿಯಾಗುವಂತೆ ಇರಬೇಕು. ಆಗ ಶಿಕ್ಷಣಕ್ಕೂ ಪಡೆದ ಪ್ರಮಾಣ ಪತ್ರಕ್ಕೂ ನಿಜವಾದ ಗೌರವ ದೊರೆಯುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ಜಿಲ್ಲೆಯ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮ್ ಯೋಜನೆ ಜಾರಿಯಾಗಿದ್ದು, ಸರ್ಕಾರದಿಂದ ಹೋಬಳಿ ಮತ್ತು ಗ್ರಾಮ ಮಟ್ಟದ ಬೆಳೆಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ನೋಂದಾಯಿಸಿಕೊಳ್ಳಬಹುದು. ಮುಸುಕಿನ ಜೋಳಕ್ಕೆ ಜುಲೈ 31, ಭತ್ತ ಮತ್ತು ರಾಗಿಗೆ ಆಗಸ್ಟ್ 14 ನೋಂದಾವಣೆಗೆ ಕೊನೆಯ ದಿನಾಂಕವಾಗಿದೆ. ವಿವರಗಳಿಗೆ ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ ಅಥವಾ ಸಹಕಾರ ಇಲಾಖೆ ಹಾಗೂ ಹತ್ತಿರದ ಬ್ಯಾಂಕ್ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಜುಲೈ 17 ಬೆಳಗ್ಗೆ 8:30 ಗಾಂಧಿ ಬಜಾರ್ನ ಕಾಳಿಕಾ ಪರಮೇಶ್ವರಿ ದೇವಿಗೆ 101 ಲೀಟರ್ ಹಾಲಿನ ಅಭಿಷೇಕ ಮಾಡಲಾಗುವುದು. ಮಧ್ಯಾಹ್ನ 12:30 ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಇರಲಿದೆ ಎಂದು ಅಧ್ಯಕ್ಷರಾದ ಎಸ್ ರಮೇಶ್ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ನಿಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ. ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಈವನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ ಶಿವಮೊಗ್ಗ. ಸಂಜೆ 5:30 ಆಗಿದೆ. ನಿಮ್ಮ ಮನೆಯ ರೇಡಿಯೋ ಸೆಟ್ಗಳಿಂದ ಹಿಡಿದು ಮೊಬೈಲ್ಗಳವರೆಗೆ ಎಲ್ಲಾ ಕಡೆನೂ ಜುಲೈ 14 ಈ ಸುಂದರ ಸಂಜೆಯನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ನಿಮ್ಮ ಪ್ರೀತಿಯ RJ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರೋ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದರ ಪರಿಷ್ಕರಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದರ ಅಸಲಿ ಉದ್ದೇಶ ಏನು, ಇದರಿಂದ ವಿದ್ಯಾರ್ಥಿಗಳಿಗೆ ಸಿಗೋ ಲಾಭಗಳೇನು, ಹೀಗೆ 16 ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಈ ಎಲ್ಲಾ ಗೊಂದಲಗಳಿಗೆ ಉತ್ತರ ಕೊಡೋದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಡಲು ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗ ಸ್ಟುಡಿಯೋಗೆ ವಿಶೇಷ ಅತಿಥಿಯೊಬ್ರು ಬಂದಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಶಿವಮೊಗ್ಗದ ಹೆಮ್ಮೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳ ಪ್ರೀತಿಯ ಮಾರ್ಗದರ್ಶಕರು ಆದ ಡಾಕ್ಟರ್ ಜಗದೀಶ್ ಬಿದರೇಗೊಪ್ಪ ಅವರು. ಓಕೆ ಸರ್, ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸ್ಟುಡಿಯೋಗೆ ಹಾಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಸರ್.
6: ನಮಸ್ಕಾರ. ಇವತ್ತು ಬಹಳ ಮಹತ್ವದ ಘಟ್ಟ. ಜೂನ್ 29 ಜುಲೈ 30 ಏನಿದೆ ವಿಶೇಷ ಪಟ್ಟಿ ಪರಿಷ್ಕರಣೆ ಅಂತ ನಾವು ಕರಿತೀವಿ. ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯನ್ನು ಕೇಂದ್ರ ಲೋಕ ಸೇವಾ ಆಯೋಗ ಮಾಡ್ತಾ ಇದೆ. ಅದಕ್ಕೆ ಎಸ್ಐಆರ್ ಅಂತ ಕರೀತಾರೆ. ಅದಕ್ಕೆ ಎಸ್ಐಆರ್ ಅನ್ನೋದು ಇದು ಒಂದು ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗದ ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಇದು. ಸ್ಪೆಷಲ್ ಇಂಟೆನ್ಸಿವ್ ರಿವೈಷನ್ ಅಂತ ನಾವು ಕರಿತೀವಿ ಇದನ್ನ. ಮತದಾರರ ಪಟ್ಟಿಯನ್ನು ನವೀಕರಿಸಲು ನಡೆಸುವ ವಿಶೇಷ ಅಭಿಯಾನ ಅಂತ ನಾವು ಇದನ್ನ ಕರಿತೀವಿ. ಇದು ಕೇಂದ್ರ ಚುನಾವಣಾ ಆಯೋಗ ಇದು ಇದನ್ನ ಕೈಗೊಳ್ಳುತ್ತೆ. ಇದಕ್ಕೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸಹಿತ ಇದನ್ನ ಪರಿಣಾಮಕಾರಿಯಾಗಿ ವಿಶೇಷ ಪಟ್ಟಿ ಪರಿಷ್ಕರಣೆಯನ್ನ ಮಾಡಲಾಗ್ತದೆ. ಕೇಳುಗರಿಗೆ ನಾನು ಹೇಳೋದು ಏನಂದ್ರೆ, ನಾವು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇದ್ದೀವಿ. ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ಉಸಿರು. ನಾವು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವ ಸರ್ಕಾರ ರಚನೆ ಆಗುತ್ತೆ. ನಾವು ಉತ್ತಮ ಸರ್ಕಾರವನ್ನ ರಚನೆ ಮಾಡಬೇಕು, ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ಉತ್ತಮ ನಾಯಕತ್ವವನ್ನು ದೇಶಕ್ಕೆ ಕೊಡುವಂತ ಜವಾಬ್ದಾರಿ ಪ್ರತಿಯೊಬ್ಬ ಎಲ್ಲ ಮತದಾರರ ಪಾತ್ರ ದೊಡ್ಡದಿದೆ. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಒಂದು ಒಳ್ಳೆ ಮತದಾರರ ಪಟ್ಟಿಯನ್ನ ಅದನ್ನ ನಾವು ತಯಾರು ಮಾಡಬೇಕು. ಇದು ವಿಶೇಷ ಪರಿಷ್ಕರಣಾ ಪಟ್ಟಿ ಉದ್ದೇಶ ಏನು ಗೊತ್ತಾ? ಈಗ ಮರಣ ಹೊಂದಿದವ್ರನ್ನ ಬಿಡೋದು ಮತ್ತು ವಲಸೆ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋದವ್ರನ್ನ ಅವ್ರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡುವುದು ಮತ್ತು ಹೊಸಬರಿಗೆ ಈ ಮತದಾರ ಪಟ್ಟಿಗೆ ಸೇರಿಸಲಿಕ್ಕೆ ಅವಕಾಶವನ್ನ ವಿಶೇಷ ಈ ಪರಿಷ್ಕರಣಾ ಕಾರ್ಯಕ್ರಮದಲ್ಲಿ ಈ ಅಭಿಯಾನದಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಾನು ಕೇಳುಗರಿಗೆ ಹೇಳೋದು ಇಷ್ಟೇನೆ, ನಾವು ಪ್ರಜಾಪ್ರಭುತ್ವವನ್ನ ಬಲಪಡಿಸಬೇಕು. ನಾವು ಮತದಾನದಿಂದ ಯಾರು ಹಿಂದೆ ಉಳಿಬಾರದು, ಅದು ನಮ್ಮ ಜವಾಬ್ದಾರಿಯಿಂದ. ವಿಶೇಷ ಪಟ್ಟಿ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರದ ಜವಾಬ್ದಾರಿ ಇದೆ. ನನ್ನ ಮತ ನನ್ನ ಹಕ್ಕು, ನನ್ನ ಮತ ನನ್ನ ಧ್ವನಿ, ನನ್ನ ಮತ ನನ್ನ ಅಧಿಕಾರ. ಆ ಅಧಿಕಾರವನ್ನ ಉಳಿಸ್ಕೊಂಡ್ ಬರ್ಬೇಕಪ್ಪ ಅಂದ್ರೆ ಈ ವಿಶೇಷ ಪಟ್ಟಿ ಪರಿಷ್ಕರಣೆಯಲ್ಲಿ ಎಲ್ಲರೂ ಸಹಕಾರವನ್ನ ಚುನಾವಣಾ ಆಯೋಗಕ್ಕೆ ಕೊಡಲೇಬೇಕಾಗ್ತದೆ. ಚುನಾವಣಾ ಆಯೋಗ ಅಂದ್ರೆ ಅದು ನಮ್ದೇನೆ ಸ್ವಾಯತ್ತ ಸಂಸ್ಥೆ. ಅದು ಒಂದು ವ್ಯವಸ್ಥಿತವಾಗಿ ಚುನಾವಣೆ ನಡೆಸುವಂತ ಜವಾಬ್ದಾರಿ ಕೇಂದ್ರ ಚುನಾವಣಾ ಆಯೋಗದ ಮೇಲಿದೆ. ಅದಕ್ಕೆ ಬೂತ್ ಮಟ್ಟದಲ್ಲಿ BLO ಅಂತ ಇರ್ತಾರೆ. ಆ BLO ಅವ್ರು ಏನ್ ಮಾಡ್ತಾರೆ, ಮನೆ ಈ ವಿಶೇಷ ಪಟ್ಟಿ ಪರಿಷ್ಕರಣೆಯ ಒಂದು ಕೈಪಿಡಿಯ ಪ್ರಕಾರ ಅವರು ಮನೆಗೆ ಭೇಟಿ ಕೊಟ್ಟು ಒಂದು ಫಾರ್ಮ್ ಅನ್ನು ನಿಮ್ಗೆ ನೀಡ್ತಾರೆ. ಆ ಫಾರ್ಮ್ ನಲ್ಲಿ ನಿಮ್ಮ ವಿವರಣೆಯನ್ನ ಕೊಡ್ಬೇಕಾಗ್ತದೆ. ವಿವರಣೆಯನ್ನ ಕೊಡ್ಬೇಕು ಮತ್ತೆ 2002 ನಿಮ್ಮ ಹೋಟೆಲ್ ಲಿಸ್ಟ್ ಅಲ್ಲಿ ಇರುವಂತ ನಿಮ್ಮ ಹಿರಿಯರ ಹೆಸರನ್ನ ಅವರ ಹೋಟೆಲ್ ID ನಂಬರ್ ಅನ್ನ ಕೊಡ್ಬೇಕಾಗುತ್ತೆ. ಅದು ಇಲ್ಲದಿದ್ರು ಪರವಾಗಿಲ್ಲ, ಆದ್ರೂ ಮ್ಯಾಪಿಂಗ್ ಬಂದ ಅವರೇ ಅದನ್ನ ಜವಾಬ್ದಾರಿಯನ್ನ BLO ಅವರು ತೆಗೆದುಕೊಳ್ತಾರೆ. ಫಾರ್ಮ್ ಕೊಟ್ಟ ನಂತರ ನೀವು ಫಾರ್ಮ್ ಅನ್ನು ಫಿಲ್ ಮಾಡಿ ಮತ್ತೆ ನೀವು ಅದ್ರ ಮತ್ತೆ BLO ನಿಮ್ಮ ಮನೆಗೆ ವಾಪಸ್ ಬಂದಾಗ ಆ ಫಾರ್ಮ್ ಅನ್ನು ಕೊಡಬೇಕಾಗುತ್ತೆ. ಮತ್ತೆ ಯಾರು ಆತಂಕ ಪಡಬೇಕಾಗಿಲ್ಲ, ಯಾರು ನನ್ನ ಹೆಸರು ಕೈ ಬಿಟ್ಟು ಹೋಗುತ್ತೆ ಅಂತ ಹೇಳಿ. ನಮ್ಮ ಕೇಂದ್ರ ಚುನಾವಣಾ ಆಯೋಗದ ಉದ್ದೇಶ ಯಾರನ್ನು ಕೈ ಬಿಡುವ ಉದ್ದೇಶ ಇಲ್ಲ. ಆದ್ರೆ ಒಂದು ವ್ಯವಸ್ಥಿತವಾದ ಮತದಾರರ ಪಟ್ಟಿಯನ್ನ ತಯಾರು ಮಾಡುವುದು ನಮ್ಮ ಕೇಂದ್ರ ಚುನಾವಣಾ ಆಯೋಗದ ಜವಾಬ್ದಾರಿ. ಹಾಗಾಗಿ ನಾವೆಲ್ಲ ಸಹಕಾರ ಕೊಡಬೇಕಾಗುತ್ತೆ. ಮತ್ತೆ ಇದಕ್ಕೆ ಪ್ರಮುಖವಾಗಿ ಎಲ್ಲ ನಮ್ಮ ಪಕ್ಷಗಳು ಏನಿದಾವೆ, ಎಲ್ಲ ಪಕ್ಷಗಳು ಅವ್ರ ಕಾವಲುಗಾರರು, ಪ್ರಜಾಪ್ರಭುತ್ವದ ಕಾವಲುಗಾರರು ಅವರೆಲ್ಲ ಆ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಅವರ ಸಹಕಾರ, ಅವರ ಮಾಹಿತಿ ನಮ್ಮ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಅವರು ಕೊಡಬೇಕಾಗುತ್ತೆ. ಅದು ಅವರ ಜವಾಬ್ದಾರಿನೂ ಹೌದು, ನಾಗರಿಕರ ಜವಾಬ್ದಾರಿ, ಪಕ್ಷಗಳ ಜವಾಬ್ದಾರಿ. ಮತ್ತೆ ಇನ್ನೊಂದು ನಾನು ಸ್ಪಷ್ಟಪಡಿಸ್ತೀನಿ, ಇದು ಪಕ್ಷಗಳ ಕಾರ್ಯಕ್ರಮ ಅಲ್ಲ, ಇದು ಒಂದು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಕಾರ್ಯಕ್ರಮ. ಸ್ವೀಪ್ ಅಂತ ನಾವು ಕರಿತೀವಿ, ಅಂದ್ರೆ ಜಾಗೃತಿ ಮೂಡಿಸುವಂತದ್ದು, ಮತದಾನ ಹೆಚ್ಚಾಗಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗ ಮಾಡುವಂತ ಒಂದು ಕೆಲಸ. ಅದೇ ರೀತಿನೇ ಇದು ವಿಶೇಷ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ರಮವನ್ನು ಸಹಿತ ಈ ಎರಡು ಕಾರ್ಯಕ್ರಮಗಳಿದಾವಲ್ಲ, ಸ್ವೀಪ್ ಮತ್ತು ವಿಶೇಷ ಪಟ್ಟಿ ಪರಿಷ್ಕರಣ ಕಾರ್ಯಕ್ರಮ, ಇದು ಅತ್ಯಂತ ದೊಡ್ಡದಾದ ಕಾರ್ಯಕ್ರಮ, ಕೇಂದ್ರ ಚುನಾವಣಾ ಆಯೋಗದ ಕಾರ್ಯಕ್ರಮ.
5: ಓಕೆ ಸರ್, SIR ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ತಾ ಇದ್ರಿ. ಇನ್ನು ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸಿಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಮ್ಮ ಶಿವಮೊಗ್ಗದ ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರು ಎಸ್ಐಆರ್ ಅಂದ್ರೆ ಏನು, ಇದನ್ನು ಯಾರು ಕೈಗೊಂಡಿದ್ದಾರೆ, ಹಾಗೆ ಇದರ ಉದ್ದೇಶ ಏನು ಅಂತ ತಿಳಿಸ್ತಾ ಇದ್ರು. ಹಾಗೆಯೇ ಸ್ನೇಹಿತರೆ, ನನ್ನ ಮತ ನನ್ನ ಹಕ್ಕು, ನನ್ನ ಮತ ನನ್ನ ಧ್ವನಿ, ಪ್ರಜಾಪ್ರಭುತ್ವದ ಅಸಲಿ ತಾಕತ್ತೆ ನಮ್ಮ ವೋಟಿಂಗ್ ಐಡಿಯಲ್ಲಿದೆ. ಆದ್ರೆ ಆ ಶಕ್ತಿ ನಮಗೆ ಸಿಗ್ಬೇಕಾದ್ರೆ ಮೊದಲು ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿರಬೇಕು. ಕೇಂದ್ರ ಚುನಾವಣಾ ಆಯೋಗ ಹಮ್ಮಿಕೊಂಡಿರುವ ಈ ವಿಶೇಷ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆ ಅಭಿಯಾನ ನಿಜಕ್ಕೂ ನಮಗೆ ಸಿಕ್ಕಿರುವ ಒಂದು ದೊಡ್ಡ ಅವಕಾಶ. ಹಾಗಾದ್ರೆ ಸ್ನೇಹಿತರೆ, ಎಸ್ಐಆರ್ ನ ಫಾರಂಗಳನ್ನ ತುಂಬುವಾಗ ನಾವು ವಹಿಸಬೇಕಾದ ಎಚ್ಚರಿಕೆಗಳೇನು, ದಾಖಲೆಗಳು ಏನೇನು ಬೇಕಾಗುತ್ತೆ, ಹಾಗೆ ಇನ್ನು ಏನೆಲ್ಲ ಪ್ರಮುಖ ಪ್ರಕ್ರಿಯೆಗಳು ಇರಲಿವೆ, ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಈ ಅಭಿಯಾನದ ಬಗ್ಗೆ ಇನ್ನಷ್ಟು ಆಳವಾದ ಮಾಹಿತಿಯನ್ನ ನೀಡಲು ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರು ಮುಂದಿನ ಭಾಗದಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಎಸ್ಐಆರ್ ಪರಿಷ್ಕರಣೆ ಪ್ರಕ್ರಿಯೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಹಿತಕ್ಕಾಗಿ, ನಿಮ್ಮ ಪ್ರಗತಿಗಾಗಿ ಎಸ್ಐಆರ್ ಕುರಿತ ಮಾಹಿತಿಯನ್ನ ನಮ್ಮ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಬಿದರೈಕೊಪ್ಪ ಅವರು ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಜೂನ್ 29ರಿಂದ ಜುಲೈ 30ರವರೆಗೆ ನಮ್ಮ ನಮ್ಮ ಮನೆ ಬಾಗಿಲಿಗೆ ಬರುವಂತಹ ಬಿಎಲ್ಒ ಅಧಿಕಾರಿಗಳಿಗೆ ಸರಿಯಾದ

0: ಮಾಹಿತಿ ನೀಡಿ ಸಹಕರಿಸಬೇಕು. ಹಾಗೆ ಹೊಸದಾಗಿ 18 ವರ್ಷ ತುಂಬಿದ ಯುವ ಜನತೆಯ ಹೆಸರನ್ನ ಸೇರಿಸೋದಕ್ಕೆ, ಹಾಗೆ ತಪ್ಪುಗಳನ್ನ ತಿದ್ದಿಕೊಳ್ಳಲು ಅಥವಾ ವಲಸೆ ಬಂದಿದ್ದರೆ ಹೆಸರು ಬದಲಾಯಿಸೋದಕ್ಕೆ ಇದು ಸೂಕ್ತ ಸಮಯ ಅಂತಾನೆ ಹೇಳ್ಬೋದು. ಯಾರೂ ಕೂಡ ಆತಂಕ ಪಡೋ ಅಗತ್ಯವಿಲ್ಲ. ನಿಮ್ಮ ಹೆಸರನ್ನ ಕೈ ಬಿಡೋದು ಆಯೋಗದ ಉದ್ದೇಶವಲ್ಲ, ಬದಲಿಗೆ ಒಂದು ಪಾರದರ್ಶಕ ವ್ಯವಸ್ಥೆಯನ್ನ ತರೋದು ಅವರ ಗುರಿಯಾಗಿರುತ್ತೆ ಅಂತ ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರು ತಿಳಿಸ್ತಾ ಇದ್ರು ಸ್ನೇಹಿತರೆ. ಹಾಗಾದ್ರೆ ಈಗ ಈ ಫಾರಂಗಳನ್ನ ತುಂಬುವಾಗ ನಾವು ವಹಿಸಬೇಕಾದ ಎಚ್ಚರಿಕೆಗಳೇನು, ಹಾಗೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾರೆ, ಬನ್ನಿ ಕೇಳೋಣ.
1: ಸರ್, ಈಗ SIR ಅಂದ್ರೆ ಏನೋ, ಇದರ ಉದ್ದೇಶ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ನಂಗೊಂದು ಡೌಟ್ ಇದೆ, ಏನಪ್ಪಾ ಅಂದ್ರೆ ನನ್ನ ಬಳಿ ಈಗಾಗಲೇ ವೋಟರ್ ಐಡಿ ಕಾರ್ಡ್ ಇದೆ, ಏನ್ ಮಾಡ್ಬೇಕು ಈಗ ನಾನೀಗ?
2: ವೋಟರ್ ಐಡಿ ಕಾರ್ಡ್ ಅನ್ನ ಬಂದಾಗ ನೀವು ಬಿಎಲ್ಓ ನಿಮ್ ಫಾರ್ಮ್ ಅಲ್ಲಿ ಅದನ್ನ ನಮೂದು ಮಾಡಿ, ವೋಟರ್ ಐಡಿ ಕಾರ್ಡ್ ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಸಾಕು. ಏನು ಬಿಎಲ್ಓ ಅವ್ರು ಏನು ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನ ಕೊಟ್ರೆ ಸಾಕು, ನಿಮ್ಗೆ ಫಾರ್ಮ್ ಕೊಡ್ತಾರೆ ನಿಮ್ಗೆ, ಅದು ಸರಳವಾಗಿ ನಿಮ್ಮ ಹೆಸರು ವೋಟರ್ ಐಡಿಲಿ ನೋಂದಣಿ ಆಗುತ್ತೆ.
1: ಸೊ ಈಗ ನಮ್ ದೇಶದಲ್ಲಿ ಎಷ್ಟು ಬಾರಿ ವಿಶೇಷ ಪರಿಷ್ಕರಣೆ ಮಾಡಲಾಗ್ತಿದೆ?
2: ಕೇಂದ್ರ ಚುನಾವಣೆ ಆಯೋಗ ಇದು ವಿಶೇಷ ಪಟ್ಟಿ ಪರಿಷ್ಕರಣೆ 8 ಬಾರಿ ಮಾಡಲಾಗಿದೆ.
1: 8 ಬಾರಿ
2: ವಿಶೇಷ ಪಟ್ಟಿ ಪರಿಷ್ಕರಣೆ ಮಾಡಿದೆ, ಮತ್ತು ಕೆಲವರು ಇದನ್ನ ಅಪಸ್ವರ ಎದ್ದಿದೆ, ಇದು ಬಿಟ್ಟು ಹೋಗುತ್ತೆ, ಹೆಸರು ಬಿಟ್ಟು ಹೋಗುತ್ತೆ ಅಂತ. ಅಡ್ರೆಸ್ ನಾವು ಖಚಿತಪಡಿಸೋದ್ರಿಂದ ಈ ಭಾರತದ ನಾಗರಿಕರಿಗೆ ಅಧಿಕಾರವನ್ನ, ವೋಟರ್ ಐಡಿ ಮಾಡಿಸುವಂತ ಅಧಿಕಾರವನ್ನು ಅವರೇ ಪಡ್ಕೊಳ್ತಾರೆ. ಏನು
1: ಸರ್, ಈಗ ನಮ್ಮ SIR ನಲ್ಲಿ ಯಾವೆಲ್ಲ ದಾಖಲೆಗಳು ಬೇಕಾಗಬಹುದು ಅಂತ ಹೇಳ್ಬೋದಾ?
2: ಒಂದೇದು ಇದು SIR ಇದ್ರಲ್ಲಿ ಬೇಕಾ, ನಮ್ದು ವೋಟರ್ ಐಡಿಗೆ ಮಾಡಿಸ್ಬೇಕಪ್ಪ ಅಂತಂದ್ರೆ ಇದು ಬೇಕು, ಆಧಾರ್ ಕಾರ್ಡ್ ಬೇಕೇ, ಮತ್ತೆ ನಮ್ದು ವೋಟರ್ ಐಡಿ ಹಳೆಯ ವೋಟರ್ ಐಡಿ, ಅಡ್ರೆಸ್ಗೆ ನಿಮ್ಮ ವಾಸಸ್ಥಾನ, ದೃಢೀಕರಣದ ಒಂದು ಪತ್ರ ಇದ್ರೆ ಸಾಕು, ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಇರುವಂತದ್ದು, ಮತ್ತೆ ಗವರ್ಮೆಂಟ್ ಆಫೀಸರಿಗೆ ಐಡಿ ಕಾರ್ಡ್ ಆಫೀಸ್ ಐಡಿ ಕಾರ್ಡ್ ಇದ್ರು ಸಾಕು.
1: ಅಂದ್ರೆ
2: ನಿಮ್ಮ ನೀವು ವಾಸ ಸ್ಥಳ ದೃಢೀಕರಣ ಯಾವ್ದಾದ್ರು ಒಂದು ದಾಖಲೆ ಸಾಕಾಗುತ್ತೆ.
1: ಸೊ ಈಗ ಮೂಲ ಪಟ್ಟಿಯಲ್ಲಿ ನಿಮ್ ಹೆಸರು ಇರ್ದಿದ್ರೆ ಏನ್ ಮಾಡ್ಬೇಕಾಗುತ್ತೆ?
2: ಅವಕಾಶ ಇದೆ. ಅವಕಾಶ ಇದೆ, ಯಾವ್ದು ಆತಂಕ ಪಡುವಂತದ್ದು
1: ಏನಿಲ್ಲ.
2: ಮೂಲ ಪಟ್ಟಿಯಲ್ಲಿ ನನ್ನ ಹೆಸರು ಇಲ್ಲ ಅಂದ್ರೆ ಹೊಸದಾಗಿ ನೀವು ನಮೂನೆ 6 ಅಂತ ನಾ ಹೇಳ್ತೀನಿ. ನಮೂನೆ 6 ಅನ್ನ ನೀವು ಅದು BL ಅವರ ಸಲಹೆ ಮೂಲಕ ನಮೂನೆ 6 ಫಿಲ್ ಮಾಡಿ ನೀವು ಕೊಟ್ರೆ ಅದು ನೀವು ಹೊಸದಾಗಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ನೋಂದಣಿ
1: ಆಗುತ್ತೆ. ಸೊ ಈಗ ನಾನು ಎಕ್ಸಾಂಪಲ್, ಈಗ ನಾನು ವಿದೇಶದಲ್ಲಿದ್ರೆ ಅಥವಾ ಬೇರೆ ನಗರದಲ್ಲಿದ್ರೆ ನನ್ನ ಪರವಾಗಿ ಯಾರಾದ್ರೂ ಅರ್ಜಿ ಸಲ್ಲಿಸಬಹುದಾ?
2: ಖಂಡಿತವಾಗ್ಲೂ
1: ಮಾಡಬಹುದಾ?
2: ಕುಟುಂಬದ ಯಾರ ಒಬ್ರು ವಿದೇಶದಲ್ಲಿ ಇದ್ರು ಸಹಿತ ಅವ್ರ ಪರವಾಗಿ ಇಲ್ಲಿ ಇವರೇ ಅದನ್ನ ದೃಢೀಕರಣವನ್ನ BL ಅವರಿಗೆ ಕೊಡಬಹುದು. ಮಾಡಬಹುದು, ಅದು ಹೇಳಿದೆ ಗೈಡ್ಲೈನ್ಸ್ ಅಲ್ಲಿ, ಯಾರಾದ್ರೂ ಒಬ್ರು ಕುಟುಂಬ ಸದಸ್ಯರು ಅವ್ರ ಪರವಾಗಿ ದೃಢೀಕರಣ ಕೊಟ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ
1: ಅವಕಾಶ ಇದೆ. ಅರ್ಜಿ ಸಲ್ಲಿಸೋದಕ್ಕೆ ನಾನೇ ಸ್ವತಃ ಸ್ಥಳದಲ್ಲೇ ಹಾಜರಿರ್ಬೇಕಾ, ಹೇಗೆ?
2: ಇಲ್ಲ, ಆ ತರ ಏನಿಲ್ಲ,
1: ಏನಿಲ್ಲ.
2: ಮನೆಗೆ ಬಂದಾಗ ಕುಟುಂಬದ ಸದಸ್ಯರು ಎಷ್ಟೇ ಮಾಹಿತಿ ಮತ್ತು ಅವ್ರು ಕೇಳುವ ದಾಖಲೆಗಳನ್ನ ಕೊಟ್ಟರೆ ಸಾಕು, ಅವರೆಲ್ಲ ಆ ಜವಾಬ್ದಾರಿಯನ್ನ ಬೂತ್ ಲೆವೆಲ್ ಆಫೀಸರ್
1: ನೋಡ್ಕೊಂಡಿರ್ತಾರೆ.
2: ಯಾಕಂದ್ರೆ ನಾನು ರಾಜ್ಯಶಾಸ್ತ್ರ ಅಧ್ಯಾಪಕನಾಗಿ ಏನಂತಂದ್ರೆ, ಮತದಾರ ಪಟ್ಟಿಯನ್ನ ನಾವು ಪರಿಷ್ಕರಣೆ ಮಾಡೋದು, ನೋಂದಣಿ ಮಾಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಅವ್ರು ವೈಯಕ್ತಿಕವಾಗಿ ಅವ್ರ ಕುಟುಂಬ ಅದು ಜವಾಬ್ದಾರಿ ಬಹಳ ಮುಖ್ಯ ಆಗ್ತದೆ. ಯಾರೋ ಒಬ್ರು ಪಕ್ಷ ಮಾಡಿಸ್ಲಿ ನಮ್ಗೆ, ಯಾರೋ ಒಬ್ರು BL ಅವ್ರು ಬಂದ್ ಮಾಡ್ತಾರೆ ಅನ್ನೋದಿಲ್ಲ. ಬಂದಾಗ ಅವ್ರ ಕರ್ತವ್ಯಕ್ಕೆ ನಾವು ಸಹಕಾರ ಕೊಟ್ರೆ, ನಮ್ಮ ದಾಖಲೆಗಳನ್ನ ನಾವು ಅವ್ರಿಗೆ ನೀಡಿದ್ರೆ ಸಮರ್ಪಕವಾಗಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ.
0: ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಿಮ್ಮ ಪರವಾಗಿ SIR ನಲ್ಲಿರುವಂತಹ ಪ್ರಶ್ನೆಗಳನ್ನು ನಾನೀಗ ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರಿಗೆ ಕೇಳಿದ್ದಾಯ್ತು. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪ್ರಕ್ರಿಯೆಗೆ ಇನ್ನಷ್ಟು ಯಾವೆಲ್ಲ ದಾಖಲೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ನಮ್ಮ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರು ಮಾಹಿತಿಯನ್ನ ತಿಳಿಸ್ತಾರೆ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, SIR ಪರಿಷ್ಕರಣೆ ಪ್ರಕ್ರಿಯೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಹಿತಕ್ಕಾಗಿ, ನಿಮ್ಮ ಪ್ರಗತಿಗಾಗಿ SIR ಕುರಿತ ಮಾಹಿತಿಯನ್ನ ನಮ್ಮ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಬಿದರೈಕೊಪ್ಪ ಅವರು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಈಗ ಈ ಫಾರಂಗಳನ್ನ ತುಂಬುವಾಗ ನಾವು ವಹಿಸಬೇಕಾದ ಎಚ್ಚರಿಕೆಗಳೇನು, ಹಾಗೆ ದಾಖಲೆಗಳು ಏನೇನ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾರೆ, ಬನ್ನಿ ಕೇಳೋಣ.
4: ಸರಿ, ಈಗ SIR ಪ್ರಕ್ರಿಯೆಯಲ್ಲಿ ಪಟ್ಟಿಯಿಂದ ನನ್ನ ಹೆಸರು ಕೈ ಬಿಟ್ಟಿದ್ರೆ ಏನ್ ಮಾಡ್ಬೇಕಿದೆ?
5: ಅದು ಮುಂದೆ ಅದಕ್ಕೆ ಆಕ್ಷೇಪಣೆ ಹಾಕ್ಲಿಕ್ಕೆ ಅವಕಾಶ ಇದೆ. ನಾನು ಅವಕಾಶ ಇದೆ, ಅದೇನು ಆತಂಕ ಪಡುವಂತದ್ದೇನ? ಆಕ್ಷೇಪಣೆ ಹಾಕ್ಲಿಕ್ಕೆ ಅದಕ್ಕೆ ನಿಮ್ ದಾಖಲೆಗಳು ಏನಾದ್ರೂ ನಿಮ್ಗೆ, ನೀವು ಅವ್ರು ಕೇಳಿದ್ದ ದಾಖಲೆಗಳು ನಿಮ್ಗೆ ಸಿಗ್ದಿದ್ರೆ, 2002 ಅವರು ಹಿರಿಯರ ವೋಟರ್ ಐಡಿ ಅದೆಲ್ಲ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ತಿರ್ಗ ಮ್ಯಾಪಿಂಗ್ ಮಾಡ್ಕೊಡುವಂತ ಅವಕಾಶ ಇದೆ. ಈಗ ಕೇಂದ್ರ ಚುನಾವಣಾ ಆಯೋಗ ವೆಬ್ಸೈಟ್ ಹೋದ್ರೆ ನಾವು ಯಾವ ಇದ್ರಲ್ಲಿ ಇದ್ವಿ, ನಮ್ಮ ಹಿಂದಿಂದೆಲ್ಲ ದಾಖಲೆಗಳು ಸಿಗುತ್ತೆ
4: ಮೇಡಮ್.
5: ವೆಬ್ಸೈಟ್ ಹೋದ್ರೆ ಸಾಕು, ನಾವು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ ನಮ್ದೆಲ್ಲ ಅದೆಲ್ಲ ಅದ್ರಲ್ಲೆಲ್ಲ ತೋರಿಸುತ್ತೆ. ಅವಾಗ ಆ ದಾಖಲೆಗಳನ್ನ ಆಧಾರದ ಮೇಲೆ ನಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಅವಕಾಶ ಇದೆ, ಏನು ಬಿಟ್ಟು ಹೋಗುವಂತದ್ದು ಏನಿಲ್ಲ. ಇಲ್ಲಿ ಹೆಸರುಗಳು ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಒಂದು ಹೆಸರು ಬಿಟ್ಟೋಗುತ್ತೆ ಅನ್ನೋದು ಆತಂಕ, ಅದು ಆತಂಕದಿಂದ ನಾವು ದೂರ ಇರಬೇಕಾಗುತ್ತೆ. ಅದನ್ನ ಆಕ್ಷೇಪಣೆ ಮಾಡ್ಲಿಕ್ಕೆ ಮುಂದೆ ಅವಕಾಶ ಇದೆ.
3: ಓಕೆ ಸರ್, ಈಗ ಇದಕ್ಕಿಂತ ಮುಂಚೆ ಬಾಡಿಗೆ ಮನೆಯಲ್ಲಿದ್ದೆ, ಮತದಾರ ಪಟ್ಟಿಯಲ್ಲಿ ಈ ವಿಳಾಸ ಇದೆ, BLO ಅಲ್ಲಿಗೆ ಭೇಟಿ ನೀಡಿದಾಗ ನನ್ನ ಹೆಸರು ತಪ್ಪಿ ಹೋಗುತ್ತಾ ಹೇಗೆ ಸರ್?
5: ಮೇಡಮ್, ಅಲ್ಲಿಂದ ಅರ್ಜಿ ಸಲ್ಲಿಸಬಹುದು. ಅವರು ಕೇಂದ್ರ ಚುನಾವಣಾ ಆಯೋಗನ ಹೇಳಿದೆ, ನೀವು ಅಲ್ಲಿಂದ ಅರ್ಜಿನ ಸಲ್ಲಿಸಬಹುದು. ಅಲ್ಲಿ ಬೇಡ ಅಂತಂದ್ರೆ ನೀವ್ ಎಲ್ಲಿ ಬಾಡಿಗೆ ಮನೆಗೆ ಹೋಗಿರ್ತೀರಿ ಅಲ್ಲಿಂದ ಅಡ್ರೆಸ್, ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್, ಬಾಡಿಗೆ ಅಗ್ರಿಮೆಂಟ್ ಕೊಟ್ರೆ ಸಾಕು. ಎಲ್ಲಿ ವಿಳಾಸ ಇರ್ತೀರಿ, ಕಾಯಂ ವಿಳಾಸ ಇರ್ತೀರಿ, ಎಲ್ಲಿ ಸದ್ಯದಲ್ಲಿ ವಾಸವಾಗಿರ್ತೀರಿ ಅದಕ್ಕೆ ಅವಕಾಶ ಇದೆ. ಬಟ್ ಅಗ್ರಿಮೆಂಟ್ ಕೊಡ್ಬೇಕು ಬಾಡಿಗೆದಾರದು. ಅಕಸ್ಮಾತ್ ನೀವು ಬಾಡಿಗೆ ಬಿಟ್ಟು ಹೋಗಿದ್ರೆ ಅಂದ್ರೆ ಅದು ನೀವು ಅದಕ್ಕೆ ಮಾಹಿತಿ ಕೊಡ್ಲಿಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ ಬಿಟ್ಟು ಹೋಗುತ್ತೆ. ನೀವು ಅಲ್ಲಿಂದ ನೀವು ಅಗ್ರಿಮೆಂಟ್ ಕೊಟ್ರೆ ಅಂತಂದ್ರೆ ಇಲ್ಲೇ ಇರ್ಲಿ ನಂದು ಅಡ್ರೆಸ್ ಅಂತಂದ್ರೆ ಅಲ್ಲಿದೆ
4: ಇರುತ್ತೆ,
5: ನಿಮ್ಗೆ ಅಲ್ಲಿದೆ ಇರುತ್ತೆ, ತೊಂದ್ರೆ ಇಲ್ಲ. ಅದು
4: ಈಗ ನಾನು 2 ಸಾರಿ ವೋಟ್ ಮಾಡಿಲ್ಲ, ನನ್ನ ಹೆಸರು ಡಿಲೀಟ್ ಆಗುತ್ತಾ ಹೇಗೆ?
5: ಇಲ್ಲ ಮೇಡಮ್, ಯಾವುದೇ ಕಾರಣಕ್ಕೆ ಡಿಲೀಟ್
4: ಆಗೋದಿಲ್ಲ.
5: ಮಾಡದೇ ಇರೋದಕ್ಕೂ ವಿಶೇಷ ಪಟ್ಟಿ ಪರಿಷ್ಕರಣೆಯಲ್ಲಿ ಹೆಸರು ಬಿಟ್ಟು ಹೋಗೋದಕ್ಕೆ ಯಾವುದೇ ಕಾರಣ ಇಲ್ಲ. ಆಟೋಮೆಟಿಕ್ ರಿವೈಸ್
4: ಆಗ್ತದೆ,
5: ರಿವೈಸ್ ಆಗುತ್ತೆ. ನೀವು ವೋಟ್ ಆಗ್ಲಿಲ್ಲ ಅಂತ ಅನ್ನೋ ಉದ್ದೇಶದಿಂದ ಹೆಸರು ಬಿಟ್ಟು ಹೋಗುವಂತ ಅವಕಾಶ ಇಲ್ಲ.
4: ಸರ್, ಈಗ ನಮ್ಮ ಏರಿಯಾ BLO ಯಾರು ಅಂತ ಗೊತ್ತಿಲ್ಲ, ಹೇಗ್ ತಿಳ್ಕೊಳ್ಬೇಕು ಅಂತ?
5: BLO ಯಾರು ಅಂತ, ಸರ್ಕಾರಿ ಸ್ಕೂಲ್ಗಳಿರ್ಬೋದು, ಸರ್ಕಾರಿ ಅಂಗನವಾಡಿಗಳಿರ್ಬೋದು, ಅಲ್ಲಿ ಹೋಗಿ ನಿಮ್ ಕಂಡ್ರೆ ಸಾಕು. ಮತ್ತೆ ನಿಮ್ಮ ಪಕ್ಷಗಳು ಏನಿದಾವೆ, ಜನ ಪ್ರತಿನಿಧಿಗಳು ಏನಿದ್ದಾರೆ ಆಯಾ ನಿಮ್ಮ ಏರಿಯಾದಲ್ಲಿ, ಅವ್ರನ್ನ ಹೋಗಿ ಕೇಳಿದ್ರು ಸಹಿತ ಅವ್ರು ಮಾಹಿತಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಪಕ್ಷಗಳ ಸಹಕಾರನೂ ಇದಕ್ಕೆ ಬಹಳ ಮುಖ್ಯ. ಎಲ್ಲಾ ಪಕ್ಷಗಳದ್ದು ಪಕ್ಷಾಚಿತವಾಗಿ ಇದು ನಡೀತಾ ಇರೋದು. ಇದು ಮತದಾರ ಪಟ್ಟಿ ಪರಿಷ್ಕರಣೆ ಅಂದ್ರೆ ಪ್ರಜಾಪ್ರಭುತ್ವದ ದೊಡ್ಡದಾದ ಒಂದು ಕರ್ತವ್ಯ, ಅದು ಅದಕ್ಕೆಲ್ಲರೂ ಸಹಕಾರ ಕೊಡ್ತಾರೆ, ಅದಕ್ಕೆಲ್ಲ ಮಾಹಿತಿ ಕೊಡುವಂತ ಜವಾಬ್ದಾರಿ ಹೇಳ್ತಾರೆ.
4: ಈ ವಿಳಾಸ ಬದಲಾವಣೆಗೆ ಈ ಒಂದು ಪ್ರೋಸೆಸ್ ಅಲ್ಲಿ ಅವಕಾಶ ಇರುತ್ತಾ ಅಂತ?
5: ವಿಳಾಸ ಬದಲಾವಣೆಗೆ ಇದೆ ಮೇಡಮ್,

0: ವಿಳಾಸ ಬದಲಾವಣೆ ಅಂದ್ರೆ ನೀವು ಅಡ್ರೆಸ್
1: ಕರೆಕ್ಟ್
0: ಕೊಡ್ಬೇಕಲ್ಲ.
1: ಓಕೆ,
0: ವಿಳಾಸ ಬದಲಾವಣೆಗೆ ಅವಕಾಶ ಇದೆ. ಎಲ್ಲಿ ನೀವು ವಾಸ ಮಾಡ್ತೀರಿ ಅಲ್ಲಿ ದೃಢೀಕರಣ ಕೊಡ್ಬೇಕು. ಈಗ ಅದೇ ಸಮಸ್ಯೆ ಆಗದೆ ನಾವೇನ್ ಮಾಡ್ತೇವೆ, ನಾವು ಒಂದ್ ಕಡೆ ಇನ್ನೊಂದ್ ಕಡೆ ನಮ್ದು ದೃಢೀಕರಣ ಇರ್ತೇವೆ ವಾಸ ಸ್ಥಳ, ನಾವ್ ಇನ್ನೊಂದ್ ಕಡೆ ಅದು ನಾವು ಮಾಹಿತಿ ಕೊಟ್ಟಿರ್ತೀವಿ, ಹಾಗಾದಾಗ ಅದು ಅಷ್ಟೊಂದು ಸಮಂಜಸ ಆಗಲ್ಲ. ನಾವು ಪಕ್ಕ ದೃಢೀಕರಣ ಕೊಡ್ಬೇಕು. ಅದಕ್ಕೆ 2002 ಮಾಹಿತಿಯನ್ನ ಕೇಳಿದ್ದಾರೆ ಕೇಂದ್ರ ಚುನಾವಣಾ ಈಗ ಪಕ್ಕ ಇರುತ್ತೆ ಅವ್ರದ್ದು ಮಾಹಿತಿ ಅಂತ, ಎಲ್ಲಿರ್ತೀರಿ ಅದೆಲ್ಲ ಸಿಕ್ಕೋಗುತ್ತೆ ಅಂತ. 2002 ಅದು ಈಸಿಯಾಗಿ ಸಿಗುತ್ತೆ ಮೇಡಮ್, ಅದೇನು ಸುಲಭವಾಗಿ ಸಿಗುತ್ತೆ. ನೀವು ವೆಬ್ಸೈಟ್ಗೆ ಹೋದ್ರೆ 2002 ನಂತರ ಕುಟುಂಬದ ಸದಸ್ಯರು ಎಲ್ಲಿ
1: ವಾಸ ಮಾಡಿದ್ರು
0: ಮತದಾನ ಎಲ್ಲಿ ಮಾಡ್ತಿದ್ರು ಅನ್ನೋದು ಸಿಕ್ಕೋಗುತ್ತೆ. ಅದ್ರ ಮಾಹಿತಿನ ಸಿಗುತ್ತೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಅವ್ರ ದಾಖಲೆಗಳನ್ನ ಕೊಟ್ಟರು ಸಾಕು, ಅವ್ರ ಆಧಾರ್ ಕಾರ್ಡ್, ನಿಮ್ಮ ಹಿರಿಯರ ಆಧಾರ್ ಕಾರ್ಡ್ ಏನು ದಾಖಲೆಗಳು ಕೇಳ್ತಾರೆ ಬಿಎಲ್ ಅವರು, ಅವ್ರಿಗೆ ಕೊಟ್ರೆ ಸಾಕು ಹೆಸರು ನೋಂದಾವಣೆಯಲ್ಲಿ ಮತ್ತೆ ವಿಶೇಷ ಪಟ್ಟಿ ಪರಿಸ್ಥಿತಿಯಲ್ಲಿ ನಿಮ್ಗೆ ಅವಕಾಶ
1: ಸಿಗುತ್ತೆ.
0: ಬಹಳ ಪ್ರಮುಖವಾದ ಕಾರ್ಯಕ್ರಮ ಮೇಡಮ್ ಇದು. ವ್ಯವಸ್ಥಿತವಾದ ಮತದಾರನ್ನ ಸಿದ್ಧಪಡಿಸುವಂತ ಜವಾಬ್ದಾರಿ ಇದು. ಯಾಕಂದ್ರೆ ಈಗ ವರ್ಷದಿಂದ ವರ್ಷಕ್ಕೆ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ಲೇಬೇಕು ನನ್ನ ಅಭಿಪ್ರಾಯದಲ್ಲಿ. ತೀರಿ ಹೋದವರು ಅವ್ರನ್ನ ಬಿಡ್ಬೇಕಾಗತ್ತೆ, ವಲಸೆ ಹೋದವ್ರನ್ನ ಕೈ ಬಿಡ್ಬೇಕಾಗತ್ತೆ, ಅದೆಲ್ಲ ಇದೆ. ಮತ್ತೆ ಹೊಸದಾಗಿ ಒಂದು ಒಳ್ಳೆ ಪಟ್ಟಿಯನ್ನ ತಯಾರು ಮಾಡಿದ್ರೆ ಒಳ್ಳೆ ಪ್ರಜಾಪ್ರಭುತ್ವನ ಒಳ್ಳೆ ಉತ್ತಮ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಲಿಕ್ಕೆ ಬಹಳ ಉತ್ತಮವಾದ ಕಾರ್ಯಕ್ರಮವಾಗ್ಲಿಕ್ಕೆ ಸಾಧ್ಯವಾಗುತ್ತೆ.
1: ಈಗ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಇದಕ್ಕೆ ಒಂದು ಬೋಧನೆ ಕೊಡ್ತೀರಿ?
0: ಜವಾಬ್ದಾರಿ ದೊಡ್ಡದಿದೆ.
1: ಖಂಡಿತ,
0: ಈ ದೇಶದ ಭವಿಷ್ಯ ಅವರೇ, ಭವಿಷ್ಯ ಅವರೇನೆ.
1: ಹೌದು,
0: ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವನ ಮುನ್ನಡೆಸೋರೇ ಅವರೇ. ಹಾಗಾಗಿ ಅವ್ರ ಜವಾಬ್ದಾರಿನೂ ಬಹಳ ಇದೆ. ಅವ್ರಿಗೆ ಅರಿವು ಮೂಡಿಸ್ಬೇಕಾಗಿತ್ತು
1: ನಾವು
0: ಪ್ರಜಾಪ್ರಭುತ್ವ ಅಂದ್ರೆ ಏನು, ಮತದಾನ ಯಾಕೆ ಮಾಡ್ಬೇಕು, ಪರಿಷ್ಕಾರ ಪಟ್ಟಿ ಮೇಲೆ ನಾವು ಯಾಕೆ ಸಕ್ರಿಯವಾಗಿ ಭಾಗವಹಿಸ್ಬೇಕು, ಮತದಾರ ನೋಂದಣಿ ನಾವು ಯಾಕೆ ಕಡ್ಡಾಯ ಮಾಡಿಸ್ಬೇಕು ಅನ್ನೋದನ್ನ ಅರಿವು ಮೂಡಿಸೋದು ಬಹಳ ಅಗತ್ಯ ಇದೆ. ಅದನ್ನ ನಾವು ಎಲ್ಲರೂ ನಿಮ್ಮೆಲ್ಲ ಸೇರಿ ಒಂದು ಅರಿವು ಮೂಡಿಸುವಂತ ಕೆಲಸವನ್ನ ಯುವಕರಿಗೂ ಸಹಿತ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡಬೇಕು.
1: ಕಡೆಯದಾಗಿ ನಮ್ಮ ಕೇಳುಗರಿಗೆ ಯಾವ ಒಂದು ಸಲಹೆ ಕೊಡ್ತೀರಿ?
0: ಕೇಳುಗರಿಗೆ ಇಷ್ಟೇ, ಈ ವಿಶೇಷ ಪಟ್ಟಿ ಪರಿಷ್ಕರಣೆ ನಾನು ಒಬ್ಬ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕನಾಗಿ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ಆತಂಕ ಏನು ಬೇಡ, ಅದ್ರಲ್ಲಿ ಬೇಸರ ಪಡ್ಕೊಳ್ಳುವಂತದ್ದು ಏನಿಲ್ಲ. ನೀವು ಕೇಳಿರುವ ದಾಖಲೆಗಳನ್ನ ಒದಗಿಸಿದ್ರೆ ಸಾಕು, ನಿಮ್ಮ ದೃಢೀಕರಣ ದಾಖಲೆಗಳನ್ನ ಒದಗಿಸಿದ್ರೆ ಸಾಕು. ಮತ್ತೆ ನನ್ನ ಹೆಸರು ಬಿಟ್ಟು ಹೋಗುತ್ತೆ, ನನ್ನ ಆಚೆ ನಾನು ಹೇಗೆ ಇದರಲ್ಲಿ ಭಾಗವಹಿಸ್ತೇನೆ ಇಲ್ಲೋ ಅನ್ನೋ ಅನುಮಾನ ನಿಮ್ಗೆ ದೂರ ಆಗ್ಬೇಕು. ನೀವು ಬಹಳ ಸಂತೋಷದಿಂದ ಒಂದು ಜವಾಬ್ದಾರಿಯಿಂದ ನೀವು ಮತ್ತೆ ಇನ್ನೊಬ್ಬರಿಗೆ ಯಾರಿಗೆ ಗೊತ್ತಿಲ್ಲದವ್ರಿಗೆ ಅರಿವನ್ನ ಮೂಡಿಸ್ಬೇಕು. ನೀವು ವಿದ್ಯಾವಂತರೆಲ್ಲ ನಾವು ಅರಿವು ಮೂಡಿಸ್ಬೇಕು ಬೇರೆಯವ್ರಿಗೂ ಸಹಿತ. ಇದರಲ್ಲಿ ಇದವ್ರಿಗೆ ನಾವು ಮಾರ್ಗದರ್ಶನ ಮಾಡಬೇಕು. ವಿಶೇಷ ಪಟ್ಟಿ ಪರಿಸ್ಥಿತಿಯಲ್ಲಿ ನಾವು ಸಹಿತ ಹೇಗೆ ಭಾಗವಹಿಸ್ಬೇಕು ಅಂತೇಳಿ ನೀವು ಸಹಿತ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಮತ್ತೆ ಇನ್ನೊಂದು ಪ್ರಮುಖವಾಗಿ ಪಿ ಎಲ್ ಓ ಇದಾರಲ್ಲ ಅವ್ರ ಜೊತೆ ನಾವು ಸಹಕಾರ ಕೊಡ್ಲೇಬೇಕು. ಅವರು ಕೇಂದ್ರ ಚುನಾವಣಾ ಆಯೋಗದ ಒಂದು ಪಿಲ್ಲರ್ ಇದ್ದಂಗೆ, ಅವರೇ ಪುನಾದಿ. ಅವ್ರ ಜೊತೆ ನಾವು ಪರಿಣಾಮಕಾರಿಯಾಗಿ ಭಾಗವಹಿಸ್ಬೇಕು ಮತ್ತೆ ಸಹಕಾರವನ್ನ ಕೊಡ್ಬೇಕು, ಅವ್ರ ಜೊತೆ ಸಹಾನುಭೂತಿಯಿಂದ ವರ್ತಿಸ್ಬೇಕು. ಆದ್ರೆ ನಮ್ಮ ಪಟ್ಟಿಯಲ್ಲಿ ನಮ್ಮ ಹೆಸರು ಇರೋ ಹಾಗೆ ಮತ್ತೆ ಬೇರೆಯವ್ರದ್ದೆಲ್ಲ ವಿಶೇಷ ಪಟ್ಟಿ ಪರಿಸ್ಕರಣೆಯಲ್ಲಿ ಭಾಗವಹಿಸುವಂತೆ ಮಾಡುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರಿಗೆ.
1: ಓಕೆ ಸರ್, ತುಂಬಾ ಚೆನ್ನಾಗಿ ಅತಿ ಉತ್ತಮವಾದ ಮಾಹಿತಿಯನ್ನ SIR ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಇಲ್ಲಿವರೆಗೆ ನಮ್ಮ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಬಿದರೇಕೊಪ್ಪ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ SIR ಪ್ರಕ್ರಿಯೆ ಬಗ್ಗೆ ಎಷ್ಟು ಸರಳವಾಗಿ ಸುಂದರವಾಗಿ ನಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ರು, ಅವರಿಗೆ ಧನ್ಯವಾದಗಳು ಹೇಳ್ತಾ. ಸೋ ಸ್ನೇಹಿತರೆ, ಮರಿಬೇಡಿ, June 29 ಜುಲೈ 30 ನಮ್ಮ ಮನೆ ಬಾಗಿಲಿಗೆ ಬರೋ BLO ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸೋಣ. ಜವಾಬ್ದಾರಿಯುತ ನಾಗರಿಕರಾಗಿ ನಮ್ಮ ಹಕ್ಕನ್ನ ನಾವು ಪಡೆದುಕೊಳ್ಳೋಣ, ಯಾಕಂದ್ರೆ ಇದು ನಿಮ್ಮ ಹಿತಕ್ಕಾಗಿ, ನಿಮ್ಮ ಪ್ರಗತಿಗಾಗಿ. ಹಾಗಾದ್ರೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಒನ್ ಟೈಮಲ್ಲಿ ಎಷ್ಟೋ ಜನರಿಗೆ ಟಿ ವಿ ಇಲ್ಲದೆ ಇರುವಂತಹ ಟೈಮಲ್ಲಿ ಮತ್ತು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನ ನೋಡಬೇಕು ಅಂತ ಅನಿಸಿದಾಗ ಹಾಗೆಲ್ಲ ಹೋಗ್ತಾ ಇದ್ದಿದ್ದು ಸರ್ಕಸ್ಗಳಿಗೆ. ಆ್ಯಂಡ್ ನೀವು ಕೂಡ ಸರ್ಕಸ್ಗಳನ್ನ ನೋಡಿರ್ತೀರಾ, ಈಗಲೂ ಕೂಡ ಸರ್ಕಸ್ಗಳು ನಡೀತಾ ಇರುತ್ತೆ. ಆ್ಯಂಡ್ ಆವಾಗ ನಡೆದಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಸ್ಗಳು ನಡೆದೇ ಇದ್ರೂ ಕೂಡ ಈಗ ಕೂಡ ನಾವು ಸರ್ಕಸ್ನ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈ ಒಂದು ಸರ್ಕಸ್ ಅಂತ ನೋಡ್ತೀವಿ ಅಂತಂದರೆ ಅಲ್ಲಿ ತುಂಬಾ ಫಿಸಿಕಲ್ ಆಗಿರುವಂತಹ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ್ಯಂಡ್ ಜೊತೆಗೆ ತುಂಬಾ ಹಾರಿಬಲ್ ಆಗಿರುವಂತಹ ಮೂಮೆಂಟ್ಗಳನ್ನ ನಾವಲ್ಲಿ ಗಮನಿಸ್ಬೋದು. ಈ ಸರ್ಕಸ್ ಅಂತಂದರೆ ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಇದರ ಹಿಂದೆ ಅವರ ಪರಿಶ್ರಮ ತುಂಬಾ ಇರುತ್ತೆ. ಹಾಗಾದರೆ ಈ ಸರ್ಕಸ್ ಅನ್ನುವಂತಹ ಒಂದು ಕಾನ್ಸೆಪ್ಟು ಹೇಗೆ ಶುರುವಾಯಿತು, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸರ್ಕಸ್ನ ನೋಡಿದರೆ, ಎಲ್ಲೆಲ್ಲಿ ಸರ್ಕಸ್ನ ನೋಡಿದ್ರಾ, ಯಾವ್ಯಾವ ಸರ್ಕಸ್ನ ನೋಡಿದ್ರಾ, ನಿಮ್ಮ ನೆನಪುಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇವತ್ತು ನಾನು ಒಂದು ಸರ್ಕಸ್ನ ಬಗ್ಗೆ ಹೇಳ್ತೀನಿ ಅಂಥೇಳಿ. ಈಗ ಸರ್ಕಸ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಕೂಡ ನೋಡಿದ್ದೀನಿ, ನೀವು ಕೂಡ ಸರ್ಕಸ್ಗಳನ್ನ ಸುಮಾರು ಕಡೆಗಳಲ್ಲಿ ನೋಡಿರ್ತೀರಾ. ಆ್ಯಂಡ್ ಆಗ ನಡೀತಾದಂತಹ ಈ ಒಂದು ಸರ್ಕಸ್ಗಳೇನಿತ್ತು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಸ್ಟಂಟ್ಗಳು ಜಾಸ್ತಿ ಇರ್ತಾ ಇತ್ತು, ಮತ್ತು ಕೆಲವೊಂದು ಸರ್ಕಸ್ಗಳಲ್ಲಿ ಪ್ರಾಣಿಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು. ಸರ್ಕಸ್ ಅಂತಂದರೆ ನಮಗೆ ತುಂಬಾ ಇಮ್ಯಾಜಿನೇಷನ್ ಬರುತ್ತೆ, ಅಂದರೆ ಒಂದು ದೊಡ್ಡ ಜಾಗದಲ್ಲಿ ಬೈಕ್ಗಳು ಸುತ್ತರಿತಾ ಇರುತ್ತೆ. ಈ ಥರದ ಸುಮಾರು ವಿಚಾರಗಳನ್ನು ಸರ್ಕಸ್ಗಳಲ್ಲಿ ನಾವು ಗಮನಿಸೋದಕ್ಕೆ ಸಾಧ್ಯ, ನೀವು ಕೂಡ ನೋಡಿರ್ತೀರಾ. ಹಾಗಾದರೆ ಈ ಸರ್ಕಸ್ ಅನ್ನೋದು ಯಾವಾಗಿನಿಂದ ಶುರುವಾಗುತ್ತೆ, ಮತ್ತು ಸರ್ಕಸ್ ಬರೋದಕ್ಕೆ ಕಾರಣ ಏನಾಗುತ್ತೆ ಅಂತ ಹೇಳಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂದರೆ ನೀವು ಸಹ ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686209622 79, ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈಗ ಸರ್ಕಸನ್ನು ನಾವು ನೀವು ನೋಡಿದ್ದೀವಿ. ಆ್ಯಂಡ್ ಸರ್ಕಸ್ ಅಂತಂದರೆ ಇದು ಒಂದು ರೀತಿಯ ಮನರಂಜನೆಯ ಜನಪ್ರಿಯವಾದಂತಹ ಮಾಧ್ಯಮಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಆ್ಯಂಡ್ ವಿಶ್ವದ ಎಲ್ಲ ಭಾಗಗಳಲ್ಲಿ ಕೂಡ ಜನರಿಗೆ ಸರ್ಕಸ್ ಅಂತಂದರೆ ತುಂಬಾ ಇಷ್ಟ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸರ್ಕಸ್ಗಳಲ್ಲಿ ನೋಡ್ತೀವಿ ಅಂತಂದರೆ ಹಗ್ಗದ ಮೇಲೆ ನಡೆಯುವಂಥದ್ದು, ತಂತಿ ಮೇಲೆ ನಡೆಯೋದು, ಮತ್ತು ಸೈಕಲ್ ಓಡಿಸೋದು, ಪ್ರಾಣಿಗಳ ಹತ್ರ ಆಟ ಆಡಿಸೋದು, ಈ ರೀತಿಯ ಒಂದು ಆಕರ್ಷಣೀಯ ಪ್ರದರ್ಶನಗಳಿರುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ಸರ್ಕಸ್ಗಳಲ್ಲಿ ನೋಡ್ಬೋದಿತ್ತು. ಅಂದರೆ ಈ ಮ್ಯಾಜಿಕ್ ಶೋಗಳು ಅಂತ ಅಂದರೆ ಅದು ಮಾಂತ್ರಿಕ ಅಂತಲೇ ಹೇಳ್ಬೋದು. ಆ್ಯಂಡ್ ಆಕ್ರೋಬ್ಯಾಟ್ಗಳು ಮತ್ತು ನಕಲಿ ಮಾಡುವಂತಹ ಕ್ಲೌನ್ಗಳು, ಇಂತಹ ಪ್ರದರ್ಶನಗಳನ್ನು ಜನರು ಹೆಚ್ಚು ಇಷ್ಟಪಡ್ತಾ ಇದ್ರು. ಆ್ಯಂಡ್ ಮೊಟ್ಟ ಮೊದಲೇ ಬಾರಿಗೆ ಯಾವಾಗ ಸರ್ಕಸ್ಸು ಶುರುವಾಯಿತು ಅಂತ ನಾವು ನೋಡೋದಾದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಪ್ರಾಚೀನ ರೋಮ್ನಲ್ಲಿ ಈ ಒಂದು ಸರ್ಕಸ್ ಎನ್ನುವಂತಹ ಕಾನ್ಸೆಪ್ಟು ಆರಂಭ ಆಗುತ್ತೆ. ಅಂದಿನ ಸರ್ಕಸ್ ಇವತ್ತಿನ ಸರ್ಕಸ್ಗಿಂತ ಬೇರೆಯದ್ದೇ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ಸರ್ಕಸ್ಸು ದೊಡ್ಡ ಅಖಾಡದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಆ ಸರ್ಕಸ್ಸನ್ನು ಸರ್ಕಸ್ ಮ್ಯಾಕ್ಸಿಮಮ್ ಅಂಥೇಳಿ ಕರಿತಾ ಇದ್ರು. ಹಾಗೆಯೇ ಈ ಒಂದು ಸರ್ಕಸ್ಗಳಲ್ಲಿ ನಾವು ವಿಶೇಷ ಅಂತ ನೋಡ್ತೀವಿ ಅಂತಂದರೆ ರಥಪಂದ್ಯ ಸರ್ಕಸ್ನ ಮುಖ್ಯ ಆಕರ್ಷಣೆಯಾಗಿತ್ತು. ಆ್ಯಂಡ್ ನೀವು ನೋಡಿರುವಂತಹ ಸರ್ಕಲ್ನಲ್ಲಿ ಏನೇನೆಲ್ಲ ಇತ್ತು, ಆ್ಯಂಡ್ ನೀವು ನೋಡಿದಿರುವಂತಹ ಸರ್ಕಸ್ಗಳು ಎಲ್ಲೆಲ್ಲಿ ನೋಡಿದಿರಿ, ಯಾವ್ಯಾವ ಥರ ಸರ್ಕಸ್ಗಳನ್ನ ನೋಡಿದಿರಿ, ಅದನ್ನು ನೀವು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಸರ್ಕಸ್ನ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಕೂಡ ಹೇಳ್ತೀನಿ. ಹಾಗೆ ನಿಮಗೆ ಸರ್ಕಸ್ನಲ್ಲಿ ಇಷ್ಟವಾದಂತಹ ಒಂದು ಎಂಟರ್ಟೈನ್ಮೆಂಟ್ ಪಾರ್ಟಿ ಏನಿತ್ತು ಅದ್ರ ಬಗ್ಗೆನೂ ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಒಂದು ಸರ್ಕಸ್ಸು ಹೇಗೆ ಆರಂಭ ಆಯಿತು ಅಂಥೇಳಿ. ಆಗಿನ ಕಾಲದಲ್ಲಿ ಒಂದು ಮನರಂಜನೆಯ ಅತಿ ಜನಪ್ರಿಯ ಮಾಧ್ಯಮ ಅಂತ ಅಂದರೆ ಅದು ಸರ್ಕಸ್ಗಳಾಗಿರ್ತಾ ಇತ್ತು. ಆ್ಯಂಡ್ ಅದರ ಜೊತೆಗೆ ಮ್ಯಾಜಿಕ್ ಶೋಗಳನ್ನು ಕೂಡ ನೀವು ನೋಡಿರ್ತೀರ. ಆ್ಯಂಡ್ ಈ ರೀತಿಯಲ್ಲಿ ಸರ್ಕಸ್ ಅನ್ನುವಂಥದ್ದು ತುಂಬಾ ಪಾಪ್ಯುಲರ್ ಆಗ್ತಾ ಬರುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಆದಂತಹ ಸರ್ಕಸ್ಗಳಲ್ಲಿ ನಾವು ನೋಡ್ತೀವಿ ಅಂದರೆ, ಆಗಲೇ ಹೇಳಿದೆ, ಹಗ್ಗದ ಮೇಲೆ ನಡೆಯೋದು, ತಂತಿ ಮೇಲೆ ನಡೆಯೋದು, ಹಾಗೆ ಸೈಕಲ್ ಓಡಿಸೋದು, ಮತ್ತು ವೀಲಿಂಗ್ ಮಾಡೋದು, ಬೈಕಲ್ಲೆಲ್ಲ ಓಡಿಸೋದು, ಈ ಥರದ್ದೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇನ್ನೊಂದೇನಂತಂದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಪ್ರಾಚೀನ ರೋಮ್ನಲ್ಲಿ ಈ ಒಂದು ಸರ್ಕಸ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅವತ್ತಿನ ಸರ್ಕಸ್ಸು ಇವತ್ತಿನ ಸರ್ಕಸ್ಗಿಂತ ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು ಅಲ್ವಾ. ಆ್ಯಂಡ್ ನೀವು ನೋಡಿರುವಂತಹ ಸರ್ಕಸ್ಸು ಹೇಗಿತ್ತು, ಏನಾಯಿತು, ಮತ್ತು ಏನೆಲ್ಲ ಡಿಫ್ರೆನ್ಸಸ್ನ ನೋಡಿದ್ರಿ ಅದನ್ನು ಕೂಡ ಹೇಳ್ಬೋದು. ಹಾಗೆ ಆಗಲೇ ನಾನು ಹೇಳಿದೆ, ಸರ್ಕಸ್ನಲ್ಲಿ ತುಂಬಾ ಇಷ್ಟಪಡ್ತಿದ್ದೆ

ಬಹಳಷ್ಟು ಶತಮಾನಗಳ ಕಾಲ ಸರ್ಕಸ್ನ ಹೆಸರೇ ಇರಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. 1768 ಬ್ರಿಟನಿನ ಫಿಲಿಪ್ ಆಸ್ಟಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಸರ್ಕಸನ್ನು ವ್ಯವಸ್ಥೆಗೊಳಿಸ್ತಾರೆ. ಅಲ್ಲಿವರೆಗೆ ಆ ಮಧ್ಯದ ಟೈಮ್ ಏನಿತ್ತು, ಆ ಟೈಮ್ನಲ್ಲಿ ಸರ್ಕಸ್ಗಳೇ ನಡೀತಾ ಇರಲಿಲ್ಲ. ಅದಾದ ನಂತರದಲ್ಲಿ ಒಂದು ಕಟ್ಟಡದ ಮಧ್ಯದಲ್ಲಿ ಸರ್ಕಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅಲ್ಲಿಯೇ ಒಂದು ಅಖಾಡವನ್ನು ರೆಡಿ ಮಾಡ್ಕೊಳ್ತಾರೆ, ಮತ್ತು ಸುತ್ತಲೂ ಕೂಡ ಬಹಳಷ್ಟು ಜನ ಕೂತ್ಕೊಂಡು ನೋಡೋದಕ್ಕೆ ಅಲ್ಲಿ ಸ್ಥಳಾವಕಾಶವನ್ನು ಮಾಡಿರ್ತಾರೆ. ಈ ರೀತಿಯಲ್ಲಿ ಸರ್ಕಸ್ಗಳನ್ನು ಕಲ್ಪನೆ ಮಾಡ್ಕೊಳ್ತಾ ಒಂದೊಂದು ರೀತಿಯಲ್ಲಿ ಅಡ್ವಾನ್ಸ್ ಆಗಿ ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಕುದುರೆ ಸವಾರಿ ಮತ್ತು ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು ಅದರ ಒಂದು ಸರ್ಕಸ್ನ ಮಾಡಿಸೋದು, ಇದೆಲ್ಲದೂ ಕೂಡ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಒಂದು ಟ್ರೈನಿಂಗ್ ಕೊಟ್ಟು ಅವುಗಳನ್ನು ಕೂಡ ಸರ್ಕಸ್ಸಲ್ಲಿ ಭಾಗವಹಿಸೋದಕ್ಕೆ ಬಳಸ್ಕೊಳ್ಳುವಂಥದ್ದು. ಆ್ಯಂಡ್ ಹಾಗೆ ಈ ಒಂದು ಹಗ್ಗದ ಮೇಲೆ ನಡೆಯುವಂಥದ್ದು ಮತ್ತು ಆಕ್ರೋಬ್ಯಾಟ್ಗಳು ಈ ಥರದ್ದೇನಿದೆ, ಸೊ ಈ ಥರದ್ದು ಸರ್ಕಸ್ನಲ್ಲಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ಸರ್ಕಸ್ನಲ್ಲಿ ರೀತಿಯ ಸ್ಟಂಟ್ಗಳನ್ನು ಮಾಡೋದೇ ಹೆಚ್ಚು ಅಟ್ರಾಕ್ಷನ್ ಅಂತ ಹೇಳ್ಬೋದು. 19ನೇ ಶತಮಾನದ ಮೊದಲ ಅರ್ಧದಲ್ಲಿ ಅಮೇರಿಕಾದಲ್ಲಿ ಬಹಳಷ್ಟು ಸರ್ಕಸ್ ಕಂಪನಿಗಳು ಆರಂಭ ಆಗುತ್ತೆ. ಹೀಗೆ ಸರ್ಕಸ್ಸು ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಗಳಿಸ್ಕೊಳ್ಳುತ್ತೆ. ರೀಸೆಂಟಾಗಿ ನಮ್ಮ ಭಾಗದಲ್ಲೂ ಕೂಡ ಸರ್ಕಸ್ ಬಂದಿತ್ತು. ಆ್ಯಂಡ್ ಸುಮಾರು ಜನ ನೋಡಿರ್ತೀರ ಸರ್ಕಸ್ನ. ಆ್ಯಂಡ್ ನಿಮ್ಮ ಕಡೆಗೂ ಏನಾದರೂ ಸರ್ಕಸ್ ಬಂತು ಅಂದರೆ ಈ ಸರ್ಕಸ್ಸು ಇವತ್ತಿಂದಲ್ಲ, ತುಂಬಾ ಹಳೆಯ ಹಿಸ್ಟ್ರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ನಿಮ್ಮೂರಲ್ಲೂ ಸರ್ಕಸ್ ಏನಾದರೂ ಬಂತು ಅಂದರೆ ಸರ್ಕಸ್ನ ಮಿಸ್ ಮಾಡ್ದೇ ಹೋಗಿ ವಿಸಿಟ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಸರ್ಕಸ್ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಸಹ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಡಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸ್ನರ್ಸ್, ಎಲ್ರು ಹೇಗಿದ್ದೀರಾ? ಆರಾಮಾಗಿ ಖುಷಿಯಾಗಿದ್ದೀರಾ ಅಲ್ವಾ? ಸೊ ಸಮಯ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿತು ಆಗಿದೆ. ಸೊ ನೀವ್ ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಹಾಗೆ ಯಶಸ್ವಿ ಬಿಸ್ನೆಸ್ ಮನ್ ಗಳು ಅವರ ಯಶೋ ಗಾಥೆಯನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಾರೆ. ಸೊ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಏನಪ್ಪಾ ಅಂದ್ರೆ, ಈ ಒಂದೇ ಅಂಗಡಿಲಿ ಸೊಳ್ಳೆ ಪರದೆ, ಮೆನ್ಸ್ ವೇರ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಎಲ್ಲವೂ ಸಿಗುತ್ತೆ ಅಂದ್ರೆ ಒಂದ್ ರೀತಿ ವಿಶೇಷ ಅನ್ಸುತ್ತಲ್ವಾ? ಹೌದು. ಸೊ ಇವತ್ತು ನಾವು ಮೈ ಶಂಕರ್ ರಾವ್ ಅಂಡ್ ಸನ್ಸ್ ಈ ಒಂದು ಶಾಪ್ ನ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗೆ ಈ ಶಾಪ್ ನ ಮಾಲೀಕರಾಗಿರುವ MS ಈಶ್ವರ್ ರಾವ್ ಅವರು ನಮ್ ಜೊತೆ ಮಾತಾಡ್ತಾ ಇದಾರೆ. ಹಾಗೆ ಸಾಕಷ್ಟು ವರ್ಷ ಬಿಸ್ನೆಸ್ ಅಲ್ಲಿ ಅನುಭವವನ್ನ ಪಡ್ಕೊಂಡಿದ್ದಾರೆ. ಇವ್ರ ಜೊತೆ ಮಾತುಕತೆಯನ್ನ ಪ್ರಾರಂಭ ಮಾಡೋಣವಾ. ಈಶ್ವರ್ ರಾವ್ ಸರ್, ನಮಸ್ತೆ.
9: ನಮಸ್ತೆ
8: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ಥ್ಯಾಂಕ್ ಯು.
8: ಎಸ್ ಸರ್, ಈಶ್ವರ್ ರಾವ್ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ ಸರ್?
9: ನಾವು ಶಿವಮೊಗ್ಗದಲ್ಲೇ ಹುಟ್ಟಿದ್ದು, ಬೆಳೆದಿದ್ದು ಶಿವಮೊಗ್ಗದಲ್ಲೇ, ಓದಿದ್ದು ಶಿವಮೊಗ್ಗದಲ್ಲೇ.
8: ಏನ್ ಓದಿದ್ದು ಸರ್?
9: ನಾವು ಡಿಗ್ರಿ ಇನ್ಕಂಪ್ಲೀಟ್ ಮಾಡಿದ್ದೇವೆ.
8: ಡಿಗ್ರಿ ಇನ್ಕಂಪ್ಲೀಟ್ ಮಾಡಿದ್ರಿ, ಆಮೇಲೆ
9: ಬಿಸ್ನೆಸ್ ಅಂತ ಬಂದ್ವಿ.
8: ಓಕೆ, ಡಿಗ್ರಿ ಇನ್ಕಂಪ್ಲೀಟ್ ಆದ ತಕ್ಷಣ ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ, ಬಿಸ್ನೆಸ್ ಗೆ ಬಂದ್ಬಿಟ್ರ?
9: ನಾವು ಫಾದರ್ ಇಲ್ದಂಗ ಆಗ್ಬಿಟ್ರು, ಅವಾಗ ನಾವು ಬರ್ಲೇಬೇಕಾಯ್ತು ಬಿಸ್ನೆಸ್ ಗೆ. ಹಂಗಾಗಿ ಬಿಸ್ನೆಸ್ ಮೇಲೆ ನಿಂತ್ಕೊಂಡ್ವಿ.
8: ಸೊ ತಂದೆಯವರು ನಡೆಸ್ತಾ ಇದ್ದಂತ ಬಿಸ್ನೆಸ್ ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ?
9: ಕಂಟಿನ್ಯೂ ಮಾಡ್ತಾ ಇದ್ದೀವಿ.
8: ಓಕೆ, ಎಷ್ಟು ವರ್ಷ ಆಯ್ತು ಸರ್ ನೀವು ಈ ಬಿಸ್ನೆಸ್ ಪ್ರಾರಂಭ ಮಾಡಿ?
9: ಇದು ನಮ್ಮ ತಂದೆ ಕಾಲದಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವರು ಸ್ಟಾರ್ಟಿಂಗು, ಅವಳದೇ ನಮಗೆ ಬೇಸ್ಮೆಂಟು, ಅವಳದೇ ಬೇಸ್ಮೆಂಟು ಫೌಂಡೇಶನಿಂದ ಅವರಿಂದಾನೆ ಇದು ಮಾಡ್ಕೊಂತ ಬರ್ತಾ ಇದ್ದೀನಿ.
8: ಓಕೆ, ಈಶ್ವರ್ ರಾವ್ ಸರ್, ಈಗ ನಮಗೆ MY ಶಂಕರ್ ರಾವ್ ಆ್ಯಂಡ್ ಸನ್ಸ್ ಈ ಒಂದು ಅಂಗಡಿ ಬಗ್ಗೆ ಪರಿಚಯ ಮಾಡ್ಕೊಡ್ಬೋದಾ? ಇಲ್ಲಿ ಏನೇನೆಲ್ಲ ಸಿಗುತ್ತೆ, ಏನು ಸ್ಪೆಷಾಲಿಟಿ ಸರ್ ನಿಮ್ಮ ಅಂಗಡೀಲಿ?
9: ನಮ್ಮಲ್ಲಿ ಸೊಳ್ಳೆ ಪರದೆಗಳು ಸಿಗ್ತವೆ, ಆಮೇಲೆ ಇದು ಬೆಡ್ಶೀಟ್ಸು, ಆಮೇಲೆ ಲೇಡೀಸ್ ನೈಟೀಸು, ಆಮೇಲೆ ಇದು ಅಂಡರ್ವೇರ್ಸು, ಇನ್ನರ್ವೇರ್ಸು, ಆಮೇಲೆ ಜೆಂಟ್ಸ್ ಕೆಲವು ಐಟಮ್ಸ್ಗಳು, ಟವಲ್ಸು, ಆಮೇಲೆ ಇದು ಲೇಡೀಸು ಜೆಂಟ್ಸು ಕೆಲವು ಬಟ್ಟೆಗಳು ಕೊಡ್ತೀವಿ.
8: ಎಲ್ಲ ಕೊಡ್ತೀರಾ? ಓಕೆ ಸರ್, ಹೇಗಿದೆ ಸರ್ ವ್ಯಾಪಾರ?
9: ಪರವಾಗಿಲ್ಲ, ಸುಮಾರಾಗಿದೆ. ಇಲ್ಲಿ ಬಂದಮೇಲೆ ನಮಗೆ ಇಲ್ಲಿ ಬೆಟರ್ ಅಂತ ಅನ್ನಿಸ್ತಾ ಇದೆ.
8: ಓಕೆ, ಇದಕ್ಕಿಂತ ಮುಂಚೆ ಎಲ್ಲಿ ಅಂಗಡಿ ಇತ್ತು ಸರ್?
9: ನಮ್ದು ಗಾಂಧಿ ಬಜಾರ್ನಲ್ಲಿ ಇದು ರವಿ ಸಿಲ್ಕ್ ಹೌಸ್ ಅಂತ ಇದೆಯಲ್ಲ, ಅಲ್ಲಿ ಎದುರುಗಡೆ ಶಾಪ್ ಮಾಡ್ಕೊಂಡಿದ್ವಿ. ಅದು ರೆಂಟಿಗಿದ್ವಿ. ಅಲ್ಲಿ ಅಡ್ವಾನ್ಸು ರೆಂಟು ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು. ಆಮೇಲೆ ನಮ್ಮ ಬಡ್ಜೆಟಿಗೆ ಅದು ಜಾಸ್ತಿ ಆಯಿತು. ಆಮೇಲೆ ಬಿಸ್ನೆಸ್ಸು ಬರ್ತಾ ಬರ್ತಾ ಆ ರೆಂಟಿಗೂ ಅದಕ್ಕೂ ಟ್ಯಾಲಿ ಆಗ್ತಿರ್ಲಿಲ್ಲ. ನಾವು ನಮ್ಮ ಓನರು, ಬಿಲ್ಡಿಂಗ್ ಓನರು ಬಿಡಿ ಬಿಡಿ ಅಂತ ನಮಗೆ ಪದೇ ಪದೇ ನಮಗೆ ಟಾರ್ಚರ್ ಕೊಡ್ತಾಯಿದ್ರು. ಹಂಗಾಗಿ ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದ ಮೇಲೆ ಅದೇ ಬಿಸ್ನೆಸ್ ಗಿಂತ ಸ್ವಲ್ಪ ಅಲ್ಲಿಗಿಂತ ಇಲ್ಲಿ ಉತ್ತಮ ಆಗ್ತಿದೆ.
3: ಸ್ವಂತವಾದ ಮಳಿಗೆ
9: ಮಾಡ್ಕೊಂಡಿದ್ದೀರಾ.
3: ಒಂದು ಅಡ್ವಾಂಟೇಜ್ ಅಂದ್ರೆ ಆಸ್ಪತ್ರೆ ಇಲ್ಲೇ ಹತ್ತಿರ ಇರೋದ್ರಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಅನುಕೂಲ ಆಯ್ತಾ ಹೇಗೆ ಸರ್?
9: ಅನುಕೂಲ ಆಗಿದೆ ನಮಗೆ. ಅನುಕೂಲ ಆಗಿದೆ.
8: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈಶ್ವರರಾವ್ ಸರ್ ಮಾತಾಡ್ತಾ ಇದ್ರು ಮುಂಚೆಗಿಂತ ಈಗ ಬಿಸ್ನೆಸ್ ಪರವಾಗಿಲ್ಲ, ಹಾಗೆ ಮುಂಚೆ ಬಾಡಿಗೆಯಲ್ಲಿ ಒಂದು ಮಳಿಗೆಯಲ್ಲಿ ಇದ್ವಿ, ಆದ್ರೆ ಈಗ ಸ್ವಂತ ಮಳಿಗೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ, ಸೊ ವ್ಯಾಪಾರ ಕೂಡ ಪರವಾಗಿಲ್ಲ ಅಂತ ಹೇಳ್ತಿದ್ರು. ಇಲ್ಲಿ ನಾವು ಒಂದು ಪಾಯಿಂಟ್ ಅನ್ನ ಗಮನಿಸೋದೇನಂದ್ರೆ, ನಾವು ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀವಿ ಅನ್ನುವಾಗ ಸ್ವಂತ ಮಳಿಗೆ ಇದ್ದಷ್ಟು ನಮಗೆ ಅನುಕೂಲ ಹೆಚ್ಚಾಗುತ್ತೆ, ಅಂದ್ರೆ ಬಾಡಿಗೆ ಕಟ್ಟುವ ರಿಸ್ಕ್ ಕೂಡ ತಪ್ಪುತ್ತೆ ಅಲ್ವಾ? ಹಾಗಿದ್ಮೇಲೆ ನಮ್ಮ ಈಶ್ವರ ರಾವ್ ಸರ್ ಜೊತೆ ಮಾತುಕತೆ ಮುಂದುವರಿಸೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಮೈ ಶಂಕರ್ ರಾವ್ ಅಂಡ್ ಸನ್ಸ್ ಈ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ಈ ಬಿಸ್ನೆಸ್ ನ ಮಾಲೀಕರಾಗಿರುವ MS ಈಶ್ವರ್ ರಾವ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಈಶ್ವರ್ ರಾವ್ ಸರ್, ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಎಲ್ಲಿಂದ ಬರ್ತಾರೆ, ಏನು ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
3: ಈ ಟೋಟಲ್ ಹೇಳ್ಬೇಕು ಅಂದ್ರೆ ಬೇರೆ ಬೇರೆ ಊರಿಂದ ಬರ್ತಾರೆ. ಹಾಸ್ಪಿಟ್ಲಿಗೆ ಬೇರೆ ಬೇರೆ ಊರಿಂದ ಬರೋರು ಇರ್ತಾರಲ್ಲ, ಆ ಕಸ್ಟಮರ್ ಎಲ್ಲ ಎಮರ್ಜೆನ್ಸಿ ಅವ್ರಿಗೆ ಏನೇನು ಬೇಕು ನೆಸೆಸರಿ ಐಟಮ್ಸು ಕೆಲವು ಸತಿ ಮರೆತು ಬಂದಿರ್ತಾರೆ. ಆಮೇಲೆ ಪೇಷೆಂಟ್ಗಳಿಗೆ ಏನೇನು ಬೇಕು, ಬೆಡ್ಶೀಟ್ಸು, ಆಮೇಲೆ ಶರ್ಟ್ಸ್ ಆಗಲಿ, ನೈಟ್ ವೇರ್ಸ್ ಆಗಲಿ, ಲೇಡೀಸ್ಗು ಜೆಂಟ್ಸ್ಗು ಒಯ್ತಾರೆ.
2: ಹಾಗಾಗಿ ಮುಂಚೆಗಿಂತ ಈಗ ವ್ಯಾಪಾರ ಪರವಾಗಿಲ್ಲ.
3: ಪರವಾಗಿಲ್ಲ.
2: ಹಾಗೆ ಈಶ್ವರ್ ರಾವ್ ಸರ್, ನೀವು ಈ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿ ಅಂದ್ರೆ ನಿಮ್ ತಂದೆಯವ್ರ ಅಲ್ದಲೇ ಸ್ವಂತವಾಗಿ ನೀವೇ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿರ್ಬೋದು?
3: ಅದೇ ಒಂದು 40 ವರ್ಷದ ಮೇಲೆ ಆಗಿದೆ.
2: 40 ವರ್ಷದ ಮೇಲಾಗಿದೆ. ಸೊ ಈ 40 ವರ್ಷದ ವೃತ್ತಿ ಅನುಭವದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ ನನ್ನ ತಂದೆಯವ್ರು ನಡೆಸಿದಂತಹ ಬಿಸ್ನೆಸ್ ನಾನು ಕಂಟಿನ್ಯೂ ಮಾಡಿದ್ಕೊಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
3: ನಮ್ಗೆ ಇಲ್ಲಿ ಬಂದ್ಮೇಲೆ ಹಂಗೆ ಅನ್ನಿಸ್ತು. ಅಲ್ಲಿ ರೆಂಟ್ ಕೊಡ್ತಾ ಇದ್ವಿ, ಅಡ್ವಾನ್ಸು ರೆಂಟು, ಆಮೇಲೆ ಬಿಲ್ಡಿಂಗ್ ಓನರ್ಸ್ ನಮಗೆ ಪದೇ ಪದೇ ಟಾರ್ಚರ್ ಕೊಡ್ತಾ ಇದ್ರು, ಬಿಡಿ ಬಿಡಿ ಅಂತೇಳಿ. ಆಮೇಲೆ ಬರ್ತಾ ಬರ್ತಾ ನಮಗೆ ಬಿಸ್ನೆಸ್ ಅವ್ರ ಟಾರ್ಚರಿಗೆ ಬಿಸ್ನೆಸ್ಗೆ ಅಷ್ಟು ಇಂಟ್ರೆಸ್ಟ್ ಕೊಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಖರ್ಚು ಜಾಸ್ತಿ ಬರ್ತಾ ಇತ್ತು. ಅಲ್ಲೇ ಇಲ್ಲಿ ನಾವು ಸ್ವಂತ ಬಂದಮೇಲೆ ನಾವು ಬಿಸ್ನೆಸ್ಸು ಪಿಕಪ್ಪು ಆಗ್ತಾಯಿದೆ. ಆಮೇಲೆ ಅಲ್ಲಿಗಿಂತ ಇಲ್ಲಿ ಖುಷಿ ಆಗತ್ತೆ, ನಮಗೆ ಖುಷಿ ಇದೆ.
2: ಈ ಒಂದು 40 ವರ್ಷದಲ್ಲಿ ನಿಮಗೆ ಈಗ ಒಂದು 2 ವರ್ಷದಿಂದ ಹೆಚ್ಚು ಖುಷಿ ಕಾಣ್ತಾ ಇದೆ?
3: ಖುಷಿ ಕಾಣ್ತಾ ಇದೆ.
2: ಹಾಗೆ ಯಾವಾಗ ತುಂಬಾ ಕಷ್ಟ ಅಂತ ತುಂಬಾ ಸವಾಲ್ ಇದ್ದಿದ್ದು ಸರ್ ನಿಮ್ ಬಿಸ್ನೆಸ್ ಜರ್ನಿಯಲ್ಲಿ? ತುಂಬಾ ಸವಾಲು ಈ ಒಂದು ಟೈಮಲ್ಲಿ ತುಂಬಾ ಕಷ್ಟ ಆಯ್ತು ಬಿಸ್ನೆಸ್ ಮಾಡೋಕೆ ಅಂದ್ರೆ ಯಾವ ಟೈಮ್ ಇರ್ಬೋದು?
3: ನಮ್ಗೆ ಗಾಂಧಿ ಬಜಾರ್ನಲ್ಲಿ ಇದ್ದಾಗ ಅಲ್ಲಿ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ, ಭಾಳ ಅಂಗಡಿಗಳು ಇದ್ವು, ಆಮೇಲೆ ಮಳಿಗೆದಾಗಲಿ ಭಾರಿ ಸ್ಕೇರ್ಸಿಟಿ, ಆಮೇಲೆ ನೆಮ್ಮದಿ ಇರಲಿಲ್ಲ ಅಲ್ಲಿ. ಇಲ್ಲಿ ಬಂದಮೇಲೆ ನಮ್ಮ ಸ್ವಂತ ಮಳಿಗೆಗೆ ಬಂದಮೇಲೆ ಸೀರೆದಲ್ಲಿ ನೆಮ್ಮದಿ ಇದೆ, ಖುಷಿ ಇದೆ.
2: ಆ ಒಂದು ಟೈಮ್ ಸ್ವಲ್ಪ ಸ್ಟ್ರಗಲಿಂಗ್ ಆಗಿತ್ತು, ಈಗ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದರೆ ಏನಿರಬೇಕು ಸರ್?
3: ಅವ್ರ ಪ್ರಾಮಾಣಿಕತೆ ಬೇಕು, ಆಮೇಲೆ ನಂಬಿಕೆ ಇರಬೇಕು, ವಿಶ್ವಾಸ ನಂಬಿಕೆ, ಆಮೇಲೆ ಕಸ್ಟಮರ್ಗೆ ಮೊಬಿಲೈಸಿಂಗ್ ಮಾಡೋದು ನೇಚರ್ ಇರಬೇಕು, ಅವ್ರು ಕೇಳಿದ್ದನ್ನು ಅವ್ರಿಗೆ ತೃಪ್ತಿ ಪಡಿಸೋವಂಥದ್ದು ಐಟಮ್ಸ್ಗಳು ಕೊಡಬೇಕು, ಆಮೇಲೆ ಅವ್ರು ಏನು ಕೇಳಿದ್ರು ಅವರಿಗೆ ನಾವು ಓಕೆ ಅನ್ನಂಗೆ ಇರಬೇಕು.
2: ಇಲ್ಲ ಅಂದ್ರೂ ಅಟ್ಲೀಸ್ಟ್ ತರಿಸ್ಕೊಡ್ತೀವಿ ಅನ್ನೋ ತರ
3: ಅದು ಅದು ಸಾಧ್ಯ ಆದಷ್ಟು ನಾವು ಅವರಿಗೆ ಕೋಪ ಮಾಡಲೇಬೇಕು.
2: ಸೂಪರ್, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, MS ಈಶ್ವರ ರಾವ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಗ್ರಾಹಕರ ತೃಪ್ತಿ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಇದ್ರು. ಹಾಗಿದ್ಮೇಲೆ ನಮ್ಮ ಈಶ್ವರ ರಾವ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ಸೊ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೊ ಸೂಪರ್ ಸಾಂಗ್ ಏನೋ ಕೇಳಿದ್ದಾಯ್ತು. ಮಾತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಇವತ್ತು ನಾವು ಮೈ ಶಂಕರ್ ರಾವ್ ಅಂಡ್ ಸನ್ಸ್ ಈ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಸುಮಾರು 40 ವರ್ಷ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರುವಂತಹ MS ಈಶ್ವರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಸೊ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ ಅಲ್ವಾ. ಸರ್, ನೀವೇ ಹೇಳ್ದ ಹಾಗೇನೆ ನಿಮ್ಮ ತಂದೆಯವರು ನಡೆಸಿದಂತಹ ಬಿಸ್ನೆಸ್ ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಓಕೆನಾ? ಹಾಗಿದ್ಮೇಲೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಅಂದ್ರೆ ನಿಮ್ಮ ಮಗ ಕೂಡ ಇದೇ ಒಂದು ವೃತ್ತಿಯನ್ನ ಕಂಟಿನ್ಯೂ ಮಾಡ್ಲಿ ಅಂತ ನೀವು ಬಯಸ್ತೀರಾ ಸರ್? ಅದ್ರ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಹೌದು.
2: ಸೊ ಈಗ ನೆಕ್ಸ್ಟ್ ಯಾರು ಕಂಟಿನ್ಯೂ ಮಾಡ್ತಾ ಇದ್ದಾರೆ?
3: ನಮ್ಮ ಮಗ ಇರ್ತಾರೆ, ಅವರು ನೆಕ್ಸ್ಟ್ ಅವರೇ ಇನ್ಚಾರ್ಜಿಂಗು,
2: ಅವರೇ ಕಂಟಿನ್ಯೂ ಮಾಡ್ತಾರೆ. ಓಕೆ ಸರ್, ಇಲ್ಲಿ ನಿಮ್ಮಲ್ಲಿ ನೋಡ್ತಾ ಇರೋ ಹಾಗೇನೆ ಸೀರೆಯಿಂದ ಹಿಡಿದು ಮಹಿಳೆಯರು ಧರಿಸುವಂತಹ ನೈಟಿ ಆಗಿರ್ಬೋದು, ಜೊತೆಗೆ ಸೊಳ್ಳೆ ಪರದೆ, ಎಲ್ಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದೇ ಇದೆ ಸರ್. ಈ ಕಲೆಕ್ಷನ್ಸ್ ಎಲ್ಲ ಹೇಗೆ ಮಾಡ್ತೀರಾ ಸರ್?
3: ಕಲೆಕ್ಷನ್ ನಾವು ಪೇಟೆಗೆ ಹೋಗ್ಬಿಟ್ಟು ಸೆಲೆಕ್ಷನ್ ಐಟಮ್ಸ್ಗಳು ನೋಡ್ತೇವೆ, ಕಸ್ಟಮರ್ಗೆ ಯಾವ್ದು ಲೈಕ್ ಆಗುತ್ತೆ ಯಾವ್ದು ಲೈಕ್ ಆಗಲ್ಲ, ಒಂದು ನಮ್ಮದು ಒಂದು ಚಾಯ್ಸಿಂಗ್ ಮೇಲೆ ಹೋಗುತ್ತದು. ಕಸ್ಟಮರ್ ಇಲ್ಲಿ ಯಾವ ಥರ ಇಷ್ಟಪಡ್ತಾರೆ, ಆಮೇಲೆ ಹಾಸ್ಪಿಟ್ಲ್ ಪರ್ಪಸ್ಸಿಗೆ ಏನು ತಗೊಳ್ತಾರೆ ಅಂತ ಐಟಮ್ಸ್ಗಳು ನಾವು ಇಟ್ಕೊಂಡಿರ್ತೀವಿ.
2: ಸೊ ಅದನ್ನು ಮುಖ್ಯವಾಗಿ ಮೈಂಡಲ್ಲಿ ಇಟ್ಕೊಂಡು ನೀವು ಕೂಡ ಇಲ್ಲಿ ಖರೀದಿಯನ್ನು ಮಾಡ್ತೀರಾ, ಬೇರೆ ಕಡೆ ಬಂದು ಖರೀದಿ ಮಾಡಿ ಇಲ್ಲಿ ವ್ಯಾಪಾರ ಮಾಡ್ತೀರಾ? ಓಕೆ, ಸೊ ಇವತ್ತಿನ ಮಟ್ಟಿಗೆ ಪರವಾಗಿಲ್ಲ ಸರ್ ಬಿಸ್ನೆಸ್ ಆಗಿದ್ರೆ? ಓಕೆ ಸರ್, ಹಾಗೆ ಈಗಿನ ಜನರೇಷನ್ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತ ಇರ್ತಾರೆ, ಏನು ಬಿಸ್ನೆಸ್ ಮಾಡೋದು ಏನೂ ಗೊತ್ತಿರಲ್ಲ ಅಂತ ಯುವಕ ಯುವತಿಯರಿಗೆ ನೀವೊಬ್ರು ಅನುಭವಿಸ್ತ ಬಿಸ್ನೆಸ್ ಮ್ಯಾನ್ ಆಗಿ ಒಂದಿಷ್ಟು ಸಲಹೆಯನ್ನು ಕೊಡೋದಾದರೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್?
3: ಇವ ಅನುಭವ ಇರಲ್ಲ ಅಂತ ಹೇಳಿದ್ರೆ ಅವರು ಅನುಭವ ಇರಲ್ಲ, ಕರೆಕ್ಟು. ಅವರು ಯಾವುದು ಲೈಕ್ ಮಾಡ್ತಾರೆ ಅನ್ನೋದು ಅವ್ರ ಮೇಲೆ ಡಿಪೆಂಡೂ ಆಗಿರುತ್ತೆ. ಬಿಸ್ನೆಸ್ ಅವ್ರ ಮೈಂಡ್ನಲ್ಲಿ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಯಾವ್ದು ಇಷ್ಟ ಯಾವ್ದು ಖಾಯಶ್ ಮಾಡ್ತಾರೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಫಸ್ಟು ಬಟ್ಟೆ ಏನಾದರೂ ಆಗಿರ್ಬೋದು, ಇಲ್ಲ ಬೇರೆ ಐಟಮ್ಸ್ ಆದರೂ ಆಗಿರ್ಬೋದು. ನಾವು ಬಟ್ಟೆಯಲ್ಲಿದ್ದೀವಿ, ನಾವು ಬಟ್ಟೆದು ಹೇಳಿದೆ. ಅವರಿಗೆ ಕೆಲವರಿಗೆ ಬಟ್ಟೆದ ಮೇಲೆ ಇರಲ್ಲ, ಬೇರೆ ಐಟಮ್ಸ್ ದಿನಸಿ ವ್ಯಾಪಾರ ಮಾಡಬೇಕು ಅಂತ ಇರ್ತಾರೆ, ಇಲ್ಲ ಸ್ಟೇಷ್ನರಿ ವ್ಯಾಪಾರ ಮಾಡಬೇಕು ಅಂತ ಇರ್ತಾರೆ, ಇಲ್ಲಾಂದರೆ ಹೀಗೆ ಕೆಲವು ಹೋಟೆಲ್ಸ್ಗಳು ಮಾಡಬೇಕು ಅಂತ ಇರ್ತಾರೆ. ಅವ್ರವ್ರ ಲೈಕಿಂಗ್, ಅವ್ರವ್ರ ಇಷ್ಟದ ಮೇಲೆ ಹೋಗುತ್ತೆ.
2: ಏನು ಬೇಕಾಗುತ್ತೆ ಸರ್? ಮುಖ್ಯವಾಗಿ ಒಂದು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅಂದರೆ ಏನೆಲ್ಲ ಬೇಕಾಗ್ಬೋದು ಸರ್?
3: ಫಸ್ಟ್ ಆಫ್ ಆಲ್ ಅವರಿಗೆ ಇಂಟ್ರೆಸ್ಟು ಇರಬೇಕು, ಬಿಸ್ನೆಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಬಿಸ್ನೆಸ್ ಮಾಡಲಿಕ್ಕೆ ಸ್ವಲ್ಪ ಬಂಡವಾಳನೂ ಇರಬೇಕಾಗತ್ತೆ. ಸ್ವಲ್ಪ ಬಂಡವಾಳದ ಜೊತೆಯಲ್ಲೇ ಸಪೋರ್ಟಿಂಗ್, ನಾ ಏನು ಮಾಡಿದರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದು ಅವರಿಗೆ ಕಾನ್ಫಿಡೆಂಟ್ ಇರಬೇಕು.
2: ಹಾಗಿದ್ದಾಗ ಬಿಸ್ನೆಸ್ ನಡೆಸ್ಬೋದು, ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು.
3: ಆಮೇಲೆ ರೆಂಟ್ ಆಗಲಿ, ಅಂಗಡಿ ಸ್ವಂತನೋ ರೆಂಟು, ಅದ್ರ ಮೇಲೂ ನೋಡ್ಕೋಬೇಕಾಗತ್ತೆ. ನಾನು ಮೆಂಟೇನ್ ವರ್ಕೌಟ್ ಆಗತ್ತಾ ಇಲ್ಲ, ಡೈಲಿ ಎಷ್ಟಾಗ್ಬೋದು, ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ, ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಂದೊಂದ್ಸಲ ಅಂದಾಜಿಗಿಂತನೂ ಒಂದೊಂದ್ಸಲ ಸಕ್ಸಸ್ ಆಗತ್ತೆ. ಕೆಲವು ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ.
2: ಖಂಡಿತ,
3: ಹಾಂ, ಏರಿಯಾದ ಮೇಲೆ ಡಿಪೆಂಡ್ ಆಗಿರುತ್ತೆ.
2: ಸೊ ಖರ್ಚು ವೆಚ್ಚಗಳು, ವ್ಯಾಪಾರ ಆಗುತ್ತೋ ಇಲ್ವೋ, ಎಲ್ಲ ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ನಂತರದಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕು ಅಂತಿದ್ದೀರಾ? ಓಕೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಬಿಸ್ನೆಸ್ ಜರ್ನಿ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ನಮಸ್ಕಾರ. ನಮಸ್ಕಾರ.
2: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಈಶ್ವರ ಅವರು ತಮ್ಮ 40 ವರ್ಷದ ವೃತ್ತಿ ಅನುಭವ ಅಂದ್ರೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಿಜವಾಗ್ಲೂ ಇವರಿಗೆ ವಯಸ್ಸಾಗಿರ್ಬೋದು, ಆದ್ರೆ ಇವರು ಬಿಸ್ನೆಸ್ ಮಾಡುವಂತಹ ಮನಸ್ಥಿತಿಗೆ ಯಾವುದೇ ಕಾರಣಕ್ಕೂ ವಯಸ್ಸಾಗಿಲ್ಲ, ವಯಸ್ಸಾಗೋದು ಇಲ್ಲ ಅನ್ಸುತ್ತೆ. ಹಾಗಿದ್ಮೇಲೆ ಇವ್ರ ಜೊತೆ ಮಾತುಕತೆ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಸೈನಿಂಗ್ ಆಫ್ ಅಜಯ್ ಅರ್ಪಿತಾ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ, ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687962799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ರೈತ ಕುಟುಂಬದವರು. ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಸೊ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸ್ತಾರೆ, ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಜೊತೆಗೆ ಇವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಒಂದು ವೃತ್ತಿಯನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಸರ್ಕಾರಿ ವೃತ್ತಿಯನ್ನು ಮಾಡ್ಕೊಳ್ತಾ ಇವರಿಗೆ ಒಂದು ಕಡೆಯಲ್ಲಿ ಕೃಷಿ ಮಾಡಬೇಕು ಅಂತ ಹೇಳಿ ಮನಸ್ಸಾಗತ್ತೆ. ಕೃಷಿ ಮಾಡೋದಕ್ಕೆ ಇವರಿರುವಂತಹ ಊರಿನಲ್ಲಿ ಕೃಷಿ ಭೂಮಿಗಳು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಅಂದರೆ ಭತ್ತ ಈ ಥರದ ಬೆಳೆಗಳನ್ನು ಬೆಳೀತಾ ಇರ್ತಾರೆ. ಇವರಿಗೆ ಕೃಷಿನಲ್ಲಿ ಬೇರೆ ರೀತಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋಂತಹ ಛಲ ಬಂದಿದ್ದರಿಂದ ಮೈಸೂರಿನಲ್ಲಿ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿರುವಂತಹ ಕೃಷಿ ಭೂಮಿನಲ್ಲಿ ಒಳ್ಳೊಳ್ಳೆ ಹಣ್ಣಿನ ಬೆಳೆಗಳನ್ನು ಮಾಡ್ಕೊಳ್ತಾ ಜೊತೆಗೆ ವಿಶೇಷವಾದಂತಹ ಒಂದು ಸೀಡ್ಲೆಸ್ ಲೆಮನ್ನ ಕೂಡ ಬೆಳೀತಾರೆ. ಇವರು ಬೆಳೆದಿರುವಂತಹ ಲೆಮನ್ ತುಂಬಾ ವಿಶೇಷವಾಗಿರುವಂಥದ್ದು. ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಒಂದು ಕೃಷಿನಲ್ಲಿ ಏನೇನೆಲ್ಲ ಇದೆ, ತರಕಾರಿ ಹಣ್ಣು ಬೆಳೆಗಳನ್ನು ಮಾಡ್ತಾ ಕೃಷಿಯಲ್ಲಿ ಏನೇನೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ದಾರೆ, ಮತ್ತು ಇವರ ಕೃಷಿ ಭೂಮಿಯನ್ನು ಯಾವ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ಇವರ ಜೊತೆಯಲ್ಲಿ ಮಾತಾಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಇವರು ಕೃಷ್ಣ ಅವರು, ಮೈಸೂರು ಜಿಲ್ಲೆಯವರು. ಸೊ ಬನ್ನಿ ಹಾಗಿದ್ರೆ ಇವ್ರ ಜೊತೆಯಲ್ಲಿ ಮಾತಾಡೋಣ, ಹಾಗೆ ಇವರು ಮಾಡ್ತಿರುವಂತಹ ಕೃಷಿಯ ಬಗ್ಗೆ ಕೇಳೋಣ, ಜೊತೆಗೆ ಇವರ ಕೃಷಿನಲ್ಲಿ ಇರುವಂತಹ ವಿಶೇಷತೆ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಕೃಷ್ಣ ಅವರು. ಕೃಷ್ಣ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಕೃಷಿ ಹೇಗೆ ಸ್ಟಾರ್ಟ್ ಆಯಿತು, ನಿಮ್ಮ ಕೃಷಿ ಭೂಮಿನಲ್ಲಿ ಏನೆಲ್ಲ ಬೆಳೆಗಳಿದ್ದಾವೆ, ಮತ್ತು ನಿಮ್ಮ ಕೃಷಿಯ ವಿಶೇಷತೆ ಏನಿದೆ ಅದರ ಬಗ್ಗೆ ಹೇಳ್ಬೋದು ಸರ್?
5: ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. ನಾನು ಮೈಸೂರು ಜಿಲ್ಲೆ HD Kote ತಾಲೂಕು ಗ್ರಾಮದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀನಿ. ಇದು ನನ್ನ ವ್ಯವಸಾಯ ಕ್ಷೇತ್ರ, ಇದು ಒಂದು 40 ಎಕರೆ ಕ್ಷೇತ್ರ ಇದೆ. ನಾನು ಕಳೆದು 20 ವರ್ಷದಿಂದ ಸ್ವಂತವಾಗಿ ಈ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ. ನಮ್ಮ ಮೂಲಸ್ಥಾನ ಆಂಧ್ರ ಇದ್ದರು, ಆದರೆ ಸ್ವಂತವಾಗಿ ಏನೋ ವ್ಯವಸಾಯದಲ್ಲಿ ಮಾಡಬೇಕಂತ ಇಚ್ಛದಲ್ಲಿ ಎಲ್ಲಿ ಜಮೀನು ತಗೋಬೇಕನ್ನೋ ಉದ್ದೇಶದಲ್ಲಿ ಹುಡುಕ್ತಾ ಇರುವಾಗ ನಮ್ಮದು ಎಲ್ಲ ಭತ್ತ ಜಮೀನುಗಳು ಆಂಧ್ರದಲ್ಲಿ ಇರೋದರಿಂದ ಅದರಲ್ಲಿ ಅಷ್ಟು ಜಾಸ್ತಿ ಸ್ಕೋಪ್ ಇಲ್ಲದಿರೋದ್ರಿಂದ ಆ ಜಮೀನು ಕೊಟ್ಬಿಟ್ಟು ಇಲ್ಲಿ ಮೈಸೂರನ್ನೇ ಪ್ರಾಂತನ ನಾನು ಇಷ್ಟಪಟ್ಟು ಇಲ್ಲಿಗೆ ಬಂದು 20 ವರ್ಷ ಕೆಳಗಡೆ ಒಂದು 40 ಎಕರೆ ಕ್ಷೇತ್ರನೂ ನಾನು ತಗೊಂಡು ಆವತ್ತರಿಂದ ಇದನ್ನು ಅಭಿವೃದ್ಧಿ ಮಾಡಿಸ್ತಾ ಹಲವಾರು ಫಸಲುಗಳು ಹಾಕಿದ್ದೀನಿ. ತರಕಾರಿಯಿಂದ ಬಾಳೆ ಪರಂಗಿ ಎಲ್ಲ ಹಾಕಿ ಇವತ್ತು ಒಂದು ವಿಶೇಷ ತಳಿ ಪ್ರಪಂಚದಲ್ಲಿ ಮೊಟ್ಟ ಮೊದಟಿ ಸಾರಿ ನಾನು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಿಂದ ತಂದು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಕೆಲವು 10 ವರ್ಷದಿಂದ ಇದರ ಮೇಲೆ ಪ್ರಯೋಗ ಮಾಡ್ತಾ ಇವತ್ತಿಗೂ ಒಂದು ಒಳ್ಳೆ ಯಶಸ್ವಿಯಾಗಿ ಕೆಲಸ ಫಸಲು ತೆಗಿತಾರೋ ಪದಾರ್ಥ ಅಂದರೆ ಈ ಪರ್ಷಿಯನ್ ಸೀಡ್ಲೆಸ್ ಲಿಂಬನ್. ಇದು ಬೀಜರಹಿತ 365 ದಿವಸ ಇಳುವರಿ ಬರೋ ಏಕೈಕ ತಳಿ ಪ್ರಪಂಚದಲ್ಲಿ. 365 ದಿವಸ ಇಳುವರಿ ಕೊಡೋ ತಳಿ ಯಾವುದೂ ಇಲ್ಲ. ಇದು 1 ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗಿ 365 ದಿವಸನೂ ಇಳುವರಿ ಕೊಟ್ಟು ತುಂಬ ಕಡಿಮೆ ಖರ್ಚಲ್ಲಿ ನಿಮಗೆ ಎಕರೆಗೂ ಕನಿಷ್ಠ ಪಕ್ಷ 500,000 to 600,000 rupees ಆದಾಯ ಕೊಡೋ ಏಕೈಕ ತಳಿ ಆಗಿರುತ್ತದೆ.
3: ಓಕೆ, ಸೂಪರ್ ಸರ್. ಹಾಗಾದರೆ ಈಗ ಪರ್ಷಿಯನ್ ಸೀಡ್ಲೆಸ್ ತಳಿ ಏನಿದೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ಹೇಳ್ಬೋದು ಸರ್? ಅಂದರೆ ಇಟ್ ಮೀನ್ಸ್ ಇಳುವರಿ ಆಗಿರ್ಬೋದು ಹೇಗೆ ಬರುತ್ತೆ ಮತ್ತು ಇದರ ಆದಾಯ ಹೇಗೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಬೋದಾ?
5: ಈ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ವೆರೈಟಿ ಇಳುವರಿ ಆದಾಯ ವಿಷಯಕ್ಕೆ ಬಂದರೆ ನೀವು ನೋಡ್ತಾ ಇದ್ದಂಗೆ ಇದು 3ನೇ ವರ್ಷ ಗಿಡ, ಕನಿಷ್ಠ ಪಕ್ಷ 150 kg ಒಂದು ಗಿಡಕ್ಕೆ 1 ವರ್ಷಕ್ಕೆ ಬರ್ತಾರೋ ಪರಿಸ್ಥಿತಿ. ಈ 150 kg ಅನ್ನೋದು 1ನೇ ವರ್ಷದಿಂದನೇ ಇಳುವರಿ ಶುರುವಾಗಿ ನಿಮಗೆ ಇದು 3ನೇ ವರ್ಷಕ್ಕೆ 150 kg ಬರ್ತಾರೋ ಪರಿಸ್ಥಿತಿ. ಈ 150 kg ನೀವು ಕನಿಷ್ಠ ಪಕ್ಷ ರೇಟ್ ಹಾಕ್ಕೊಂಡ್ರು, ಒಂದು 20 ರೂಪಾಯಿ ಕಟ್ಟರು ಒಂದು ಗಿಡಕ್ಕೆ ನಿಮಗೆ 3,000 rupees ಆದಾಯ ಬರೋ ಅವಕಾಶ ಇದೆ. ನಮ್ಮದು 14x8 ಗಿಡ ಹಾಕೋದ್ರಿಂದ 1 ಎಕರೆಗೆ 350 ಗಿಡ ಇದಿದೆ. 350 ಗಿಡಕ್ಕೆ ಒಂದು 3,000 rupees ಕಡಿದೆ ಹೋದ್ರೂ, ಒಂದು 2,000 rupees ಕಟ್ಟರು 600,000 to 800,000 rupees ಕನಿಷ್ಠ ಆದಾಯ ಬರೋ ಅವಕಾಶ ಖಂಡಿತ ಉಂಟು. ಈ ಇಳುವರಿ ಇಡೀ ವರ್ಷ ಬರೋದ್ರಿಂದ ಇದು ರೈತರಿಗೆ ಒಂದು ವಾರಕ್ಕೆ ಒಂದು ಸಂಬಳ ಥರ, ಒಂದು ತಿಂಗಳಿಗೊಂದು ಸಂಬಳ ಥರ ಕೊಡೋ ಪರಿಸ್ಥಿತಿ. ಇದು ಬೇಸಿಗೆದಲ್ಲಿನೂ ಇಳುವರಿ ಬರೋದು, ಮಳೆಗಾಲದಲ್ಲಿನೂ ಇಳುವರಿ ಬರೋದ್ರಿಂದ ಇಷ್ಟು ಗುಣಮಟ್ಟದ ಇಷ್ಟು ಜಾಸ್ತಿ ಇಳುವರಿ ಬರುವಾಗ ಮಾರ್ಕೆಟಲ್ಲಿ ವ್ಯತ್ಯಾಸ ಬರುತ್ತೆ ಅನ್ನೋ ವಿಶೇಷ ಉದ್ದೇಶಕ್ಕೆ ಇದು ಮಳೆಗಾಲ ಸೀಸನಲ್ಲಿ ಯಾವತ್ತು ರೇಟು ಕಮ್ಮಿ ಇರಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಈ ಕಾಯಿರಿಂದ ಇದನ್ನೇ ಪ್ರಾಸೆಸಿಂಗ್ ಮಾಡಿ ವ್ಯಾಲ್ಯೂಡೇಷನ್ ಮಾಡೋ ವ್ಯವಸ್ಥೆನೂ ನಮ್ಮ ಕಂಪ್ನಿ ಮುಖಾಂತರ ಆಗ್ರಿಸ್ ಗ್ಲೋಬಲ್ ಫಾರ್ಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಶುರು ಮಾಡಿ ಈ ಜಾಸ್ತಿ ಇಳುವರಿ ಬರೋ ಟೈಮಲ್ಲಿ ರೇಟು ತುಂಬ ಕೆಳಗಡೆ ಬೆಳೆದೋಹಂಗೆ ಈ ಕಾಯಿಗಳನ್ನ ನಾವು ಪ್ರಾಸೆಸಿಂಗ್ ಮಾಡೋ ವಿಧಾನನೂ ನಾವು ಕಂಡಿಡಿದ್ದೀವಿ.
3: ಓಕೆ, ಸೂಪರ್ ಸರ್. ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸ್ತೀನಿ, ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಮಾಡೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆನಲ್ಲಿ ಕೃಷ್ಣ ಅವರು ಮಾತಾಡ್ತಾ ಇದ್ರು ಮೈಸೂರಿನಿಂದ, ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಈ ಒಂದು ಏನು ನಿಂಬೆ ಏನಿದೆ ಸೀಡ್ಲೆಸ್ ನಿಂಬೆ ಇದರ ವಿಶೇಷತೆ ಏನಿದೆ ಮತ್ತು ಅದನ್ನು ಯಾವ ರೀತಿಯಲ್ಲಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ, ಹಾಗೆ ಇವರ ತೋಟದಲ್ಲಿ ಇರುವಂತಹ ಇನ್ನೂ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಕನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೃಷಿಯಲ್ಲಿ ವಿಶೇಷವಾಗಿ ಒಂದು ಸೀಡ್ಲೆಸ್ ಲೆಮನ್ನ ಬೆಳೆಸಿ ಹಾಗೆ ಅದರಿಂದ ಒಂದು ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇರುವಂತಹ ಇವರು ಸೊ ಮೈಸೂರಿನವರು, ಕೃಷ್ಣ ಅಂತ ಹೇಳಿ ಇವರ ಹೆಸರು. ಮೂಲತಃ ರೈತ ಕುಟುಂಬದಿಂದ ಬೆಳೆದರೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಸರ್ಕಾರಿ ಹುದ್ದೆಯಲ್ಲಿದ್ದು ಮತ್ತೆ ಕೃಷಿಯ ಕಡೆಗೆ ಹೆಚ್ಚಿನ ಆಸಕ್ತಿನ ಇಟ್ಕೊಂಡು ಕೃಷಿಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಕೃಷಿಯಲ್ಲಿ ವಿಶೇಷವಾಗಿ ಒಂದು ಯಶಸ್ಸನ್ನು ಸಾಧಿಸಿದ್ದಾರೆ. ಜೊತೆಗೆ ಇವರು ಬೇರೆ ಬೇರೆ ದೇಶದ ತೇನು ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅಂಡ್ ಇವರ ತೋಟದಲ್ಲಿ. ಸೊ ಜೊತೆಗೆ ಇವರು ಮಾಡಿರುವಂತಹ ಪರ್ಷಿಯನ್ ಸೀಡ್ಲೆಸ್ ತಳಿಯ ಏನು ನಿಂಬೆ ಇದೆ. ಸೊ ಇದು ಒಂದು ರೀತಿಯ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ತುಂಬಾ ಮಾರ್ಕೆಟಿಂಗಲ್ಲೂ ಕೂಡ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಈ ಒಂದು ಲೆಮನ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ, ಮತ್ತು ಇದನ್ನು ಬೆಳೆಸುವಂತಹ ರೀತಿ ಯಾವುದು, ಮತ್ತು ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯ ಇದೆ, ಜೊತೆಗೆ ಈ ಒಂದು ಬೆಳೆಯನ್ನು ಬೆಳಿಬೇಕು ಅಂತಂದಾಗ ನಮಗೆ ಅದಕ್ಕೆ ಬೇಕಾದಂತಹ ಪೂರಕವಾದ ಕೆಲಸಗಳೇನು, ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷ್ಣ ಅವ್ರನ್ನ ಸ್ವಾಗತಿಸೋಣ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಮಾಡಿರುವಂತಹ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಏನಿದೆ, ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡಿ. ಜೊತೆಗೆ ಈ ಒಂದು ತಳಿಗೆ ಮಾರ್ಕೆಟ್ ಹೇಗಿದೆ, ಇದ್ರ ಬಗ್ಗೆನೂ ಕೂಡ ಹೇಳ್ಬೋದು ಸರ್, ಮಾರ್ಕೆಟ್ ಆ್ಯಂಡ್ ಸ್ಟೋರೇಜ್ ಬಗ್ಗೆ.
4: ಇದು 1.5 ವರ್ಷ ಗಿಡ, ಇದು ಆಗಲೇ 6 ತಿಂಗಳಿಂದ ಇನ್ನೂ ಇಳುವರಿ ನಾವು ಬರ್ತಾ ಇದೆ. ಹೆಚ್ಚು ಕಡಿಮೆ 1 ಟನ್ನು ಆರ್ಡ್ರು ಇದೆ ಮಾರ್ಕೆಟ್ಗೆ, ಅದನ್ನೇ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 4 ಜನ ಹೆಂಗಸರು ಒಬ್ಬ ಗಂಡಾಲರಿಂದ 1 ಟನ್ನು 4 ಗಂಟೆದಲ್ಲಿ ಹಾರ್ವೆಸ್ಟ್ ಮಾಡೋ ಪರಿಸ್ಥಿತಿ ಇದೆ. ಇದು ಕನಿಷ್ಠ ಪಕ್ಷ ಒಂದು 25 ರೂಪಾಯಿ 30 ರೂಪಾಯಿ ಹಾಕ್ಕೊಂಡ್ರು 30,000 ರೂಪಾಯಿ ದಿನಕ್ಕೆ ಪರಿಸ್ಥಿತಿ ಇಳುವರಿ ಬರೋ ಪರಿಸ್ಥಿತಿ ಇದೆ. ಇದು ಈ ಹಣ್ಣು, ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತಾರೆ. ನಮ್ಮ ದೇಶದಲ್ಲಿ ಇರೋ ನಿಂಬೆನೆ ಆ್ಯಸಿಡ್ ಲೈಮ್ ಅಂತಾರೆ, ಇದು ಲೆಮನ್ ಅಂತಾರೆ. ನೀವು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಪೂರ್ತಿ ಜ್ಯೂಸೇ ಬರೋದು ಬಿಟ್ಟರೆ ಯಾವ ಮಟ್ಟಕ್ಕೂ ಚೂರು ಕೈದನ ಬೀಜ ಅನ್ನೋ ನೆಗೆಟಿವ್ ಆಸ್ಪೆಕ್ಟ್ಸು ಇದರಲ್ಲಿ ಇಲ್ಲ. ನಮ್ಮ ಆ್ಯಸಿಡ್ ಲೈಮಲ್ದಲ್ಲಿ ಇರೋ ಎಸಿಡಿಟಿ ಅಂದರೆ ದಿನ ಕುಡಿಯೋದ್ರಿಂದ ಬರೋ ಎಸಿಡಿಟಿ ಆಗಲಿ, ಈ ಕೈದಿನರಿಂದ ಬರೋ ಟೇಸ್ಟ್ ಪ್ರಾಬ್ಲಮ್ ಆಗಲಿ ಈ ನಿಂಬೆರಿಂದ ಇಲ್ಲ. ಈ ನಿಂಬೆಗೂ ಬರೋ ಒಂದು ವಿಶಿಷ್ಟತೆ ಏನಂದರೆ ಈ ನಿಂಬೆ ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫು ಗಿಡ ಮೇಲೆ ಒಂದು ಹಸಿರು ಕಾಯಿರಿಂದ ಒಂದು ಹಣ್ಣಾಗೋವರೆಗೂ 30 ದಿನ ನಿಮಗೆ ಟೈಮು, ರೈತರಿಗೆ ಮಾರ್ಕೆಟ್ ಸೌಲಭ್ಯಗಳು ನೋಡ್ಕೊಳ್ಳೋಕ್ಕೆ ಟೈಮ್ ಕೊಡ್ತದೆ. ಇದು ಹಾರ್ವೆಸ್ಟ್ ಆದಮೇಲೆ ರೈತರಿಗಾಗಲಿ ಮಾರ್ಕೆಟಿಂಗ್ ಮಾಡೋರಿಗಾಗಲಿ ರೂಮ್ ಟೆಂಪರೇಚರ್ ಅಂದರೆ ಮಾಮೂಲಿ ಟೆಂಪರೇಚರಲ್ಲಿ, ಮಾಮೂಲಿ ಮಾರ್ಕೆಟ್ ಯಾರ್ಡಲ್ಲಿ ಮಡಗೋ ಟೆಂಪರೇಚರಲ್ಲಿ 15 ದಿವಸ ಏನೂ ವೆಯ್ಟ್ ಲಾಸ್ ಇಲ್ಲದೆ, ಏನೂ ಡ್ಯಾಮೇಜ್ ಇಲ್ಲದೆ ಮಾರ್ಕೆಟ್ಗೆ ಸೌಲಭ್ಯ ಕೊಡ್ತದೆ. ಅದೇ ಕೋಲ್ಡ್ ಸ್ಟೋರೇಜ್ ಬಂದರೆ ಇದು ಒಂದು 6 ತಿಂಗಳೇ ನೀವು ಆರಾಮಾಗಿ ನೀವು ಮಡ್ಕೊಳ್ಳೋ ಪರಿಸ್ಥಿತಿ.
3: ಓಕೆ ಸರ್, ಹಾಗೆ ಈಗ ಏನು ಬೇಸಿಗೆ ಸಮಯ ಅಂತಂದಾಗ ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ, ಮತ್ತು ಬೇರೆ ಟೈಮಲ್ಲಿ ನಿಮಗೆ ಇದರಿಂದ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಬೇರೆ ಮಳೆಗಾಲ ಆಗಿರ್ಬೋದು ಚಳಿಗಾಲ ಆಗಿರ್ಬೋದು ಈ ಟೈಮಲ್ಲೆಲ್ಲ ಸೇಲಿಂಗ್ಸ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಟೈಮಲ್ಲಿ ನೀವು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ ಅದ್ರ ಬಗ್ಗೆ ಹೇಳ್ಬೋದಾ?
4: ಇದು ಬೇಸಿಗೆದಲ್ಲಿ ತುಂಬ ಬೇಡಿಕೆ ಇದೆ. ಮಳೆಗಾಲದಲ್ಲಿನೂ ನಾವು ಮಾಡೋ ಮಾರ್ಕೆಟಿಂಗ್ ಸಿಸ್ಟಮ್ರಿಂದ ನಮಗೆ ಕಂಟಿನ್ಯೂಸ್ ಆರ್ಡರ್ಸ್ ಸಿಗ್ತಾ ಇದೆ. ನಾವೇ ರೈತರವಾಗಿ ನಾವೇ ಸ್ವಂತ ಮಾರ್ಕೆಟಿಂಗ್ ಚಾನಲ್ಸು ಅಭಿವೃದ್ಧಿ ಪಡ್ಕೊಂಡಿದ್ದೀವಿ. ಈಗ ನಾನಿರೋ ಮಾರ್ಕೆಟ್ ಹತ್ರದಲ್ಲಿರೋದು ಮೈಸೂರು. ಈ ಮೈಸೂರಲ್ಲಿ ಡೈಲಿ ನಾವು ಒಂದು 200-300 kgs 1 ಟನ್ನು 2 ಟನ್ ಕಾಯಿವರೆಗೂ ನಾವು ಡೈಲಿ ಮಾರ್ಕೆಟ್ ನಾವು ಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ.

0: ಕಸ್ಟಮರ್ಸ್ನೇ ಇದನ್ನು ತುಂಬ ಪ್ರಿಫರ್ ಮಾಡ್ತಾರೆ. ಇದು ಬೀಜರಹಿತ ನಿಂಬೆ, ಇದು ಬೀಜರಹಿತ ನಿಂಬೆ ಇರೋದರಿಂದ ಕಸ್ಟಮರ್ಸ್ಗೆ ಅದೊಂದು ಎಡಿಷನಲ್ ಪಾಯಿಂಟ್ ಇರೋದ್ರಿಂದ. ಆಮೇಲೆ ಇದಕ್ಕೂ ಬಿಟರ್ನೆಸ್ ಅಂದರೆ ಕೈತನ ಇಲ್ಲ. ಇದನ್ನು ನಿಂಬೆನ ಎಷ್ಟು ಮಟ್ಟಕ್ಕೆ ಹಿಂಡಿದ್ರೂ ಆ ಕೈದನ ನಿಮ್ಮ ಊಟದಲ್ಲಿ ಬಿಲ್ಲಲ್ಲಾರಿಂದ ಇದು ಕಸ್ಟಮರ್ಸ್ ತುಂಬ ಪ್ರಿಫರ್ ಮಾಡ್ತಾರೆ.
1: ಓಕೆ ಸರ್, ಓಕೆ. ಹಾಗಾದರೆ ನಿಮ್ಮ ಜೊತೆಗೆ ಮಾತ್ರ ಮುಂದುವರಿಸಿನಿ ಸರ್. ಅದಕ್ಕೂ ಮುಂಚೆ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೀಡ್ಲೆಸ್ ಲೆಮನ್ ಏನಿದೆ, ಇದು ಒಂದು ರೀತಿಯ ವಿಶೇಷವಾದಂತಹ ಲೆಮನ್ ಆಗಿದೆ. ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಅಂತ ಹೇಳಿ ಇವರು ಒಂದು ನಿಂಬೆಹಣ್ಣಿನ ತಳಿಯನ್ನು ಮಾಡಿರುವಂಥದ್ದು ತುಂಬಾ ವಿಶೇಷ, ಮತ್ತು ಜೊತೆಗೆ ಮಾರ್ಕೆಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪೂರ್ಣ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಮತ್ತು ಅದರ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ, ಜೊತೆಗೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿಯಲ್ಲಿ ವಿಶೇಷವಾಗಿ ಇದರಿಂದ ಹೆಚ್ಚಿನ ಆದಾಯ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾದರೆ

0: ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಒಂದು ಲೆಮನ್ನ ನೀವು ಕೂಡ ಬೆಳಿಬೇಕು ಅಂತ ಇದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಕೇಳಿಸ್ಕೊಡಿ. ಹಾಗೆ ಇದು ಈ ಒಂದು ಲೆಮನ್ ಕೂಡ ನಮಗೆ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ತಿಳಿಸ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಕೃಷ್ಣ ಅವರಿದ್ದಾರೆ. ಸೊ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಸೊ ತುಂಬಾ ಚೆನ್ನಾಗಿ ಹಣ್ಣುಗಳು ಮತ್ತು ಬೆಳೆಗಳನ್ನು ಮಾಡ್ಕೊಳ್ತಾ ತರಕಾರಿಗಳನ್ನ ಬೆಳ್ಕೊಳ್ತಾ ಹಾಗೆ ವಿಶೇಷವಾಗಿ ಇವರು ಇವತ್ತು ಮಾತಾಡ್ತಾ ಇರೋದು ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಬಗ್ಗೆ. ಸೊ ಹಾಗಾದರೆ ಈ ಒಂದು ಲೆಮನ್ನ ಕುರಿತಂತೆ ಇನ್ನೆಷ್ಟು ವಿಚಾರವಾಗಿ ಅವ್ರ ಜೊತೆ ಮಾತಾಡೋಣ. ಸರ್, ನಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಲೆಮನ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗೆ ಈ ಒಂದು ಸೀಡ್ಲೆಸ್ ಲೆಮನ್ ಬೆಳೆಯುವಂತಹ ಎತ್ತರ ಎಷ್ಟು ಇದೆ, ಮತ್ತು ಈ ಗಿಡಗಳನ್ನ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು ಅಂತಂದರೆ ಎಷ್ಟು ಸಮಯ ಬೇಕಾಗುತ್ತೆ, ಮತ್ತು ಎಷ್ಟು ಜನ ಬೇಕಾಗುತ್ತೆ ಸರ್ ಇದಕ್ಕೆಲ್ಲ, ಮತ್ತು ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಸರ್?
1: ಕೂಯಲು ಇಳುವರಿ ಹಾರ್ವೆಸ್ಟಿಂಗು ಭಾಳ ಸುಲಭ ಇದೆ. 6 ಅಡಿ 7 ಅಡಿಗಿಂತ ಹೆಚ್ಚಾಗಿ ಹೋಗದ್ರಿಂದ ಯಂಗ್ಸರೇ ಹೊಲದಲ್ಲಿರೋ ತೋಟ ಆಲ್ಗಲ್ಲು ಯಂಗ್ಸರೇ ಕುಯ್ಬೋದಿದ್ದೀನಿ. ಇದು ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ ಇದು ನಾವು ಪೂರ್ತಿ ಸಾವಯವದರಲ್ಲಿ ಜೀವಾಮೃತದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂದರೆ ಇದು ಕಾಸ್ಟ್ಲಿ ಕೆಮಿಕಲ್ ಫರ್ಟಿಲೈಜರ್ಸು ಇಲ್ಲ ಡೇಂಜರಸ್ ಕೆಮಿಕಲ್ ಫರ್ಟಿಲೈಜರ್ಸ್ ಯೂಸ್ ಮಾಡದೇ ಹೋದು ಸಾವಯವ ಕೃಷಿದಲ್ಲಿ ಅನುಕೂಲವತ್ತಾಗಿ ಬೆಳಿಬೋದು. ಈ ಸಾವಯವ ಕೃಷಿದಲ್ಲಿ ಮಾಡ್ತಾ ಇರುವಾಗೇ ನಮ್ಗೆ 3ನೇ ವರ್ಷ ಗಿಡ 150 ಕೆಜಿ ಇಳುವರಿವರೆಗೂ ಬರ್ತಾ ಇದೆ. ಅಂದರೆ ಕನಿಷ್ಠ ಪಕ್ಷ 20 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರೂ ಒಂದು ಗಿಡಕ್ಕೆ 2,000 ರೂಪಾಯಿಯಿಂದ 3,000 ರೂಪಾಯಿ ಇಳುವರಿ ಬರೋ ಚಾನ್ಸ್ ಇದೆ. ಇದು ಕಾಯಿಲೆಗೆ ಬಂದರೆ ಇದು ಭಾಳ ಕಮ್ಮಿ ರೋಗಗಳು ಇರ್ತವೆ. ಇದನ್ನೇ ನಾವು ಈ ಸಾವಯವದರಲ್ಲಿ ಬಳಸೋ ಪೆಸ್ಟಿಸೈಡ್ಸ್ ಬಯೋ ಪೆಸ್ಟಿಸೈಡ್ಸ್ ಆಗಲಿ ಈ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಆಗಲಿ ಆಗಿ ಅವು ಯೂಸ್ ಮಾಡಿಕೊಂಡೇ ನಾವು ಮಾಡ್ಬೋದು. ಪ್ಲಸ್ ನಿಂಬೆಕಿರೋ ವಿಶಿಷ್ಟವಾಗಿರೋ 4 ಕಾಯಿಲೆಗಳು ಕ್ಯಾಂಕರ್ ಆಗಲಿ ಡೈಬ್ಯಾಕ್ ಆಗಲಿ ಫ್ಯೂಸೇರಿಯಂ ವಿಲ್ಟ್ ಆಗಲಿ ಬೋರರ್ ಆಗಲಿ ಇದು ಯಾವುದಾದ್ರೂ ನಿಂಬೆಕಾಯಿ ಭಾಳ ಪ್ರಾಬ್ಲಮ್ ಆಗ್ತಾ ಇದ್ವು. ಇದು ಯಾವ ರೋಗಗಳು ಈ ನಿಂಬೆಕಿಲ್ಲ. ಈಗ ಕಾಯಿ ಮೇಲೆ ನಿಮ್ಗೆ ಎಲ್ಲಿ ಕ್ಯಾಂಕರ್ ರೋಗ ಇರೋದಿಲ್ಲ. ಇದನ್ನು ಮಾರ್ಕೆಟಲ್ಲಿ ಭಾಳ ಚೆನ್ನಾಗೆ ಆಕ್ಸೆಪ್ಟ್ ಮಾಡ್ತಾರೆ ಯಾವ ರೋಗ ಇರೋದ್ರಿಂದ. ಇದು ಟೇಬಲ್ ಫ್ರೂಟ್ ಅಂದರೆ ಮನೆಯಲ್ಲಿ ಬೆಳೆಸೋಕ್ಕೂ ಯೂಸ್ ಮಾಡ್ಬೋದು, ಇಂಡಸ್ಟ್ರಿದಲ್ಲೂ ಬೆಳೆಸೋಕ್ಕೆ ಯೂಸ್ ಮಾಡ್ಬೋದು. ಸೊ ಎಲ್ಲ ಥರ ಪ್ರೊಸೆಸಿಂಗ್ಗೂ ಉಪಯೋಗ ಆಗೋದ್ರಿಂದ ಈ ವೆರೈಟಿ ಭಾಳ ರೈತರಿಗೆ ಭಾಳ ಅನುಕೂಲತೆ ಇದೆ. ಏನಿಗೆ ಅಂದರೆ ಇದಕ್ಕೆ ಏನು ವಿಶಿಷ್ಟವಾದ ಮಣ್ಣು ಬೇಕಾಗಿಲ್ಲ. ವಿಶಿಷ್ಟವಾಗಿ ಜಾಸ್ತಿ ನೀರು ಪೋಷಣೆ ಸಂರಕ್ಷಣೆ ಎಲ್ಲನೂ ಕಮ್ಮಿ ಇರೋದರಿಂದ ಇದು ರೈತರಿಗೆ ಭಾಳ ಅನುಕೂಲವಾಗಿರೋ ಕ್ರಾಪು. ಇದರ ವಿಶಿಷ್ಟತೆ ಏನಂದರೆ ಯಾವತ್ತು ಗಿಡದಲ್ಲಿ ಹಾರ್ವೆಸ್ಟ್ ಆಗೋ ಫ್ರೂಟು ಇರ್ತದೆ, ನೆಕ್ಸ್ಟ್ ಸೈಜ್ ಫ್ರೂಟು ಇರ್ತದೆ, ಈಜು ಇರುತ್ತೆ, ಗುಚ್ಚಲು ಗುಚ್ಚಲು ಥರ ಬರೋ ಈಜು ಇರ್ತದೆ, ಕಾಯಿ ಇರ್ತದೆ, ಹೂವು ಇರ್ತದೆ. ಸೊ ಇದು 365 ದಿವಸನೂ ಈ ಥರ ಇರೋದರಿಂದ ನಿಮಗೆ ಯಾವತ್ತು ಕಾಯಿ ಇಲ್ದಿರೋ ಪರಿಸ್ಥಿತಿ ಇರಲ್ಲ. ತೋಟದಲ್ಲಿ ಡೈಲಿ ಕಾಯಿ ಬರೋ ಏಕೈಕ ತಲೆ ಇದು. ಇದರಲ್ಲಿ ಈಗ ನೆಟ್ಟರೆ 1 ವರ್ಷದಿಂದ ಸ್ಟಾರ್ಟ್ ಆಗಿದ್ದರೆ ನೀವು ಪ್ರೂನಿಂಗ್ ಮಾಡಬೇಕಾಗಿರೋ ಟೈಮಲ್ಲಿನೂ ಒಂದು ಆ ಟೈಮಲ್ಲೂ ಹೂವು ಕಾಯಿ ಇರೋ ಪರಿಸ್ಥಿತಿ ಇರುತ್ತೆ. ಸೊ ಪ್ರೂನಿಂಗ್ ಮಾಡಬೇಕಂದ್ರೂ ಒಂದು ಸ್ವಲ್ಪ ಕಾಯಿನೇ ಕಲ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಅದು ಅದರಿಂದ ಇದು ನೀವು ಆಫ್ ಸೀಸನಲ್ಲಿ ಪ್ರೂನಿಂಗ್ ಮಾಡಿಕೊಂಡು ಸೊ ಇದನ್ನು ಗಿಡನ ಸ್ವಲ್ಪ ಶೇಪಲ್ಲಿ ಮೇಂಟೈನ್ ಮಾಡಿಕೊಂಡು ಮುಂದಿನ ಇಳುವರಿ ತಗೋತಾನೇ ಇರ್ಬೋದು. ನನಗೆ ಒಟ್ಟು ಈ 40-50 ಎಕರೆ ಜಮೀನಿನಲ್ಲಿ ಸುಮಾರು 17 ಎಕರೆ ಜಮೀನು ಬರೀ ಈ ಪೆರ್ಷನ್ ನಿಂಬೆ ಗಿಡನೇ ನಾನು ಹಾಕಿ ಸುಮಾರು ವರ್ಷದಿಂದ ನಾನು ಬೆಳೀತಾ ಇದ್ದೀನಿ. ನಮ್ಮ ತೋಟದಲ್ಲಿ ನೀವು 1 ವರ್ಷದಿಂದ 2 ವರ್ಷದಿಂದ ಗಿಡಗಳು ಇಳುವರಿ ಬರ್ತಾರೋ ಗಿಡಗಳು ನೋಡ್ಬೋದು. ನೀವು ಈ ತೋಟದಲ್ಲಿ ಯಾವ ಮೂಲೆಗೆ ಹೋಗಿ ಯಾವ ಗಿಡ ನೋಡಿದ್ರೂ ಇದೇ ಗುಣಮಟ್ಟದವಾಗಿ ಇಳುವರಿ ನಿಮಗೆ ಯಾವ ಕಾಲದಲ್ಲಾದರೂ ನೀವು ಈಗ ಮಾರ್ಚಲ್ಲೇ ಬನ್ನಿ ಡಿಸೆಂಬರಲ್ಲೇ ನೋಡಿ ಯಾವತ್ತಾದರೂ ಇದೇ ಥರ ಇಳುವರಿ ಬರ್ತಾರೋದು ನೀವು ನೋಡ್ಬೋದು. ಯಾವತ್ತು ಹೂವು ಈಜು ಕಾಯಿ ಅನ್ನೋದು 365 ದಿವಸ ಇರುತ್ತೆ. ಇದು ನನಗೆ ಇವಾಗ 17 ಎಕರೆದಲ್ಲಿ ನಾನು ಇದನ್ನು ಬೆಳೀತಾ ಇದ್ದೀನಿ. ಇದು ಆ್ಯಾವ್ರೇಜ್ ನಿಂಬೆ ಹಣ್ಣು 40 ಗ್ರಾಮ್ರಿಂದ 80-100 ಗ್ರಾಮ್ವರೆಗೂ ಸೈಜ್ ಬರ್ತವೆ. ಇದು ತರಾವರಿ ಇಂಡಸ್ಟ್ರೀಸಲ್ಲಿ ಸೈಜ್ಗಳು ಕೇಳೋದ್ರಿಂದ ಎಲ್ಲರಿಗೂ ಇಂಡಸ್ಟ್ರೀಸ್ಗೂ ಸೂಟ್ ಆಗುತ್ತೆ. ಇದರಲ್ಲಿ 25% ರಸ ಜಾಸ್ತಿ ಇರುತ್ತೆ. ಮಾಮೂಲಿ ನಾಟಿ ನಿಂಬೆಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಇದು 25% ಜಾಸ್ತಿ ಜ್ಯೂಸ್ ಬರುತ್ತೆ. ವಿಟಮಿನ್ ಸಿ ಕಂಟೆಂಟ್ ನೋಡಿದರೆ ಇದು 1.5 ಟೈಮ್ಸ್ ಜಾಸ್ತಿ ಇದೆ ಮಾಮೂಲಿ ನಿಂಬೆಕ್ಕಿಂತ. ಇದು ಔಷಧಿ ಗುಣಗಳೂ ಚೆನ್ನಾಗಿದೆ. ಇದನ್ನು ಪ್ರೊಸೆಸಿಂಗ್ಗೂ ಉಪಯೋಗಿಸೋಕೆ ಆಗೋ ವಿಶಿಷ್ಟ ತಳಿ ಇದು. ಸಿಪ್ಪೆ ಬಗ್ಗೆ ಹೇಳಿದರೆ ಇದು ನಿಂಬೆ ಬಾಲ ತೆಲುಗು ಇರೋ ಸಿಪ್ಪೆ ಇರೋದರಿಂದ ರಸ ಹಿಂಡಕ್ಕೂ ಬಾಲ ಅನುಕೂಲತೆ ಇದೆ ಆ್ಯಂಡ್ ರಸ ಜಾಸ್ತಿನೂ ಬರುತ್ತೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು ಶೆಲ್ಫ್ ಲೈಫ್. ಈ ಶೆಲ್ಫ್ ಲೈಫ್ ಏನಾಗುತ್ತೆ ಅಂದರೆ ಈ ಗಿಡ ಈ ಕಾಯಿ ನೀವು ಈ ಹಸಿರು ಸಿಚುವೇಶನಲ್ಲಿ ಕುಯ್ಯೋ ಸ್ಟೇಜ್ರಿಂದ ಇಂಥ ಸ್ಟೇಜ್ರಿಂದ ಆ ಪೂರ್ತಿ ಅರ್ಶಿನ ಕಲರ್ ಆಗೋ ಸ್ಟೇಜ್ವರೆಗೂ ಹೆಚ್ಚು ಕಡಿಮೆ 25-30 ದಿನ ಕಾಯಿನ ಗಿಡ ಮೇಲೇ ಇಡಬಹುದು.
0: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಮಾಡ್ತಿರುವಂತಹ ಒಂದು ವಿಶೇಷವಾದಂತಹ ನಿಂಬೆಯ ತಳಿ ತುಂಬಾ ಚೆನ್ನಾಗಿದೆ, ಮತ್ತು ಸೀಡ್ಲೆಸ್ ತಳಿ ಅಂತ ಕೂಡ ಹೇಳ್ತಾ ಇದ್ರು. ಯಾವುದೇ ರೀತಿ ಕಹಿ ಬರೋದಿಲ್ಲ, ಮತ್ತು ಇವರು ಮಾಡ್ತಾ ಇರುವಂತಹ ಈ ಒಂದು ಹಾರ್ವೆಸ್ಟಿಂಗ್ ಕೂಡ ತುಂಬಾ ಈಸಿ ಆಗಿದೆ. ಇಬ್ಬರು ಮೂರು ಜನ ಏನು ಕೆಲಸ ಮಾಡಿದ್ರು ಸಾಕು, ಇದನ್ನು ಈಸಿಯಾಗಿ ಮಾರ್ಕೆಟಿಂಗ್ ಮಾಡೋದಕ್ಕೂ ಕೂಡ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಹಾಗಾದರೆ ಸರ್ ಜೊತೆಗೆ ಮಾತಿನ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ ರಾಣಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಿಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಒಂದು ವರ್ಷದ ಏಳಿಂದ ಆರಂಭವಾಗಿ ಸೊ 3 ವರ್ಷಗಳವರೆಗೂ ಕೂಡ ಹೋದರೆ ಸೊ ಯಾವುದೇ ರೀತಿಯ ರೋಗಗಳು ಬರದೆ ಈ ಒಂದು ನಿಂಬೆ ಬೆಳೆ ತುಂಬಾ ಒಂದು ಅಧಿಕವಾದ ಲಾಭವನ್ನು ಕೊಡುತ್ತೆ. ಜೊತೆಗೆ ಇದರ ಈಲ್ಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಮತ್ತು ರೈತರಿಗಂತೂ ಹೆಚ್ಚಿನ ಆದಾಯವನ್ನು ತಂದುಕೊಡುವಂತಹ ಒಂದು ಬೆಳೆ ಅಂತಲೇ ಹೇಳ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಕೃಷ್ಣ ಅವರಿದ್ದಾರೆ ಮೈಸೂರಿನಿಂದ. ಇವರು ಕೂಡ ಇವ್ರು ಮಾಡ್ತಿರುವಂತಹ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು, ಮತ್ತು ಮೇಂಟೆನೆನ್ಸ್ ಮಾಡುವಂಥದ್ದು ಎಷ್ಟು ಈಸಿಯಾಗಿದೆ, ಮತ್ತು ಇದರ ಹಾರ್ವೆಸ್ಟಿಂಗ್ ಕೂಡ ಎಷ್ಟು ಈಸಿ ಆಗಿರುತ್ತೆ, ಇದನ್ನು ರೈತರು ಬೆಳೆಸೋದ್ರಿಂದ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯತೆ ಅಂತ ಹೇಳಿದ್ರು. ಇವರ 17 ಎಕರೆಯ ಜಾಗದಲ್ಲಿ ಈ ಒಂದು ವಿಶೇಷವಾದ ನಿಂಬೆಯನ್ನು ಬೆಳೆಸಿರುವಂಥದ್ದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಹಾಗಾದರೆ ಸರ್ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಸರ್, ಈಗ ನೀವೇನು ಮಾಡ್ತಾ ಇದ್ದೀರಾ, ಈ ಒಂದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಯಾವ ರೀತಿಯ ಭೂಮಿನಲ್ಲಿ ಬರುವಂಥದ್ದು, ಮತ್ತು ಇದರ ನೀರು ಹಾಯಿಸುವಂತಹ ರೀತಿ ಆಗಿರ್ಬೋದು, ಇದರ ಮೇಂಟೆನೆನ್ಸ್ ಎಲ್ಲ ಆಗಿರ್ಬೋದು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ? ಈಗ ರೈತರು ಬೇರೆ ಮಣ್ಣಲ್ಲಿ ಬೆಳೆದಿರುವಂತಹ ಗಿಡಗಳನ್ನು ಕೂಡ ನೋಡಿರ್ತಾರೆ. ಸೊ ಇದು ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತಾ, ಹೇಗೆ ಸರ್ ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಗಿಡ ಎಲ್ಲ ಥರ ಜಮೀನು ಮಣ್ಣುಗಳಲ್ಲೇ ಸೂಟ್ ಆಗಿದೆ. ನಮ್ಮ ಥರ ಈಗ ನೋಡ್ತಾ ಇರೋದು ಇದು ಕಪ್ಪು ಮಿಶ್ರಮ ಮಣ್ಣು, ಇದರಲ್ಲೇನೂ ತುಂಬ ಇಳುವರಿ ಚೆನ್ನಾಗಿ ಬರ್ತಾಯಿದೆ. ಪ್ಲಸ್ ಕೆಂಪು ಮಣ್ಣು, ಕಲ್ಲು ಭೂಮಿ, ಕಲ್ಜರುಗು ಭೂಮಿದಲ್ಲೂ ಚೆನ್ನಾಗಿ ಇಳುವರಿ ಬರ್ತಾಯಿದೆ. ಇದಕ್ಕೂ ನೀರೂ ಭಾಳ ಕಮ್ಮಿಯೇ ಬೇಕು. ದಿನಕ್ಕೂ ಒಂದು 5 ಲೀಟರಿಂದ 10 ಲೀಟರ್ ನೀರು ಕೊಡೋಕ್ಕೆ ಕೊಟ್ಟರೆ ಸಾಕಾಗತ್ತೆ. ಪೂರ್ತಿ ತೆಂಗಿನ ನೆರಳಲ್ಲಿ ಬೆಳೀತಾರೋ ಗಿಡ ಇದು. ತೆಂಗಿನ ತೋಟಗಳಲ್ಲಿನೂ ನೆರಳಿರೋ ಪ್ರದೇಶದಲ್ಲಿನೂ ಬೆಳೆಯಬೋದು ಅನ್ನೋದಕ್ಕೆ ಇದನ್ನೇ ಸಾಕ್ಷಿ. ಇದು ಪೂರ್ತಿ 90% ಸಿಲ್ವರ್ ತೆಂಗು ನೆರಳಲ್ಲಿ ಬರ್ತಾರೋ ತೋಟ ಇದು. ಇದರಲ್ಲಿನೂ ಯಾವ ಇಳುವರಿನೂ ಕಮ್ಮಿ ಆಗದೆ ಕಾಯಿ ಕ್ವಾಲಿಟಿ ಗುಣಮಟ್ಟವಾಗಿಯೂ ಬೆಳೀತಾ ಇದೆ. ಗುಂಚಲ್ ಥರ ಇಳುವರಿ ಕೊಡ್ತದೆ. ಮಾಮೂಲಿ ನಿಂಬೆ ಇಂಡಿವಿಜುವಲ್ ಸಿಂಗಲ್ ನಿಂಬೆಕಾಯಿ ಕೊಟ್ಟು ಒಂದೊಂದು ಹಾರ್ವೆಸ್ಟ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಅದೇ ಇದು ನೀವು ನೋಡ್ಬೋದು, ಎಲ್ಲ ನಿಂಬೆಕಾಯಿ 5, 6, 7 ಕಾಯಿಗಳು ಕುಚ್ಚಲ ಥರ ಬರೋದ್ರಿಂದ ಇದನ್ನು ಹಾರ್ವೆಸ್ಟ್ ಮಾಡೋದು ಇದು ಭಾಳ ಸುಲಭ ಇದೆ. ಈಗ ಕಾಯಿ ನೋಡಿ, ಎಲ್ಲ ಗುಂಚಲಲ್ಲಿ ಬರೋದ್ರಿಂದ 5, 6 ಕಾಯಿಗಳು ಬರ್ತವೆ ಒಂದು ಗುಂಚಲಲ್ಲಿ. ನಿಂಬೆ ಅಂದರೆ ತುಂಬ ಬಿಸಿಲಿರೋ ಪ್ರಾಂತದಲ್ಲಿ ಇಲ್ಲ ಚೆನ್ನಾಗಿ ಭೂಮಿ ಇರೋ ಪ್ರಾಂತದಲ್ಲಿ ಇಳುವರಿ ಬರ್ತದಂತಾರೆ. ಕಳೆದ ವರ್ಷ ವಿಪರೀತ ಮಳೆ ಆಗೋದ್ರಿಂದ ಹೆಚ್ಚು ಕಡಿಮೆ 1 ತಿಂಗಳು ಅಷ್ಟು ಸಮಯ ಇದು ಪೂರ್ತಿ ನೀರು ತೋಟದಲ್ಲಿ ನಿಂತುಕೊಂಡಿದೆ. 1 ತಿಂಗಳು 1.5 ಅಡಿ ಗುಣಮಟ್ಟಕ್ಕೆ ಈ ಗಿಡಕ್ಕೆ ಈ ಮಟ್ಟವರೆಗೂ ನೀರಲ್ಲಿ ಮುಳುಗುಬಿಟ್ರು. 1 ತಿಂಗಳು ಗಿಡ ಏನೂ ಹಾನಿ ಆಗದೆ ತಡ್ಕೊಂಡಿದ್ದು, ಅಷ್ಟು ಬಲಿಷ್ಠವಾಗಿ ಬೆಳೆದಿರೋ ಗಿಡ ಇದು. ಬೇಸಿಗೆದಲ್ಲೂ ನೀರು ಕಮ್ಮಿ ಆಗಿದ್ರೂ ತಡ್ಕೋತದೆ, ಮಳೆಗಾಲದಲ್ಲಿ ನೀರು ಜಾಸ್ತಿ ಆಗಿದ್ರೂ ತಡ್ಕೋತದೆ. ಈ ತಳಿಕರೋ ವಿಶಿಷ್ಟತೆ ಏನಂದರೆ ತುಂಬ ಬಿಸಿಲು ಬೇಕಾಗಿಲ್ಲ. ಇಂಥ ತೆಂಗಿನ ಮರ ನೆರಳಲ್ಲಿ, ಅಡಿಕೆ ಗಿಡಗಳ ನೆರಳಲ್ಲಿನೂ ಇದು ಒಂದು ಅಂತರ್ಬೆಲೆಯಾಗಿಯೂ ಬೆಳಿಬೋದು. ಭಾಳ ಸುಲಭವಾಗಿ ಒಂಥರ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ಬೆಳಿಬೋದು. ಅಂದರೆ ತೋಟದನ್ನೇ ವಿಶಿಷ್ಟವಾಗಿ ಕಲೆ ಇಲ್ಲದೆ ಬೆಳಿಬೇಕು, ತುಂಬ ಕ್ಲೀನಾಗಿಡಬೇಕು ಅನ್ನೋ ಪರಿಸ್ಥಿತಿಗಳಲ್ಲಿ ಎಲ್ಲರಿಗೂ ಆಗದಿರೋ ಪರಿಸ್ಥಿತಿ ಈ ಆಲ್ಗಳು ಈ ಲೇಬರ್ ಕಾಸ್ಟ್ಗಳು ಇರೋದ್ರಿಂದ ಈ ಇಂಥ ತಲೆ ಭಾಳ ಈಸಿಯಾಗಿ ಒಂದು ನ್ಯಾಚುರಲ್ ವೇ ಆಫ್ ಫಾರ್ಮಿಂಗಲ್ಲಿ ಇದನ್ನೇ ಬೆಳಿಬೋದು. ಈ ಈ ತೋಟ ಬೆಳೆಯೋಕ್ಕೆ ನೀವು ತುಂಬ ಟೆಕ್ನಿಕಲ್ ಆಗಿ ವಿಶೇಷತೆಗಳು ಗೊತ್ತಾಗಬೇಕಂತೂ ಏನಿಲ್ಲ. ಇದನ್ನು ನೀವು ನೋಡಿದರೆ ಇದು ಒಂದು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಇದು 1 ಸಾಲಿಗೆ 14 ಅಡಿ ಅಂತರ ಇಟ್ಟಿದ್ದೀವಿ. 1 ಗಿಡಕ್ಕೆ 8-9 ಅಡಿ ಅಂತರದಲ್ಲಿ ಇದು ಮಾಡಿದ್ದೀವಿ. ಇದನ್ನು ವಿಶಿಷ್ಟವತ್ತವಾಗಿ ಏನು ಕಲ್ಚರಲ್ ಪ್ರಾಕ್ಟೀಸಸ್ ಅಂತೂ ಏನೂ ಇಲ್ಲ. ಸ್ವಲ್ಪ ಗಿಡ ಕಾಡು ಥರ ಬೆಳೆಯೋದ್ರಿಂದ ಆವಾಗ ನಿಮ್ಗೆ ಮಾರ್ಕೆಟ್ ಸೀಸನ್ ಯಾವತ್ತೂ ಅನುಕೂಲತೆ ಇಲ್ಲದೆ ಇರೋ ಆ ಟೈಮಲ್ಲಿ ನೀವು ಚೂರು ಗಿಡನೇ ಪ್ರೂನಿಂಗ್ ಮಾಡಿ ಕೊಮ್ಮೆಗಳಿಗೂ ಮುರಿದೋಗಿರೋ ಕೊಮ್ಮೆಗಳನ್ನು ಇವೆಲ್ಲ ಪ್ರೂನಿಂಗ್ ಮಾಡೋ, ಸುಮ್ಮನೆ ಒಂದು ಶೇಪ್ನ ಒಂದು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಇದು ಬಿಟ್ಟು ಬೇರೆ ವಿಶಿಷ್ಟವಾಗಿ ಕಲ್ಚರಲ್ ಪ್ರಾಕ್ಟೀಸಸ್ ಆಗಲಿ, ಒಂದು ಇನ್ಪುಟ್ಸ್ ಅಂದರೆ ಒಂದು ವಿಶಿಷ್ಟ ಗೊಬ್ಬರ ಹಾಕಬೇಕು, ಒಂದು ಔಷಧಿ ಹೊಡಿಬೇಕು, ಈ ಥರನೇ ಮಾಡಬೇಕನ್ನೋದು ಯಾವುದೂ ಇಲ್ಲ. ಈಗ ನೀವು ನೋಡ್ತಾ ಇರೋದು, ನಾವು ಇದೆಲ್ಲ ಬೆಳೀತಾ ಇರೋದು ಬರೀ ಜೀವಾಮೃತದಲ್ಲಿ ಬೆಳೀತಾ ಇರೋದು. ನಾವು ಸಿಂಪಲ್ ಒಂದು ಮಲ್ಚಿಂಗ್ ಶೀಟು, ಡ್ರಿಪ್ ಇರಿಗೇಷನ್ ಸಿಸ್ಟಮು ಮಾಡಿಬಿಟ್ಟು ಇದರಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಸ್ಟೈಲಲ್ಲಿ, ಇದರಲ್ಲಿ ಇರೋ ಮೇನ್ ಖರ್ಚು ಅಂದರೆ ನಿಮ್ಮ ಹಾರ್ವೆಸ್ಟಿಂಗ್ ಆಗೋದೇ. ಹಾರ್ವೆಸ್ಟಿಂಗ್ ಡೈಲಿ ಸಿಕ್ಕೋದ್ರಿಂದ ಅದು ಬಿಟ್ಟರೆ ಬೇರೆ ಯಾವ ವಿಶಿಷ್ಟ ಖರ್ಚುಗಳು ಇಲ್ದಿರೋ ಫಸಲು ಇದೊಂದೇ. ಈ ತೋಟದ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ, ಇದು ನಾವು ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ನಾವು ಡ್ರಿಪ್ಪು ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಗಿಡರಿಂದ ಒಂದು ಗಿಡ 8-9 ಅಡಿ ಅಂತರ ಇರೋದೆ. ಅದರಲ್ಲಿ ಇನ್ಲೈನ್ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಮು ರಿಂದ ನೀರು ಜೀವಾಮೃತ ಇದರಿಂದನೇ ಕೊಡ್ತೀವಿ. ನಾವು ಯಾವ ಥರ ಫಿಸಿಕಲ್ ಗೊಬ್ಬರಗಳು ಗಿಡ ಬುಡದಲ್ಲೇ ಹಾಕೋದು ಇದು ಯಾವುದು ನಾವು ಮಾಡಲ್ಲ. ಬರೀ ಜೀವಾಮೃತರಿಂದನೇ ಈ ಗಿಡ ಈ ಗುಣಮಟ್ಟದ ಇಳುವರಿ ಸಿಗ್ತಾ ಇದೆ. ಈ ನೀರು ವಿಷಯಕ್ಕೆ ಬಂದರೆ, ಡ್ರಿಪ್ಪಿರಿಂದ ದಿನಕ್ಕೂ ಒಂದು 6-10 ಲೀಟ್ರ್ ನೀರು ಇದ್ದರೆ ಸಾಕು. ಅಂದರೆ ಬಾಳೆಕ್ಕಿಂತ ಬೇರೆ ಫಸಲಕ್ಕಿಂತ ಅರ್ಧ ನೀರಲ್ಲಿ ನೀವು ಇದನ್ನೇ ಆರಾಮಾಗಿ ಬೆಳಿಬೋದು.
2: ಓಕೆ ಸರ್, ತುಂಬ ಚೆನ್ನಾಗಿ ಒಂದು ವಿಶೇಷವಾದಂತಹ ನಿಂಬೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇದರ ಹಾರ್ವೆಸ್ಟಿಂಗ್ ಆಗಿರ್ಬೋದು, ಮತ್ತು ಇದರ ಬೆಳೆಸುವಂತಹ ವಿಧಾನ ಆಗಿರ್ಬೋದು, ಇದಕ್ಕೆ ಕೊಡುವಂತಹ ನೀರಾಗಿರ್ಬೋದು, ಮತ್ತು ಯಾವ ಪ್ರದೇಶದಲ್ಲಿ ಬೆಳೆಯುತ್ತೆ, ಯಾವ ರೀತಿಯಲ್ಲಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಸ್ತಾರವಾಗಿ ಮಾಹಿತಿಗಳನ್ನ ತಿಳಿಸಿದಿರಿ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ಕೆಳಗರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅವರು ಕೂಡ ಈ ರೀತಿಯಲ್ಲಿ ಹಾರ್ವೆಸ್ಟಿಂಗ್ ಮಾಡುವಂಥದ್ದು, ಮತ್ತು ಈ ರೀತಿಯಲ್ಲಿ ಬೆಳೆಸುವಂತಹ ವಿಧಾನಗಳನ್ನ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಈ ರೀತಿಯ ಒಂದು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಸೊ ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಿಂಬೆ ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿವಿ. ಆ್ಯಂಡ್ ನೀವು ಕೂಡ ತಿಳ್ಕೊಂಡಿದ್ರೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೂರ್ಣ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವೋ ರಾಜು, ನಮ್ಮ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯಿತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ. ಕರ್ನಾಟಕದ ರಾಮನಗರ ಜಿಲ್ಲೆ 2 ಶತಾಯುಷಿಗಳನ್ನು ದಾಖಲಿಸಿಕೊಂಡಿದೆ. ಒಬ್ಬರು ತ್ರಿವಿಧ ದಾಸೋಹಿ ತುಮಕೂರಿನ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಯವರಾದರೆ ಮತ್ತೊಬ್ಬರು ಸಾಲುಮರದ ತಿಮ್ಮಕ್ಕ. ಪರಿಸರ ನಾಶದ ಇಂದಿನ ಬಿಕ್ಕಟ್ಟಿನ ದಿನಗಳಲ್ಲಿ ತಿಮ್ಮಕ್ಕ ಇಡೀ ಜಗತ್ತಿಗೆ ಪರಿಸರ ರಕ್ಷಣೆ ಹೆಗ್ಗುರುತಾಗಿ ನಿಲ್ಲುತ್ತಾರೆ. 16/3/2019 ಶನಿವಾರ ನವದೆಹಲಿಯಲ್ಲಿ ಸಂಭ್ರಮದ ದಿನ. ರಾಷ್ಟ್ರಪತಿಯವರು ಅಂದು ಸಾಲುಮರದ ತಿಮ್ಮಕ್ಕನಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದರು. ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಬದಲಾಗಿ ತಿಮ್ಮಕ್ಕನೇ ರಾಷ್ಟ್ರಪತಿಗಳ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದ್ದು ಇಡೀ ಸಭಾಂಗಣವನ್ನೇ ಕರತಾಡನದಲ್ಲಿ ಮುಳುಗುವಂತೆ ಮಾಡಿತ್ತು. ಸಾಲುಮರದ ತಿಮ್ಮಕ್ಕನ ಆಶೀರ್ವಾದವನ್ನು ಯಾರೂ ಅನ್ನಿತಾ ಭಾವಿಸಲಿಲ್ಲ. ಏಕೆಂದರೆ ಅವರು ಪರಿಸರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅವಿಸ್ಮರಣೀಯವಾದುದು. ತಿಮ್ಮಕ್ಕ ಹುಟ್ಟಿ ಬೆಳೆದಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ. ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಬಡ ಕುಟುಂಬದ ತಿಮ್ಮಕ್ಕ ಶಾಲೆಯ ಮುಖವನ್ನೇ ನೋಡದೆ ಮದುವೆ ಮಾಡಿಕೊಂಡರು. ಅವರು ಮದುವೆ ಆಗುವಾಗ ಕೇವಲ 20 ವರ್ಷವಾಗಿತ್ತು. ಅವರು ಮದುವೆಯಾದದ್ದು ರಾಮನಗರ ಜಿಲ್ಲೆಯ ಹುಲಿಕಲ್ ಗ್ರಾಮದ ಬಿಕ್ಕಲು ಚಿಕ್ಕಯ್ಯ ಎಂಬವರನ್ನು. ಬಡ ಕುಟುಂಬದ ಚಿಕ್ಕಯ್ಯ ದನ ಮೇಯಿಸುವ ಕೆಲಸ ಮಾಡುತ್ತಿದ್ದ. ಮನೆಯಲ್ಲಿ ಚಿಕ್ಕಯ್ಯನಿಗೆ ತಂದೆ ತಾಯಿಗಳಿದ್ದರು. ಅತ್ತೆ ಮಾವನವರ ಸೇವೆ ಮಾಡುತ್ತಾ ತಿಮ್ಮಕ್ಕ ಕೂಲಿ ಕೆಲಸ ಮಾಡತೊಡಗಿದರು. ಅವರು ಪ್ರತಿದಿನ ಕಲ್ಲೊಡೆಯುವ ಕೆಲಸಕ್ಕೆ ಕುಣಿಗೆ ಹೋಗುತ್ತಿದ್ದರು. ಕೆಲವು ದಿನಗಳಲ್ಲಿ ಅತ್ತೆ ಮಾವಂದಿರು ಕಾಯಿಲೆಯಿಂದ ತೀರಿ ಹೋಗುತ್ತಾರೆ. ತಂದೆ ತಾಯಿಯಂದರಿಗೆ ಕಾಯಿಲೆ ನಿವಾರಿಸಲು ಇದ್ದ 1-2 ಎಕರೆ ಭೂಮಿಯನ್ನು ಕೂಡ ಗಂಡ ಚಿಕ್ಕಯ್ಯ ಮಾರಿಕೊಳ್ಳಬೇಕಾಗುತ್ತದೆ. ದಂಪತಿಗಳಿಗೆ ಯಾವ ವರಮಾನವೂ ಇರುವುದಿಲ್ಲ. ಇಬ್ಬರೂ ಕೂಲಿ ಕೆಲಸ ಬಿಟ್ಟರೆ ಮತ್ತಾವ ಗತಿಯೂ ಇಲ್ಲ ಎನ್ನುವಂತೆ ದುಡಿಯತೊಡಗುತ್ತಾರೆ. ಎಷ್ಟು ದಿನ ಕಳೆದರೂ ತಿಮ್ಮಕ್ಕನಿಗೆ ಮಕ್ಕಳು ಆಗಲಿಲ್ಲ. ಹತಾಶೆಯಿಂದ ತಿಮ್ಮಕ್ಕ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತಾರೆ. ಒಂದು ದಿನ ತಿಮ್ಮಕ್ಕ ಕಲ್ಗುಣಿಯಿಂದ ಕಲ್ಲೊಡೆದು ಕೂಲಿ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದರು. ದಾರಿಯಲ್ಲಿ ಒಂದು ಈಚಲ ಮರದಿಂದ ಗರಿಯೊಂದು ಕಳಚಿ ಬೀಳುತ್ತದೆ. ತಿಮ್ಮಕ್ಕನಿಗೆ ಆಗ ಮಿಂಚಿನ ಸಂಚಾರವಾಗುತ್ತದೆ. ಒಂದು ದಿನ ನಾವು ಈಚಲು ಗರಿಗಳಂತೆ ಈ ಜಗತ್ತಿನಿಂದ ಕಳಚಿ ಹೋಗುತ್ತೇವೆ. ಮರಗಳು ಮಾತ್ರ ಶಾಶ್ವತವಾಗಿ ನಿಲ್ಲುತ್ತವೆಂದು ಮರ ಬೆಳೆಸಲು ತಿಮ್ಮಕ್ಕ ನಿರ್ಧಾರ ಮಾಡುತ್ತಾರೆ. ಗಂಗಾ ಚಿಕ್ಕಯ್ಯ ಕೂಡ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ಹುಲಿಕಲ್ 4 ಕುದೂರು ಗ್ರಾಮಗಳ ಮಧ್ಯ 4 ಕಿಲೋಮೀಟರ್ ದೂರದ ದಾರಿಯನ್ನು ಆಲದ ಮರ ಬೆಳೆಸಲು ದಂಪತಿಗಳು ನಿರ್ಧರಿಸುತ್ತಾರೆ. ಬೆಂಗಾಡಿನಂಥ ಆ ರಸ್ತೆ ರಣರಣ ಬಿಸಿಲಿನಿಂದ ಉರಿಯುತ್ತಿರುತ್ತದೆ. ಮೊದಲ ವರ್ಷ ಕುಣಿತೋಡಿ 10 ಆಲದ ಮರದ ಸಸಿಗಳನ್ನು ದಂಪತಿಗಳಿಬ್ಬರು ನೆಡುತ್ತಾರೆ. 2ನೇ ವರ್ಷ 15, 3ನೇ ವರ್ಷ 20, ಹೀಗೆ 5 ವರ್ಷಗಳ ಕಾಲ ಅವರು ಸಸಿ ನೆಡುತ್ತಲೇ ಹೋಗುತ್ತಾರೆ. ಪ್ರತಿ ದಿನ ಬೆಳಗಿನ ಜಾವ ಎದ್ದು 4 ಗಂಟೆಗೆ ಸಸಿಗಳಿಗೆ ತಪ್ಪದೇ ನೀರು ಹಾಕುತ್ತಾರೆ, ಗೊಬ್ಬರ ಹಾಕುತ್ತಾರೆ. ಊರಿನವರು ಇವರ ಕೆಲಸವನ್ನು ನೋಡುತ್ತಲೇ ಇರುತ್ತಾರೆ ಹೊರತು ಯಾರೂ ಅವರ ಜೊತೆಗೂಡಿ ನೀರು ಹಾಕುವುದಾಗಲಿ, ಗೊಬ್ಬರ ಹಾಕುವುದಾಗಲಿ, ಸಸಿಗಳನ್ನು ರಕ್ಷಣೆ ಮಾಡುವುದಾಗಲಿ ಈ ಯಾವ ಕೆಲಸಗಳನ್ನು ಕೂಡ ಮಾಡುವುದಿಲ್ಲ. ಕೆಲವು ವರ್ಷ ಸತ್ತು ಹೋದ ಸಸಿಗಳ ಜಾಗದಲ್ಲಿ ತಿಮ್ಮಕ್ಕ ಮತ್ತೆ ಕತ್ತರಿಸಿದ ಆಲದ ಟೊಂಗೆಗಳನ್ನು ನೆಡುತ್ತಾರೆ. ಸಸಿಗಳು ಹುಲುಸಾಗಿ ಮರವಾಗಿ ಬೆಳೆಯುವ ಹೊತ್ತಿಗೆ ತಿಮ್ಮಕ್ಕನ ಗಂಡ ಚಿಕ್ಕಯ್ಯ ಕಾಯಿಲೆಯಿಂದ ತೀರಿ ಹೋಗುತ್ತಾರೆ. ಆಗ ಒಬ್ಬಂಟಿಯಾದವರು ತಿಮ್ಮಕ್ಕ. ಮುಂದೆ ಏನು ಮಾಡಬೇಕೆಂಬುದೇ ತಿಮ್ಮಕ್ಕನಿಗೆ ಹೊಳೆಯಲಿಲ್ಲ. ತಿಮ್ಮಕ್ಕನ ಎಡಗಣ್ಣಿಗೆ ಕಲ್ಲು ಒಡೆಯುವಾಗ ಕಣ್ಣು ಕಲ್ಲು ಚೂರು ಹೊಕ್ಕು ಕಣ್ಣು ಕುರುಡಾಗಿರುತ್ತದೆ. ಅವರು ಒಂದೇ ಕಣ್ಣಿನಿಂದ ಜಗತ್ತನ್ನೇ ನೋಡುತ್ತಿರುತ್ತಾರೆ. ಮನೆಯ ಗೋಡೆ ಕುಸಿದು ಹೋಗಿರುತ್ತದೆ. ಅವರಿಗೆ ಬರುತ್ತಿರುವುದು ಕೇವಲ 75 ರೂಪಾಯಿ ಮಾತ್ರ ವಿಧವಾ ವೇತನ. ಅಷ್ಟು ಕಡಿಮೆ ಹಣದಲ್ಲಿ ಏನು ಮಾಡಬೇಕೆಂಬುದೇ ತಿಮ್ಮಕ್ಕನಿಗೆ ತಿಳಿಯುತ್ತಿರಲಿಲ್ಲ. ಅದರಲ್ಲೇ ಉಪಜೀವನ ನಡೆಸುತ್ತಿದ್ದರು. ಅಷ್ಟರಲ್ಲಿ ಹುಲಿಕಲ್ ರಸ್ತೆಯ ಆಲದ ಮರಗಳು ಎತ್ತರವಾಗಿ ಬೆಳೆದು ಓಡಾಡುವ ಜನರಿಗೆ ನೆರಳು ಕೊಡತೊಡಗುತ್ತಿರುತ್ತವೆ. ಅಲ್ಲಿ ಸದಾ ಹಕ್ಕಿ ಪಕ್ಷಿಗಳ ಕಲರವ ತುಂಬಿ ತುಳುಕುತ್ತಿರುತ್ತದೆ. ಅಲ್ಲಿ ಓಡಾಡುತ್ತಿದ್ದ ಎತ್ತಿನ ಬಂಡಿ ವಾಹನಗಳು ತಿಮ್ಮಕ್ಕನ ಕೆಲಸವನ್ನು ಹಾಡಿ ಹೊಗಳತೊಡಗುತ್ತವೆ. ಒಂದು ದಿನ ಯಾವುದೋ ಪತ್ರಿಕೆ ತಿಮ್ಮಕ್ಕ ನೆಟ್ಟ ಆಲದ ಮರಗಳ ಬಗ್ಗೆ ಸುದ್ದಿಯನ್ನು ಪ್ರಕಟಿಸುತ್ತದೆ. ಸುದ್ದಿ ತಿಳಿದ ಪರಿಸರಾಸಕ್ತರು ಸಮಾಜ ಸೇವಾ ಕಾರ್ಯಕರ್ತರು ಮರಗಳನ್ನು ನೋಡಲು ಓಡಿ ಓಡಿ ಬರುತ್ತಾರೆ. ತಿಮ್ಮಕ್ಕ ನೆಟ್ಟ ಸಾವಿರಾರು ಸಸಿಗಳಲ್ಲಿ ಕೇವಲ 284 ಸಸಿಗಳು ಹೆಮ್ಮರವಾಗಿ ಬೆಳೆದಿರುತ್ತವೆ. ಸರ್ಕಾರ ಗ್ರಾಮ ಪಂಚಾಯಿತಿಗಳು ಕಣ್ತೆರೆಯುತ್ತವೆ. ಗೋಡೆ ಬಿದ್ದ ಮನೆಯನ್ನು ದುರಸ್ತಿ ಮಾಡಿಕೊಡುತ್ತಾರೆ. ತಿಮ್ಮಕ್ಕನ ಮನೆಗೆ ಹಸಿರು ಬಣ್ಣ ಬಳಸುತ್ತಾರೆ. ಆನೇಕಲ್ ಸಮೀಪದ ಸೂರ್ಯನಗರದಲ್ಲಿ ತಿಮ್ಮಕ್ಕನಿಗೆ ಮತ್ತೊಂದು ಹೊಸ ಮನೆ ಕಟ್ಟಿಸಿಕೊಡುತ್ತಾರೆ. ಪರಿಸರ ಕೆಲಸ ಮಾಡಲು ತಿಮ್ಮಕ್ಕನಿಗೆ ಸರ್ಕಾರ ವಾಹನ ಸೌಲಭ್ಯ ಕೊಟ್ಟಿದೆ. ತಿಮ್ಮಕ್ಕ ಈಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಮನೆಯೊಳಗಡೆಗೆ ಕಾಲಿಟ್ಟರೆ ಸಾಕು, ಮನೆ ತುಂಬ ಹಾರ, ತುರಾಯಿ, ನೆನಪಿನ ಕಾಣಿಕೆ, ಶಾಲು, ಪ್ರಶಸ್ತಿ ಪತ್ರಗಳು ತುಂಬಿ ತುಳುಕುತ್ತವೆ. ತಿಮ್ಮಕ್ಕನನ್ನು ಕೇಳಿದರೆ, ಈ ಎಲ್ಲ ಪ್ರಶಸ್ತಿ ಪದಕಗಳು ನನಗೆ ಯಾವ ಪ್ರಯೋಜನಕ್ಕೂ ಬಾರವು, ನನಗೆ ಕೈಯಲ್ಲಿ ಹಣ ಇಲ್ಲ, ಏನೋ ಮಾಡಬೇಕೆಂದಿದ್ದರೂ ಕೂಡ ನನಗೆ ಯಾವ ಸಹಕಾರವನ್ನು ಸರ್ಕಾರ ನೀಡುತ್ತಿಲ್ಲ ಎಂದು ಹಲುಬುತ್ತಾರೆ. ಮನೆ ತುಂಬ ಹಾರ, ತುರಾಯಿ, ನೆನಪಿನ ಕಾಣಿಕೆ ತುಂಬಿ ತುಳುಕುತ್ತವೆ ಅಲ್ಲ, ಆದರೆ ಅವುಗಳಿಂದ ಪ್ರಯೋಜನ ಇಲ್ಲ ಎಂಬುದು ತಿಮ್ಮಕ್ಕನ ನಿರ್ಧಾರ. ಬೆಂಗಳೂರು, ದೆಹಲಿ, ಮುಂಬೈಯಂಥ ನಗರಗಳಿಗೆ ತಿಮ್ಮಕ್ಕ ಪರಿಸರ ಸಂಘಟನೆಗಳ ಜೊತೆ ಉದ್ಘಾಟನೆಗೆ ತೆರಳುತ್ತಾರೆ. ಮಳೆ ನೀರು ಕೊಯ್ಲು, ದನಕರುಗಳಿಗೆ ಮೇವು, ಗಿಡಮರಗಳ ಮಹತ್ವದ ಬಗ್ಗೆ, ಭೂತಾಪದ ಏರಿಕೆಯ ಬಗ್ಗೆ, ವಾಯುಗುಣ ಬದಲಾವಣೆ ಬಗ್ಗೆ ತಿಮ್ಮಕ್ಕ ಭಾವುಕರಾಗಿ ಭಾಷಣ ಮಾಡುತ್ತಾರೆ. ತಿಮ್ಮಕ್ಕ ಗಿಡಮರಗಳೇ ಮಕ್ಕಳು ಎನ್ನುವ ಆಸೆ ಇಟ್ಟುಕೊಂಡಿದ್ದಾರೆ. ಅವರಿಗೀಗಾಗಲೇ 100 ದಾಟಿದೆ. ತಿಮ್ಮಕ್ಕನ ಜೊತೆ ಒಬ್ಬ ಸಾಕು ಮಗ ಇದ್ದಾನೆ. ಅವನ ಹೆಸರು ಉಮೇಶ. ಉಮೇಶ ತಿಮ್ಮಕ್ಕನನ್ನು ನೋಡಿಕೊಳ್ಳುತ್ತಿದ್ದಾನೆ. ಎಲ್ಲಿಗಾದರೂ ಕರೆದುಕೊಂಡು ಹೋಗಲು ತಿಮ್ಮಕ್ಕನ ಜೊತೆಗೆ ಉಮೇಶ ಇರುತ್ತಾನೆ. 100 ಪ್ರಶಸ್ತಿಗಳು ಬಂದಿವೆ. ರಾಷ್ಟ್ರೀಯ ಪೌರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಹೀಗೆ ಅವುಗಳಿಗೆ ಕೊನೆಯೇ ಇಲ್ಲ. ಅವರು ಬೆಳೆಸಿದ ಆಲದ ಮರಗಳಿಗೆ ಯಾವ ಪ್ರಶಸ್ತಿ ಕೊಟ್ಟರೂ ಕಡಿಮೆಯೇ. ಅವುಗಳೇ ಮುಂದಿನ ಪೀಳಿಗೆಯ ಅಮೂಲ್ಯ ಆಸ್ತಿ ಎಂದು ಹೇಳಬಹುದು.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
6: ನಮ್ಮ ನಗರದ ಅಭಿವೃದ್ಧಿ ನಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಬಡಾವಣೆಯ ರಸ್ತೆಗಳು ಹದಗೆಟ್ಟಿದೆಯೇ? ಕುಡಿಯುವ ನೀರಿನ ಸಮಸ್ಯೆ ಇದೆಯೇ? ಇನ್ನಿತರ ಸಾರ್ವಜನಿಕ ಸೌಲಭ್ಯಗಳ ಕೊರತೆ ನಿಮ್ಮನ್ನ ಕಾಡುತ್ತಿದೆಯೇ? ಹಾಗಾದರೆ ನಿಮ್ಮ ಧ್ವನಿಯನ್ನ ನೇರವಾಗಿ ನಮ್ಮ ಶಾಸಕರಿಗೆ ತಲುಪಿಸಲು ಇಲ್ಲಿದೆ ಒಂದು ಅಪರೂಪದ ಅವಕಾಶ. ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಪ್ರಸ್ತುತಪಡಿಸುತ್ತಿದೆ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಜನಸ್ಪಂದನ 90.8. ಇದೇ ಜುಲೈ 18 ಶನಿವಾರ ಬೆಳಗ್ಗೆ 11 ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ SN ಚನ್ನಬಸಪ್ಪ ಅವರು ನೇರವಾಗಿ ನಿಮ್ಮ ಕರೆಗಳಿಗೆ ಉತ್ತರಿಸಲಿದ್ದಾರೆ. ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತರಲು ಕರೆ ಮಾಡಿ 9686096279. ನೆನಪಿಡಿ, ಜುಲೈ 18 ಶನಿವಾರ ಬೆಳಗ್ಗೆ 11:20 ಫೋನ್ ಲೈನ್ಗಳು ತೆರೆಯಲಿವೆ. ಕೇಳಲು ಮರೆಯದಿರಿ, ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು,

0: ಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಾಡಿನ ರಾಜ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1985 ತೆರೆ ಕಂಡಿರುವಂತಹ ವರ್ಷ. ಇದು ಪ್ರಭಾಕರ್, ದೀಪ, ಅನುರಾಧ ಹಾಗೂ ರಾಮಕೃಷ್ಣ ಹೆಗಡೆ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗವನ್ನ ಮೊಬೈಲ್ ಆಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಲಯನ್ ಜಗಪತಿ ರಾವ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೇಮಕ್ಕೆ ಪರ್ಮಿಟ್ ಬಂತು ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲೂ ಕೇಳಿ ಆನಂದಿಸಿ, ಹಾಗೆ ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾಗ ಕಾಳ ಭೈರವ ಎನ್ನುವಂತ ಒಂದು ಚಿತ್ರದ ಗೀತೆ, ನಮ್ಮಿ ಬಾಳೆ. ಇದು ಕೆಜೆ ಯೇಸುದಾಸ್ ಹಾಗೂ ಬೆಂಗಳೂರು ಲತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ಮೊಬೈಲ್ ಆಪ್ ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೇವರೆಲ್ಲಿದ್ದಾನೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಶ್ರೀಕೃಷ್ಣ ಬಂದಾಯಿತು. ಇದು ಡಾಕ್ಟರ್ PV ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದೇಶ್ ಶಂಕರ್ ಬರೆದಿರುವಂತಹ ಒಂದು ಗೀತೆ, SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಂಬರೀಶ್ ಗೀತಾ ಹಾಗೂ ಕಲ್ಯಾಣ್ ಕುಮಾರ್ ಅವರ ಒಂದು ಜೋಡಿಯ ಚಿತ್ರ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸೋಣ.

0: शतमानं भवति शतायुः पुरुषश्यतेन्द्रिय आयुष्येदेन्द्रिये प्रतितिष्ठति.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಸಣದ ಹೂ ಎನ್ನುವಂತ ಒಂದು ಚಿತ್ರದ ಗೀತೆ, ಉಪ್ಪಿನ ಸಾಗರಕ್ಕೂ. ಇದು ಪಿ ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಪರ್ಣ ಹಾಗೂ ಶಿವಕುಮಾರ್ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಮಸಣದ ಹೂ ಎನ್ನುವಂತಹ ಒಂದು ಚಿತ್ರದ ಗೀತೆ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹೆಣ್ಣಿನ ಸೇಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಬಾನ ಸೂರ್ಯ ದಿಕ್ಕು ತಪ್ಪಿ, ಇದು ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನ, ಇದು ಕೋಕಿಲ ಮೋಹನ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ಅದುವೇ ಹೆಣ್ಣಿನ ಸೇಡು ಚಿತ್ರದ ಈ ಒಂದು ಗೀತೆ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ದೇವರಲ್ಲಿದ್ದಾನೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಏಕೋ ಏನು, ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಂಬರೀಶ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ನಮ್ಮ ಒಂದು ವಾಹಿನಿಯನ್ನ ಮೊಬೈಲ್ ಆಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ, ಅದುವೇ ದೇವರೆಲ್ಲಿದ್ದಾನೆ ಚಿತ್ರದ ಈ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಮಿಥುನ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಣ್ಣಲ್ಲೇ ನೀ ಕರೆದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಹರಿಕೇಸರಿ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಕ್ಷೇತ್ರ ಬಾಂಧವರೇ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಮಿಥುನ ಚಿತ್ರದ ಗೀತೆ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಆನಂದ ಭೈರವಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹಾಡುವ ಮುರಳಿಯ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನ. ಇದು ರಾಜೇಶ್ ಹಾಗೂ ಮಾಳವಿಕಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಆನಂದ ಭೈರವಿ ಚಿತ್ರದ ಈ ಒಂದು ಗೀತೆ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು
2: ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕರುಣಾಮಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1987 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಎಲ್ಲಾ ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾಗಿರುವಂತಹ ಗೀತೆ, ಅದುವೇ ಕರುಣಾಮಯಿ ಚಿತ್ರದ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ.
4: ಕೌಸಲ್ಯೆಯು ಕಂದಾ ಎಂದು ಕರೆದಾಗ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಯಾರಿಗೂ ಹೇಳಬೇಡಿ ಎನ್ನುವಂತ ಒಂದು ಚಿತ್ರದ ಗೀತೆ ಹೋಗು ಮನಸ್ಸೆ ಹೋಗು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಜಿ ಆಶಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RNG ಗೋಪಾಲ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲೂ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ ತಾವೆಲ್ಲ ಕೇಳಿ ಆನಂದಿಸಿ. ಅದುವೇ ಯಾರಿಗೂ ಹೇಳ್ಬೇಡಿ ಚಿತ್ರದ ಈ ಒಂದು ಗೀತೆ ಇದೀಗ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೌರವ ಎನ್ನುವಂತ ಒಂದು ಚಿತ್ರದ ಗೀತೆ ಕುಕ್ಕು. ಇದು KS ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತ ಒಂದು ಗೀತೆ. ಇದು 1998 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದು BC ಪಾಟೀಲ್ ಹಾಗೂ ಪ್ರೇಮ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಕೌರವ ಚಿತ್ರದ ಈ ಗೀತೆ ಇದೀಗ ನಿಮಗಾಗಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಆನಂದ ಭೈರವಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹಾಡುವ ಮುರಳಿಯ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಮೇಶ್ ನಾಯ್ಡು ಅವರ ಒಂದು ಸಂಗೀತ ನಿರ್ದೇಶನ. ಇದು ರಾಜೇಶ್ ಹಾಗೂ ಮಾಳವಿಕಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಆನಂದ ಭೈರವಿ ಚಿತ್ರದ ಈ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧನಲಕ್ಷ್ಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಧನಲಕ್ಷ್ಮಿ ದಯತೋರು ಬಾಮ. ಇದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಧನಲಕ್ಷ್ಮಿ ಚಿತ್ರದ ಈ ಗೀತೆ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಿಳಿ ಹೆಂಡತಿ ಎನ್ನುವಂತ ಒಂದು ಚಿತ್ರದ ಗೀತೆ, ರಂಗೇನ ಹಳ್ಳಿಯಾಗಿ ಎನ್ನುವಂತ ಒಂದು ಗೀತೆಯನ್ನ ವಾಣಿ ಜೈರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ಒಂದು ವರ್ಷದ ಒಂದು ಗೀತೆ. ಹಾಗೆ ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ,
2: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಬ್ರು ವಾಹನ ಎನ್ನುವಂತ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಟಿ.ಜಿ. ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಚಿತ್ರದ ಒಂದು ಗೀತೆ, ಬಣ್ಣ ನನ್ನ ಒಲವಿನ ಬಣ್ಣ ಎನ್ನುವಂತ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ರಚನೆಯ ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1984 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅವರ ಒಂದು ನಟನೆಯ ಚಿತ್ರ. ಇದು ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಚಿತ್ರಕಥೆಯ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ,

0: ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.
1: ಹೇ ಹೇ,

ಹೆಮ್ಮ ಎದೆಗೆ ನೋತ ನೂರು ಹೂಬಾಣ, ಸವಿ ಮಾತನಾಡುತ್ತ ಸವಿಯಾಗಿ ಹಾಡುತ್ತ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

0: ಹೇಸೆ.
1: ಇವಳೆ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪು ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಲೇಲೆ
1: ಏನ್ರಿ?
2: ಒಂದ್ ಮಾತು
1: ಹೇಳಿ.
2: ಹೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
2: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ
2: ಬಾಯಲ್ಲಿ.

0: ಅಂದ್ರೆ
1: ಕೂತ್ಕೊ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
1: ಅಯ್ಯೋಯ್ಯೋ ಅದಕ್ಕಲ್ವೇ,
3: ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಹಲೋ ಗೆಳೆಯರೇ.
4: ಹಾಯ್
5: ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
5: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
6: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ಮಭಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೂ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ ಶ್ರೀನಿವಾಸ. ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರ ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತನಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು ನಾವು.

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಕರೆದರೆ, ಕಲಿಯುಗದಲ್ಲಿ ವಿತತ ವೆಂಕಟ ನಾಮ ಕಲಿಯೋಳು. ವೇಮ್ ಅಂದ್ರೆ ಪಾಪಗಳು, ಕಟತೆ ಅಂದ್ರೆ ನಾಶವಾಗತಕ್ಕಂಥ, ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾಯ್ತ.

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವತ್ತನ್ನು ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಆ ತೋಂಡಮಾನ ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸ್ತಾನೆ. ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂತಹ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನಧುರಿ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೆ ಒಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೇನೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ನಿನ್ನಲ್ಲಿ ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೆ ಒಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನಿಗೆ, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ.

ರಾಜನಿಗೂ ಅದು ಮರೆತು ಹೋಯಿತು. ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಈ ಕಾರಾಗ್ರಹದಲ್ಲಿ ಹಾಕಿ ಹೋಗ್ತೀವಿ. ನಾವೇನು ಅಪರಾಧ ಮಾಡಿದ್ವಿ? ಒಂದು ನಮಗೆ ಈ ನೆಲಮಾಳಿಗೆ ವಾಸ ಬಂತು. ಬೆಂದಳೆ ನಿಂಬೆ ಕೃಷಿ ಹಸಿ ಬಿಗಿನಿಯಲಿ. ಅವಳು ಹಸಿವಿನ ಬೆಂಕಿಯಲ್ಲೇ ಸುಟ್ಟು ಹೋಗ್ಬಿಟ್ಟು. ಭಾಗ್ಯ ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯ್ತು ಕ್ಷೀಣಿಸಲು ಪ್ರಾಣ. ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತದೆ? ಮಗುವನ್ನು ಅಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವನ್ನು ಸಂಸ್ಕಾರ ಮಾಡುವುದಿದ್ದ

ಮುಕ್ತೇಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ. ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನೋ, ರಾಜವೈಭವದ ಸುಖದಲ್ಲಿರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯೆಯನ್ನು ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು, ಪ್ರಸವವಾಯಿತೆ, ಗಂಡು ಮಗುವೆ, ಅಥವಾ ಯಾವ ಮಗು ಹೊಡೆದಳು, ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯ್ತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕರಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀನು ಚಿಮ್ಮಿತು ರಾಜನೇ. ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತೋರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲಿಕ್ಕೆ ಇಚ್ಛೆ ಮಾಡಲಿತ್ತು ಉಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ. ಮತ್ತೆ ತಾನು ಬದುಕೋದಿಲ್ಲ, ಇದನ್ನಪ್ಪಿಕೊಂಡು ಇದ್ರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ ಮತ್ತೆ

हे श्रीजवासा गोविंदा हे प्रभो सप्त पर्वतवासा सप्तगिरिवासा नानु बदुकबारदेंबुदागि आ अस्थिगळु ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೀರಿ. ಆದರೆ ಶ್ರೀನಿವಾಸ ಎಂಥ ಕಮಲ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದ ಅಂತ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರು ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದ ಆ ಬ್ರಾಹ್ಮಣಿ. ಹಿಂದೆ ಆಗಿದ್ಲು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ, ದಾಸರು ಹೇಳ್ತಾರೆ.

శ్రీనివాస గోవింద వెంకటరమణ గోవింద నామ సంకీర్తన నడెయుతాయి. ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥ ಅಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೇನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡುದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮ

ಕುಂಬಾರನ ಹೆಸರು, ಭೀಮ ಅಂತ ಅವನ ಹೆಸರು. ಆ ಭೀಮನಾಮಕ ಕುಲಾಲನಿಗೆ ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ಸಕಲ ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂಥ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತೆ.

ಪುಷ್ಕರ ನೀರು ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂವರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತ. ಅದರ ಮಹಿಮೆ ಹೇಳುವಾಗಂದ್ರು ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆದಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು.

ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ. ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾನೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದಾರೆ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ದ, ದಾಸರು ಶ್ರಾದ್ದ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂತಹ ಭಕ್ಷ್ಯ ಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರಿಗೆ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥದ್ದು. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲಾ ಕಪಿಲಾ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಅದನ್ನು ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ? ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ? ಯಾರು ಸಿಗಲಿ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ? ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ. ಶ್ರಾದ್ದ ಅಂದ್ರೆ ದೇವರ ಪೂಜೆ. ಆ ಪಿತ್ರಾಂತರ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ ಆ ಶ್ರೀನಿವಾಸ, ಎಲ್ಲರ ಅಪ್ಪ ಅವ. ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ. ಅಪ್ಪ ತುಪ್ಪ ಸಿಗಲಿಲ್ಲ, ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತನ ರೂಪದಿಂದ ಬಂದು ಹೋಗ್ಬಿಟ್ಟಿದ್ದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ ಸ್ವಾಮಿ.

ದಾಸರಿ ಕೊಲೆದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವರೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥ ಕನಕದಾಸರಿ ಗೊಲದಿಲ್ವೇ. ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ ರಣಕಣದಲ್ಲಿ ತಾಮನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ, ಬಂದು ದರ್ಶನ ಕೊಡ್ಲಿಲ್ವೇ. ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ, ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡದೆ ಹಿರಿಯರಿಗೆ ಹಿರಿಯನಾಗಿರತಕ್ಕಂಥ ಹರಿಯ ಮಹಿಮೆ. ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು. ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ, ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಲ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರು ಗೌರವಿಸಿದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸ್ಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದ್ದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ.

ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದಿರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಅದರಿಂದ ಅದು ಎಂಥ ಕ್ಷೇತ್ರ ಅದು

ಆಗಿ ದಾಸರುಗಳು ಪರಮಾತ್ಮನಲ್ಲಿ ಏಕ ವಚನದ ಸಂಬೋಧನೆ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕ ವಚನದಲ್ಲಿ ಅವರನ್ನು ಮಾತನಾಡ್ತಾ ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ ಆ ಗೋದಾವರಿ ತೀರದಲ್ಲಿ

ಗೋದಾವರಿ ನದಿಯ ಪುಣ್ಯತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸ್ತ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಯ ಶಾಸ್ತ್ರ ವಿಧಿಮುತ್ಸರ್ಜೆ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾ ಪ್ರವೃತ್ತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಈ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹೇಗೆ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹತ್ವರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂಥ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ.

ಉದಕದಲ್ಲಿರುವ ಉದದಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೇಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕ ಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು. ರುದ್ರದೇವರು ಸಾಕ್ಷಿ.

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರತಕ್ಕಂಥ ಪೂರಿಸಿದ್ದ

ಕಪಿಲ ಕಪಿಲ ಅಂತವನ ಹೆಸರನ್ನು ಪ್ರಾತಃಕಾಲದಲ್ಲಿ ಉಚ್ಚರಿಸುತ್ತಾನೆ. ಸಿದ್ಧಾನಾಂ ಕಪಿಲೋ ಮುನಿ ಎಂದು ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಅದು. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆರಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆ ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತ ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶ ಉಂಟು. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಆದ್ಯ ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ದೇಹತ್ಯಾಗ ಮಾಡಬೇಕು ಅಂತ ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನ ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿಯನ್ನು ಕೊಂಡಾಡುವ

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

ನೇಟಕಾ ಕತಿ ಮತದಕಾದ್ರೆ ಫಾಟಕ ಕಾಮೆ ಮಾಯಿ ಕಾಮ್ ಹರಿನಾಮೆರೋ ಗುಟ್ಕಾ ಪಣ ಹರಿನಾಮೆರೋ ಗುಟ್ಕಾ ಛೇನಿ ರೇ ಕಥಿ ತೋಯಿ ದಾತಾಣಿ ಹಾಟೇಂದರ್ ಗೆ ದೋಯಿ ಜೋಡಾ ವಾಡಾ ಕಾಯಿ ಕರೆ ಸ ಮಾಲ್ಕಣೆಂದ ಹಾಟ್ ಕರೆ ನ ಆಠ ಅನ್ ಹರೋಗಾರ್ ಭ್ಯಾ ಭಾನೆ ದಾಸ ಸಾಟ ಮಾಲ್ಕಣ ಕಾಯಿ ಕರೆ ರೇ ಆಠ ರೂಪಾಯಿ ಮೈ ಕಾಯಿ ಹಾಟ್ ಕರ ಗಿ ಭಗವಾನೆ ಕಣಕ ದಾದಾ ಈ ವೇಂಗಣ ಕತ್ರಾನ ಭಗವಾನ್ ಕ ಜಾಡಿ ಏಕ್ ರೂಪಾಯಿ ತೋನ್ ಉಪಡೇನ ಉತ್ತರಾ ಪಾಳೆ ಜೋ ಬಿಚಾರಿ ಕಾಣೆ ವೆಂಗಣ ರಸ ಏಕ್ ರೂಪಾಯಿ ಪಾಳಾವ ಸರ್ ಪ್ರೇಸಿ ಗಿ ಕಣಕ ತೋ ಕಾಳೆ ಭೂರ್ ಕೇಳಾರ ಸ ದಾದಾ ಈ ಕೂ ಯಾಡಿ ಬಾರನಾನ ತೋನ್ ಉಪಡ ಘರೆ ಲಿಯಾವ ಬೆಟ ಬೆಟ ಧಾಸನ ಆವ ಯಾಡಿ ಮಾರಿ ಯಾಡಿ ಐ ಮಾರ ಮಾತಾ ಸೋನಾ ಗಜ ಗಜಡಿ ಛಚಾರೇನ್ ಕೇಳಾ ದ ಓ ಛಚಾರ ಪಡೆ ಬುದನ್ ಛೋಲನ್ ಖಾಯನ್ ದೇಖ ಛೋ ಛೋಳೆ ರಾಂಗಾಂಗ ಕೇಳಾ ಗದಡಿ ನವಾಲ ಛ ಮುಂಡೆ ಸಾವ ಘಾಲೇನ್ ಗೇಕ ತೋ ಖಾಯರ್ ಎಗಡಿ ದಾದ ಉಪರೆ ತಿ ಸಳೆಕ ಮಾತೋ ದಾ ಛ ಬಾರ್ನಾರ್ ಕೇಳಾ ಖಾಯ್ಚಿ ಖರಾಯ್ಚಿ ನಿರ್ಲಜಮ ಸದಾ ಸುಖಿ ಆಠ ರೂಪಾಯಿ ಹಾಟ್ ಕರಾಯ್ಚಿ ಸಾಠ ರೂಪಾಯಿ ದಾರು ಫೇಚಿ ನಿರ್ಲಜಮ ಸದಾ ಸುಖಿ ಚಿ ತು ಅರೆ ತೋನ್ ಮಾನಸ್ ಕೇಳು ತೋ ಅಕ್ಕಲ್ ಛೇನಿ ಧೋರ್ ಕೇಳು ತೋ ದಾರ ಪುತ್ರೋ ಛೇನಿ ಈ ಜನ್ಮ ಆಪಣ ಸೇವಟಾವಳೋ ಕಾವ ಕಾಯ್

घरेर मालकनर भूखे मारे तार सुगो पापी जगेम छेनी।

ಸವಿತ್ರ ಅರೆ ಪತಿ ದೇವೇನ ಏಮ ರಾಜ ಲೇರೋ ಜರೆ ಹತೆ ಮಾಹಿತಿ ಲೈ ರೇ ಛಡಾನ ಅತ್ರಿ ತಾಕತ್ ವೇತಿ ರೇ ಓರೇಕನ ಬಾಯಿ.

0: बारह महीना बारह दाड़े तुनी और लारा खनाई जो लकड़ी निकी को नहीं वो दाड़ी लकड़ी लावा वो लकड़ी फोन आकर व्यसन निर्वाह चलावा एक दाड़ा अब इस बार पूर्णिमा से याद बड़े पूर्णिमा कर उन दाड़ा जखो निकलो सत्यवान निकलो उन दाड़ा मातरम सवित्रा की मत तार ला रहा हूँ मते मत मत मत दाड़ी आई आज वो जगो कोनाई कोनी आई आज गुमाए थी कोनी पति दे माऊँ छू मारा हट्टा त्रिपुरा ठीक से चलेगे चलेगे चलेगे न पुनिमेर दाड़ो र अत हट सा अत दे फाटा वे करियर माई एक फाटा उड़ेरो र मारे झोलो सब को मर गो मरते खमात येम राजा लेतानी मायरो प्राण निकलो निकलो जना लारा लारा लारा लारगी होटो भरन देखो तो भाई चिल्लाओ ए छोरी काई मांगे ची मांगे तोर मैं देन तैयार छू महाराज मार सासू ससुर आंदे छ मार सासू ससुर आंदे छ मार सासू सरेन आकी देनाक अतरी मांगनी ततास्तु
1: ई जनुम वे आह दोरकी दे रुचि सवियलू
2: ಆಹಾರವೇ ಔಷಧಿ ಅಡುಗೆ ಮನೆಗೆ ಔಷಧಾಲಯ ಸ್ವಾದಿಷ್ಟ ಆಹಾರ ಚಟ್ಪಟ ಅಡುಗೆ ವೈವಿಧ್ಯಮಯ ತರಾವರಿ ತಿನಿಸುಗಳು ಅಡುಗೆ ಮನೆಯ ಸಾಧನಗಳು ಪರಿಕರಗಳು ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್ ನಿಮ್ಮ ಮನೆ ಮನದ ಕೈರುಚಿ
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ ಒಂದು ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್
5: ಪಂಡಿತ್ ಡಾಕ್ಟರ್ ಪುಟ್ರಾಜ್ ಸಚಿವರನ್ನ ನಮಸ್ಕರಿಸಿ ಹಾಗೂ ನಮ್ಮ ಅನುಭವಗಳಾದ ಪಂಡಿತ್ ಸೋಮನಾಥ್ ಮರಡು ಅವರಿಗೂ ನಮಸ್ಕರಿಸಿ ಪ್ರಥಮದಲ್ಲಿ ಬೆಳಗಿನ ಸಮಯ ಆಗಿದ್ದರಿಂದ ರಾಗ ಕೋಮಲ್ ರಿಷಭ್ ಆಸ ಅವರಿನ ಪ್ರಸ್ತುತಪಡಿಸ್ತೀವಿ ನಮ್ಮ ತಾಯಿಯವರು ಶ್ರೀಮತಿ ದಿಶಾ ಕರ್ಲಾಪುರ್ ಅವರು ತಂಬೂರಿ ಸಾಧ್ಯದಲ್ಲಿ ಸಾಧ್ಯವಾಗುತ್ತೆ ಅವ್ರಿಗೂ ನನ್ನ ನಮಸ್ಕಾರಗಳು ಕೇಳುತ್ತೆ ರಾಗ ಕೋಮಲ್ ರಿಷಭ್ ಆಸ ಅವರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭಿಸ್ತೇವೆ

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯಲ್ಲಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
1: ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಧರ್ಮವ ಬೆಳಗಿದೆಯಣ್ಣ ಎನ್ನುವಂತ ಒಂದು ಬಸವಣ್ಣನವರ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ದಾನವ ಕದಳಿಯ ಎನ್ನುವಂತ ಒಂದು ದಾಸರ ಪದವನ್ನ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ

ತೃತೀಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಪವಮಾನ ಪವಮಾನ ಜಗದ ಪ್ರಾಣ ಎನ್ನುವಂತಹ ಒಂದು ವಿಜಯದಾಸರ ಕೃತಿಯನ್ನ ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ತೂಗೀರೆ ರಾಯರ ತೂಗೀರೆ ಗುರುಗಳ ಎನ್ನುವಂತ ಒಂದು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತ ಒಂದು ಭಕ್ತಿ ಗೀತೆಯನ್ನ ನಮ್ಮ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಹಾಗೆ ಅವರದೇ ಆದಂತ ಅಮೋಘವಾದಂತ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ತೋಳು ತೋಳು ತೋಳು ರಂಗ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಧವಳ ಗಂಗೆಯ ಎನ್ನುವಂತ ಒಂದು ವಾದಿರಾಜರ ಕೃತಿಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ